ಇದು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. ಈ ದಿನದ ನಮ್ಮ ಪ್ರಸಾರ ಕಾರ್ಯವನ್ನು ಇದೀಗ ಆರಂಭಿಸುತ್ತಿದ್ದೇವೆ. ಆತ್ಮೀಯ ಶ್ರೋತೃ ಬಾಂಧವರಿಗೆಲ್ಲ ನಿಮ್ಮ ಬಾನುಲಿ ಗೆಳತಿ ಅಖಿಲ ಮಾಡುವ ನಮಸ್ಕಾರಗಳು. ಈ ದಿನ 1948 ಶಕ ವರ್ಷ ವೈಶಾಖ ಮಾಸದ 18 ದಿನ, ಅಂದರೆ 2026 ಇಸವಿ ಮೇ ತಿಂಗಳ 8 ತಾರೀಕು ಶುಕ್ರವಾರ. ಈಗ ಸಮಯ 5:58.

ಶ್ರೋತೃಗಳಿಗೆ ನಮಸ್ಕಾರ. ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಬೆಂಗಳೂರು ಆಕಾಶವಾಣಿ ಕೇಂದ್ರ ತನ್ನ ವೈಭವಯುತ 90 ವರ್ಷಗಳ ಸಂಭ್ರಮಾಚರಣೆಯ ಅಂಗವಾಗಿ ಇಂದು ವಾಕಥಾನ್ 2026 ವಿಶೇಷ ದಾಥವನ್ನು ಆಯೋಜಿಸಿದೆ. 90 ವರ್ಷಗಳ ಸಾರ್ಥಕ ಧ್ವನಿ, ಸಂಸ್ಕೃತಿ ಹಾಗೂ ಸದಭಿರುಚಿಯ ಸಂಪರ್ಕ ಸೇತು ಎಂಬ ಘೋಷವಾಕ್ಯದೊಂದಿಗೆ ನಡೆಯಲಿರುವ ಈ ಕಾರ್ಯಕ್ರಮ ಇಂದು ಬೆಳಿಗ್ಗೆ 6:30 ಬೆಂಗಳೂರಿನ ರಾಜಭವನ ರಸ್ತೆಯಲ್ಲಿರುವ ಆಕಾಶವಾಣಿ ಕೇಂದ್ರದಿಂದ ಪ್ರಾರಂಭವಾಗಲಿದೆ. ಅಸ್ಸಾಂನಲ್ಲಿ ಬಿಜೆಪಿ ನೇತೃತ್ವದ ಎನ್ಡಿಎ ಸರ್ಕಾರದ ಪ್ರಮಾಣ ವಚನ ಸ್ವೀಕಾರ ಸಮಾರಂಭ ಇದೇ 12ರಂದು ಗುವಾಹಟಿಯ ಖಾನಾಪರಾದಲ್ಲಿ ನಡೆಯಲಿದೆ ಎಂದು ಅಸ್ಸಾಂ ಬಿಜೆಪಿ ರಾಜ್ಯಾಧ್ಯಕ್ಷ ದಿಲೀಪ್ ಸೈಕಿಯಾ ತಿಳಿಸಿದ್ದಾರೆ. ಕಾರ್ಯಕ್ರಮಕ್ಕೆ ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಆಗಮಿಸುವ ನಿರೀಕ್ಷೆ ಇದೆ. ಬೆಂಗಳೂರಿನ ವಿದ್ಯಾರಣ್ಯಪುರದ ಯಲಹಂಕ ರಸ್ತೆಯ ದೊಡ್ಡಬೆಟ್ಟಹಳ್ಳಿ ಬಸ್ ನಿಲ್ದಾಣದ ಹತ್ತಿರದ ಜಿಕೆವಿಕೆಯ ಪ್ರಾದೇಶಿಕ ತೋಟಗಾರಿಕೆ ಸಂಶೋಧನಾ ಮತ್ತು ವಿಸ್ತರಣಾ ಕೇಂದ್ರದಲ್ಲಿ ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಆವರಣದಲ್ಲಿ ಪ್ರತಿ ತಿಂಗಳ 2ನೇ ಶನಿವಾರ UHS ಸಂತೆಯನ್ನು ಆಯೋಜಿಸಲಾಗುತ್ತಿದೆ ಎಂದು ತೋಟಗಾರಿಕೆ ವಿಶ್ವವಿದ್ಯಾಲಯದ ಸಹ ಸಂಶೋಧನಾ ಮತ್ತು ವಿಸ್ತರಣಾ ನಿರ್ದೇಶಕ ಡಾ SL ಜಗದೀಶ್ ತಿಳಿಸಿದ್ದಾರೆ. ರಾಜ್ಯ ಪೌರಾಡಳಿತ ನಿರ್ದೇಶನಾಲಯ ಆಡಳಿತಾತ್ಮಕ ಹಿತದೃಷ್ಟಿಯಿಂದ ರಾಜ್ಯದ ವಿವಿಧ ಮಹಾನಗರ ಪಾಲಿಕೆ ಹಾಗೂ ಪುರಸಭೆಗಳ ಅಧಿಕಾರಿಗಳನ್ನು ವರ್ಗಾವಣೆಗೊಳಿಸಿ ಆದೇಶ ಹೊರಡಿಸಿದೆ. ಬ್ಯಾಂಕುಗಳಲ್ಲಿ ಚಿನ್ನದ ಸಾಲ ಪಡೆಯಲು ಸಿಬಿಲ್ ಸ್ಕೋರ್ ಮತ್ತು ಆದಾಯ ಪ್ರಮಾಣಪತ್ರವನ್ನು ಕಡ್ಡಾಯಗೊಳಿಸಿರುವ ಭಾರತೀಯ ರಿಸರ್ವ್ ಬ್ಯಾಂಕ್ನ ಹೊಸ ನಿಯಮಗಳ ವಿರುದ್ಧ ರಾಜ್ಯ ರೈತ ಸಂಘಟನೆಗಳ ಒಕ್ಕೂಟ ಅಸಮಾಧಾನ ವ್ಯಕ್ತಪಡಿಸಿದೆ. ಇದೇ ಮೊದಲ ಬಾರಿಗೆ ಭಾರತ ವಿಶ್ವ ಯೋಗಾಸನ ಚಾಂಪಿಯನ್ಶಿಪ್ಗೆ ಆತಿಥ್ಯ ವಹಿಸಲು ಸಜ್ಜಾಗಿತ್ತು. ಈ ಕೂಟ June 4-8 ಅಹಮದಾಬಾದ್ನ ಟ್ರಾನ್ಸ್ ಸ್ಟೇಡಿಯಾದಲ್ಲಿ ನಡೆಯಲಿದೆ. ಇದರಲ್ಲಿ ವಿಶ್ವದ 40ಕ್ಕೂ ಹೆಚ್ಚು ರಾಷ್ಟಗಳ ಕ್ರೀಡಾಪಟುಗಳು ಭಾಗವಹಿಸಲಿದ್ದಾರೆ. ಚೀನಾದ ಶಾಂಘೈನಲ್ಲಿ ನಿನ್ನೆ ನಡೆದ ವಿಶ್ವಕಪ್ 2 ಬಿಲ್ಲುಗಾರಿಕೆ ಪಂದ್ಯಾವಳಿಯಲ್ಲಿ ಭಾರತದ ಮಹಿಳಾ ರಿಕರ್ವ್ ತಂಡ 10 ಬಾರಿ ಒಲಿಂಪಿಕ್ ಚಾಂಪಿಯನ್ ಆಗಿರುವ ಬಲಿಷ್ಠ ದಕ್ಷಿಣ ಕೊರಿಯಾ ತಂಡವನ್ನು ಸೆಮಿಫೈನಲ್ನಲ್ಲಿ ಸೋಲಿಸುವ ಮೂಲಕ ಭಾರತಕ್ಕೆ ಮೊದಲ ಪದಕವನ್ನು ಖಚಿತಪಡಿಸಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 7 ಗಂಟೆಗೆ.

ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 ಎಫ್ಎಂ ಕೇಳುಗರೆ, ನಿಲಯದ ನಮ್ಮ ಇಂದಿನ ಪ್ರಸಾರ ಕಾರ್ಯವನ್ನು ಇದೀಗ ಆರಂಭಗೊಳಿಸ್ತಾ ಇದ್ದೇವೆ. ನಮ್ಮ ನಿಲಯದಿಂದ ಈ ದಿನ ಪ್ರಸಾರವಾಗುವ ಕಾರ್ಯಕ್ರಮಗಳು ಹೀಗಿವೆ. ಈ ಹೊತ್ತಿನಿಂದ 6:45 ನಾದೋಪಾಸನೆ ಭಕ್ತಿಗೀತೆಗಳ ಕಾರ್ಯಕ್ರಮ, 6:45 ಇಂದಿನ ವಿಶೇಷ ಆಕಾಶವಾಣಿ ವಾಕಥಾನ್ 2026 ನೇರ ಪ್ರಸಾರವನ್ನು ಆಲಿಸಲಿದ್ದೀರಿ. ಆಕಾಶವಾಣಿಗೆ 90 ವರ್ಷದ ಸಂಭ್ರಮಾಚರಣೆಯ ವಿಶೇಷ ಕಾರ್ಯಕ್ರಮ. 8:15 ತನಕ ಈ ಕಾರ್ಯಕ್ರಮವನ್ನು ಕೇಳಲಿದ್ದೀರಿ. ಇನ್ನು ಎಂದಿನಂತೆ 8:30 ಶುಭೋದಯ ಕರ್ನಾಟಕ, ಇದರಲ್ಲಿ ಚಿತ್ರಗೀತೆಗಳು ಹಾಗೂ ದಿನ ವಿಶೇಷಗಳನ್ನು ಕೇಳಲಿದ್ದೀರಿ. 9:00 ಎಂದಿನಂತೆ ಇಂದಿನ ವಿಶೇಷ, 10:02 ಹಳೆಯ ಕನ್ನಡ ಚಿತ್ರಗೀತೆಗಳನ್ನು ಕೇಳುವಿರಿ. 11:02 ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಕನ್ನಡ ಚಿತ್ರಗೀತೆಗಳು. 11:30 ಕಲಾಭಾರತಿ. 12:05 ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಕರೆಗೊಂದು ಹಾಡು. 1:20 ಶುಕ್ರವಾರದ ವಿಶೇಷ ಸಿನಿ ಕ್ವಿಸ್. 2:15 ನಮ್ಮ ನಿಮ್ಮ ಮಾತು ಸ್ಪಂದನ. 2:40 ಒಂದೇ ಚಿತ್ರದ ಹಾಡುಗಳನ್ನು ಕೇಳೋಣ ಚಿತ್ರತಾನ ಕಾರ್ಯಕ್ರಮದಲ್ಲಿ. ಇನ್ನು 3:00 ಎಂದಿನಂತೆ ಹಿಂದಿ ಕಾರ್ಯಕ್ರಮಗಳನ್ನು ಕೇಳುವಿರಿ. 4:00 ಮುಕ್ತ ಮಾತು ಮಾಹಿತಿಗಳ ಕಾರ್ಯಕ್ರಮ ಪರಿಮಳ. 5:05 ಸೇಫ್ ಡ್ರೈವ್ನಲ್ಲಿ ಓಲ್ಡ್ ಈಸ್ ಗೋಲ್ಡ್ ಹಳೆಯ ಕನ್ನಡ ಚಿತ್ರಗೀತೆಗಳು. ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮದ ನಡುವೆ 5:15 ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್ ಪುಣೆ. 5:40 ಕಾನೂನು ಅರಿವಿನ ಸರಣಿ ನ್ಯಾಯವಾಣಿ ಕಾರ್ಯಕ್ರಮ. ಸಹಯೋಗ ನ್ಯಾಯಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್. ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. 6:02 ವಂದೇ ಮಾತರಂ 150 ವರ್ಷಗಳ ಸಂಭ್ರಮಾಚರಣೆ ಹಾಗೂ ಆಕಾಶವಾಣಿಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ವೀರಯೋಧರು. ರಕ್ಷಣಾ ಸೇವೆಯ ತಾರೆಗಳು ಭಾಗವಹಿಸುತ್ತಾರೆ. ನಿವೃತ್ತ ನಾಯಕ್ ನಾರಾಯಣ್. ಪರಿಕಲ್ಪನೆ ಪ್ರಸ್ತುತಿ ನೂತನ ಎಸ್ ಕದಂ. ನಿರ್ಮಾಣ ನಂದನ್ ಕುಮಾರ್ ಎಲ್ಒ. 6:55 ಕನ್ನಡ ರತ್ನಭಂಡಾರದ ಮರುಪ್ರಸಾರ. ಇನ್ನು ಆಕಾಶವಾಣಿಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ 7:07 ಆಕಾಶ ಬುಟ್ಟಿ. ಆಕಾಶವಾಣಿಯ ನಿವೃತ್ತ ಹಿರಿಯ ಉದ್ಘೋಷಕರಾದ ಬಾಲಸುಬ್ರಹ್ಮಣ್ಯ ಇವರೊಂದಿಗಿನ ಸಂದರ್ಶನ. ಸಂದರ್ಶಕರು ಜಾಂಪಣ್ಣ ಆಶಿಹಾಳ್. 7:22 ಕಗ್ಗದ ಸಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ್ ಸಾದರ್. ನಿರ್ಮಾಣ ಎಂ ಶಿವರಾಮ್. 8:02 ಯುವ ಧ್ವನಿ. 9:15 ಹಿಂದಿ ಮೆಲೋಡೀಸ್. 10:02 ಎಂದಿನಂತೆ ಪ್ರಣಯ ಗೀತೆಗಳ ಕಾರ್ಯಕ್ರಮ ಪ್ರೇಮ ನಿನಾದ. 11:00 ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು, ಕನ್ನಡದಲ್ಲಿ ವಾರ್ತಾ ಪ್ರಸಾರ ಹಾಗೂ ಪ್ರದೇಶ ಸಮಾಚಾರಗಳನ್ನು ನಿಗದಿತ ಸಮಯದಲ್ಲಿ ಕೇಳುವಿರಿ. 11:00 ಈ ದಿನ ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರ.

0: 102.9 FM.
1: ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಕೇಳ್ತಾ ಇದ್ದೀರಿ. ಸಮಯ 6:09 ಆಗಿದೆ. ಇನ್ನೀಗ ಕಾರ್ಯಕ್ರಮ ನಾದೋಪಾಸನೆ.

ಕನಕದಾಸರ ರಚನೆಯನ್ನ ವಿದ್ಯಾಭೂಷಣರ ಧ್ವನಿಯಲ್ಲಿ ಕೇಳಿದರೆ ಮುಂದಿನ ಗೀತೆ ಕೇಳೋಣ. ಪುರಂದರದಾಸರ ರಚನೆಯನ್ನ ಅಪೇಕ್ಷಾ ಹಾಗೂ ಅಂಜಲಿ ಶ್ರೀರಾಮ್ ಅವರ ಧ್ವನಿಯಲ್ಲಿ.

0: ಪುತ್ತೂರು ನರಸಿಂಹನಾಯಕವರ ಧ್ವನಿಯಲ್ಲಿ ಪುರಂದರ ದಾಸರ ರಚನೆಯನ್ನ ಆಲಿಸಿದಿರಿ.
1: ಮನೆ ಹರು ಮನೆ ಮಹಲು ಕುಡಿಸಲು ಚಿಗ್ಗದು ದೊಡ್ಡದು ಸಾಮಾನ್ಯ

ಜನಗಣತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರೆಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.

0: ವಿವಿಧ ಭಾರತಿ ಬೆಂಗಳೂರು 102.9 ಎಫ್ಎಂ.
1: ಸಮಯ 6:31:55 ಆಗಿದೆ. ಕೇಳ್ತಾ ಇದ್ದೀರಿ ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ 102.9 ಎಫ್ಎಂ. ನಾದೋಪಾಸನೆ ಕಾರ್ಯಕ್ರಮದಲ್ಲಿ ಭಕ್ತಿ ಗೀತೆಗಳನ್ನು ಕೇಳ್ತಾ ಸಾಕ್ತಾ ಇದ್ದೇವೆ. ಮುಂದಿನ ಹಾಡು ಶ್ರೀ ಪುರಂದರದಾಸರು ಚಿತ್ರದ ಹಾಡನ್ನು ಹಾಡಿದ್ದಾರೆ ಬಾಲಮುರಳಿಕೃಷ್ಣ ಹಾಗೂ ಸಂಗಡಿಗರು.

ಶ್ರೀ ಉದಯಶಂಕರ್ ಅವರ ಸಾಹಿತ್ಯವಿದ್ದಂಥ ಹಾಡಿಗೆ ಜಿ ಕೆ ವೆಂಕಟೇಶ್ ಅವರು ಸಂಗೀತ ಸಂಯೋಜನೆಯನ್ನು ಮಾಡಿದ್ರು. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರ ಧ್ವನಿಯಲ್ಲಿ ಕೇಳಿದ್ರಿ ಭೂಮಿಗೆ ಬಂದ ಭಗವಂತ ಚಿತ್ರದ ಗೀತೆಯನ್ನು. ನಾದೋಪಾಸನೆಯಲ್ಲಿ ಭಕ್ತಿ ಗೀತೆಗಳನ್ನು ಕೇಳ್ತಾ ಸಾಕ್ತಾ ಇದ್ದೇವೆ. ಮುಂದಿನ ಹಾಡು ಸತೀಸಖುಬಾಯಿ ಚಿತ್ರದಿಂದ ಶ್ರೀ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಸತ್ಯಂ ಅವರ ಸಂಗೀತ ಸಂಯೋಜನೆ ಇದ್ದು ಹಾಡಿಗೆ ಧ್ವನಿಯಾಗಿದ್ದಾರೆ ಎಸ್ ಜಾನಕಿ.

0: ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM.
1: ಸಮಯ ಆಗಿದೆ 6:48. ಆವಾಗಲೇ ಹೇಳಿದ ಹಾಗೆ 6:45 ಆಕಾಶವಾಣಿ ವಾಕತಾನ್ 2026 ನೇರ ಪ್ರಸಾರವನ್ನು ಆಲಿಸುವಿರಿ. ಇವಾಗ ನಮ್ಮೊಂದಿಗೆ ನಮ್ಮ ಆರ್ಜಿ ಒಬ್ಬರು ಲೈನಲ್ಲಿದ್ದಾರೆ, ನೋಡೋಣ ಯಾರಂತ.
2: ನಮಸ್ತೆ. ನಾನು ಮಧುಮಾಲತಿ.
1: ಹೇಗಿದ್ದೀರಿ?
2: ನಾನ್ ಚೆನ್ನಾಗಿದ್ದೇನೆ. ಇವತ್ತು ಆಕಾಶವಾಣಿಯಿಂದ ಕಬ್ಬನ್ ಪಾರ್ಕ್ ವರೆಗೆ ವಾಕತಾನ್ 2026 ಬಹಳ ತುಂಬಾ ಅದ್ದೂರಿಯಾಗಿ ಎಲ್ಲರೂ ಕೂಡ ಟಿ ಶರ್ಟ್ ಹಾಕೊಂಡು, ವೈಟ್ ಶೀಟ್ ಟಿ ಶರ್ಟ್ ಹಾಕೊಂಡು,
1: ವೈಟ್ ಕ್ಯಾಪ್ ಹಾಕೊಂಡು,
2: ಹ್ಯಾಟ್ ಹಾಕೊಂಡು ಎಲ್ರೂ ಕಾತರದಿಂದ ಕಾಯ್ತಾ ಇದೀವಿ. ಇನ್ನೇನು ಹೊರಡುವಂತ ಸಮಯ. ಸುಮಾರು 200-250 ಜನ ಸೇರಿದ್ದಾರೆ ಈಗ ಆಕಾಶವಾಣಿ ಮುಂಭಾಗ.
1: ಸಮಯ

0: ಬಿಡಿಲಿ ನಮ್ ಜೊತೆ ಹೆಜ್ಜೆ ಹಾಕಿ ಎಲ್ರು ಸಂತೋಷದ ಹೆಜ್ಜೆನ ಹಾಕೋಣ. ಸಂಭ್ರಮ ಬಹಳ ಅದ್ದೂರಿಯಾಗಿ ಸಾಗ್ಲಿ ಅಂತ
1: ಧ್ವನಿಯಲ್ಲೇ ಅದು ಪ್ರತಿಬಿಂಬಿಸ್ತಾ ಇದೆ.
2: ನಮಸ್ತೆ, ಶುಭೋದಯ. ವಾಕೆಥಾನ್ ನಡೀತಾ ಇದೆ. ಹಬ್ಬ ಏನ್ ಸಡಗರ ಸಂಭ್ರಮ, ಏನೋ ಹಬ್ಬ ಇದೇನೋ ಅನ್ನುವಷ್ಟು ಫೀಲಿಂಗ್ ಬರ್ತಾ ಇದೆ.
1: ಹಾ ನೋಡಿ, ನೀವೆಲ್ಲ ಅಲ್ಲಿದ್ದೀರಿ, ನಾನ್ ನಿಮಗೆ ಧ್ವನಿಯಾಗಿ ಇಲ್ಲಿ ಕೂತಿದ್ದೀನಿ. ನಾನ್ ಮಿಸ್ ಮಾಡ್ತಾ ಇದ್ದೀನಿ ಮ್ಯಾಮ್.
2: ನಿಮ್ಮ ಪರವಾಗಿ ನಾವೆಲ್ಲರೂ ವಾಕೆಥಾನ್ ಹೋಗಿ ಎಂಜಾಯ್ ಮಾಡಿ ಈ ಒಂದು ಮೆಸೇಜ್ ಅನ್ನ ಸಾರಿ ಬರ್ತೀವಿ. 90 ವರ್ಷಗಳ ಈ ಸುದೀರ್ಘ ಪಯಣ ಇನ್ನು ಜಾಸ್ತಿ ಆಗ್ಲಿ, ಇನ್ನು ಹೆಚ್ಚಾಗ್ಲಿ, ನಮ್ಮ ಈ ಒಂದು ಬಳಗ ಕೂಡ ದೊಡ್ಡದಾಗ್ಲಿ ಅನ್ನುವಂತ ಒಂದು ಶುಭ ಹಾರೈಕೆ ಇಂದು.
1: ಖಂಡಿತ ಮ್ಯಾಮ್, ಖಂಡಿತ. ಎಲ್ಲರೂ ನೀರೆಲ್ಲ ಇಟ್ಕೊಂಡಿದ್ದೀರಾ?
3: ಹಲೋ, ಗುಡ್ ಮಾರ್ನಿಂಗ್.
1: ಗುಡ್ ಮಾರ್ನಿಂಗ್. ಯಾರತ್ರ ಮಾತಾಡ್ತಾ ಇದ್ದೇನೆ ನಾನು ಇವಾಗ?
3: ನೀವು ಮಾತಾಡ್ತಾರ ರೂಪಾ ಹತ್ರ? ಆರ್ಜೆ ರೂಪಾ.
1: ಆರ್ಜೆ ರೂಪಾ ಅವರೇ, ನಾ ಇಲ್ಲಿ ಆರ್ಜೆ ಅಖಿಲ ಇದ್ದೇನೆ ಸ್ಟುಡಿಯೋದಲ್ಲಿ.
3: ಗುಡ್ ಮಾರ್ನಿಂಗ್ ಅಖಿಲ.
1: ಗುಡ್ ಮಾರ್ನಿಂಗ್.
3: ನಿಮ್ಮನ್ನ ಮಿಸ್ ಮಾಡ್ಕೊತಾ ಇದೀವಿ ಇವತ್ತು ಈಗ ಜಾಗದಲ್ಲಿ.
1: ನಿಜವಾಗ್ಲೂ ನಾನು ಕೂಡ, ನಾನು ಇಲ್ಲಿ ಸಂಜೆ ಆಗಿ ಕೂತಿದ್ದೀನಿ ನೋಡಿ.
3: ತುಂಬಾ ಚೆನ್ನಾಗಿದೆ, ಎಲ್ಲಾ ಅರ್ಜಿಗಳು ಇಲ್ಲಿ ಒಟ್ಟಾಗಿದೀವಿ. ಒಂಥರ ಕಲರವ ಸಖತ್ತಾಗಿದೆ. 90 ವರ್ಷಗಳ ನಡಿಗೆ ಇವತ್ತಿನ ನಮ್ಮ ನಡಿಗೆನಲ್ಲಿ ನಾವು ತೋರಿಸ್ತಾ ಇದೀವಿ. ಎಲ್ಲರೂ ಕೂಡ ಜಾಯಿನ್ ಆಗ್ಬೋದು, ಇಂಟ್ರೆಸ್ಟ್ ಕೂಡ ಬರ್ಬೋದು, ಬನ್ನಿ ಎಲ್ಲ ನಮ್ಮ ಜೊತೆ ನಡೆಯೋಣ 90 ವರ್ಷದ ಈ ವಿಶೇಷ ನಡಿಗೆನಲ್ಲಿ.
1: ಇನ್ನು 3-4 ಕಿಲೋಮೀಟರ್ ನ ನಡಿಗೆ ಇದು. ಇಲ್ಲಿ ಹತ್ರದಲ್ಲಿ ಯಾರ್ಯಾರಿದ್ದೀರಿ ಎಲ್ಲ ಕೇಳುಗರು ಜೊತೆಯಾಗಿ?
3: ನನ್ನ ಜೊತೆ ಹೇಮಾ ಇದ್ದಾರೆ, ಸುಬ್ರಹ್ಮಣ್ಯ ಇದಾರೆ, ವಾಲ್ಮೀಕಿ ಇದಾರೆ, ರವಿಶಂಕರ್ ಸರ್ ಇದಾರೆ.
1: ಎಲ್ಲರಿಗೂ ದೊಡ್ಡ ನಮಸ್ಕಾರ ಇಲ್ಲಿಂದಲೇ ಸ್ಟುಡಿಯೋದಿಂದಲೇ.
3: ನಮಸ್ಕಾರ ಎಲ್ಲ.
4: ಹಲೋ, ಗುಡ್ ಮಾರ್ನಿಂಗ್.
1: ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್.
4: ಗುಡ್ ಮಾರ್ನಿಂಗ್. ವಾಕಥಾನ್ ಸಂಭ್ರಮ 90 ವರ್ಷಗಳ ಸಂಭ್ರಮದಲ್ಲಿ ವಿವಿಧ ಭಾರತಿ ಜೊತೆಗೆ ಆಕಾಶವಾಣಿ.
1: ಖಂಡಿತ ನಿಮ್ಮ ವಾಕಥಾನ್ಗೆ ಶುಭವಾಗ್ಲಿ.
4: ಆರಂಭ ಆಗ್ತಾ ಇದೆ ಇನ್ನೇನು?
1: ಹಾ, ಆರಂಭ ಆಗ್ತಾ ಇದೆಯಾ? ನಮ್ಮ ಕೇಳುಗರು ಕಾಯ್ತಾ ಇದ್ದಾರೆ ಅಲ್ಲಿನ ಚಿತ್ರಣವನ್ನ ತಿಳಿದುಕೊಳ್ಳೋದಕ್ಕೋಸ್ಕರ. ಹೀಗೆ ಅಲ್ಲಿಯ ಒಂದು ಅಪ್ಡೇಟ್ ಅನ್ನ ಆಗಾಗ ಕೊಡ್ತಾ ಇರಿ ಎಲ್ಲರೂ ಕೂಡ.
4: ಎಲ್ಲ ಕೇಳುಗ ಬಂಧುಗಳಿಗೆ ಗುಡ್ ಮಾರ್ನಿಂಗ್ ಅಂತ ಹೇಳಿ.
1: ಖಂಡಿತ ತಿಳಿಸ್ತೇನೆ, ತಿಳಿಸ್ತೇನೆ.
4: ಬಳಗದ ಪರವಾಗಿ
1: ನಮ್ಮೆಲ್ಲ ಆರ್ಜೆಗಳು ಹೇಳ್ತಾ ಇದೆ.
4: ವಾಕಥಾನ್ಗೆ ಎಲ್ಲರೂ ಜಾಯಿನ್ ಆಗ್ಬೋದಾಗಿತ್ತು.
1: ಹೌದು ಹೌದು, ಇನ್ನು ಕೂಡ ತಡ ಮಾಡಬಾರ್ದು, ಸಮಯ ಮೀರಿಲ್ಲ, ಸಮಯ ಇದೆ.
4: ಎದ್ ಬಂದ್ಬಿಟ್ರೆ ಆಯ್ತು.
1: ಹೌದೌದು, ನಮ್ಮ ಆರ್ಜೆಗಳ ಹುಮ್ಮಸ್ಸಿನ ಮುಂದೆ ಬೇರೆ ಏನು ಇಲ್ಲ ಅಲ್ವಾ? ಸೀದಾ ಬಂದ್ ಸೇರ್ಕೊಂಡ್ಬಿಟ್ರಾಯ್ತು.
4: ಹಲೋ
1: ವಾಲ್ಮೀಕಿ ಅವರೇ ಹೇಳಿ, ಹೇಗಿದೆ ಜೋಶ್? ಹೇಗಿದೆ
4: ಶುಭೋದಯ ಕರ್ನಾಟಕ?
1: ಜೋಶ್
4: ವಿಪರೀತ ಇದೆ.
1: ಹೌದಾ? ಹಾಯಿ.
4: ಕೇಳುಗರನ್ನ ಮಿಸ್ ಮಾಡ್ಕೊಂತ ಇದೀವಿ.
1: ನಿಜ ನಿಜ. ನಂಗೆ ಅನ್ಸತ್ತೆ ಇನ್ನೊಂದ್ ಸ್ವಲ್ಪ ಹೊತ್ತಲ್ಲಿ ನಮ್ ಕೇಳುಗರು ತುಂಬಾ ಜನ ಬರ್ತಾರೆ ಅಂತ, ಜಾಯಿನ್ ಆಗ್ತಾರೆ ಅಂತ ಅನ್ಸತ್ತೆ. ಕೇಳಿಸ್ಕೊತಿದಾರಲ್ಲ ಈಗ ನಿಮ್ಮೆಲ್ಲರ ಜೋಶ್, ನೀವೆಲ್ಲ ಇದ್ದೀರಾ, ನಿಮ್ಮನ್ನೆಲ್ಲ ಮುಖತಃ ಕಾಣ್ಬೋದು ಆಕಾಶವಾಣಿ 90 ವರ್ಷದ ಸಂಭ್ರಮದಲ್ಲಿ.
4: ಆದ್ರೆ ಫೋನಿಂದ ತಗೊಳ್ಳಿ, ನೋಡೋಣ ನಮ್ ಕೇಳಿಗರು ಏನ್ ಹೇಳ್ತಾರೆ ಅಂತ.
1: ಸರ್ ಖಂಡಿತ.
4: ಒಂದ್ ನಿಮಿಷ ರೀ, ಹೇಮಾ ಅವರು ಫುಲ್ ಎಕ್ಸೈಟ್ಮೆಂಟ್ ಅಲ್ಲಿ ಇದಾರೆ, ಅವ್ರು ಮಾತಾಡ್ಬೇಕು ಅಂತ.
1: ನಮಸ್ಕಾರ ಹೇಮಾ ಅವರೇ, ಗುಡ್ ಮಾರ್ನಿಂಗ್.
4: ಒಂದ್ ನಿಮಿಷ, ಒಂದ್ ನಿಮಿಷ.
3: ಆಕಾಶವಾಣಿ ಕೇಳಿದರು ಹಾಗೂ ವಾಕಥಾನ್ 90 ವರ್ಷದ ಸಂಭ್ರಮ, ಎಷ್ಟೊಂದು ಸಂಭ್ರಮ ಇವತ್ತು ಅಂತ ಹೇಳಿದ್ರೆ
1: ನಿಮ್ಮ ಧ್ವನಿಯಲ್ಲೇ ಗೊತ್ತಾಗ್ತಾ ಇದೆ ಮ್ಯಾಮ್, ನಂಗೆ ಇಲ್ಲಿಂದ ಕಾಲ್ ಕುತ್ಕೊಳ್ತಾ ಇಲ್ಲ ಇಲ್ಲಿ.
3: ಹೌದು, ನೋಡ್ಬೇಕು ಎಲ್ಲಾ ಆರ್ಜೆಗಳು, ಆಕಾಶವಾಣಿ ಸ್ಟಾಫ್ ಹಾಗೆ ಕೆಲವು ಕೇಳುಗರು ಸಹ ಬಂದಿದ್ದಾರೆ.
1: ಹೌದಾ?
3: ಎಷ್ಟು ಸಂಭ್ರಮ ಇದೆ ಅಂತ ಹೇಳಿದ್ರೆ ಎಲ್ಲೋ ಈ ಆಕಾಶದಿಂದ ಹಂಸಗಳು ಧರೆಗಿಳಿದಿದೆಯೇನೋ ಅಂತ. ಯಾಕೆ ಅಂತ ಗೆಸ್ ಮಾಡ್ತೀರಾ?
1: ಖಂಡಿತ ಗೊತ್ತಿದೆ ನನಗೆ.
3: ಎಲ್ಲರೂ ಸಹ ಬಿಳಿಯ ಬಣ್ಣದ ಟೀ ಶರ್ಟ್ ನಲ್ಲಿ
1: ಹಾಕೊಂಡಿದೀವಿ.
3: ಸೊ ಎಲ್ಲೋ ಸ್ವರ್ಗಲೋಕದಿಂದ ಹಂಸಗಳೆಲ್ಲ ಒಟ್ಟಿಗೆ ಇಳಿದ್ಬಿಟ್ಟಿದ್ಯೇನೋ ಆಕಾಶವಾಣಿ ಕ್ಯಾಂಪಸ್ ಅಲ್ಲಿ ಅನ್ನೋ ಹಾಗೆ ಇದೆ. ಅಷ್ಟೊಂದು ಸಂಭ್ರಮ. ಕೇಳ್ತಾ ನಮ್ ಜೊತೆ ಇಂದಿನ ವಾಕಥಾನ್ ಅಲ್ಲಿ ನಡಿಗೆ ಮಾಡ್ತಾರೆ ಅನ್ನುವಂತಹ ಒಂದು ಪ್ರೀತಿ ಹಾಗೆ ಆಶಯ ನಮ್ದು.
1: ಖಂಡಿತ ಮ್ಯಾಮ್, ಖಂಡಿತ. ಶುಭವಾಗ್ಲಿ ನಿಮ್ಮ ವಾಕಥಾನ್ ಗೆ ಫುಲ್ ಜೋಶ್ ಅಲ್ಲಿ, ಇದೇ ಜೋಶ್ ಕಡೆ ತನಕ ಇಟ್ಕೊಂಡು ಬನ್ನಿ.
3: ಖಂಡಿತ. ಇವತ್ತು ಬರೀ 2 ಕಿಲೋಮೀಟರ್ ಅಲ್ಲ, ಇದೇ ಒಂದು ಉತ್ಸಾಹದಲ್ಲಿ 20 ಕಿಲೋಮೀಟರ್ ಬೇಕಾದ್ರೂ ನಡೆದ್ಬಿಡ್ತೀವಿ.
1: ಹೌದಾ? ಹಂಗಿದ್ರೆ ಹೇಳೋಣ ನಮ್ಮ ಸರ್ ಗೆ, ಕೃಷ್ಣಪ್ಪ ಸರ್ ಗೆ ಹೇಳ್ಬಿಡೋಣ, ಸರ್ 20 ಕಿಲೋಮೀಟರ್ ಹೋಗಕ್ಕೆ ರೆಡಿ ಇದಾರೆ ಅಂತ.
3: ಕೇಳಿದ್ರು ಸಹ ಜೊತೆ ಆಗಬಹುದು.
1: ಖಂಡಿತ ಖಂಡಿತ, ನಾನು ಇಲ್ಲಿಂದಲೇ
3: ಹತ್ರ ಇರುವಂತಹ ಎಲ್ಲ ಕೇಳಿದ್ರು ಸಹ
1: ನೀವು ಒಂದು ಅಪೀಲ್ ಮಾಡ್ಬಿಡಿ ಮ್ಯಾಮ್.
3: ಇವಾಗ ನಿಮ್ಮ ಜೊತೆ ಆಗ್ತಾರೆ.
1: ನಮಸ್ಕಾರ ಸಂತೋಷ್ ಅವರೇ.
5: ನಮಸ್ತೆ.
1: ನಮಸ್ತೆ ಶುಭೋದಯ.
5: ವೆರಿ ಗುಡ್ ಮಾರ್ನಿಂಗ್.
1: ಗುಡ್ ಮಾರ್ನಿಂಗ್. ಗುಡ್
5: ಮಾರ್ನಿಂಗ್. ಹಲೋ
1: ಹಲೋ,
5: ಆಯ್ತಾ ಕಾಫಿ ಟೀ?
1: ಕಾಫಿ ಟೀ ಇಲ್ಲ, ಆಗ್ಬೇಕಷ್ಟೇ. ಯಾರು ಮಾತಾಡ್ತಿರೋದು?
5: ನಾನ್ ಸಂತೋಷ್.

0: ಸಂತೋಷ ಲೈವ್ ಇದ್ದೀರಾ?
1: ಹೌದು ಸರ್, ಲೈವ್ ಅಲ್ಲಿ ಇದ್ದೀರಿ.
0: ನೀವು ನಾನೇನು ಮಾತಾಡ್ತಾ ಇದ್ದೀನಿ ಫ್ರೆಂಡ್ಸ್ ಜೊತೆ. ಓಕೆ, ಎಲ್ಲ ನಮ್ಮ ಕೇಳುಗರಿಗೆ ಎಲ್ಲರಿಗೂ ಪ್ರೀತಿಯ ಶುಭೋದಯ, ಗುಡ್ ಮಾರ್ನಿಂಗ್.
1: ಗುಡ್ ಮಾರ್ನಿಂಗ್, ಅವರು ಕೂಡ ನಿಮ್ಗೆಲ್ಲರಿಗೂ ಶುಭೋದಯ ಅಂತ ಹೇಳ್ತಾ ಇದ್ದಾರೆ. ನೀವು ಇಲ್ಲಿಂದ ಅಪೀಲ್ ಮಾಡ್ಬಿಡಿ ಸಂತೋಷ್ ಅವರೇ, ಬಂದು ಸೇರ್ಕೊಳ್ಳಿ ಹತ್ರದಲ್ಲಿ ಇರುವವರು ಅಂತ. ಇನ್ನು ಸಮಯ ಇದೆ,
0: ನಾವೆಲ್ಲ ನಿಮ್ಗೆಲ್ಲ ಗೊತ್ತೇ ಇದೆ ಸ್ನೇಹಿತರೆ, ಆಕಾಶವಾಣಿಗೆ 90 ವರ್ಷದ ವೈಭವದ ಸಂಭ್ರಮ. ನಾವೆಲ್ಲರೂ ಇದನ್ನ ಆಚರಿಸೋದಕ್ಕೋಸ್ಕರ ವಾಕಥಾನ್ ಮಾಡ್ತಾ ಇದೀವಿ. ವಾಕಥಾನ್ ಅದು ಮಾರ್ನಿಂಗ್ ಏನೇ ನಾವು ವಾಕ್ ಮಾಡಿ ನಾವೆಲ್ಲ ಫಿಟ್ ಆಗಿರ್ಬೇಕು, ಹೆಲ್ತಿ ಇಂಡಿಯಾ ಕಾನ್ಸೆಪ್ಟ್ ಅಲ್ಲಿ ಹೋಗ್ತಾ ಇದೀವಿ. ತಾವೆಲ್ಲರೂ ಈ ಕಡೆ ಇದ್ರೆ ದಯವಿಟ್ಟು ಬಂದು ಜಾಯ್ನ್ ಆಗಿ ನಮ್ಮ ಆಕಾಶವಾಣಿಯಿಂದ ಕಬ್ಬನ್ ಪಾರ್ಕ್ ಅನ್ನ ಹಾಗೆ ವಿಧಾನಸೌಧವನ್ನ ಬಳಸ್ಕೊಂಡು ಮತ್ತೆ ನಾವು ಆಕಾಶವಾಣಿಗೆ ಬಂದು ಸೇರ್ತಾ ಇದೀವಿ. ಈ ಒಂದು ಶುಭ ಸಮಯದಲ್ಲಿ ನೀವ್ ಯಾರೇ ಸಿಕ್ಕಿದ್ರು ಖುಷಿ ಆಗುತ್ತೆ. ಇವತ್ತು ನಮ್ಮ ಮಂಡಿಕಲ್ ಕೃಪಾ ಅವ್ರು ಸಿಕ್ಕಿದ್ರು, ಗೋಪ ವೆಂಕಟೇಶ್ ಅವರು, ಬೋಧನಾ ವೆಂಕಟೇಶ್ ಬೋಧನಾ ವಸ್ತಳ್ಳಿ, ಹಾಗೆ ಎಸ್ ಜಗದೀಶ್ವರಾಚಾರ್ಯ ಅವರು, ಆಮೇಲೆ ನಮ್ಮ ಬ್ರಿಲಿಯಂಟ್ ಲೇಡಿ ಮತ್ತಿಕೆರೆ ಅವರು, ಇವರೆಲ್ಲರೂ ಸಹ ಸಿಕ್ಕಿದ್ರು. ಬಹಳ ಖುಷಿ ಆಯ್ತು. ನಮ್ಮ ಸ್ನೇಹಿತರು ಯಾರೇ ಇದ್ರು ಬಂದು ಸಿಗಿ ನಿಮ್ಮ ಮುಖವನ್ನ ತೋರಿಸಿ ನಿಮ್ಮನ್ನ ನೋಡಿ ನಾವು ಖುಷಿ ಪಡ್ತೀವಿ.
1: ಖಂಡಿತ ಖಂಡಿತ, ನಾವ್ ಇಲ್ಲಿಂದಲೇ ಕೇಳ್ಕೊಳ್ಳೋಣ ಎಲ್ಲ ಕೇಳುಗರನ್ನ. ನೋಡಿ, ಅವಾಗ್ಲೇ ಒಂದಿಷ್ಟು ಕೇಳುಗರು ನಮ್ಮನ್ನ ಜಾಯ್ನ್ ಆಗಿದ್ದಾರೆ. ನೀವು ಕೂಡ ತಡ ಮಾಡಬೇಡಿ, ಹತ್ರದಲ್ಲಿ ಇದ್ರೆ ದಯಮಾಡಿ ಬಂದು ಜಾಯ್ನ್ ಆಗಿ. ಖುಷಿ ಆಯ್ತು ಸಂತೋಷ್ ಅವರೇ ಮಾತಾಡಿ. ಇನ್ನು ಹೀಗೆ ಅಪ್ಡೇಟ್ ಮಾಡ್ತಾ ಇರಿ, ನಾವು ಅದನ್ನ ನಮ್ಮ ಕೇಳುಗರಿಗೆ ತಲುಪಿಸೋಣ.
0: ಖಂಡಿತ ಖಂಡಿತ
1: ಖಂಡಿತ, ಧನ್ಯವಾದ.
0: ಬಾಯ್
1: ಬಾಯ್ ಸರ್. ನೋಡಿದ್ರಲ್ಲ ಆಕಾಶವಾಣಿ ವಾಕಥಾನ್ 2026 ಜೋಶ್ ಹೇಗಿದೆ ಅಂತ ದಯಮಾಡಿ ನೋಡಿದ್ರಲ್ಲ, ಕೇಳಿದ್ರಲ್ಲ. ಯಾಕೆಂತ ಹೇಳಿದ್ರೆ ಅಲ್ಲಿಂದ ನೀವ್ಯಾರು ನೋಡೋಕ್ಕಾಗಲ್ಲ, ನಾನು ಕೂಡ ನೋಡೋಕ್ಕಾಗಲ್ಲ. ಸ್ಟುಡಿಯೋದಿಂದ ಕೇಳಿಸ್ಕೋತಾ ಇದ್ದೇನೆ. ಮಹಾಭಾರತದಲ್ಲಿ ಧೃತರಾಷ್ಟ್ರನಿಗೆ ಕಣ್ಣಾಗಿದ್ದ ಸಂಜಯನ ಹಾಗೆ ಅಲ್ಲಿಯ ಚಿತ್ರಣವನ್ನ ನಿಮಗೆ ನಾನಿವತ್ತು ಕೇಳಿಸ್ತೇನೆ. ನಮ್ಮೆಲ್ಲ ಆರ್ಜಿಗಳು ಹೇಳಿದ ಹಾಗೆ ಸಮಯ ಇನ್ನೂ ಇದೆ, ಇನ್ನ ವಾಕಥಾನ್ ಶುರು ಆಗ್ಬೇಕಾಗಿದೆ. ನೀವೆಲ್ಲ ಬಂದು ಜಾಯ್ನ್ ಆಗ್ಬೋದು ಈ ದಿನದ ಆಕಾಶವಾಣಿ 90 ಸಂಭ್ರಮದ ವಾಕಥಾನ್ 2026.

ಸಮಯ ಆಗಿದೆ 7 ಗಂಟೆ. ಆಕಾಶವಾಣಿ ವಾಕಥಾನ್ 2026 ನೇರ ಪ್ರಸಾರವನ್ನ ಕೇಳ್ತಾ ಇದ್ದೀರಿ. ಹಾಗೆ ನಮ್ಮ ಕೇಳುಗರು ಕೂಡ ಕರೆ ಮಾಡಿದ್ದಾರೆ, ಕೇಳೋಣ ಅವರೇನ್ ಹೇಳ್ತಾರೆ ಅಂತ. ನಮಸ್ತೆ, ಕರೆ ಕಟ್ಟಾಗಿದೆ ಅಂತ ಭಾವಿಸ್ತೇನೆ.

0: ಹೌದು, ಹಾಗೆ ಆಕಾಶವಾಣಿ 90 ವರ್ಷಗಳಿಂದ ನೀಡ್ತಾ ಇರುವಂತಹ ಸೇವೆಯನ್ನ ಖಂಡಿತ ನಾವು ಮರೆಯುವುದಕ್ಕೆ ಆಗೋದಿಲ್ಲ. ಈಗ ಮತ್ತೊಬ್ಬ ಆರ್ ಜೆ ಲೈನಲ್ಲಿದ್ದಾರೆ, ಬನ್ನಿ ಯಾರಂತ ನೋಡೋಣ. ಹಲೋ ನಮಸ್ಕಾರ, ಯಾರು ಮಾತಾಡ್ತಿದ್ದೀರಿ?
1: ನಮಸ್ಕಾರ, ನೀವು ನೋಡಕ್ಕಾಗಲ್ಲ, ನನ್ನ ಮಾತು ಕೇಳ್ಬಹುದಷ್ಟೇ.
0: ಹೌದು ಹೌದು, ನಾನೀಗ ಅದೇ ಅದೇ ಅವಾಗಿಂದ ಹೇಳ್ತಿದ್ದೀನಿ, ಸಂಜೆ ಯಾಕೆ ಕೂತಿದ್ದೀನಿ ನಾನು ಇಲ್ಲಿ ಅಂತ.
1: ಇಲ್ಲಿ ಏನಾಗ್ಬಿಟ್ಟಿದೆ ಅಂತ ಹೇಳಿದ್ರೆ, ಸಂತೆ, ಶ್ರೋತೃ ಸಂತೆ.
0: ಹೌದಾ?
1: ಹೈಯೆಸ್ಟ್.
0: ಓ ಸರಿ ಸರಿ, ಹಾಗಿದ್ರೆ ನಮ್ಮ ಶ್ರೋತೃಗಳು ಸೇರ್ಕೊಂಡಿದ್ದಾರೆ ಅಂತ ಆಯ್ತು.
1: ತುಂಬಾ ಜನ ಇದ್ದಾರೆ.
0: ಹೌದಾ?
1: ವಾಕತಾನ್ ಆರಂಭ ಆಗ್ತಾ ಇದೆ, ಸ್ಟುಡಿಯೋದ ಹತ್ರ ಎಲ್ಲಾರು ಇದೀವಿ. ಮೇಲಾಗಿ ಇನ್ನೊಂದೇನು ಸಂತೋಷದ ಸುದ್ದಿ ಅಂತ ಹೇಳಿದ್ರೆ, ಎಲ್ಲೋ ವರುಣ ಇವತ್ತು ಕೃಪೆ ಮಾಡ್ಬಿಟ್ಟಿದ್ದಾನೆ.
0: ಹೌದಾ?
1: ಹೌದು.
0: ನಮ್ಗೆ ಇಲ್ಲಿ ಒಳಗಡೆ ಕೂತವರಿ

0: ಗೊತ್ತಾಗ್ತಿಲ್ಲ ಸ್ಟುಡಿಯೋದೊಳಗಡೆ ನೋಡಿ.
1: ಚಳಿ ಚಳಿ ಇರ್ಲಿ, ಏನಂತ ಹೇಳಿದ್ರೆ ಒಂಥರ ಮೃದುವಾದ ಬಿಸಿಲು, ಒಂಥರ ಚೆನ್ನಾಗಿದೆ.
0: ಇದು ವಾಕಥಾನ್ಗೆ ಒಳ್ಳೆ ವಾತಾವರಣ ಅನ್ಸುತ್ತೆ ಅಲ್ವಾ ಸುಬ್ರಹ್ಮಣ್ಯ ಅವರೇ?
1: ತುಂಬಾ ಚೆನ್ನಾಗಿದೆ, ಎಲ್ಲ ಶ್ರೋತೃಗಳೆಲ್ಲ ತುಂಬಾ ಜನ ಬಂದಿದ್ದಾರೆ, ತುಂಬಾ ಅತ್ಯಮೋಘವಾಗಿ ಆರಂಭ ಆಗ್ತಾ ಇದೆ. ಇನ್ನೇನು ಹೊರಡ್ತಾ ಇದ್ದೇವೆ. ಏನಂತ ಹೇಳಿದ್ರೆ 90 ವರ್ಷಗಳ ಧ್ವನಿ, ಆ ಒಂದು ಸಂಸ್ಕೃತಿ, ಆ ಒಂದು ಜಾಲ, ಆ ಒಂದು ಸಂಬಂಧ ಅನುಬಂಧ ಎಲ್ಲದೂ ಕೂಡ ಮಿಳಿತಗೊಂಡಿರ್ತಕ್ಕಂತ ಸಂದರ್ಭ ಇದು. ಒಂಥರ ಇದು ಏನಂತ ಹೇಳಿದ್ರೆ ಹಬ್ಬ ಅಂತಾನೆ ಹೇಳ್ಬೋದು.
0: ನಿಜ ಸರ್, 90 ವರ್ಷದ ಹಾದಿ ಅಂದ್ರೆ ಚಿಕ್ಕದೇ ಅಲ್ವಾ? ಅಲ್ಲ ಅಲ್ವಾ?
1: ಹೌದೌದು. ಈ ಸ್ಟುಡಿಯೋದ ಹತ್ರ ನೋಡಿದ್ರೆ ಗೊತ್ತಾಗುತ್ತೆ ಇದೇನು ಹಬ್ಬ. ಇದುವರೆಗೂ ನಾವು ಮಾತಾಡ್ತಾ ಇದ್ವಿ, ಶ್ರೋತೃಗಳು ಮಾತಾಡ್ಕೋತಾ ಇದಾರೆ, ಅವ್ರಗಳೇ ಮಾತಾಡ್ಕೋತಾ ಇದಾರೆ, ಅವ್ರಗಳೇ ಸಂಭ್ರಮಿಸ್ತಾ ಇದಾರೆ. ನಾನು ಅನ್ಕೋತೀನಿ ಆರ್ ಜೆ ಆಗಿ ನಾವೆಲ್ಲೋ ಕೂತ್ಕೊಂಡು ಶ್ರೋತೃಗಳ ಹತ್ರ ಮಾತಾಡ್ತಾ ಇದ್ವಿ, ಇವತ್ತೆಲ್ಲ ಶ್ರೋತೃಗಳ ಸಂಗಮ ಸಂಭ್ರಮ, ಈ ಅನುಬಂಧ ಎಷ್ಟು ಚೆನ್ನಾಗಿ ಇದೆ ಅಂತ ಹೇಳಿ.
0: ಹೌದು ಹೌದು,
1: ಆಗಿದೆ. ಇನ್ನೇನು ಆರಂಭ ಆಗ್ತಾ ಇದೆ ವಾಕಥಾನ್.
0: ಆಗ್ಲೇ ಆರ್ ಜಿ ಹೇಮ ಅವ್ರು ಹೇಳ್ತಾ ಇದ್ರು, ಹಂಸಗಳೆಲ್ಲ ಧರೆಗಿಳಿದು ಬಂದಿದೆ ಅಂತ. ಒಪ್ತೀರಾ ಮಾತನ್ನ?
1: ಇಲ್ಲ, ಹಂಸಗಳು ಇದಾವೆ, ಕೋಗಿಲೆಗಳು ಇದಾವೆ, ನವಿಲುಗಳು ಇದಾವೆ, ಎಲ್ಲಾವ್ದು ಇದಾವೆ. ಬಟ್ ಏನಾಗಿದೆ ಅಂದ್ರೆ ಎಲ್ಲಾವ್ದು ಬಿಳಿ ಕಲರು, ತಲೆ ಮೇಲೆ ಬಿಳಿ ಕ್ಯಾಪ್ ಇದೆ,
0: ಅದೇ ಅದೇ
1: ಟೀ ಶರ್ಟ್ ಹಾಕೊಂಡಿದ್ದಾರೆ, ಫಸ್ಟ್ ಕ್ಲಾಸ್ ಆಗಿದ್ದಾರೆ. ಅಂದ್ರೆ ಏನಂತ ಹೇಳಿದ್ರೆ ಈ ಒಂದು ಉತ್ಸಾಹ ಇದೆಯಲ್ಲ,
0: ಹೌದು,
1: ಆ ಒಂದು ಉತ್ಸಾಹಕ್ಕೆ ನಾವು ಸಲ್ಯೂಟ್ ಹೇಳಲೇಬೇಕು.
0: ಹೌದು, ತುಂಬಾ ಏನಂತಾರೆ ಯಶಸ್ವಿಯಾಗ್ಲಿ ಈ ವಾಕಥಾನ್.
1: ವಾಕಥಾನ್ ನಡೀತಾ ಇದೆ, ಇನ್ನು ಆರಂಭ ಆಗ್ತಾ ಇದೆ ಮೇಡಮ್. ಇನ್ನೊಂದು 10-15 ನಿಮಿಷದಲ್ಲಿ ನಾವೆಲ್ಲ ಹೊರಡ್ತಾ ಇದೀವಿ ನೋಡಿ, ಅನೌನ್ಸ್ಮೆಂಟ್ ಕೊಡ್ತಾ ಇದಾರೆ. ಇರ್ಬೋದು ನಿಮಗೆಲ್ಲ
0: ದೂರದಿಂದ ಎಲ್ಲೋ ಒಂದ್ ಸ್ವಲ್ಪ ಕೇಳಿಸ್ತಾ ಇದೆ. ಹೌದು
1: ಹೌದು,
0: ಆರಂಭ ಆಗ್ತಾ ಇದೆ. ಗ್ರೀನ್ ಸಿಗ್ನಲ್ ಬಂತು ಆರಂಭಕ್ಕೆ ಅಲ್ವಾ?
1: ಹೌದೌದು, ನಮ್ಮ ನಿರ್ದೇಶಕರಿಂದ ಬಂತು ಅನುಮತಿ. ಇನ್ನೇನು ಹೊರಡ್ತಾ ಇದೀವಿ ಎಲ್ಲಾರು ಶ್ರೋತೃಗಳಿಗೆಲ್ಲ ಮತ್ತೊಮ್ಮೆ ಶುಭೋದಯ ಶುಭಾಶಯಗಳನ್ನು.
0: 2 ಕಿಲೋಮೀಟರ್ ಅಲ್ವಾ ಸುಬ್ರಹ್ಮಣ್ಯ ಅವರೇ ಇದು?
1: 2-3 ಕಿಲೋಮೀಟರ್ ಆಗುತ್ತೆ ಅಖಿಲ.
0: ಹೌದಾ? ಇವಾಗ ಈ ರಸ್ತೆಯಿಂದ ನಾವು ರಾಜಭವನ ರಸ್ತೆ ಆಗಿ, ಆಕಾಶವಾಣಿಯಿಂದ ರಾಜಭವನ ರಸ್ತೆ
1: ಕಬ್ಬನ್ ಪಾರ್ಕ್,
0: ಅಲ್ಲಿಂದ ಕಬ್ಬನ್ ಪಾರ್ಕ್, ಅಲ್ಲಿಂದ ಮತ್ತೆ ವಿಧಾನಸೌಧ, ಮತ್ತೆ ತಿರ್ಗಾ ಆಕಾಶವಾಣಿ. ಯಾಕೆಂದ್ರೆ ನಡುವಲ್ಲಿ ಯಾರಾದ್ರೂ ಕೇಳುಗರು ಸಮೀಪದಲ್ಲಿ ಇದ್ರೆ ಅವ್ರು ಕೂಡ ಸೇರ್ಕೊಳ್ಬಹುದಲ್ವಾ?
1: ಖಂಡಿತ ಖಂಡಿತ, ಎಲ್ಲ ಶ್ರೋತೃಗಳಿಗೂ ಆಮಂತ್ರಣ ಇದ್ದೇ ಇದೆ.
0: ಹೌದು ಹೌದು, ಅವ್ರು ಬಂದ್ರೇನೆ ಇದಕ್ಕೊಂದು ಮೆರುಗು.
1: ಹೌದು
0: ಅಲ್ವಾ,
1: ಸಾಕಷ್ಟು ಸಂಖ್ಯೆನಲ್ಲಿ ಇದಾರೆ ಶ್ರೋತೃ ಬಂಧುಗಳು ಕೂಡ.
0: ಹೌದಾ? ಹಾಗಾದ್ರೆ
1: ನಾನು ಅದೇ ಅನ್ಕೋತಾ ಇದ್ದೆ, ಶ್ರೋತೃಗಳ ಹತ್ರ ಮಾತಾಡ್ತಾ ಇದ್ವಿ, ನಮ್ಮ ಮಾತನ್ನ ಮಾತ್ರ ಅವ್ರು ಕೇಳ್ತಿದ್ರು, ಇವತ್ತು ಅವ್ರ ಮಾತುಗಳನ್ನ ನಾವು ಕೇಳ್ಬಹುದಲ್ಲ.
0: ನಿಜ ನಿಜ, ಅವ್ರದ್ದು ಸಂದೇಶಗಳು ಮಾತ್ರ ಅಲ್ವಾ ಇಷ್ಟು ದಿನ ಬರ್ತಿದ್ದ ನಮಗೆ.
1: ಹೌದು ಹೌದು ಹೌದು ಹೌದು, ಸಂದೇಶಗಳೊಂದಿಗೆ ಇವತ್ತು ಅವರ ಮುಖಪರಿಚಯ
0: ಆಗ್ತಾ ಇದೆ. ನಿಜ
1: ಆಗ್ತಾ ಇದೆ.
0: ನಿಜ
1: ಅಂದ್ರೆ ಆ ಸಂಭ್ರಮ ಸಡಗರಕ್ಕೆ ನಾನೊಂದು ತಲೆಯೊಟ್ಟನ್ನ ಮತ್ತೊಮ್ಮೆ ಹೇಳಲೇಬೇಕು.
0: ಹೌದು, ಯಾರಿಗೂ ಇವತ್ತು ಆಯಾಸ ಆಗ್ಲಿಕ್ಕೆ ಇಲ್ಲ ಅನ್ಸುತ್ತೆ ಸರ್. ಯಾಕಂದ್ರೆ ನಿಮ್ಮ ಎಲ್ಲರ ಕಂಠದಲ್ಲೂ ನಾನು ಒಂದು ಜೋಶನ ನೋಡ್ತಾ ಇದ್ದೀನಿ, ಕೇಳ್ತಾ ಇದ್ದೀನಿ ಅವಾಗಿಂದ.
1: ಆಕಾಶವಾಣಿ ಆಕಾಶವಾಣಿ ಆಕಾಶವಾಣಿ ಆಕಾಶವಾಣಿ, ಮತ್ತೆ ಅದಕ್ಕೇನೆ ಹನ್ನಂಗೆ ಪ್ರಕೃತಿ ಕೂಡ ನಮಗೆ ಸಹಾಯ ಮಾಡ್ತಾ ಇದೆ. ಒಂದ್ ಹನಿ ಮಳೆ ಇಲ್ಲ, ಚೆನ್ನಾಗಿ ಬಿಸಿಲಿದೆ, ಫಸ್ಟ್ ಕ್ಲಾಸ್ ಆಗಿ ಬಿಸಿಲಿದೆ, ಬಿಸಿಲು ಚೆನ್ನಾಗಿದೆ. ಫಸ್ಟ್ ಕ್ಲಾಸ್ ನೋಡುದಲ್ಲ ಶ್ರೋತೃಗಳ ಕಿರುಚಾಟ.
0: ಹೌದು ಹೌದು, ನೋಡಕ್ ಆಗಲ್ಲ ಸುಬ್ರಹ್ಮಣ್ಯ ಅವರೇ, ಕೇಳ್ಬೋದ್ ನಾನು ಇವಾಗ ನೋಡಿ ನನ್ನ ಕೈ ಕಾಲು ಕಟ್ ಹಾಕಿ ಕೂರಿಸ್ಬಿಟ್ಟಿದ್ದೀರಾ. ತುಂಬಾ ಸಂತೋಷ ಆಯ್ತು ನಿಮ್ಮ ಜೋಶನ ನೋಡಿ. ಹೀಗೆ ಕೊನೆ ತನಕ ಈ ವಾಕಥಾನ್ ಮುಗಿಯ ತನಕ ನಿಮ್ಮೆಲ್ಲರ ಜೋಶ್ ಹೀಗೆ ಇರ್ಲಿ.
1: ಥ್ಯಾಂಕ್ ಯು, ಥ್ಯಾಂಕ್ ಯು,
0: ಧನ್ಯವಾದ.
1: ಥ್ಯಾಂಕ್ ಯು, ಧನ್ಯವಾದ.

ಹಂಸಲೇಖ ಅವರ ಸಾಹಿತ್ಯ ಹಾಗೂ ಸಂಗೀತ ಇದ್ದಂತಹ ಹಾಡನ್ನ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಕೇಳಿದ್ರಿ. ಸೋಲಿಲ್ಲದ ಸರದಾರ ಚಿತ್ರದಿಂದ ಸಂದೇಶಗಳ ಮಹಾಪೂರವೇ ಬರ್ತಾ ಇದೆ. ನಮ್ಮೆಲ್ಲ ಶ್ರೋತೃಗಳು ಅವರಿದ್ದ ಸ್ಥಳದಿಂದ ಸಂದೇಶಗಳನ್ನು ಕಳಿಸ್ತಾ ಇದ್ದಾರೆ. ಕೆಲವರು ಒಂದಿಷ್ಟು ಕಾರಣಗಳಿಂದ ವಾಕಥಾನಲ್ಲಿ ಭಾಗವಹಿಸಲು ಸಾಧ್ಯ ಆಗ್ತಾ ಇಲ್ಲ, ಆದರೆ ನಮ್ಮ ಮನಸ್ಸೆಲ್ಲ ಈ ವಾಕಥಾನ್ ನಡೆಗೆ ಇದೆ ಅಂತ ಹೇಳಿ ಸಂದೇಶಗಳನ್ನು ಕಳಿಸಿದ್ದಾರೆ. ಹಾಗೆ ಒಂದಿಷ್ಟು ಶ್ರೋತೃಗಳು ಕರೆಯನ್ನು ಕೂಡ ಮಾಡಿದರು, ಆದರೆ ಸಂಪರ್ಕಕ್ಕೆ ತೆಗೆದುಕೊಳ್ಳಲು ಸಾಧ್ಯ ಆಗಲಿಲ್ಲ. ಬಹಳ ಖುಷಿಯಾಗ್ತಾ ಇದೆ, ಅದರಲ್ಲೂ ಆಕಾಶವಾಣಿಗೆ 90 ವರ್ಷದ ಸಂಭ್ರಮದ ವಾಕಥಾನನ್ನು ಭಾಗವಹಿಸಲು ಆಗ್ತಾ ಇಲ್ಲ, ಆದರೆ ಸಂಭ್ರಮ ನಮ್ಮ ಮನೆಯಲ್ಲೂ

ಹಬ್ಬದ ವಾತಾವರಣ ಇದೆ ಅಂತ ನಮ್ಮೊಂದಿಗೆ ಅವರ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಾರೆ. ಕೇಳಿದ್ರಲ್ಲ ನಮ್ಮೆಲ್ಲ ಆರ್ಜಿಗಳ ಧ್ವನಿಯಲ್ಲಿ ಹೇಗಿದೆ ಇಲ್ಲಿ ತಯಾರಿ, ಇನ್ನೇನು ಆರಂಭಗೊಂಡೇ ಬಿಟ್ಟಿದೆ, ಇಷ್ಟೊತ್ತು ಆರಂಭ ಆಗ್ತಾ ಇದೆ ಅಂತ ಹೇಳ್ತಾ ಇದ್ರು. ಆಗಲೇ ಆರಂಭಗೊಂಡಿದೆ ವಾಕಥಾನ್. ಆಕಾಶವಾಣಿ ಬೆಂಗಳೂರು ಇಲ್ಲಿಂದ ರಾಜಭವನ ರಸ್ತೆ ಆಗಿ ಕಬ್ಬನ್ ಪಾರ್ಕ್ ಒಳಗಡೆ ಕೂಡ ಪಯಣವನ್ನು ಬೆಳೆಸಿ ನಂತರ ವಿಧಾನಸೌಧದ ಮಾರ್ಗವಾಗಿ ತಿರ್ಗ ಆಕಾಶವಾಣಿ ಬೆಂಗಳೂರು ಇಲ್ಲಿಗೆ ವಾಕಥಾನ್ ಇಲ್ಲಿಗೆ ಬಂದು ಕೊನೆಗೊಳ್ಳಲಿದೆ. ಇದು ಇವತ್ತಿನ ರೂಟ್ ಮ್ಯಾಪ್. 2-3 ಕಿಲೋಮೀಟರ್ ಈ ವಾಕಥಾನ್ ಸಾಗಲಿದೆ. 200ಕ್ಕೂ ಅಧಿಕ ಸಹೋದ್ಯೋಗಿಗಳು ಹಾಗೆ ಸಿಬ್ಬಂದಿ ವರ್ಗದವರು, ಶ್ರೋತೃಗಳು ಬಹಳ ಸಂಖ್ಯೆಯಲ್ಲಿ ಸೇರಿದ್ದಾರೆ ಅಂತ ನಮ್ಮ ಎಲ್ಲ ಆರ್ಜಿಗಳು ಈಗಾಗಲೇ ತಿಳಿಸಿಕೊಟ್ಟಿದ್ದಾರೆ.

0: ವಿವಿಧ ಭಾರತಿ ಬೆಂಗಳೂರು 102.9 ಎಫ್ಎಂ.
1: ಈಗ ಎರಡು ಹಾಡುಗಳನ್ನು ಕೇಳಿದಿರಿ. ಕೋಟಿಗೊಬ್ಬ ಚಿತ್ರದಿಂದ ಕೆ ಕಲ್ಯಾಣ್ ಅವರ ಸಾಹಿತ್ಯ ಹಾಗೂ ದೇವ ಅವರ ಸಂಗೀತವಿದ್ದಂತಹ ಗೀತೆಯನ್ನು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಅವರ ಧ್ವನಿಯಲ್ಲಿ ಕೇಳಿದಿರಿ. ಹಾಗೆ ಮತ್ತೊಂದು ಹಾಡು ಕೆ ಜೆ ಜೇಸುದಾಸ್ ಅವರ ಧ್ವನಿಯಲ್ಲಿ, ಹಂಸಲೇಖ ಅವರ ಸಾಹಿತ್ಯ ಹಾಗೂ ಸಂಗೀತವಿದ್ದಂತಹ ಹಾಡನ್ನು ಎ ಕೆ 47 ಚಿತ್ರದಿಂದ ಕೇಳಿದಿರಿ.
2: ನಾನು ನಿಮ್ಮ ಆಕಾಶವಾಣಿ
3: ಸಂಗೀತವೇ ನನ್ನ ದೇವರು, ಚಪ್ಪಾಳೆ ನನ್ನ ಉಸಿರು.
2: ನಂಗೀಗ 90ರ ಸಂಭ್ರಮ,
3: ಈ ನಿಮ್ಮ ಪ್ರೀತಿಯನ್ನು ಮರೆಯಲಾಗದು.
2: ದೇಶಕ್ಕೆ ಸ್ವಾತಂತ್ರ್ಯ ಬಂದ ಸುದ್ದಿ ನನ್ನಿಂದಲೇ ಮೊದಲು ಹೊರಬಿದ್ದದ್ದು.
3: ಹೊರತಂಬೆ ನಿನ್ನ ಜನ್ಮದಿನ, ಭಾರತೀಯರ ಶೌರ್ಯ ಮೆರೆದ ದಿನ.
2: ಗಾಂಧಿ, ಸುಭಾಷರು, ನೆಹರು, ಅಂಬೇಡ್ಕರರು, ಕುವೆಂಪು, ಟ್ಯಾಗೂರರು, ಬೇಂದ್ರೆ, ರಾಜಕುಮಾರರು ನನ್ನೊಡಲಲ್ಲಿ ನುಡಿದವರು.
4: ಇಲ್ಲಿ ಯಾವುದೋ ಒಂದು ಸಮಾರಂಭದಲ್ಲಿ ಅಭಿಮಾನಿಗಳನ್ನ ಉದ್ದೇಶಿಸಿ ಒಂದು ಮಾತು ಹೇಳಿದೆ ನಾನು. ನನಗೆ ನಾನು ದೇವರು ಕಂಡಿದ್ದೀನಿ, ನೀವೆಲ್ಲ ಒಪ್ಪುಗೊತ್ತೀರಾ ಅಂತ ಹೇಳಿ. ಅವರುಗಳಿಗೆಲ್ಲ ಆಶ್ಚರ್ಯ, ಹೇಳಕ್ಕಾಗಲ್ಲ, ಮನುಷ್ಯ ಕಂಡಿದ್ರು ಕಂಡಿರಬಹುದು ಅಂತ. ಆವಾಗ ಅವ್ರನ್ನೆಲ್ಲ ನೀವೇ ನೋಡಿ ನನ್ನ ದೇವರುಗಳೆಲ್ಲ.
2: ಸಂಗೀತಕ್ಕೆ ತವರಂತೆ ನಾನು, ಮನೆ ಮನೆಯ ಗಡಿಯಾರ ನಾನು, ಮಕ್ಕಳಿಗೆ ಮಾಹಿತಿ, ಹಿರಿಯರಿಗೆ ಸಾರಥಿ, ರೈತರಿಗೆ ಮಿತ್ರ, ಸೈನಿಕರಿಗಂತೂ ಆಪ್ತ ಮಿತ್ರ, ಸುದ್ದಿ ಹೊತ್ತು ತರಲು ನಾನೇ ಅಧಿಕೃತ.
3: ಹೀಗೆ ಸಾಗಲಿ ನಮ್ಮಿ ಪಯಣ, ಹಾಡಿನಲ್ಲಿ ತೋಸ ಸರಳ ಗಗನ.
2: ನಿಮ್ಮ ಸಂಗಾತಿ ಈಗ 90ರ ಕಿಶೋರನು, ನಿಮ್ಮ ಆಕಾಶವಾಣಿ ನಾನು.

0: ಜನಗಣತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರೆಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.
1: ಬದ್ಲಿಸಿ ಬದ್ಲಿಸಿ ಅಭ್ಯಾಸ ಬದ್ಲಿಸಿ.
2: ಮಷೀನ್ ನಲ್ಲಿ ಬಟ್ಟೆ ಹಾಕುವ ಮೊದಲು ಚೆಕ್ ಮಾಡಿಲ್ವಾ?
1: ಬದ್ಲಿಸಿ ಬದ್ಲಿಸಿ ಅಭ್ಯಾಸ ಬದ್ಲಿಸಿ. ಈಗ ಹತ್ತಿರದ ಬ್ಯಾಂಕ್ ಗೆ ಹೋಗಿ ಹರಿದ ಹಳೆ ನೋಟ್ಸ್ ಬದ್ಲಿಸಿ. ಬ್ಯಾಂಕ್ ತಗೊಳ್ಳದಿದ್ರೆ RBI ನ ಓಂಬಡ್ಸ್ಮನ್ ಗೆ ದೂರು ನೀಡಿ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ.
3: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.

7:30 ಸಮಯ ಆಗಿದೆ. ಕೇಳ್ತಾ ಇದ್ದೀರಿ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ 102.9 FM. ಸಾವಿರದ ಮೈಸೂರಿನ ಗಾನ ವಿಹಾರದಿಂದ ಶುರುವಾದ ನಮ್ಮ ನಿಮ್ಮ ಸಂಬಂಧಕ್ಕೆ ಈಗ ಭರ್ತಿ 90 ವರ್ಷ. ಈ ಸಂಭ್ರಮವನ್ನು ಆಚರಿಸುವ ಸಲುವಾಗಿ ಇಂದು ಬೆಂಗಳೂರಿನ ರಸ್ತೆಗಳಲ್ಲಿ ಆಕಾಶವಾಣಿ ವಾಕಥಾನ್ 2026 ನಡೆಯುತ್ತಿದೆ. ನಮ್ಮೆಲ್ಲ ಸಹೋದ್ಯೋಗಿಗಳು ಅಲ್ಲಿ ಭಾಗವಹಿಸ್ತಾ ಇದ್ದಾರೆ. ನಾನು ನಿಮ್ಮೊಂದಿಗೆ ನಿಮ್ಮ ಬಾನಲಿ ಗೆಳತಿ ಅಖಿಲ ಸ್ಟುಡಿಯೋದಲ್ಲಿ ಅಲ್ಲಿಯ ನೇರ ಪ್ರಸಾರವನ್ನು ನಮ್ಮ ಕೇಳುಗರಿಗೆ ತಲುಪಿಸ್ತಾ ಇದ್ದೇನೆ. ನಮ್ಮ ರೇಡಿಯೋ ಸ್ಟೇಷನ್ನ ಹಿರಿಯರು ಕಿರಿಯರು ಮತ್ತು ಅಪಾರ ಸಂಖ್ಯೆಯಲ್ಲಿ ಕೇಳುಗರು ಇಂದು ಹೆಜ್ಜೆ ಹಾಕ್ತಾ ಇದ್ದಾರೆ. ಆವಾಗಲೇ ನಮ್ಮೆಲ್ಲ ಆರ್ಜೆಗಳು ಈ ವಿಷಯವನ್ನು ತಿಳಿಸಿದ್ರು ನಿಮಗೆ. 90 ವರ್ಷ ಏನು ಸಣ್ಣ ಪಯಣ ಅಲ್ಲ. ನಿಜವಾಗಿಯೂ ಆಕಾಶವಾಣಿ ಈಗ 90ರ ಕಿಶೋರನು. ಈಗ ಕೇಳೋಣ ಆಕಸ್ಮಿಕ ಚಿತ್ರದಿಂದ ಹಂಸಲೇಖ ಅವರ ಸಾಹಿತ್ಯ ಹಾಗೂ ಸಂಗೀತವಿರುವಂತಹ ಹಾಡನ್ನು ಹಾಡಿದ್ದಾರೆ ಡಾಕ್ಟರ್ ವರನಟ ರಾಜ್ಕುಮಾರ್ ಇವರು.

0: ಹೌದು, ಬದುಕು ಜಟಕ ಬಂಡಿ ಈಗ ನಮ್ಮ ವಾಕತನ್ನ ಬಂಡಿ ಎಲ್ಲಿ ತನಕ ತಲುಪಿದೆ ಅಂತ ಹೇಳೋದಕ್ಕೆ ನಮ್ಮ ಆರ್ಜಿಗಳು ಲೈನ್ ಅಲ್ಲಿದ್ದಾರೆ. ನಮಸ್ತೆ, ಯಾರು?
1: ಹಲೋ ಹಲೋ, ನಾನು ಮಂಜುಳಾ ಅಶ್ವಿನ್.
0: ನಮಸ್ತೆ ಮಂಜುಳಾ ಅವರೇ.
1: ಕಬ್ಬನ್ ಪಾರ್ಕ್ ಒಳಗಡೆ ಇವಾಗ ವಾಕಟ ನಡೀತಾ ಇದೆ.
0: ಹೌದಾ? ಹಾಗಾದ್ರೆ ನಮ್ಮ ಬಂಡಿ ಅಲ್ಲಿ ತನಕ ಬಂದಿದೆ.
1: ಹೌದು, 200 ಹೆಚ್ಚು ಜನ ಇದೀವಿ.
0: ಓ,
1: ಎಲ್ಲರ ಮನಸ್ಸಿನಲ್ಲೂ ಸಂಭ್ರಮ. ನಮ್ಮ ಆಕಾಶವಾಣಿಗೆ 90 ತುಂಬಿದೆ ಅನ್ನೋ ಸಂಭ್ರಮ. ಆಕಾಶವಾಣಿಗೆ ಜೈ ಅಂತೆಲ್ಲ ಕೂಗ್ತಾ ಇದೀವಿ. ನೀವು ಅಲ್ಲೇ ಕಾರ್ಯಕ್ರಮ ಕೇಳ್ತಾ ಇರೋರು ಎಲ್ಲಾರು ಹಾಗೆ ಹೇಳಿ, ನಮ್ಮ ಆಕಾಶವಾಣಿಗೆ
0: ಜೈ. ಕೇಳಿದ್ರ ಪರವಾಗಿ ನಾನೇ ಇಲ್ಲಿಂದ ಹೇಳ್ತೇನೆ.
1: ಖಂಡಿತ, ಅವರು ಮನೆಯಲ್ಲಿ ಕೂತ್ಕೊಂಡು ಕಾರ್ಯಕ್ರಮ ಕೇಳ್ತಾ ಅಲ್ಲೇ ಜೈ ಅಂತ ಇರ್ತಾರೆ. ಖಂಡಿತ
0: ಹೌದು.
1: ಹೀಗೆ ಚೆನ್ನಾಗಿ ನಡೀತಾ ಇದೆ. ಒಳಗಡೆ ಇಲ್ಲೆಲ್ಲ ಎಂಟರ್ ಆಗಿದ್ದೀವಿ. ಮತ್ತೆ ನಮ್ ಜೊತೆ ಮಾತಾಡಕ್ ಇನ್ನೊಬ್ರು ಇದಾರೆ, ಅನುಪಮಾ ಇದಾರೆ, ಕೊಡ್ತೀನಿ ಮಾತಾಡ್ತಾರೆ ನೋಡಿ.
0: ಖಂಡಿತ ಖಂಡಿತ. ಗುಡ್ ಮಾರ್ನಿಂಗ್ ಅನುಪಮಾ ಅವರೇ.
2: ನಮಸ್ತೆ, ಕೇಳಿದ್ರಿಗೆಲ್ಲ ನಮಸ್ತೆ. ಆಕಾಶವಾಣಿ ಬೆಂಗಳೂರು ವಾಕಥಾನ್ 2026 ವೈಭವಯುತವಾಗಿ ನಡೀತಾ ಇದೆ. 90 ಸಂಭ್ರಮಾಚರಣೆ ಇವತ್ತು May 8 ಶುಕ್ರವಾರ ಬೆಳಿಗ್ಗೆ 7 ಶುರುವಾಯ್ತು. ಶುರುವಾಗಿ ಇವಾಗ ಎಲ್ಲರೂ ಸಂಭ್ರಮದಿಂದ ಹೆಜ್ಜೆಯನ್ನ ಹಾಕ್ತಾ ಇದೀವಿ. ನಮ್ಮ ಕೇಳಿದ್ರು ಸಹ ಶುಭಾಶಯ ತಿಳಿಸ್ತಾ ಇರ್ಬೋದು ಅನ್ಸುತ್ತೆ.
0: ಹೌದು ಹೌದು, ಎಲ್ಲರೂ ಒಂಥರ ಸಮುದ್ರನೇ ಹರಿದು ಬರ್ತಾ ಇದೆ ಸಂದೇಶಗಳದ್ದು ನನಗೆ ಇಲ್ಲಿ.
2: ಓಕೆ, ತುಂಬಾ ಸಂತೋಷ. ಇಲ್ಲೂ ಸಹ ಅನೇಕ ಕೇಳಿದ್ರು ನಮ್ ಜೊತೆ ಆಗಿದ್ದಾರೆ. ಹಾಗೆ ಅನೇಕ
0: ಅವರ ಧ್ವನಿಯನ್ನ ಎಷ್ಟ್ ದಿನ ಕೇಳ್ತಾ ಇದ್ರಿ, ಇವತ್ತು ನೀವು ಅವರನ್ನ ಮುಖತಃ ಭೇಟಿ ಆಗ್ತಾ
2: ಇದ್ದೀರಿ. ನೇರವಾಗಿ ಶುಭಾಶಯ ತಿಳಿಸೋದಕ್ಕೆ ಅಂತಾನೆ ಇಲ್ಲೆಲ್ಲರೂ ಸೇರಿದ್ದಾರೆ. ನಮ್ಮ ಪ್ರೀತಿಯ ಕೇಳಿದ್ರು.
0: ಹೌದಾ?
2: ಹೌದು,
0: ಸಹಸ್ರಾರು ಸಂಖ್ಯೆಯಲ್ಲಿ ಹಾಗಿದ್ರೆ ಎಲ್ಲರೂ ಸೇರಿದ್ದಾರೆ ಅಲ್ವಾ? 100 ಅಧಿಕ ಅಂತ ಹೇಳಿದ್ರು. ಕಬ್ಬನ್ ಪಾರ್ಕ್ ಅಲ್ಲಿ ಹೇಗಿದೆ ವಾತಾವರಣ?
2: ತುಂಬಾನೇ ಚೆನ್ನಾಗಿದೆ ಇವತ್ತಂತೂ, ಮೋಡ ಕವಿದ ವಾತಾವರಣ.
0: ಹೌದಾ? ಹಾಗಾದ್ರೆ
2: ವಾತಾವರಣದಲ್ಲಿ ನಾವೆಲ್ಲ ಬಿಳಿ ಬಿಳಿ ಟಿ ಶರ್ಟ್ ಅನ್ನ ಹಾಕೊಂಡು, ಬಿಳಿ ತೊಪ್ಪಿಯನ್ನ ಹಾಕೊಂಡು ತುಂಬಾ ಸಂತೋಷವಾಗಿ ಹೋಗ್ತಾ ಇದೀವಿ.
0: ಹಂಸಗಳ ನಡಿಗೆ ಆಗ್ತಾ ಇದೆ ಹಾಗಿದ್ರೆ.
2: ಹೌದು ಖಂಡಿತ, ಒಂದ್ ರೀತಿ ಹಂಸಗಳ ನಡಿಗೆ ಅಂತಾನೆ ಹೇಳ್ಬೋದು.
0: ಖುಷಿ ಆಯ್ತು ಕೇಳ್ತಾ. ನನಗಂತೂ ಅಲ್ಲಿಗೆ ಬರ್ಲಿಕ್ಕೆ ಆಗ್ತಾ ಇಲ್ಲ ನೋಡಿ.
2: ಈಗ ಈಗ ಒಂದು ಹಾಡು ಕೇಳೋಣ, ನಂತರ ನಮ್ಮ ಆಕಾಶವಾಣಿಗೆ ಜೈ ಅನ್ನೋ ಘೋಷಣೆಯನ್ನ ಇಲ್ಲೆಲ್ಲರೂ ಕೂಗ್ತಾ ಇದೀವಿ.
0: ಹೌದಾ? ಜೈ, ಜೋರಾಗಿ ಕೇಳಿಸ್ತಾ ಇದೆ. ಭೋಜನ ಸುಖಾಯ. ಧನ್ಯವಾದಗಳು.
3: ನಮ್ಮ ಶ್ರೀಕೃಷ್ಣ ಸಂಘದ ಅಧ್ಯಕ್ಷರಾದಂತಹ ಗೋಪ ವೆಂಕಟೇಶ್ ಅವರು ಈಗ ನಮ್ ಜೊತೆಗೆ ವಾಕಥಾನ್ ಅಲ್ಲಿದ್ದಾರೆ. ಅವ್ರ ಅನಿಸಿಕೆಗಳನ್ನ ಕೇಳೋಣ.
0: ಖಂಡಿತ ಖಂಡಿತ. ಗೋಪ ವೆಂಕಟೇಶ್ ಅವರೇ ನಮಸ್ಕಾರ.
4: ಈ ದಿನದ ವಾಕಥಾನ್ ಕಾರ್ಯಕ್ರಮ ತುಂಬಾ ವಿಜೃಂಭಣೆಯಿಂದ ನೆರವೇರ್ತಾ ಇದೆ.
0: ಹೌದಾ?
4: ಈ ಕಾರ್ಯಕ್ರಮದಲ್ಲಿ ಎಲ್ಲಾ ಆರ್ಜಿಗಳು, ಅನೌನ್ಸರ್ಸ್, ಸಿಬ್ಬಂದಿ ವರ್ಗದವರು, ಜೊತೆಗೆ ನಮ್ಮ ಆಕಾಶವಾಣಿ ಶ್ರೋತೃ ಸಂಘದ ಪದಾಧಿಕಾರಿಗಳು, ಸದಸ್ಯರು ಎಲ್ಲಾ ಭಾಗವಹಿಸಿದ್ರು. ಮೇಡಮ್, ತುಂಬಾ ಸಂತೋಷ ಆಗ್ತಾ ಇದೆ.
0: ಹೌದಾ? ನಮಗೂ ಸಂತೋಷ ಆಗ್ತಾ ಇದೆ ನೀವೆಲ್ಲ ಬಂದು ನಮ್ಮೊಂದಿಗೆ ಕೈ ಜೋಡಿಸಿದ್ದಕ್ಕಾಗಿ.
4: ಓಕೆ, ಧನ್ಯವಾದಗಳು. ಶುಭವಾಗಲಿ ಮೇಡಮ್.
0: ಧನ್ಯವಾದಗಳು ಧನ್ಯವಾದಗಳು.
4: ರೋಟರಿ ಸಂಘದ ಮತ್ತೊಬ್ಬರು ಸದಸ್ಯರು ಈಗ ನಮ್ಮೊಂದಿಗೆ ಇದ್ದಾರೆ,
3: ಜಗದೀಶ್ವರಾಚಾರ್ಯ ಅವರು. ಜಗದೀಶ್ವರಾಚಾರ್ಯ ಅವರೇ, ನಿಮ್ಮ ಒಂದು ವಾಕ್ತಾನ ಹೇಗೆ ಅನಿಸ್ತಾ ಇದೆ ನಿಮ್ಗೆ?
5: ಬಹಳ ಬಹಳ ಚೆನ್ನಾಗಿದೆ ಸರ್. ಬೆಳಿಗ್ಗೆ 6 ಬಂದ್ವಿ, ಬಹಳ ಸುಂದರವಾಗಿದೆ. ಎಲ್ಲರೂ ಬಿಳಿ ಬಟ್ಟೆ, ಟೊಪ್ಪಿ ಧರಿಸಿ ಎಲ್ಲರೂ ವಾಕಥಾನ್ ಅಲ್ಲಿ ಭಾಗವಹಿಸ್ತಾ ಇದಾರೆ. ತುಂಬಾ ತುಂಬಾ ಖುಷಿ ಆಗ್ತಿದೆ ಮೇಡಮ್.
0: ಖುಷಿ ಆಯ್ತು ನಮಗೂ ಕೂಡ ನಿಮ್ಮ ಆ ಒಂದು ಜೋಶ್ ಎನರ್ಜಿಯನ್ನ ನೋಡಿ.
5: ಎಲ್ಲಾ ಆರ್ಜಿಗಳನ್ನ ನೋಡೋದು, ಆಮೇಲೆ ಎಲ್ಲಾ ಸ್ತೋತ್ರಗಳನ್ನ ನೋಡಬಹುದು.
0: ಹೌದು,
5: ಈ 90 ಸಂಭ್ರಮ ಬಹಳ ಬಹಳ ಚೆನ್ನಾಗಿದೆ ಮೇಡಮ್.
0: ಹೌದು, ನಮಗೂ ಕೂಡ ನಿಮ್ಮ ಸ್ವರದಲ್ಲಿ ಗೊತ್ತಾಗ್ತಾ ಇದೆ ಅದು. ಧನ್ಯವಾದ.
5: ಧನ್ಯವಾದ ಮೇಡಮ್.
4: ಅಖಿಲ ಅವರೇ, ಈಗ ನಮ್ಮೊಂದಿಗೆ ಮತ್ತೊಬ್ರು ನಮ್ಮ ಶ್ರೋತ ಸಂಘದ ಸದಸ್ಯರಿದ್ದಾರೆ. ನಮಸ್ಕಾರ ಸರ್.
0: ನಮಸ್ಕಾರ.
6: ಹೆಸರಾಜು,
0: ಚಿಕ್ಕ ಅಂಕನಹಳ್ಳಿ ಎಸ್ ರಾಜು ಅವರು. ಸಂದೇಶಗಳನ್ನ ನೋಡ್ತಾ ಇದ್ವಿ, ಇವತ್ತು ನಿಮ್ಮ ಧ್ವನಿಯನ್ನ ಕೇಳ್ತಾ ಇದೀವಿ. ಹೇಳಿ ಸರ್, ಹೇಗೆ ನಿಮ್ಗೆ ಆಗ್ತಾ ಅನುಭವ ಹೇಳಿ ನಿಮ್ದು.
6: ತುಂಬಾ ಖುಷಿ ಆಗ್ತಾ ಇದೆ ಮೇಡಮ್, ಇಷ್ಟು ಜನ ನೋಡಿ ಇದೇ ಮೊದಲನೇ ಬಾರಿ ಭಾಗವಹಿಸ್ತಾ ಇದೀನಿ.
0: ಹೌದಾ?
6: ಹಾಗಾಗಿ ಇದೆ, ತುಂಬಾ ಜನ ಇದಾರೆ, ತುಂಬಾ ಖುಷಿ ಆಗ್ತಾ ಇದೆ.
0: ಎಷ್ಟೊತ್ತಿಗೆ ಬಂದಿದ್ರಿ ನೀವು ಸ್ಟುಡಿಯೋಗೆ?
6: ಈಗ ಹೊರಟ್ಬಿಟ್ಟಿದ್ರು, ನಾವು ಮತ್ತೆ ಡೈರೆಕ್ಟರ್ ಜೊತೆಲೆ ಬಂದು ಅವ್ರ ಜೊತೆ ನಾವು ಜಾಯ್ನ್ ಆಗಿದೀವಿ. ಕಬ್ಬನ್ ಪಾರ್ಕ್ ಒಳಗಡೆ ಹೋಗ್ತಾ ಇದ್ವಿ ಎಲ್ಲಾರ ಜೊತೆಲೂ, ತುಂಬಾ ತುಂಬಾ ಖುಷಿ ಆಗ್ತಾ ಇದೆ.
0: ನಮಗೂ ಅಷ್ಟೇ ಸಂತೋಷ ಆಯ್ತು.
6: ನಿಜಕ್ಕೂ ಒಂದ್ ರೀತಿ ಏನೋ ಒಂಥರ ಹಬ್ಬದ ವಾತಾವರಣ ಸೃಷ್ಟಿ ಆದಂಗಿದೆ.
0: ಆರೋಗ್ಯಕ್ಕೂ ಒಳ್ಳೇದಲ್ವಾ ಈ ತರದ ನಡಿಗೆಗಳು?
6: ಹೌದು,
0: ಅಲ್ವಾ
6: ತುಂಬಾ ಇಷ್ಟ ಆಗ್ತಾ ಇದೆ ಎಲ್ಲಾ ಅರ್ಜಿಗಳು. ಮತ್ತೆ ಸಮಾಗಮ ತರ ಇದೆ, ಇವನ್ನೆಲ್ಲ ನಾವು ನೋಡಕ್ಕೆ ಆಗ್ತಾ ಇರ್ಲಿಲ್ಲ ಸ್ಟುಡಿಯೋಗ್ ಬಂದಿದ್ರೆ.
0: ನಿಜ ನಿಜ, ಬರೀ ಧ್ವನಿ ಕೇಳ್ತಾ ಇದ್ರಿ ಅಲ್ವಾ?
6: ಹೌದೌದು ಮೇಡಮ್,
0: ಖುಷಿ ಆಯ್ತು.
6: ನೀವು ಬರ್ಬೋದಾಯ್ತು, ಬೆಳಿಗ್ಗೆ ಕಾರ್ಯಕ್ರಮ ಕೇಳ್ತಾ ಇದ್ದೆ, ಬರೋಕೆ ಆಗ್ಲೇ ಇಲ್ಲ ಪಾಪ. ನೀವು ಬಂದ್ರೆ ಅಲ್ಲಿ ಕಾರ್ಯಕ್ರಮ ನಡ್ಸ್ಕೊಡಕ್ ಆಗಲ್ವಲ್ಲ.
0: ಹೌದು ಹೌದು, ಪರವಾಗಿಲ್ಲ, ನಾವು ಇಲ್ಲಿಂದಲೇ
6: ಕೇಳಿದರು. ಮತ್ತೆ ಅರ್ಜಿಗಳೆಲ್ಲ ನಿಮ್ಮನ್ನ ತುಂಬಾ ಮಿಸ್ ಮಾಡ್ಕೊಳ್ತೀನಿ ಮೇಡಮ್.
0: ನಿಜ ಸರ್, ನಿಜ, ನಾನು ಮಿಸ್ ಮಾಡ್ಕೊತಾ ಇದೀನಿ. ಆದ್ರೆ ನೀವೆಲ್ಲ ಅದನ್ನ ಅಷ್ಟು ಚಂದವಾಗಿ ಚಿತ್ರಿಸಿ ಹೇಳ್ತಾ ಇದ್ದೀರಿ ಅಲ್ವಾ, ನಾನು ಇಲ್ಲೇ ಅದನ್ನ ಕಲ್ಪಿಸ್ಕೊತಾ ಇದೀನಿ ಅಲ್ಲಿ ಹೇಗಿದೆ ವಾತಾವರಣ ಅಂತ. ಖುಷಿ ಆಯ್ತು ನಿಮ್ಮ ಜೊತೆ ಮಾತನಾಡಿ.
6: ಧನ್ಯವಾದಗಳು.
0: ಧನ್ಯವಾದ. ಕೇಳಿದ್ರಲ್ಲ ಕೇಳುಗರೆ, ನಮ್ಮ ಕೇಳುಗ ಸಂಘದ ಅಧ್ಯಕ್ಷರು ಹಾಗೆ ಕೇಳುಗರು ಎಲ್ಲರೂ ಕೂಡ ನಮ್ಮೊಂದಿಗೆ ಇವಾಗ ಮಾತನಾಡಿದರು. ಅಷ್ಟು ಸಂಭ್ರಮದಿಂದ ಇದ್ದಾರೆ ಎಲ್ಲರೂ ಕೂಡ. ಇನ್ನೂ ಕೂಡ ಸಮಯ ಇದೆ, ಅಲ್ಲೇ ಮಧ್ಯದಲ್ಲಿ ಎಲ್ಲಾದರೂ ಕಬ್ಬನ್ ಪಾರ್ಕಲ್ಲಿ ಅಥವಾ ವಿಧಾನಸೌಧದ ರಸ್ತೆಯಲ್ಲಿ ನೀವಿದ್ದರೆ ನೀವು ಕೂಡ ಭಾಗವಹಿಸ್ಬೋದು ಆಕಾಶವಾಣಿ ವಾಕಥಾನ್ 2026. ಮಸಣದ ಹೂವು ಚಿತ್ರದ ಹಾಡನ್ನ ಕೇಳೋಣ. ವಾಣಿ ಜಯರಾಮ್ ಹಾಗೂ ಜಯಚಂದ್ರನ್ ಮತ್ತು ಸಂಗಡಿಗರ ಧ್ವನಿಯಲ್ಲಿ ಸಾಹಿತ್ಯ ಸುರಾಮ್ ಎಕ್ಕುಂಡಿ ಹಾಗೂ ವಿಜಯ್ ಭಾಸ್ಕರ್ ಅವರ ಸಂಗೀತ ಸಂಯೋಜನೆಯಲ್ಲಿ.

0: ಕೇಳುಗರೆ, ನಿಮಗೆಲ್ಲ ಗೊತ್ತಿದೆ, ಆಕಾಶವಾಣಿ ವಾಕತಾನ್ 2026 ನಡೀತಾ ಇದೆ. ನಮ್ಮ ಶ್ರೋತೃಗಳು ಆದಂತಹ ದಿಲೀಪ್ ಕಲ್ಯಾಣ್ಕರ್ ಅವರು ಕರೆ ಮಾಡಿದ್ದಾರೆ, ಬನ್ನಿ ಮಾತಾಡೋಣ. ಹೇಳಿ ದಿಲೀಪ್ ಅವರೇ.
1: ನಮಸ್ಕಾರ ಮೇಡಮ್. ದಿಲೀಪ್ ಕಲ್ಯಾಣ್ಕರ್ ವಿಜಯನಗರ ಮಾತಾಡ್ತಾ ಇರೋದು.
0: ನಮಸ್ಕಾರ ಸರ್. ನಮಸ್ಕಾರ.
1: ನನಗೆ ತುಂಬಾ ಖುಷಿ ಆಗ್ತಾ ಇದೆ. 90th ಇಯರ್ ವಾಕಥಾನ್ ಮಾಡ್ತಾ ಇದೀವಿ ನಾವು.
0: ಹೌದು,
1: ಕಬ್ಬನ್ ಪಾರ್ಕ್ ಲಾಲ್ ಬಾಗ್ ಹತ್ರ ಹೋಗ್ತಾ ಇದೀವಿ ನಾವು. ತುಂಬಾ ಸಂತೋಷ ಆಗ್ತಾ ಇದೆ. ನಾನು ಈಗ 20 ವರ್ಷದಿಂದ ನಾನು ಜೊತೆ ಇದ್ದೀನಿ. ನಾನು
0: ಆಕಾಶವಾಣಿ ಜೊತೆ
1: ತುಂಬಾ, ಹೌದು ಮೇಡಮ್, ತುಂಬಾ ಚೆನ್ನಾಗಿ ಪ್ರೋಗ್ರಾಮ್ ಬರ್ತದೆ. ಹಿಂಗೊಳಗಡೆ ಯಾವಾಗಲೂ ಕೇಳ್ತಾ ಇರ್ತೀನಿ. ಆಲ್ ದಿ ಬೆಸ್ಟ್ ಅಂತ ಹೇಳ್ತಾ ಇರೋದು. ಚಾನ್ಸ್ ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಮೇಡಮ್.
0: ತುಂಬಾ ಧನ್ಯವಾದಗಳು. ಎಲ್ಲಾ ಕಾರ್ಯಕ್ರಮಗಳನ್ನ ಕೇಳ್ತೀರಿ ಅಲ್ವಾ? ಯಾವ ಕಾರ್ಯಕ್ರಮ ಬಹಳ ಇಷ್ಟ ಆಗುತ್ತೆ? ಹೊಸ ಕಾರ್ಯಕ್ರಮಗಳು ಬರ್ತಾ ಇದೆ.
1: ಮಾರ್ನಿಂಗ್ ಈವ್ನಿಂಗ್ ಕಾದಿರ್ತೀನಿ ಮೇಡಮ್.
0: ಹೌದಾ?
1: ಕ್ವಿಜ್ ಕಾಂಪಿಟೇಷನ್, ಕ್ವಿಜ್ ಕಾಂಪಿಟೇಷನ್ ಆಗ್ಲಿ, ಆಪ್ತಿ ಪಸಂದ್ ಆಗ್ಲಿ, ಎಲ್ಲಾ ಪ್ರೊಡಕ್ಟ್ ಚೆನ್ನಾಗಿರ್ತಾರೆ ಮೇಡಮ್.
0: ಧನ್ಯವಾದ, ಧನ್ಯವಾದ.
1: ತುಂಬಾ ರೆಗ್ಯುಲರ್ ಲಿಸ್ಟ್ನರ್.
0: ಹೌದು, ನಿಮ್ಮ ಸಂದೇಶಗಳು ಬರ್ತಾ ಇರುತ್ತೆ.
1: ಥ್ಯಾಂಕ್ ಯು ಮೇಡಮ್. ದಿಸ್ ಇಸ್ ದೀಪ್ ಕಲ್ಯಾಣ್ಕರ್ ಸೈನಿಂಗ್ ಆಫ್. ವಿಜಯನಗರ್.
0: ಥ್ಯಾಂಕ್ ಯು ದಿಲೀಪ್ ಅವರೇ.
1: ಥ್ಯಾಂಕ್ ಯು ಮೇಡಮ್. ಹ್ಯಾವ್ ಎ ನೈಸ್ ಡೇ ಮೇಡಮ್.
0: ಥ್ಯಾಂಕ್ ಯು ಸರ್. ಸೇಮ್ ಟು ಯು ಸರ್.
1: ಥ್ಯಾಂಕ್ ಯು. ಥ್ಯಾಂಕ್ ಯು.
0: ಮತ್ತೊಬ್ಬ ಆರ್ಜೆ ಮಾತಾಡ್ತಿದ್ದಾರೆ. ನಮಸ್ಕಾರ, ಯಾರದು?
2: ರತ್ನ ರಮೇಶ್
0: ಆರ್ಜೆ ರತ್ನ ರಮೇಶ್ ಅವರೇ, ಶುಭೋದಯ.
2: ಶುಭೋದಯ.
0: ಹೇಗ್ ನಡೀತಾ ಇದೆ ವಾಕತ?
2: ನಮ್ಮನ್ನ ಕನೆಕ್ಟ್ ಮಾಡ್ತಾ ಇದ್ದೀರಾ. ಥ್ಯಾಂಕ್ ಯು ಅಖಿಲ.
0: ಧನ್ಯವಾದ, ಧನ್ಯವಾದ ಮ್ಯಾಮ್.
2: ಅಖಿಲ ಅವರೇ, ಕಬ್ಬನ್ ಪಾರ್ಕ್ ಅಲ್ಲಿ ನಡೀತಾ ಇದೆ ಬೆಳಗ್ಗಿನ ಈ ಚಾರಣ ವಾಕಥಾನ. ನನಗೆ 90 ಸಂಭ್ರಮದ ವಾಕಥಾನ ಅಲ್ಲಿ ನಾವಿದ್ದೇವೆ. ನಮ್ಮೊಂದಿಗೆ ಎಲ್ಲ ವಿವಿಧ ಭಾರತೀಯ ಚಲ ಆಕಾಶವಾಣಿ ಬೆಂಗಳೂರು ಆಕಾಶವಾಣಿಯ ಎಲ್ಲ ಕೇಳುಗರು ಹಾಗೂ ಉದ್ಘೋಷಕರು,
0: ಸಿಬ್ಬಂದಿ,
2: ಟೆಕ್ನಿಕಲ್ ಸ್ಟಾಫ್, ತಾಂತ್ರಿಕ ವರ್ಗದವರು ಎಲ್ಲರೂ ಇದ್ದಾರೆ. ಅಂಡ್ ಬೆಳಿಗ್ಗೆ ಹೊತ್ತು ಮೇ ತಿಂಗಳು ಕಬ್ಬನ್ ಪಾರ್ಕ್
0: ವರುಣರಾಯನು ಕೃಪೆ ಮಾಡಿದಾನಂತಲ್ವಾ? ಆಗ್ಲೇ ಸುಬ್ರಹ್ಮಣ್ಯ ಅವರು ಹೇಳ್ತಾ ಇದ್ರು.
2: ಅದೇ ಸೂರ್ಯನ ಕೃಪೆ ಅಂತೂ ಇದೆ.
0: ಅದೇ ಅದೇ ವರುಣರಾಯ ಅಂದ್ರೆ ಮಳೆ ಬಂದಿಲ್ಲ, ನಿಮ್ಮ ನಡಿಗೆಗೆ ಸುಗಮವಾಗ್ಲಿ ಅಂತ ಹೇಳ್ಕೊಂಡು ಮಳೆ ಬಂದಿಲ್ಲ ಅಲ್ವಾ?
2: ಹಗಲು ತಂಪಾಗಿದೆ. ಹಾಗಿದೆ, ಚೆನ್ನಾಗಿದೆ. ಕಬ್ಬನ್ ಪಾರ್ಕ್ ಮೂಲಕ ಸಾಕ್ತಾ ಇದ್ದೇವೆ.
0: ಸಾಕ್ತಾ ಇದ್ದೀರಾ?
2: ನಂತರ ನಾವು ವಿಧಾನಸೌಧದಿಂದ ಮತ್ತೆ ರಾಜಭವನ್ ರಸ್ತೆಗೆ ತಲುಪೋರಿದ್ದೇವೆ.
0: ಹೌದಾ?
2: ಯಾರಾದ್ರೂ ಇದ್ರೆ
0: ನಮ್ಮನ್ನ
2: ಜಾಯಿನ್ ಆಗ್ಬಹುದು, ಈ ಒಂದು ಅಕ್ಕತನ ಸೇರ್ಕೋಬಹುದು. ಆಕಾಶವಾಣಿಗೆ 90 ಸಂಭ್ರಮ ನಿಮಗೆ ಗೊತ್ತು. ಇದು ಇಡೀ ವರ್ಷ ನಮ್ಗೆ ಹಬ್ಬದಂತ
0: ವಾತಾವರಣ. ಇವತ್ತಂತೂ ಅದ್ರಲ್ಲೂ ಬಹಳನೇ ಸಡಗರ. ಬೆಳಿಗ್ಗೆಯಿಂದ ಎಲ್ಲರೂ 6 ಬಂದು ಈಗ ನಡಿಗೆ ಸಾಕ್ತಾ ಇದೆ ಅಲ್ವಾ?
2: ಬಹಳಷ್ಟು ಜನರು.
0: ಕಬ್ಬನ್ ಪಾರ್ಕ್ ಅಲ್ಲಿ ಜನರ ರೆಸ್ಪಾನ್ಸ್ ಹೇಗಿದೆ?
2: ವಾಕ್ ಮಾಡ್ಬೇಕನ್ನೋದಾಗಿರತ್ತೆ ಬೆಳಿಗ್ಗೆ.

0: ಕೂಡ ಬರ್ಲಿಕ್ಕೆ ಆಗ್ತಾ ಇಲ್ಲ, ಅಯ್ಯೋ ನಾವು ಬರ್ಬೇಕಿತ್ತು ಅಂತ ಕೆಲವೊಬ್ರು ಸಂದೇಶಗಳನ್ನ ಕಳಿಸ್ತಾ ಇದ್ದಾರೆ. ಖಂಡಿತ ಖಂಡಿತ. ನಮಸ್ತೆ, ಯಾರಿದು?
1: ನಮಸ್ತೆ ಮ್ಯಾಮ್.
0: ನಮಸ್ತೆ, ತಮ್ಮ ಹೆಸರು?
1: ನನ್ನ ಹೆಸರು ಆಶಾ ಅಂತ.
0: ಆಶಾ ಅವರೇ, ಹೇಳಿ ತಮ್ಮ ಅನುಭವವನ್ನ ಹೇಳಿ. ಹೇಗ್ ಸಾಕ್ತಾ ಇದೆ ವಾಕಥಾನ್ 2000?
1: ತುಂಬಾ ಚೆನ್ನಾಗಿದೆ ಮ್ಯಾಮ್, ತುಂಬಾ ಚೆನ್ನಾಗಿದೆ.
0: ಹೌದಾ?
1: ಎಲ್ಲರೂ ಜೊತೆಗೆ ಹೋಗ್ತಾ ಇರೋದು, ಘೋಷಣೆಗಳನ್ನ ಕೂಗ್ತಾ ಇರೋದು, ಅದಾದ ನಂತರ ಹೊಸ ಹೊಸ ಸೆಲೆಬ್ರಿಟಿಗಳನ್ನ ನೋಡ್ತಾ ಇದೀವಿ, ಎಲ್ಲರ ಜೊತೆ ಮಾತಾಡ್ತಿದೀವಿ, ಫೋಟೋ ಕ್ಲಿಕ್ ಮಾಡ್ಕೊಂತಿದೀವಿ.
0: ಹೌದಾ? ಹಾಗಿದ್ರೆ ಇವತ್ತಂತೂ ಸೆಲ್ಫಿಗಳ ಮಹಾಪೂರ.
1: ಸೆಲ್ಫಿಗಳು ಮತ್ತೆ ಫುಲ್ ಕಬ್ಬನ್ ಪಾರ್ಕ್ ಹತ್ರ ಹೋಗ್ತಾ ಇದೀವಲ್ಲ, ತುಂಬಾ ಪರಿಸರದಲ್ಲಿ ವಾಕ್ ಮಾಡ್ತಾ ಇರೋದು ತುಂಬಾ ಖುಷಿ ಅನಿಸ್ತಾ ಇದೆ.
0: ಹೌದಾ?
1: ಹಸ್ಕಿಗಳ ಕಲರವ ಇದೆ, ಎಲ್ರು ಖುಷಿಯಿಂದ ನಗ್ತಾ ಇದಾರೆ, ಗಿಣಿಗಳು ನೋಡ್ತಾ ಇದೀವಿ, ಚಾಚಿಗಳನ್ನ ನೋಡ್ತಾ ಇದೀವಿ, ಎಲ್ರು ತುಂಬಾ ಖುಷಿ ಪಡ್ತಾ ಇದಾರೆ. ನೋಡ್ತಾ ಇದೀವಿ ನಾವು ಹಸಿರಿನ ಮಾವಿನ ಮರದಲ್ಲಿ.
0: ಹೌದಾ?
1: ಹೌದು ಮ್ಯಾಮ್, ಹೌದು,
0: ಹಸಿರಿನ ಗಿಣಿಗಳು. ಹಾಗಿದ್ರೆ ಮಾವಿನ ಹಣ್ಣುಗಳು, ಮಾವಿನ ಕಾಯಿಗಳು ಕಾಣ್ಲಿಕ್ಕೆ ಸಿಗ್ತಾ ಇದೆಯಾ ಹಾಗಿದ್ರೆ ಕಬ್ಬನ್ ಪಾರ್ಕ್?
1: ಹೌದು ಮ್ಯಾಮ್, ಹೌದು, ಮಾವಿನ ಹಣ್ಣುಗಳನ್ನ ಸುಹಾಸನೆ ತುಂಬಾ ಒಂಥರ ಮಾವಿನ ಹಣ್ಣಿಂದ ಒಂದು ಸ್ಟಾಲ್ ಇಟ್ಬಿಟ್ಟಿದ್ದಾರೆ.
0: ಓಹೋ,
1: ಮಾವಿನ ಮೇಳ ನಡೀತಾ ಇದೆ, ನೋಡ್ಕೊಂಡು ಹೋಗ್ತಾ ಇದೀವಿ.
0: ಹೌದಾ? ಅನುಭವ ಅಲ್ವಾ? ಸ್ಟುಡಿಯೋಗ್ ತಗೊಂಬನ್ನಿ ಮಾವಿನ ಹಣ್ಣು, ನಾವು ಇಲ್ಲಿ ಕಾಯ್ತಾ ಕೂತಿದೀವಿ. ಖುಷಿ ಆಯ್ತು ಆಶಾ ಅವರೇ ತಮ್ಮೊಂದಿಗೆ ಮಾತಾಡಿ.
1: ಹಲೋ.
0: ಹಾ ಹೇಳಿ.
1: ಚಾಮರಾಜೇಂದ್ರ ಉದ್ಯಾನವನ ಈ ಒಂದು ಸರ್ಕಲ್ ನಲ್ಲಿ ನಾವಿದ್ದೇವೆ.
0: ಹೌದಾ?
1: ಹೇಳದ್ವಲ್ಲ ಹಸಿರಿನ ಮರದಲ್ಲಿ,
0: ಹಸಿರಿನ ಗಿಣಿಗಳು,
1: ಆ ಇಂಚರ, ಮತ್ತೆ ಆ ನೋಡೋದೇ ಸಂಭ್ರಮ, ಮಾವಿನ ಕಾಯಿಗಳು ಕೂಡ ಇದೆ.
0: ಅದೆಲ್ಲ ಇಲ್ಲಿ ಸ್ಟುಡಿಯೋದಲ್ಲಿ ಕೂತಿದ್ರೆ ಕಾಣಿಸ್ತಿರ್ಲಿಲ್ಲ ಅಲ್ವಾ ರತ್ನ ಅವರೇ?
1: ಹೌದು, ಅಂದ್ರೆ ನಾವ್ ಅದನ್ನ ಭಾವಿಸ್ಕೊಂತಾ ಇದ್ವಿ, ಇಲ್ಲಿ ನೇರವಾಗಿ ನೋಡ್ತಾ ಇದೀವಿ.
0: ನೋಡ್ತಾ ಇದ್ದೀರಾ? ಕರೆಕ್ಟ್ ಕರೆಕ್ಟ್. ನಾನ್ ಇವಾಗ ಎಲ್ಲವನ್ನ ಕಲ್ಪಿಸ್ಕೊತಾ ಇದೀನಿ, ನೀವ್ ಹೇಳೋ ಚಿತ್ರಣವನ್ನ, ಕಬ್ಬನ್ ಪಾರ್ಕಿನ ದಾರಿಯಲ್ಲಿ ನೀವೆಲ್ಲ ನಡ್ಕೊಂಡು ಹೋಗ್ತಿದ್ದೀರಿ ಅಂತ ಹೇಳ್ಕೊಂಡು.
1: ಹಾಗೆ ಒಂದ್ಸಲ ತಂಪಾಗಿರೋ ಬೆಳಿಗ್ಗೆ, ಹಸಿರಿನ ಛತ್ರಿ ಅಂತ ಹೇಳ್ಬಹುದು, ಅಂತ ಬಿಸಿಲಿಲ್ಲ, ನೂರಾರು ಜನ ವಾಕ್ ಅಲ್ಲಿ ಇದಾರೆ, ಅಂಡ್ ವಾಕಥಾನ್ ಕೂಡ ಸೇರ್ಕೊಂಡಿದ್ದಾರೆ. ಆಕಾಶವಾಣಿಗೆ ಜಯ ಅನ್ನುವಂತಹ ಜಯಂಕಾರ, ನಿಮ್ಮ ಕಾಲ್ಗೆ ಮತ್ತೆ ಹೆಜ್ಜೆಗೆ ಅದೇ ಶಕ್ತಿ ಕೊಡುತ್ತೆ.
0: ನಿಜ ನಿಜ,
1: ಒಂಥರ ಮನಸ್ಸಲ್ಲಿ ಒಂದು ಸಂಭ್ರಮ.
0: ಅವಾಗ್ಲೇ ಹೇಮಾ ಅವರು ಮಾತಾಡ್ತಾ ಅದನ್ನೇ ಅಂದ್ರು, 20 ಕಿಲೋಮೀಟರ್ ಹೋಗ್ಬೋದು, ಅಷ್ಟು ಜೋಶಲ್ಲಿ ಇದೀವಿ ಅಂತ. 2 ಕಿಲೋಮೀಟರ್
1: ನೋಡಿ ಅಲ್ವಾ, ಶಕ್ತಿ ಅನ್ನೋದು ನಮ್ಮ ಸರೌಂಡಿಂಗ್ ಅಲ್ಲಿ ಕೂಡ ಇರುತ್ತೆ.
0: ಅದೊಂಥರ ಒಗ್ಗಟ್ಟಿನಲ್ಲಿ ಬಲವಿದೆ ಅನ್ನೋದು ಸತ್ಯ ಅನ್ಸುತ್ತೆ. ಯಾಕೆಂತಂದ್ರೆ ಇವಾಗ ನೋಡಿ, ಇಷ್ಟೊಂದ್ ಜನ ಇರುವಾಗ ಅಲ್ಲೆಲ್ಲೂ ಸುಸ್ತು ಅನ್ನೋ ಮಾತೇ ಇಲ್ಲ ಅಲ್ವಾ?
1: ಹೌದು ನೋಡಿ,
0: ನಿಜ ನಿಜ.
1: ಹಾಗಾಗಿ ನಮ್ಮ ಕೇಳುಗರಿಗೂ ಕೂಡ ಈ ಮೂಲಕ ಆಕಾಶವಾಣಿಯ 90 ಸಂಭ್ರಮದ ಶುಭಾಶಯಗಳು ನಿಮ್ಗೆ.
0: ಖಂಡಿತ ನಾವು ಅದನ್ನ ತಲುಪಿಸೋಣ ಇಲ್ಲಿಂದಲೇ ಕೂತ್ಕೊಂಡು. ಧನ್ಯವಾದಗಳು ರತ್ನ ಅವರೇ.
1: ಧನ್ಯವಾದ ಅಖಿಲ.
0: ಧನ್ಯವಾದ.

ಸ್ನೇಹಿತರೆ, ಇಂದು ಸಂಜೆ 5:15 ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪುಣೆ.

ಜನಗಣತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರೆಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.

ಬದಲಿಸಿ ಈಗ ಹತ್ತಿರದ ಬ್ಯಾಂಕ್ಗೆ ಹೋಗಿ ಹರಿದ ಹಳೆ ನೋಟ್ಸ್ ಬದಲಿಸಿ. ಬ್ಯಾಂಕ್ ತಗೊಳ್ಳೋದಿದ್ರೆ RBIನ ಓಂಬಡ್ಸ್ಮನ್ಗೆ ದೂರು ನೀಡಿ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ.

0: ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM.
1: ಸಮಯ 7:57.25 ಆಗಿದೆ ಸ್ನೇಹಿತರೆ, ಕೇಳ್ತಾ ಇದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಕೇಳಿದ್ರಲ್ಲ ಆರ್ ಜೆ ರತ್ನ ಅವರು, ಹಾಗೆ ನಮ್ಮ ಡ್ಯೂಟಿ ಆಫೀಸರ್ ಆದಂತಹ ಆಶಾ ಅವರ ಧ್ವನಿಯಲ್ಲಿ ಹೇಗೆ ಕಬ್ಬನ್ ಪಾರ್ಕಲ್ಲಿ ನಮ್ಮ ಆಕಾಶವಾಣಿ 2026 ವಾಕಥಾನ್ಸ್ ಆಗ್ತಾ ಇದೆ ಅಂತ ಬಹಳನೇ ಸಂಭ್ರಮ ಸಡಗರ ಮನೆ ಮಾಡಿದೆ. ಹಾಗೆ ಅಲ್ಲಿರೋ ಪಬ್ಲಿಕ್ ಕೂಡ ಈ ಒಂದು ವಾಕಥಾನ್ಗೆ ಸಾಥ್ ನೀಡ್ತಾ ಇದೆ ಅಂತ ಕೇಳಿದರೆ ಬಹಳನೇ ಖುಷಿಯಾಗತ್ತೆ. ಇದು ಆಕಾಶವಾಣಿಯ ಶಕ್ತಿ. ಗಂಧದ ಕುಡಿ ಚಿತ್ರದ ಹಾಡನ್ನ ವಿಜಯಪ್ರಕಾಶ್ ಹಾಗೂ ಶ್ರೇಯಾ ಜಯದೀಪ್ ಅವರ ಧ್ವನಿಯಲ್ಲಿ ಕೇಳೋಣ. ಪುತ್ತೂರು ರಜಾಕ್ ಅವರ ಸಾಹಿತ್ಯಕ್ಕೆ ಪ್ರಸಾದ್ ಶೆಟ್ಟಿಯವರು ಸಂಗೀತ ಸಂಯೋಜನೆಯನ್ನ ಮಾಡಿದ್ದಾರೆ.

0: ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಕೇಳ್ತಾ ಇದ್ದೀರಿ. ಸಮಯ 8:05. ಬನ್ನಿ ಕೇಳೋಣ ಯಾರು ಕರೆಯಲಿದ್ದಾರೆ ಇವಾಗ ಲೈವ್ ಅಲ್ಲಿ ಅಂತ. ನಮಸ್ತೆ,
1: ಕೃಷ್ಣಪ್ಪ ಕೆವಿ, ಕಾರ್ಯಕ್ರಮ ನಿರ್ವಾಹಕರು ವಿವಿಧ ಭಾರತಿ. ಕೇಳೋಗ್ರೆ, ಇವತ್ತು ಆಕಾಶವಾಣಿಯ 90ರ ಒಂದು ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ವಾಕಥಾನ್ ಒಂದು ಕಾರ್ಯಕ್ರಮವನ್ನ ನಾವು ಹಮ್ಮಿಕೊಂಡಿದ್ವಿ. ಬೆಳಗ್ಗೆ ಸುಮಾರು 7 ಗಂಟೆಗೆ ಆಕಾಶವಾಣಿಯಿಂದ ಒಂದು ವಾಕಥಾನ್ ಆರಂಭವಾಗಿದ್ದು, ಕಬ್ಬನ್ ಪಾರ್ಕ್ ಮುಖಾಂತರ ನಾವು ನಡಿಗೆಯನ್ನ ಆರಂಭ ಮಾಡಿ ಈಗ ವಿಧಾನಸೌಧದ ಮುಂದೆ ನಾವು ವಾಪಸ್ ಬರ್ತಾ ಇದ್ದೀವಿ. ತುಂಬಾ ಜನ ನಮ್ಮ ವಾಕಥಾನ್ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಸುಮಾರು 300 ಜನ ಅಷ್ಟು ವಾಕಥಾನ್ ಒಂದು ಕಾರ್ಯಕ್ರಮದಲ್ಲಿದ್ದಾರೆ. ಎಲ್ರು ತುಂಬಾ ಖುಷಿಯಾಗಿ ಸಂತೋಷವಾಗಿದ್ದಾರೆ. 90ರ ಒಂದು ಸಂಭ್ರಮಾಚರಣೆ ನಿಜವಾಗ್ಲೂ ಇದು ಒಂದು ರೀತಿಯ ಸಮರೋಪಾದಿಯಲ್ಲಿ ನಡೀತಾ ಇದೆ. ಹಬ್ಬದ ವಾತಾವರಣ, 90ರ ಒಂದು ಸಂಭ್ರಮಾಚರಣೆ ತುಂಬಾ ಅದ್ದೂರಿಯಾಗಿ ನಡೀತಾ ಇದೆ. ಈಗ ಕರೆಕ್ಟ್ ಆಗಿ ನಾವು ವಿಧಾನಸೌಧ ಮತ್ತು ಹೈಕೋರ್ಟ್ ನ ಒಂದು ಮಧ್ಯಭಾಗದಲ್ಲಿ ಮೆಟ್ರೋ ಸ್ಟೇಷನ್ ಹತ್ರ ನಮ್ಮ ಒಂದು ವಾಕಥಾನ್ ಬರ್ತಾ ಇದೆ. ನಮ್ಮ ಏನು ವಾಕಥಾನ್ ಏನ್ ಪಾಲ್ಗೊಂಡಿದೀವಲ್ಲ, ನಮ್ಮನ್ನ ನೋಡುವಂತಹ ಒಬ್ಬ ಏನ್ ಇಲ್ಲಿರುವಂತಹ ಜನ ಕೂಡ ತುಂಬಾ ಖುಷಿಯಾಗಿ ನಮ್ ಜೊತೆ ಸ್ಪಂದಿಸ್ತಾ ಇದ್ದಾರೆ, ನಮ್ಗೆ ಶುಭವನ್ನ ಹಾರೈಸ್ತಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಆಕಾಶವಾಣಿಗೆ 90ರ ಸಂಭ್ರಮ ಅನ್ನೋದು ಒಂದು ರೀತಿಯ ಏನು ತುಂಬಾ ಸಂತೋಷದಾಯಕ ಸಂಭ್ರಮ. ಈಗ ನಮ್ಮ ಕೇಳುಗರು ಒಬ್ರು ಈಗ ನಮ್ ಜೊತೆಗಿದ್ದಾರೆ, ಅವರ ಒಂದು ಅನಿಸಿಕೆಗಳನ್ನ ನಾವಿವಾಗ ಮಾತಾಡ್ತಾ ಇದೀವಿ. ಲೈಕ್ ಕಾಮೆಂಟ್ ನಿಮ್ ಅನಿಸಿಕೆ ಏನು ಹೇಳಿ?
2: ತುಂಬಾ ಸಂತೋಷ ಆಗ್ತಾ ಇದೆ ಸರ್.
0: ನಮಸ್ಕಾರ,
2: ಕಪಿಲ್ ಅಂತ ಹೇಳಿ, ನಾನು ಲಿಸನರ್.
1: ಲಿಸನರ್? ಎಷ್ಟು ವರ್ಷದಿಂದ ಆಕಾಶವಾಣಿ ಕೇಳ್ತಿದ್ರಿ?
2: ಚೈಲ್ಡ್ಹುಡ್ ಇಂದ. ನಾನು ಐ ಆಮ್ 70 ಇಯರ್ಸ್ ನೌ.
1: ಓಕೆ, ತುಂಬಾ ಸಂತೋಷ. ಏನ್ ಅನ್ಸ್ತಾ ಇದೆ ನಿಮ್ಗೆ ಒಂದು ವಾಕ್ಯದಲ್ಲಿ ಭಾಗವಹಿಸಿದ್ರಲ್ಲ ನೀವು?
2: ಅಯ್ಯೋ, ತುಂಬಾ ಖುಷಿ ಆಗ್ತಾ ಇದೆ. ಹೆಮ್ಮೆ ಅನ್ಸುತ್ತೆ, ನಮ್ಮ ಆಕಾಶವಾಣಿ ಬಗ್ಗೆ ನಮ್ಗೆ ತುಂಬಾ ಹೆಮ್ಮೆ. ನಾನೇ ನಮ್ಮನೆಯಲ್ಲಿ ಒಬ್ಳೆ ನಿಜನರು, ಆದ್ರೂ ಕೂಡ ನಂಗೆ ಖುಷಿ. ಎಲ್ಲರೂ ಹಾಸ್ಯ ಮಾಡ್ತಾರೆ, ನೀನು ಓಲ್ಡ್ ಮಾಡಲ್ ಅಂತ, ಆದ್ರೆ ನಂಗೆ ಸಂತೋಷ ಸರ್.
1: ಗೋಲ್ಡ್ ಇಸ್ ಗೋಲ್ಡ್. ನಿಮ್ಗೆ ವಾಕಥಾನ್ನಲ್ಲಿ ಭಾಗವಹಿಸುವಂತ ಹೇಗೆ ನಿಮ್ಗೆ ಕರೆ ಬಂತ? ಹೇಗೆ ನಿಮ್ಗೆ
2: ಏನು ಬರ್ಲಿಲ್ಲ ಮೊನ್ನೆ?
1: ಯಾವ ತರ ಸಿಕ್ತು?
2: ಯಾವ ತರನು ಇಲ್ಲ, ಮೊನ್ನೆ ನಾನು ಸ್ಪಂದನ ಹಾಕಿದ್ದೆ. ವಿಕೆ ಸುಮತಿ ಅವ್ರು ಕೇಳ್ತಾ ಇದ್ರು, ಹನುಮಂತಪ್ಪ ಅವ್ರನ್ನ, ಏನ್ ಸರ್ ಇಷ್ಟು ಕೆಂಪ್ ಕೆಂಪಾಗಿ ಇದಾಗ ಸುತ್ತಾಗಿ ಬರ್ತಾ ಇದ್ದೀರಾ ಅಂತ. ಅವ್ರ ಅದಕ್ಕೆ ಹೇಳಿದ್ರು, ನಂಗೆ 90ನೇ ವರ್ಷದ್ದು ವಾಕಥಾನ ಒಂದು ಆರ್ಗನೈಸ್ ಮಾಡಿದೀವಿ, ಇದ್ರಲ್ಲಿ ನಾನು ತುಂಬಾ ಬ್ಯುಸಿ ಆಗಿದ್ದೀನಿ, ಸೊ ಅದು ಮಾಡೋದಷ್ಟು ಸುಲಭ ಅಲ್ಲ ಅಲ್ಲ ಮೇಡಮ್, ಹಾಗೆ ಅಂತೆಲ್ಲ ಹೇಳ್ತಾ ಇದ್ರು. ಅವಾಗ ಫುಲ್ ನಾನು ಫಾಲೋಅಪ್ ಮಾಡಕ್ ಶುರು ಮಾಡಿದೆ. ಆಮೇಲೆ ಅನಿಸ್ತು ನಾನು ಅಟೆಂಡ್ ಮಾಡ್ಬೇಕು ಅಂತ, ಸಹಿತಿಯಿಂದ ಬಂದಿದ್ದೀನಿ ಹೇಳ್ಬೇಕಂದ್ರೆ.
1: ಈ ಒಂದು ವಾಕಥಾನ ಒಂದು ಕಾರ್ಯಕ್ರಮ ಒಂದು ವ್ಯವಸ್ಥೆಯಲ್ಲಿ ಯಾವ ತರ ಇದೆ? ಆಕಾಶವಾಣಿ
2: ಚೆನ್ನಾಗಿದೆ, ಚೆನ್ನಾಗಿದೆ. ಸ್ವಲ್ಪ ಜನಕ್ಕೆ ಟೀ ಶರ್ಟ್ ಅದು ಇದು ಸಿಕ್ಕಿಲ್ಲ ಅನ್ನೋದೊಂದು ಇದೆ, ಆದ್ರೆ ಅದನ್ನ ಏನು ಮಾಡಕ್ ಆಗೋದಿಲ್ಲ ಸರ್.
1: ಒಂದು ನಿರೀಕ್ಷೆಗಿಂತ ಮೀರಿ
2: ನೀಟಾಗಿ ಮಾಡಿದ್ದಾರೆ,
1: ನಿರೀಕ್ಷೆಗಿಂತ ಮೀರಿ ಹೆಚ್ಚು ಜನರು ಪಾಲ್ಗೊಳ್ಳೋಕೆಯಿಂದ
2: ಪಾಲ್ಗೊಳ್ಳಿಗೆ ಚೆನ್ನಾಗೇ ಇದೆ. ಎಲ್ಲರೂ ಪಾರ್ಟಿಸಿಪೇಟ್ ಮಾಡಿದ್ದಾರೆ.
1: ಎಲ್ರಿಗೂ ಟೀ ಶರ್ಟ್ ಕ್ಯಾಪ್ ಸಿಕ್ಕಿಲ್ಲ ಅನ್ನೋದು ಇದೆ, ಅಂದ್ರೆ ಒಂದು ಶೇಕಡ ಒಂದು 10ರಷ್ಟು ಭಾಗ ಮಾತ್ರ
2: ಸಿಕ್ಕಿಲ್ಲ. ಕರೆಕ್ಟ್, ಬಟ್ ನನಗೆ ಐ ಮ್ಯಾನೇಜ್ ಟು ಗೆಟ್. ಖುಷಿ ಆಯ್ತು ಸರ್, ನಿಜವಾಗ್ಲೂ ಖುಷಿ ಆಯ್ತು.
1: ನಮ್ಮ ಒಂದು ಈ ಆಕಾಶವಾಣಿಯ ತುಂಬಾ ಸಂಭ್ರಮಾಚರಣೆಯ ಒಂದು ಸಂದರ್ಭದಲ್ಲಿ ನಡೀತಾ ಇರುವಂತಹ ಒಂದು ವಾಕಥಾನ್ ತುಂಬಾ ವಿಜೃಂಭಣೆಯಿಂದ ತುಂಬಾ ಅದ್ದೂರಿಯಾಗಿ ನಡೀತಾ ಇದೆ. ಎಲ್ಲರ ಮಕ್ಕದಲ್ಲಿ ಒಂದು ಕಲೆ ಕಚ್ಚಿದೆ. ಇದು ನಿಜಕ್ಕೂ ಒಂದು ಮೈಲಿಗಲ್ಲು ಅಂತ ಹೇಳ್ಬೋದು. ಆಕಾಶವಾಣಿಗೆ 90ರ ಸಂಭ್ರಮ ಅನ್ನೋದು ಒಂದು ದೊಡ್ಡ ಮೈಲಿಗಲ್ಲು. ಇದು ಎಲ್ರು ನೆನ್ಪಿಡ್ಬೇಕಾದಂತಹ ಒಂದು ಸುಸಂದರ್ಭದ ಒಂದು ದಿನ ಇದು. ಈಗ ನಮ್ ಜೊತೆಗಿದ್ದಾರೆ ನಮ್ಮ ಆರ್ಜೆ ಅವರು.
3: ಹಲೋ,
0: ನಮಸ್ತೆ. ಯಾರಿದು?
3: ನಮಸ್ತೆ, ನನ್ನ ಹೆಸರು ಮುಖೇಶ್ ಅಂತ.
0: ಆರ್ಜೆ ಮುಖೇಶ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗ್ ನಡೀತಾ ಇದೆ ವಾಕಥಾನ್?
3: ತುಂಬಾ ಚೆನ್ನಾಗಿ, ತುಂಬಾ ಅದ್ಭುತವಾಗಿ ನಡೀತಾ ಇದೆ. ಎಲ್ಲಾರು ಆಕಾಶವಾಣಿ ಅನ್ನೋ ಒಂದು ಹೆಸರಿಗೋಸ್ಕರ ಎಲ್ಲಾರು ಸೇರಿ ಇವತ್ತು 90 ವಸಂತದ ಸಂಭ್ರಮಾಚರಣೆಯಲ್ಲಿ ಸೇರಿದ್ದೀವಿ.
0: ಹೌದು,
3: ಹಾಗೆ ಅವರ ಎಲ್ಲ ಅನುಭವಗಳನ್ನ ಹಂಚಿಕೊಳ್ತಾ ಇದ್ದಾರೆ ಆಕಾಶವಾಣಿ ಜೊತೆಗಿನ ನಂಟಾಗಿರ್ಬಹುದು. ಹಾಗೇನೆ ಅವ್ರ ಜೀವನದಲ್ಲಿ ಆಕಾಶವಾಣಿ ಎಷ್ಟು ಮುಖ್ಯ ಪಾತ್ರ ವಹಿಸಿದೆ ಎಲ್ಲದ್ರ ಬಗ್ಗೆ ನಮ್ ಜೊತೆ ಹಂಚಿಕೊಂಡು ಈ ವಾಕಥಾನ್ ನಲ್ಲಿ ಸಾಗ್ತಾ ಇದೀವಿ. ಈಗ ತಾನೇ ನಾವು ವಿಧಾನಸೌಧದ ಮುಂದೆಯಿಂದ ವಾಪಸ್ ಇವಾಗ ಸ್ಟುಡಿಯೋ ಕಡೆಗೆ ಸಾಗಿದ್ದೀವಿ. ಬಹಳ ಖುಷಿ ಆಗ್ತಾ ಇದೆ, ಇಷ್ಟೊಂದು ಜನ ಆಕಾಶವಾಣಿಗೆ ಸ್ಪಂದಿಸಿ ಹಾಗೇನೆ ಆಕಾಶವಾಣಿ ಜೊತೆಗಿನ ನಂಟನ್ನ ಎಲ್ಲರೂ ಹಂಚಿಕೊಂಡು ಈ ಸಂಭ್ರಮಾಚರಣೆಯಲ್ಲಿ ಸಾಗ್ತಾ ಇದ್ದೀವಿ ಅಂತ. ಒಳ್ಳೆ ಒಳ್ಳೆ ದಿನ, ಒಳ್ಳೆಯ ಸಂಭ್ರಮ, ಒಳ್ಳೆಯ ಕ್ಷಣಗಳು ಎಲ್ಲವೂ ಕೂಡ ಅದ್ಭುತವಾಗಿದೆ.
0: ಶುಭವಾಗ್ಲಿ ಪ್ರತಿಯೊಬ್ಬರ ಒಂದು ನಡಿಗೆಗೆ. ಇನ್ನೇನು ಒಂದು ಸ್ವಲ್ಪ ಹೊತ್ತಲ್ಲಿ ಮುಗಿಯತ್ತೆ ಅನ್ಸತ್ತಲ್ಲ ಸರ್? ಕೇಳಿದ್ರಲ್ಲ ಕೇಳಿದರೆ ಇದಾಗಿತ್ತು ಇವತ್ತಿನ ಆಕಾಶವಾಣಿ 2026 ವಾಕಥಾನ್ ಲೈವ್ ಕಮೆಂಟ್ರಿ. ನಮ್ಮೆಲ್ಲ ಕೇಳುಗರು ಹಾಗೆ ಆರ್ಜಿಗಳು ಅವರ ಅನುಭವವನ್ನು ಇಷ್ಟು ಹೊತ್ತು ಹಂಚಿಕೊಂಡಿದ್ರು. ಸ್ಟುಡಿಯೋದಲ್ಲಿ ನಾವು ಇಲ್ಲಿಂದ ಅವರ ಲೈವ್ ಕಮೆಂಟ್ರಿಯನ್ನು ಕೇಳಿಸ್ಕೊತಾ ಇದ್ವಿ. ಹಾಗೆ ನಮ್ಮ ಕೇಳುಗರು ಕೂಡ ಹೇಳ್ತಾ ಇದ್ದಾರೆ, ವಾಕಥಾನ್ಗೆ ನೀವೊಬ್ಬರೇ ಹೋಗೋಕ್ಕೆ ಆಗಿಲ್ಲ ಅಂದರೆ ಪರವಾಗಿಲ್ಲ, ನಿಮ್ಮೊಂದಿಗೆ ನಾವಿದ್ದೇವೆ ಅಂತ ಪ್ರತಿಯೊಬ್ಬರು ಸಂದೇಶಗಳನ್ನು ಕಳಿಸಿ ಹೇಳ್ತಾ ಇದ್ದಾರೆ. ಸಂಭ್ರಮ ಸಡಗರ ಆಚರಣೆಯ ಶುಭಾಶಯಗಳು ಅಂತ. ಇದು ಆಕಾಶವಾಣಿ ವಿವಿಧ ಭಾರತಿ ಕನ್ನಡ 102.9 FM.
4: ನಮಸ್ಕಾರ, ನಾನು ನಿಮ್ಮ ವೆಂಕಟೇಶ್ ಡಿಸಿ, ಗಾಯಕ ಸಂಗೀತಗಾರ.
5: ಕರುಮದ ಕಲ್ಲನು ಎಡವಿದ ಮನುಜನ ಬೆರಳಿನ ಗಾಯವು ಮಾಯದು.
4: ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ನಾನು ಚಿಕ್ಕ ವಯಸ್ಸಿನಿಂದನೂ ಕೇಳ್ಕೊಂಡು ಬಂದಿರುವಂತಹ ಒಂದು ಅರ್ಥಪೂರ್ಣವಾದಂತಹ ಒಂದು ಮೀಡಿಯಂ ಅಂತ ಹೇಳಬಹುದು. ಅದರಲ್ಲಿ ಬಹಳ ನಮ್ಮ ಅಂತರಂಗದ ಬೆಳವಣಿಗೆಗೆ ಪೋಷಿಸುವಂತಹ ಎಷ್ಟೋ ಒಳ್ಳೊಳ್ಳೆ ಪ್ರೋಗ್ರಾಮ್ಸ್ ಬರ್ತಾ ಇರುತ್ತೆ. ನನಗೆ ಬಹಳ ಖುಷಿ ಇದನ್ನ ಕೇಳೋದ್ರಲ್ಲಿ. ಹಾಗೂ ನಿಮ್ಮೆಲ್ಲರಿಗೂ ನಾನು ಕೇಳ್ಕೊಳ್ತೀನಿ, ಇದನ್ನ ನೀವು ಕೇಳ್ತಾ ಇರಿ, ಆಲಿಸ್ತಾ ಇರಿ, ಆನಂದಿಸಿ.
6: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
7: ನಿಮ್ಮ ಕನಸುಗಳಿಗೆ ಕೊಂಚ ಹಿಡಿದಿದ್ದು ಆಕಾಶವಾಣಿ. ಚಿಂತೆಗಳ ನಡುವೆ ನೆಮ್ಮದಿ ಕೊಟ್ಟದ್ದು ಆಕಾಶವಾಣಿ. ಒಂಟಿತನದಲ್ಲಿ ಜೊತೆಯಾದದ್ದು ಆಕಾಶವಾಣಿ. ಮಾತಿಲ್ಲದ ಮೌನಕ್ಕೂ ಧ್ವನಿ ನೀಡಿದ್ದು ಆಕಾಶವಾಣಿ. ಅಪ್ಪನ ಹೆಗಲಿಗೆ ಸಾಥಿಯಾದದ್ದು, ಅಮ್ಮನ ಲಾಲಿಹಾಡಿಗೆ ದನಿಯಾದದ್ದು ಆಕಾಶವಾಣಿ. ಮಳೆ ಬಂದಾಗ ಕವಿತೆಯಾದದ್ದು, ಕಾಫಿ ಹೊತ್ತಲ್ಲಿ ಹಾಡಾದದ್ದು ಆಕಾಶವಾಣಿ. ನಿಮ್ಮ ನೆನಪಿನ ಎಷ್ಟೋ ಕಥೆಗಳು ನಮ್ಮ ಹೆಸರಲ್ಲಿ. ಬಾಲ್ಯ ಹರೆಯ ಮುಪ್ಪು, ಬದುಕ ಹಾದಿಯ ಪ್ರತಿ ಹೆಜ್ಜೆಗೂ ಗೆಜ್ಜೆಯಾದ ಅಚ್ಚುಕಟ್ಟಾದ ರಾಗದ ಹನಿ, ನಿಮ್ಮ ಹೃದಯದ ಸಾಥಿ ಆಕಾಶವಾಣಿಗೆ ಈಗ 90ರ ಸಂಭ್ರಮ. ನಿಮ್ಮ ಪ್ರೀತಿಗೆ ನಾವು ಚಿರಋಣಿ. ಆಕಾಶವಾಣಿ.

ಬೆಳಕಿನಿಂದ ಕಾರ್ಯಕ್ರಮಗಳನ್ನು ಕೇಳ್ತಾ ಸಾಕಷ್ಟು ಸಂದೇಶಗಳು ನಮ್ಮತ್ತ ಬಂದಿವೆ. ನಿಮ್ಮೆಲ್ಲರ ಸಂದೇಶಗಳನ್ನು 8:55 ತೆಗೆದುಕೊಳ್ಳೋಣ. ಹಾಗೆ ಒಂದಿಷ್ಟು ಕೇಳುಗರು ಹೇಳ್ತಾ ಇದ್ದಾರೆ, ವಾಕಥಾನ್ ಇರೋದು ಗೊತ್ತಾಗಲಿಲ್ಲ ಅಂತ. ನಾವು ಹೇಳ್ತಾನೆ ಬಂದಿದ್ವಿ, ವಾಕಥಾನ್ ಇದೆ, ಆಯೋಜಿಸಿದ್ದೇವೆ ಅಂತ. ಈ ಬಾರಿ ಇಲ್ಲದಿದ್ದರೂ ಈ ಮುಂದಿನ ಬಾರಿ ನೀವು ಭಾಗವಹಿಸಿ. ಐ ಮಿಸ್ ಯು ಅಂತ ಸಾಕಷ್ಟು ಜನ ಸಂದೇಶಗಳನ್ನು ಕಳಿಸಿಕೊಟ್ಟಿದ್ದಾರೆ. 8:15 ಕೇಳೋಣ ಇಂಗ್ಲಿಷ್ನಲ್ಲಿ ವಾರ್ತೆಗಳು. ಇಂದು ಬೆಳಿಗ್ಗೆ 9:00 ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ಥಲಮೀಸಿಯ ಕುರಿತಾದ ಸಂದರ್ಶನ. ಡಾಕ್ಟರ್ ಮಾನಸ ಕಾಕುಂಜೆ ಇವರೊಂದಿಗೆ, ಮಕ್ಕಳ ಹೆಮಿಟೋ ಆಂಕಾಲಜಿಸ್ಟ್ ಇವರೊಂದಿಗೆ ಸಂದರ್ಶನ 9:00. ಫೋನ್ ಔಟ್ನಲ್ಲಿ ಇರುತ್ತೆ, ತಪ್ಪದೇ ಕೇಳಿ. ಕೇಳಿದ್ರಲ್ಲ, ನಮ್ಮ ಆರ್ಜಿಗಳು ಹೇಳಿದ್ರು ವಿಧಾನಸೌಧದ ಬಳಿ ಇದ್ದೇವೆ ಅಂತ. ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಆಕಾಶವಾಣಿಗೆ ವಾಪಸ್ ಆಗ್ತಾರೆ ಎಲ್ಲರೂ. ಇವತ್ತಿನ ವಾಕಥಾನ್ 2026 ಲೈವ್ ಕಮೆಂಟ್ರಿ ಇದಾಗಿತ್ತು.

ವಂದೇ ಮಾತರಂ ರಾಷ್ಟ್ರೀಯ ಹಾಡಿಗೆ ಇಂದಿಗೆ 150 ವರ್ಷದ ಸಂಭ್ರಮ. ನವೆಂಬರ್ 7 ಪ್ರತಿಯೊಬ್ಬ ಭಾರತೀಯನಿಗೂ ಒಂದು ಸ್ಮರಣೀಯ ದಿನ. ನಾವು ವಂದೇ ಮಾತರಂನ 150 ವೈಭವದ ವರ್ಷಗಳನ್ನು ಎಂದು ಆಚರಿಸ್ತಾ ಇದ್ದೇವೆ. ಹಲವು ಪೀಳಿಗೆಯ ಭಾರತೀಯರು ಒಂದಾಗಲು, ಎದ್ದು ನಿಲ್ಲಲು ಮತ್ತು ರಾಷ್ಟ್ರದ ಚೈತನ್ಯವನ್ನು ಆಚರಿಸಲು ಪ್ರೇರೇಪಿಸಿದ ಹಾಡು ಇದಾಗಿದೆ. ಖ್ಯಾತ ಬಂಗಾಳಿ ಕವಿ ಮತ್ತು ಕಾದಂಬರಿಕಾರ ಬಂಕಿಂಚಂದ್ರ ಚಟರ್ಜಿ ಈ ವಂದೇ ಮಾತರಂ ಹಾಡನ್ನು ರಚಿಸಿದರು. ವಂದೇ ಮಾತರಂ ಎಂಬ ರಾಷ್ಟ್ರೀಯ ಹಾಡು ಭಾರತದ ಜಾಗೃತಿಯ ಸಂಕೇತವಾಗಿ ನಿಂತಿದೆ.

0: ಸ್ನೇಹಿತರೆ, ಇಂದು ಸಂಜೆ 5:15 ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪುಣೆ.
1: ಮನೆ ಹರು ಮನೆ ಮಹಲು ಕುಡಿಸಲು ಚಿಗ್ಗದು ದೊಡ್ಡದು ಸಾಮಾನ್ಯ.

0: ವಿಕಾಸ.
1: ಜನಗಣತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರೆಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.
2: ಕಾರ್ಯಕ್ರಮ

ಚರಿತ್ರ ಗೀತೆಗಳು ಹಾಗೂ ದಿನ ವಿಶೇಷಗಳನ್ನ ಕೇಳುವರಿ. ಶುಭೋದಯ ಕರ್ನಾಟಕದಲ್ಲಿ ಟ್ಯೂನ್ ಮಾಡಿದ್ದೀರಿ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ 102.9 FM. ಸಮಯ 8:33 ಆಗಿದೆ. ಸ್ನೇಹಿತರೆ, ಬೆಳಗ್ಗೆಯಿಂದ ಕಾರ್ಯಕ್ರಮಗಳನ್ನ ಕೇಳ್ತಾ ಬಂದಿದ್ದೀರಿ. ಇದೀಗ ಶುಭೋದಯ ಕರ್ನಾಟಕದಲ್ಲಿ ಇಂದಿನ ದಿನ ವಿಶೇಷ ಏನಪ್ಪ ಅಂತ ನೋಡೋದಾದ್ರೆ, ಇಂದು ವಿಶ್ವ ರೆಡ್ ಕ್ರಾಸ್ ದಿನ, ವರ್ಲ್ಡ್ ರೆಡ್ ಕ್ರಾಸ್ ಅಂಡ್ ರೆಡ್ ಕ್ರೆಸೆಂಟ್ ಡೇ. ಯಾರ ನೆನಪಿಗಾಗಿ ಇದನ್ನು ಆಚರಿಸ್ತಾ ಇದ್ದೇವೆ ಅಂತ ಹೇಳುವುದಾದರೆ, ರೆಡ್ ಕ್ರಾಸ್ ಸಂಸ್ಥೆಯ ಸಂಸ್ಥಾಪಕ ಮತ್ತು ನೋಬೆಲ್ ಶಾಂತಿ ಪ್ರಶಸ್ತಿಯ ಮೊದಲ ವಿಜೇತ ಹೆನ್ರಿ ಡ್ಯುನಾಂಟ್ ಅವರ ಜನ್ಮದಿನ ಇಂದು. ಇದರ ಅಂಗವಾಗಿ ಈ ದಿನವನ್ನು ಆಚರಿಸಲಾಗುತ್ತೆ. ಇಂದು ವಿಶ್ವ ರೆಡ್ ಕ್ರಾಸ್ ದಿನ. ಇನ್ನು ನಮ್ ದುನಿಯಾ ನಮ್ ಸ್ಟೈಲ್ ಚಾರ್ಲಿ 777 ಖ್ಯಾತಿಯ ಕನ್ನಡದ ಪ್ರತಿಭಾವಂತ ನಟಿ ಮೇಘನಾ ಗಾವಂಕರ್ ಅವರ ಜನ್ಮದಿನ ಕೂಡ. ಬನ್ನಿ, ಅವರದೇ ಚಿತ್ರದ ಒಂದು ಹಾಡನ್ನು ಕೇಳ್ಕೊಂಡು ಬರೋಣ. ಚಾರ್ಮಿರಾರ್ ಚಿತ್ರದ ಹಾಡಿಗೆ ಧನಿಯಾಗಿದ್ದಾರೆ ಹರಿ. ಲೋಕೇಶ್ ಕೃಷ್ಣ ಅವರ ಸಾಹಿತ್ಯಕ್ಕೆ ಸಂಗೀತ ಸಂಯೋಜನೆ ಮಾಡಿದ್ದಾರೆ ಹರಿ.

ಪಟೇಲ ಚಿತ್ರದ ಹಾಡನ್ನ ಹಂಸಲೇಖ ಅವರ ಸಾಹಿತ್ಯ ಹಾಗೂ ಸಂಗೀತ ಸಂಯೋಜನೆಯಲ್ಲಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಕೇಳಿದಿರಿ. ಶುಭೋದಯ ಕರ್ನಾಟಕದಲ್ಲಿ ಇಂದಿನ ದಿನ ವಿಶೇಷದಲ್ಲಿ ಮತ್ತೊಬ್ಬ ಸಾಧಕರ ಕುರಿತಾಗಿ ತಿಳ್ಕೊಳ್ಳುವಂತಹ ಸಮಯ. ಇಂದು ಭಾರತದ ಪ್ರಸಿದ್ಧ ಹೃದಯ ಶಸ್ತ್ರ ಚಿಕಿತ್ಸಕರಾಗಿರುವಂತಹ ಡಾಕ್ಟರ್ ದೇವಿ ಪ್ರಸಾದ್ ಶೆಟ್ಟಿ ಇವರ ಜನ್ಮದಿನ ಕೂಡ. ನಾರಾಯಣ ಹೆಲ್ತ್ ಸಂಸ್ಥೆಯ ಸಂಸ್ಥಾಪಕರು ಇವರು.

ಬನ್ನಿ ಕೇಳೋಣ ಬೆಳ್ಳಿ ಮೋಡಗಳು ಚಿತ್ರದಿಂದ. ಮನು ಹಾಗೂ ಎಸ್ ಜಾನಕಿಯವರ ಧ್ವನಿಯಲ್ಲಿ ಕೆವಿ ರಾಜು ಅವರ ಸಾಹಿತ್ಯಕ್ಕೆ ಉಪೇಂದ್ರ ಕುಮಾರ್ ಅವರು ಸಂಗೀತ ಸಂಯೋಜನೆ ಮಾಡಿರುವಂತಹ ಹಾಡು ಹೃದಯವೇ ನಿನ್ನ ಹೆಸರಿ.

ಗುರುಕಿರಣ್ ಅವರ ಧ್ವನಿಯಲ್ಲಿ ವಾಲಿ ಚಿತ್ರದ ಹಾಡನ್ನ ಕೇಳಿದ್ರಿ. ಸಂಗೀತ ಸಂಯೋಜನೆ ಕೂಡ ಗುರುಕಿರಣ್ ಅವರದ್ದಾಗಿತ್ತು. ಇಷ್ಟೊತ್ತು ಶುಭೋದಯ ಕರ್ನಾಟಕದಲ್ಲಿ ದಿನ ವಿಶೇಷಗಳು ಹಾಗೂ ಚಿತ್ರಗೀತೆಗಳನ್ನು ಕೇಳಿದಿರಿ. ಬೆಳಗಿನಿಂದ ಸಾಕಷ್ಟು ಸಂದೇಶಗಳನ್ನು ನಮ್ಮ ಕೇಳುಗರು ಕಳಿಸಿದ್ದಾರೆ. ಅದರತ್ತ ಗಮನ ಹರಿಸೋದಾದರೆ ರಾಣಿಯವರು ಸಂದೇಶ ಕಳಿಸಿದ್ದಾರೆ. ಹೃದಯದಿ ಬರೆದ ಹೆಸರಿಗೆ ಹಾಡು ಪ್ರಸಾರ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಅಂತ. ಹಾಗೆ ಶುಭೋದಯ ಭಕ್ತಿಗೀತೆಗಳು ಹಾಗೂ 90ರ ಸಂಭ್ರಮ ಆಕಾಶವಾಣಿ.

ಇದು ವಾಕಥಾನ್ ನಡಿಗೆ ತುಂಬ ಚೆನ್ನಾಗಿ ಮೂಡಿ ಬಂತು. ನೀವು ಲೈವ್ ಕಮೆಂಟ್ರಿಯನ್ನು ಕೊಟ್ಟಿದ್ರಿ, ಅದನ್ನು ಕೇಳಿ ಬಹಳನೇ ಖುಷಿ ಆಯಿತು ಅಂತ ಸಂದೇಶವನ್ನು ಕಳಿಸಿದ್ದಾರೆ. ಯಾರಿವರು ನಂಬರ್ ಎಂಡಿಂಗ್ ವಿತ್ 9805 ತಮ್ಮ ಹೆಸರನ್ನು ದಯಮಾಡಿ ನಮೂದಿಸಿ ಕೆಳಗರೆ ಸಂದೇಶವನ್ನು ಕಳುಹಿಸುವಾಗ ನಿಮ್ಮ ಹೆಸರು ಹಾಗೂ ಊರಿನ ಹೆಸರನ್ನು ಬರೆಯುವುದನ್ನು ಮರೆಯಬೇಡಿ. ಬಸಯ್ಯ ಸ್ವಾಮಿ ಇವರು ಕೂಡ ಮ್ಯಾರಥಾನ್ನ ಕುರಿತು ಕ್ಷಣ ಕ್ಷಣಕ್ಕೆ ಮಾಹಿತಿ ನೀಡಿದ್ದಕ್ಕಾಗಿ ಧನ್ಯವಾದಗಳು ಅಂತ ಹೇಳಿದರೆ, ಭೀಮಪ್ಪ ಅವರು ಅಥಣಿ ತಾಲೂಕಿನಿಂದ 90ರ ಸಂಭ್ರಮಾಚರಣೆಯ ಶುಭಾಶಯಗಳು ಅಂತ ಸಂದೇಶವನ್ನು ಕಳುಹಿಸಿದ್ದಾರೆ. ಹಾಗೆ ಪುಷ್ಪಾ ಶಾನುಭೋಗ ಅವರು ಗದಗದಿಂದ, ಹಾಡುಗಳೆಲ್ಲ ಸೂಪರ್, ವಾಕಥಾನಲ್ಲಿ ಎಲ್ಲರ ಮಾತು ಕೇಳಿ ಖುಷಿ ಆಗ್ತಾ ಇದೆ ಅಂತ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಯಾರಿವರು, ಮಹಾನಿಂಗಮಲಿ ಇವರು ವಿವಿಧ ಭಾರತಿಗೆ 2026 ಸಂಭ್ರಮ ಸಡಗರ ಆಚರಣೆಗೆ ಶುಭಾಶಯಗಳು ಅಂತ ಸಂದೇಶವನ್ನು ಕಳಿಸಿದರೆ, ದಾಂಡೇಲಿಯಿಂದ ಪರಶುರಾಮ, ಪುಷ್ಪಲತಾ, ಇತ್ಯರ್ಥ, ಶ್ರಾವಣಿ, ಕುಂಬಾರ ಇವರು ಕೂಡ ಆಕಾಶವಾಣಿಯ 90ರ ಸಂಭ್ರಮದ ವಾಕಥಾನ್ಗೆ ಶುಭವನ್ನು ಕೋರಿದ್ದಾರೆ. ಅಶೋಕ್ ಗೋಕಾವಿ ಇಚಲಕರಂಜಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹೇಳ್ತಾ ಇದ್ದಾರೆ, ಹಾಡುಗಳಂತೂ ಅದ್ಭುತವಾದದ್ದು, ಕೇಳಿ ನಮಗೆ ತುಂಬ ಖುಷಿಯಾಯಿತು ಅಂತ. ಕನ್ನಡದ ಹಾಡುಗಳನ್ನು ಆಕಾಶವಾಣಿ 90ರ ಸಂಭ್ರಮದ ವಾಕಥಾನೊಂದಿಗೆ ಕೇಳಿ ಬಹಳನೇ ಖುಷಿಯಾಯಿತು ಅಂತ ಸಂದೇಶವನ್ನು ಕಳುಹಿಸಿದ್ದಾರೆ. ಇನ್ನು ಕಲಬುರಗಿಯಿಂದ ನಾಗೇಂದ್ರಪ್ಪ ಮಾಡಿಯಾಳಿ ಅವರು ಆಕಾಶವಾಣಿಯ 90ರ ಸಂಭ್ರಮದ ವಾಕಥಾನ್ಗೆ ಜಯವಾಗಲಿ ಅಂತ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಗೋಕಾಕ ತಾಲೂಕಿನಿಂದ ದೇವರಾಜ್ ಕಿಲಾರಿ ನಿವೃತ್ತ ಸೈನಿಕರು, ಧನುಷ್ ಕಿಲಾರಿ, ದರ್ಶನ್ ಕಿಲಾರಿ ಮಕ್ಕಳು, ಶ್ರೀಮತಿ ರಾಜಶ್ರೀ ಕಿಲಾರಿ ಹಾಗೂ ನಮ್ಮ ಅವರ ಮನೆಯವರು ಸಂದೇಶವನ್ನು ಕಳುಹಿಸಿದ್ದಾರೆ. ಹಾಗೆ ನಮ್ಮೆಲ್ಲ ಆರ್ಜೆಗಳು ಆಕಾಶವಾಣಿಗೆ ಜೈ ಅಂತ ಹೇಳಿದ್ದನ್ನು ಕೇಳಿಸಿಕೊಂಡು ಇಲ್ಲಿ ನಮ್ಮ ಚಂದ್ರಮತಿ ಪ್ರಕಾಶ್ ಅವರು ಕೂಡ ರಾಜಾಜಿ ನಗರದಿಂದ ಆಕಾಶವಾಣಿಗೆ ಜೈ ಅಂತ ಸಂದೇಶದ ಮುಖಾಂತರ ಬರೆದು ಕಳಿಸಿದ್ದಾರೆ. ಇನ್ನು ವಾಣಿಶ್ರೀ ಅವರು ಕೂಡ ಬೆಳಗ್ಗೆ 6 ಗಂಟೆಯಿಂದ ಸ್ಟುಡಿಯೋ ಹೊರಗಡೆ ವಾಕಥಾನ, ಸ್ಟುಡಿಯೋ ಒಳಗಡೆ ಗಾನತಾನ ನಡೆದಿದೆ, ತುಂಬ ಒಳ್ಳೆಯ ಹಾಡುಗಳನ್ನು ಪ್ರಸಾರ ಮಾಡಿದ್ದೀರಿ, ವಾಕಥಾನದಲ್ಲಿ ಭಾಗವಹಿಸಿಲ್ಲ ಅಂತ ಎಲ್ಲೋ ಒಂದು ಚಿಕ್ಕ ಕೊರಗು ಕಾಡ್ತಾ ಇತ್ತು, ಬಟ್ ಎಲ್ಲ ಆರ್ಜಿಗಳ ಧ್ವನಿಯನ್ನು ಕೇಳಿ ಸಂತೋಷ ಆಯಿತು ಅಂತ ಹೇಳಿ ಸಂದೇಶವನ್ನು ಕಳುಹಿಸಿದ್ದಾರೆ. ಧನ್ಯವಾದ ವಾಣಿಶ್ರೀ ಅವರೇ. ಇನ್ನು ಉಮೇಶ್ ಸಂಕೇಶ್ ಅವರು ಕೂಡ ಸಂದೇಶವನ್ನು ಕಳುಹಿಸಿದ್ದಾರೆ, 90ರ ಈ ಸಂಭ್ರಮದ ನಭೋವಾಣಿಗೆ ನಮೋ ನಮಃ ಅಂತ. ಒಳ್ಳೆಯ ಸಾಲುಗಳು. ಪೂರ್ಣಿಮಾ ಮೇಸ್ತ್ರಿ ಅವರು ಕೂಡ ಜಯನಗರ ಧಾರವಾಡದಿಂದ ಆಕಾಶವಾಣಿ ವಾಕಥಾನ್ಗೆ ಜಯವಾಗಲಿ ಅಂತ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆಯೇ ಮೋನಿಕಾ ಅವರು ಹಾಸನದಿಂದ ಸಂದೇಶವನ್ನು ಕಳಿಸಿದರೆ, ಧರ್ಮಣ್ಣ ಧನ್ಯ ಅವರು ಕಲಬುರಗಿ ಜಿಲ್ಲೆಯಿಂದ, ನಮಗೆಲ್ಲ ಖುಷಿ ಕೊಡ್ತಾ ಇದೆ ಆಕಾಶವಾಣಿಗೆ 90 ತುಂಬಿದ ಸಂಭ್ರಮ, ಈ ನಿಮಿತ್ತ ಆಯೋಜಿಸಿದ ವಾಕಥಾನದಲ್ಲಿ ಭಾಗವಹಿಸಬೇಕು ಎಂಬ ಮನಸ್ಸು ಇಮ್ಮಡಿಗೊಂಡಿದೆ, ಮನಸ್ಸೆಲ್ಲ ಆ ವಾಕಥಾನಲ್ಲಿದೆ, ಆದರೆ ನಾವು ಮಾತ್ರ ಇಲ್ಲಿದ್ದೇವೆ ಅಂತ ಸಂದೇಶವನ್ನು ಕಳಿಸಿದ್ದಾರೆ. ಕೇಳಿದ್ರಲ್ಲ, ಇದಾಗಿತ್ತು ನಮ್ಮೆಲ್ಲ ಕೇಳುಗರ ಸಂದೇಶಗಳು. ಕೆಲವು ಸಂದೇಶಗಳನ್ನು ಮುಂದಿನ ಭಾಗದಲ್ಲಿ ತೆಗೆದುಕೊಳ್ಳೋಣ. ಇದಾಗಿತ್ತು ಇವತ್ತಿನ ಶುಭೋದಯ ಕರ್ನಾಟಕ.

ಕೇಳ್ತಾ ಇದ್ದೀರಿ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ 102.9 ಎಫ್ಎಂ ಕಾರ್ಯಕ್ರಮ ಇಂದಿನ ವಿಶೇಷ. ದಿನವಿಶೇಷಗಳನ್ನು ಈಗಾಗಲೇ ಗಮನಿಸಿದ್ದೇವೆ. ಮೇ 8 ಹಲವು ದಿನವಿಶೇಷಗಳನ್ನು ನಾವು ನೋಡಿದ್ದೇವೆ. ಇವತ್ತು ನಾವು ಯಾವುದರ ಬಗ್ಗೆ ಮಾತಾಡೋಣ? ಇವತ್ತು ವಿಶ್ವ ಥಲಸೀಮಿಯ ದಿನ. ಹೌದು, ಆವಾಗಲೇ ತಿಳಿಸಿದ್ದೆ, ಇಂದಿನ ದಿನ ವಿಶ್ವ ಥಲಸೀಮಿಯ ದಿನ. ನಮ್ಮೆಲ್ಲ ಕೇಳುಗರಿಗೆ ಇಂದಿನ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಿಮ್ಮ ಜೊತೆ ಪ್ರಸಾರದಲ್ಲಿ ಜೊತೆಯಾಗ್ತಾ ಇದ್ದೇನೆ, ನಿಮ್ಮ ಬಾನುಲಿ ಗೆಳತಿ ಅಖಿಲ. ಕಾರ್ಯಕ್ರಮವನ್ನು ಈ ಒಂದು ಗೀತೆಯೊಂದಿಗೆ ಆರಂಭಿಸೋಣ.

ವಿಷ್ಣುವರ್ಧನ ಚಿತ್ರದಿಂದ ವಿ ಹರಿಕೃಷ್ಣ ಅವರ ಧ್ವನಿಯಲ್ಲಿ ಕವಿರಾಜ್ ಅವರ ಸಾಹಿತ್ಯ ಹಾಗೂ ವಿ ಹರಿಕೃಷ್ಣ ಅವರ ಸಂಗೀತ ಸಂಯೋಜನೆ ಇರುವಂತಹ ಹಾಡನ್ನ ಕೇಳ್ಕೊಂಡು ಬಂದ್ರಿ. ಶುಕ್ರವಾರದ ಬೆಳಗ್ಗಿನ ಪ್ರಸಾರದಲ್ಲಿ ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಇಂದು May 8 ವಿಶ್ವ ಥಲಸೀಮಿಯ ದಿನ ಅಂತ ಆವಾಗಲೇ ಹೇಳಿದೆ. ಇದು ಒಂದು ರಕ್ತ ಸಂಬಂಧಿ ಕಾಯಿಲೆ. May 8 ಕೇವಲ ಒಂದು ದಿನಾಂಕ ಅಲ್ಲ, ರಕ್ತದ ಕಾಯಿಲೆಯೊಂದಿಗೆ ಹೋರಾಡುತ್ತಿರುವ ಲಕ್ಷಾಂತರ ಜೀವಗಳ ಧೈರ್ಯವನ್ನು ಆಚರಿಸುವಂತಹ ದಿನ. ಈ ದಿನವನ್ನು ಯಾವಾಗ ಆಚರಣೆಗೆ ತರಲಾಯಿತು ಅಂತ ನೋಡೋದಾದರೆ 1994 ಪ್ರತಿ ವರ್ಷ ಈ ದಿನವನ್ನು ಆಚರಿಸಲಾಗ್ತಾ ಇದೆ. ಥಲಸೀಮಿಯ ಪೀಡಿತ ಮಕ್ಕಳ ಬದುಕಿನಲ್ಲಿ ಭರವಸೆ ತುಂಬುವುದು ಈ ದಿನದ ಉದ್ದೇಶ. ಇನ್ನು 2026 ಧ್ಯೇಯವಾಕ್ಯ ಏನಪ್ಪ ಅಂತ ನೋಡೋದಾದರೆ, ಜೀವಗಳ ಸಬಲೀಕರಣ ಮತ್ತು ಪ್ರಗತಿಯನ್ನು ಅಪ್ಪಿಕೊಳ್ಳುವುದು, ಎಂಪವರಿಂಗ್ ಲೈವ್ಸ್ ಎಂಬ್ರೇಸಿಂಗ್ ಪ್ರೋಗ್ರೆಸ್. ಇದರ ಕುರಿತಾಗಿ ಇನ್ನೂ ಸಾಕಷ್ಟು ಮಾಹಿತಿಯನ್ನು ನಮ್ಮ ತಜ್ಞ ವೈದ್ಯರಿಂದ ಈ ಒಂದು ಹಾಡಿನ ನಂತರ ತಿಳಿದುಕೊಳ್ಳೋಣ.

0: ಬಹುಪರಾಗ್ ಚಿತ್ರದ ಹಾಡನ್ನ ರಾಜೇಶ್ ಕೃಷ್ಣನ್ ಹಾಗೂ ಅನುರಾಧಾ ಭಟ್ ಅವರ ಧ್ವನಿಯಲ್ಲಿ ಕೇಳಿದ್ರಿ. ಸುನಿ ಅವರ ಸಾಹಿತ್ಯಕ್ಕೆ ಜೆಬಿ ಭರತ್ ಅವರು ಸಂಗೀತ ಸಂಯೋಜನೆಯನ್ನ ಮಾಡಿದರು. ಇಂದಿನ ವಿಶೇಷದಲ್ಲಿ ಇಂದು ಮೇ 8 ವಿಶ್ವ ಥಲಸೀಮಿಯಾ ದಿನದ ಕುರಿತಾಗಿ ಇನ್ನೂ ಹೆಚ್ಚು ಮಾಹಿತಿಯನ್ನು ತಿಳ್ಕೊಳ್ಳೋಣ ಅಂತ ಆವಾಗಲೇ ಹೇಳಿದ್ದೆ. ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಮಕ್ಕಳ ಹೆಮಟೋ ಆಂಕಾಲಜಿಸ್ಟ್ ಡಾಕ್ಟರ್ ಮಾನಸ ಕಾಕುಂಜೆ ಇವರು ಸಂಪರ್ಕದಲ್ಲಿದ್ದಾರೆ. ಇವರು ಬಾಗ್ಜಿ ಶ್ರೀ ಶಂಕರ ಕ್ಯಾನ್ಸರ್ ಸೆಂಟರ್ ಆ್ಯಂಡ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಭುವನೇಶ್ವರಲ್ಲಿ ಪ್ರಸ್ತುತ ಕಾರ್ಯವನ್ನು ನಿರ್ವಹಿಸುತ್ತಾ ಇದ್ದಾರೆ. ಬನ್ನಿ ಅವರನ್ನು ಕರೆಗೆ ತೆಗೆದುಕೊಳ್ಳೋಣ. ನಮಸ್ಕಾರ ಡಾಕ್ಟ್ರೇ.
1: ನಮಸ್ಕಾರ ಎಲ್ಲ ಶ್ರೋತೃಗಳಿಗೂ.
0: ನಮಸ್ಕಾರ. ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಶ್ರೋತೃಗಳ ಪರವಾಗಿ ಹಾಗೂ ವಿವಿಧ ಭಾರತೀಯ ಪರವಾಗಿ ಸ್ವಾಗತ.
1: ಧನ್ಯವಾದ.
0: ಇವತ್ತು ವಿಶ್ವ ಥಲಸೀಮಿಯಾ ದಿನ ಅಂತ ನಿಮ್ಗೆ ಈಗಾಗಲೇ ಗೊತ್ತಿದೆ. ಇದರ ಬಗ್ಗೆ ಹೆಚ್ಚು ಅರಿತುಕೊಳ್ಳುವ ಪ್ರಯತ್ನವನ್ನ ಇವತ್ತು ಮಾಡೋಣ. ಹೇಳಿ ಡಾಕ್ಟ್ರೆ, ಏನೀ ಥಲಸೀಮಿಯಾ ಅಂದ್ರೆ, ಯಾರಲ್ಲಿ ಇದು ಕಂಡು ಬರುತ್ತೆ?
1: ಥಲಸೀಮಿಯಾ ಅನ್ನೋ ಶಬ್ದ ಮೊದಲನೇದಾಗಿ ಡಾಕ್ಟರ್ ವಿಪಲ್ ಅಂತ ಮೊದಲನೇದಾಗಿ ಯೂಸ್ ಮಾಡಿದ್ರು 1932 ಥಲಸೀಮಿಯಾ ಅನ್ನೋ ಶಬ್ದ ಬಂದಿರೋದು ಎರಡು ಗ್ರೀಕ್ ಶಬ್ದಗಳಿಂದ, ಥಲಸ ಮತ್ತೆ ಹೀಮಿಯಾ ಅಂತ. ಸೊ ಥಲಸ ಅಂದ್ರೆ ಸಮುದ್ರ ಅಂತ ಅರ್ಥ, ಮತ್ತೆ ಹೀಮಿಯಾ ಅಂದ್ರೆ ಬ್ಲಡ್. ಸೊ ಥಲಸೀಮಿಯಾ

0: ಅಂದ್ರೆ ಮೇನ್ ಆಗಿ ಅದು ಸಮುದ್ರ ಸಿ ಬ್ಲಡ್ ಅಂತ ಬರುತ್ತೆ. ಅಂದ್ರೆ ಮೇನ್ ಆಗಿ ಆ ಮೆಡಿಟೇರಿಯನ್ ಸಿ ಹತ್ರ ಇರೋ ದೇಶಗಳಲ್ಲಿ ಮೊದಲನೇದಾಗಿ ಅದು ಗುರುತಿಸ್ಕೊಂಡದ್ದು. ಅದಕ್ಕೆ ಥಲಸೀಮಿಯಾ ಅಂತ ಹೆಸರು ಬಂದಿರೋದು.
1: ಸೊ
0: ಅದು ಕಾಯಿಲೆ ಏನು ಅಂದ್ರೆ ಅದೊಂದು ಮೇನ್ ಆಗಿ ಅನುವಂಶಿಕ ಕಾಯಿಲೆ ಥಲಸೀಮಿಯಾ ಅಂದ್ರೆ ಅದರಲ್ಲಿ ನಮ್ಮ ರಕ್ತ ಕಣಗಳು ಏನಿರುತ್ತೆ ಆರ್ಬಿಸಿಸ್ ಕೆಂಪು ರಕ್ತ ಕಣಗಳು ಅದರಲ್ಲಿ ಅದು ಫಾರ್ಮ್ ಆಗ್ಬೇಕಾದ್ರೆ ತಯಾರಿ ಆಗ್ಬೇಕಾದ್ರೆ ಅದರಲ್ಲಿ ಒಂದು ಹೀಮ್ ಇರುತ್ತೆ ಒಂದು ಗ್ಲೋಬಿನ್ ಇರುತ್ತೆ. ಸೊ ಹಿಮೋಗ್ಲೋಬಿನ್ ಅಂತ.
1: ಸೊ
0: ಹಿಮೋಗ್ಲೋಬಿನ್ ಅಲ್ಲಿ ಹೀಮ್ ಅಂದ್ರೆ ಅಯರ್ನ್ ಮತ್ತೆ ಗ್ಲೋಬಿನ್ ಚೈನ್ ಒಂದು ಪ್ರೋಟೀನ್. ಸೊ ಗ್ಲೋಬಿನ್ ಚೈನ್ ಗೆ ತಯಾರಿಕೆಗೆ ಬೇರೆ ಬೇರೆ ಪ್ರೋಟೀನ್ ಮತ್ತೆ ಪ್ರೋಟೀನ್ ಅದರ ಮೇನ್ ಆಗಿ ಗ್ಲೋಬಿನ್ ಚೈನ್ ಪ್ರೋಟೀನ್ಗೆ ಬೇರೆ ಜೀನ್ಸ್ ರೆಸ್ಪಾನ್ಸಿಬಲ್ ಇರುತ್ತೆ. ಸೊ ಆಲ್ಫಾ ಗ್ಲೋಬಿನ್ ಚೈನ್ ಗೆ ಆಲ್ಫಾ ಜೀನ್ಸ್ ಮತ್ತೆ ಬೀಟಾ ಗ್ಲೋಬಿನ್ ಚೈನ್ ಗೆ ಬೀಟಾ ಜೀನ್ಸ್. ಸೊ ಆಲ್ಫಾ ಗ್ಲೋಬಿನ್ ಚೈನ್ ನ ಮೇನ್ ಆಗಿ 4 ಜೀನ್ಸ್ ರೆಸ್ಪಾನ್ಸಿಬಲ್ ಇರುತ್ತವೆ. ಅದೇ ತರ ಬೀಟಾ ಗ್ಲೋಬಿನ್ ಜೀನ್ದು 2 ಬೀಟಾ ಗ್ಲೋಬಿನ್ ಜೀನ್ 2 ಜೀನ್ಸ್ ರೆಸ್ಪಾನ್ಸಿಬಲ್ ಇರುತ್ತೆ.
1: ಸೊ
0: ಇದರಲ್ಲಿ ಈ ಜೀನ್ಸ್ ಅಲ್ಲಿ ಏನಾದ್ರೂ ತೊಂದರೆ ಕಂಡು ಬಂದ್ರೆ ಅದು ಗ್ಲೋಬಿನ್ ಚೈನ್ ತಯಾರಿಕೆಗೆ ಪ್ರಾಬ್ಲಮ್ ಬಂದ್ಬಿಟ್ಟು ನಮ್ಮ ರಕ್ತ ಕಣಗಳು ತಯಾರಾಗುವುದರಲ್ಲಿ ತೊಂದರೆ ಬರುತ್ತೆ.
1: ಸೊ
0: ಅದರಲ್ಲಿ ರಕ್ತ ಕಣ ಎಷ್ಟು ಮಟ್ಟಿಗೆ ಅದು ಜೆನೆಟಿಕ್ ತೊಂದರೆ ಇದೆ ಅದ್ರ ಅಷ್ಟು ಮಟ್ಟಕ್ಕೆ ಅದು ಕಾಯಿಲೆ ಅಷ್ಟು ಸಿವಿಯರ್ ಆಗಿ ಕಂಡು ಬರುತ್ತದೆ.
1: ಸೊ
0: ಅದಕ್ಕೆ ಮೇನ್ ಆಗಿ ಆಲ್ಫಾ ಗ್ಲೋಬಿನ್ ಚೈನ್ ಅಲ್ಲಿ ತೊಂದರೆ ಇದ್ದಾಗ ಆಲ್ಫಾ ಥಲಸೀಮಿಯಾ, ಅದೇ ತರ ಬೀಟಾ ಗ್ಲೋಬಿನ್ ಚೈನ್ ತೊಂದರೆ ಇದ್ದಾಗ ಬೀಟಾ ಥಲಸೀಮಿಯಾ ಅಂತ.
1: ಸೊ ಇವಾಗ
0: ಸಾಮಾನ್ಯವಾಗಿ
1: ಆಲ್ಫಾ ಮತ್ತು ಬೀಟಾ ಎರಡು ಸಮಸ್ಯೆ ಇದ್ದಾಗ ಕಂಡು ಬರುತ್ತೆ ಅಂತಾಯ್ತು. ಯಾರಲ್ಲಿ ಕಂಡು ಬರುತ್ತೆ ಇದು?
0: ಆಕ್ಚುಲಿ ಆಲ್ಫಾ ಬೀಟಾ ಎರಡು ಅಲ್ಲ, ಆಲ್ಫಾದಲ್ಲಿ ಇದ್ರೆ ಆಲ್ಫಾ ಥಲಸೀಮಿಯಾ, ಬೀಟಾದಲ್ಲಿ ಇದ್ರೆ ಬೀಟಾ ಥಲಸೀಮಿಯಾ ಅಂತ. ಯೂಶಲಿ ಇದು ಕಂಡು ಆಲ್ಫಾ ಥಲಸೀಮಿಯಾದಲ್ಲಿ ಅದು ತುಂಬಾ ಸಿವಿಯರ್ ಇದ್ರೆ ಅದು ಅಂದ್ರೆ 4 ಜೀನ್ ಎಫೆಕ್ಟ್ ಆಗಿದ್ರೆ ಅದು ಭ್ರೂಣವೇ ನಷ್ಟಗೊಳ್ಳುತ್ತದೆ ಅಂದ್ರೆ ಅಮ್ಮನ ಗರ್ಭದಲ್ಲಿದ್ದಾಗ.
1: ಸೊ
0: ಅದು ಅಷ್ಟು ಸಿವಿಯರ್ ಇದ್ದ ಕಾರಣ ಅದು ಯೂಶಲಿ ಕಂಡು ಬರಲ್ಲ. ಬಟ್ ಇವಾಗೆಲ್ಲ ಇಂಟ್ರಾಯುಟ್ರೈನ್ ಟ್ರಾನ್ಸ್ಫ್ಯೂಷನ್ ಅದೆಲ್ಲ ಬೇರೆ ಇಷ್ಟು ಟೆಕ್ನಾಲಜಿ ಮೆಡಿಕಲ್ ಟೆಕ್ನಾಲಜಿ ಅಡ್ವಾನ್ಸ್ ಆಗಿರೋ ಕಾರಣ ಅದನ್ನು ಇವಾಗ ಕೆಲವೆಲ್ಲ ಟ್ರೀಟ್ಮೆಂಟ್ ಮಾಡಕ್ ಆಗುತ್ತೆ. ಬಟ್ ಅದಲ್ಲದೆ ಇವಾಗ ಮೇನ್ ಆಗಿ ನಾವು ಥಲಸೀಮಿಯಾ ಅಂದಾಗ ಸಿವಿಯರ್ ಆಗಿ ಇರೋದು ನಾವು ನೋಡ್ಕೊಂಡು ಬರೋದು ಜಾಸ್ತಿಯಾಗಿ ಬೀಟಾ ಥಲಸೀಮಿಯಾ ಅಂತ. ಯಾಕೆಂದ್ರೆ ಸಿವಿಯರ್ ಇಲ್ದೆ ಇರೋ ಆಲ್ಫಾ ಥಲಸೀಮಿಯಾ ಅಷ್ಟು ಸಿವಿಯರ್ ಆಗಿರಲ್ಲ, ಅಂದ್ರೆ ಅವ್ರಿಗೆ ಬ್ಲಡ್ ಟ್ರಾನ್ಸ್ಫ್ಯೂಷನ್ಸ್ ಎಲ್ಲ ಅಷ್ಟು ಅವ್ರಿಗೆ ಇದು ಬೇಕಾಗಿ ಬರಲಿಲ್ಲ. ಸೊ ಬೀಟಾ ಥಲಸೀಮಿಯಾ ಯಾವಾಗ ಜಾಸ್ತಿ ಕಾಮನ್ ಆಗಿ ಸಿವಿಯರ್ ಆಗಿ ಬರುತ್ತೆ ಅದು ಯೂಶಲಿ ಮಕ್ಕಳಲ್ಲಿ ಅರೌಂಡ್ ತುಂಬಾ ಸಿವಿಯರ್ ಇದ್ದಾಗ 6 ತಿಂಗಳಿನ ಮಕ್ಕಳ ಹತ್ರ ಅರೌಂಡ್ 6 ತಿಂಗಳಿಗೆ ಅದು 6 ತಿಂಗಳಿಂದ 2 ವರ್ಷದ ಒಳಗನೆ ಅದು ಕಂಡು ಬರುತ್ತದೆ. ಅದ ಆದ್ಮೇಲೆ ಕಂಡು ಬರುತ್ತೆ ಅದರ ಸಿವಿಯರಿಟಿ ಸ್ವಲ್ಪ ಕಡಿಮೆ ಇರುತ್ತೆ. ನಾನ್ ಟ್ರಾನ್ಸ್ಫ್ಯೂಷನ್ ಡಿಪೆಂಡೆಂಟ್ ಥಲಸೀಮಿಯಾ ಅಂತೀವಿ ನಾವು ಅದನ್ನ.
1: ಸರಿ, ಹಾಗಾದ್ರೆ ಇದರ ಸಿಂಪ್ಟಮ್ ಗಳನ್ನ ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ.
0: ಸರಿ,
1: ಈಗ ಒಂದು ಗೀತೆಯನ್ನ ಕೇಳ್ಕೊಂಡು ಬರೋಣ.

0: ಡಾಕ್ಟ್ರೇ, ಆಗ್ಲೇ ನಾವು ಮಾತಾಡಿದ್ವಿ ಮಕ್ಕಳಲ್ಲಿ 6 ತಿಂಗಳ ವಯಸ್ಸಿನಲ್ಲೂ ಇದು ಕಂಡು ಬರುತ್ತೆ ಅಂತ ನೀವು ಹೇಳಿದ್ರಿ. ಅದರ ಸಿಂಪ್ಟಮ್ಸ್ ಗಳು ಹೇಗಿರುತ್ತೆ, ಗುಣಲಕ್ಷಣಗಳು ಹೇಗಿರುತ್ತೆ? ಯಾಕಂದ್ರೆ 6 ತಿಂಗಳ ಮಗುಗೆ ಹೇಳಲಿಕ್ಕೆ ಬರುದಿಲ್ಲ ಅಲ್ಲ, ಅದನ್ನ ಹೇಗೆ ಪೇರೆಂಟ್ಸ್ ಐಡೆಂಟಿಫೈ ಮಾಡ್ತಾರೆ?
1: ಯೂಶಲಿ ಎಷ್ಟೋ 6 ತಿಂಗಳಲ್ಲೇ ಅದು ಕಂಡು ಬಂದಾಗ ಮಕ್ಕಳಲ್ಲಿ ರಕ್ತಹೀನತೆಯಿಂದ ಏನೆಲ್ಲ ತೊಂದರೆಗಳು ಬರುತ್ತೆ ಅದೆಲ್ಲ ಸಿಂಪ್ಟಮ್ಸ್ ಆಗಿ ಅಂದ್ರೆ ಕಾಣಿಸ್ಕೊಳ್ಳುತ್ತೆ. ಅಂದ್ರೆ ಡೈರೆಕ್ಟ್ ಆಗಿ ಏನು ಅಂದ್ರೆ ಬೆಳಗ್ಗೆ ಕಾಣಿಸ್ಕೊಳ್ಳುತ್ತಾರೆ ಮಕ್ಕಳು. ಬಟ್ ಅದು ಮೋಸ್ಟ್ಲಿ ಪೇರೆಂಟ್ಸ್ ಕೆಲವ್ಸಲ ನೋಟಿಸ್ ಮಾಡಲ್ಲ, ಯಾಕೆಂದ್ರೆ ಕಂಟಿನ್ಯೂಸ್ ಆಗಿ ನೋಡ್ತಾ ಇರ್ತಾರೆ, ಅದು ನೋಟಿಸ್ ಆಗಲ್ಲ, ಕೆಲವ್ಸ ಮಿಸ್ ಆಗ್ಬಿಡುತ್ತೆ. ಅದಲ್ದೆ ಮಕ್ಕಳ ತೂಕ ಜಾಸ್ತಿ ಆಗದೆ ಇರೋದು, ಈ ವಯಸ್ಸಲ್ಲಿ ತೂಕ ವೇಟ್ ಗೇನ್ ಆಗೋದು ತುಂಬಾ ಇಂಪಾರ್ಟೆಂಟ್ ಇರುತ್ತೆ ಮಕ್ಕಳದು.
0: ಸೊ
1: ತೂಕ ಜಾಸ್ತಿ ಆಗದೆ ಇರೋದು, ಮತ್ತೆ ಅಮ್ಮನ ಎದೆ ಹಾಲು ಕುಡಿಬೇಕಾದ್ರೆ ಅದು ಬೇಗ ಸುಸ್ತುಗೊಳ್ಳೋದು, ಮತ್ತೆ ಅದ್ರ ಡೆವಲಪ್ಮೆಂಟಲ್ ಇದ್ರಲ್ಲೆಲ್ಲ ಅಂದ್ರೆ ಕರೆಕ್ಟ್ ಆಗಿ ಮೋಟಾರ್ ಡೆವಲಪ್ಮೆಂಟ್ ಅಂದ್ರೆ ಅದು ಅವರು ಕೂತ್ಕೊಳ್ಳೋದು, ಎದ್ ಕೂತ್ಕೊಳ್ಳೋದು, ಅದು ಇದೆಲ್ಲ ಮಾಡಕ್ಕೆ ಒಂದ್ ಸ್ವಲ್ಪ ಡಿಲೇ ಇರಬಹುದು, ಡಿಲೇ ಕಾಣಿಸ್ಕೋಬಹುದು. ಅಂದ್ರೆ ಮೇನ್ ಆಗಿ ರಕ್ತಹೀನತೆಯಿಂದ ಏನು ಸುಸ್ತಾಗಿರ್ತಾರೆ ಮಕ್ಕಳು, ಅದೆಲ್ಲ ಟೈಮಿಗೆ ಆಗೋದು ಸ್ವಲ್ಪ ಕಷ್ಟ ಆಗಿರುತ್ತೆ. ಸೊ ಆತರ ಈಗ 2 ಜನ ಮಕ್ಕಳೆಲ್ಲ ಇದ್ದಾಗ ಕೆಲವೊಮ್ಮೆ ಅಮ್ಮ ನೋಟಿಸ್ ಮಾಡ್ತಾರೆ, ಈ ಮಗು ಕಂಪ್ಯಾರಿಟಿವ್ಲಿ ಆತರ ಸ್ವಲ್ಪ ಲೇಟ್ ಆಗ್ತಿದೆ ಅಂತ.
0: ಸೊ
1: ಇದೆಲ್ಲ ಮೇನ್ ಆಗಿ ಕಂಡು ಬರುವ ಲಕ್ಷಣಗಳು ಆ ಏಜ್ ಅಲ್ಲಿ ಕಾಣಿಸ್ಕೊಂಡಾಗ. ಅದಾದ್ಮೇಲೆ ಅದೇ ಮೇನ್ ಆಗಿ ಅದೇ ಸುಸ್ತು, ಓಡಾಡ್ತಿರೋ ಮಕ್ಕಳಲ್ಲೆಲ್ಲ 1.5 ವರ್ಷದಲ್ಲೆಲ್ಲ ಮಕ್ಕಳಿದ್ರೆ ಜಾಸ್ತಿ ಸುಸ್ತಾಗೋದು, ಮತ್ತೆ ಅದೇ ಮೇನ್ ಆಗಿ ತೂಕ ಜಾಸ್ತಿ ಆಗದೆ ಇರೋದು, ಬೇಗ ಸುಸ್ತಾಗೋದು, ಅದೆಲ್ಲ ಮೇನ್ ಆಗಿ ಕಂಡು ಬರುವಂತ
0: ಗುಣಲಕ್ಷಣಗಳು.
1: ಅದಲ್ಲದೆ ಕೆಲವೊಮ್ಮೆ ತುಂಬಾ ಸಿವಿಯರ್ ಇದ್ದಾಗ ನಮ್ಮ ಹೊಟ್ಟೆಯಲ್ಲಿರೋ ಅಂಗಗಳು ಅಂದ್ರೆ ಲಿವರ್ ಮತ್ತೆ ಸ್ಪ್ಲೀನ್ ಅಂತ ಅದು ದೊಡ್ಡದಾಗುತ್ತೆ. ಅಂದ್ರೆ ಅದಕ್ಕೆ ನಾವು ಎಕ್ಸ್ಟ್ರಾ ಮೆಡ್ಯುಲರಿ ಹೆಮಟೋಪೋಯಿಸಿಸ್ ಅಂತೀವಿ. ಅದಕ್ಕೆ ಅಂದ್ರೆ ನಮ್ ಬೋನ್ ಮ್ಯಾರೋ ಇಂದ ನಮ್ಮ ಅಸ್ಥಿ ಮಜ್ಜೆಯಲ್ಲಿ ತಯಾರಿ ಆಗ್ಬೇಕಾದ್ರೆ ತೊಂದರೆ ಇದೆ ಇಲ್ಲಿ. ಅಂದ್ರೆ ತಯಾರಿ ಆದ ತಕ್ಷಣ ಅದು ಉಟ್ಕೊಂತಿದೆ ರಕ್ತ ಕಣಗಳು. ಅದಕ್ಕೆ ಅದು ನಮ್ಮ ಶರೀರ ಅದನ್ನ ಗುರುತಿಸ್ಕೊಂಡು ಅದಕ್ಕೆ ರೆಸ್ಪಾನ್ಸ್ ಆಗಿ ಬೇರೆ ಕಡೆಯಲ್ಲೆಲ್ಲ ಅದು ಎಕ್ಸ್ಟ್ರಾ ಮೆಡ್ಯುಲರಿ ಹೆಮಟೋಪೋಯಿಸಿಸ್ ಅಂದ್ರೆ ತಯಾರಿಕೆಗೆ ತಯಾರಿ ಮಾಡಕ್ಕೆ ಟ್ರೈ ಮಾಡುತ್ತೆ. ಅದಕ್ಕೆ ಆರ್ಗನೋಮೆಗಾಲಿ ಅಂತೀವಿ. ಅಂದ್ರೆ ಎಕ್ಸ್ಟ್ರಾ ಮೆಡ್ಯುಲರಿ ಹೆಮಟೋಪೋಯಿಸಿಸ್ ಇಂದಾಗಿ ಲಿವರ್ ಮತ್ತೆ ಸ್ಪಿನ್ ಕರುಳಲ್ಲ ಲಿವರ್ ಮತ್ತೆ ಸ್ಪ್ಲೀನ್ ದೊಡ್ಡದಾಗು
0: ಇಂಗ್ಲಿಷ್ ಶಬ್ದವನ್ನ ಬಳಸಿ ಡಾಕ್ಟರ್ ಪರವಾಗಿಲ್ಲ
1: ಮತ್ತೆ ಸ್ಕ್ರೀನ್ ಮೇನ್ ಆಗಿ ದೊಡ್ಡದಾಗಿ ಅಂದ್ರೆ ಕೈಯಲ್ಲಿ ಸಿಗುತ್ತೆ ಕೆಲವೊಮ್ಮೆ ಅಮ್ಮ ಹೀಗೆ
0: ಗೊತ್ತಾಗುತ್ತೆ ಹೊಟ್ಟೆಯಿಂದ.
1: ಅದನ್ನು ಸಿವಿಯರ್ ಕಂಡೀಷನ್ಸ್ ಅಲ್ಲಿ
0: ಕಾಣಿಸ್ತದೆ. ಇವಾಗ ಇವರಿಗೆ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಅಗತ್ಯ ಇದೆ ಅಂತ ಆವಾಗ್ಲೇ ನೀವು ಹೇಳಿದ್ರಿ. ಸಾಮಾನ್ಯವಾಗಿ ಎಷ್ಟು ದಿನಗಳಿಗೊಮ್ಮೆ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಅಗತ್ಯ ಬೀಳ್ತದೆ?
1: ಅದೇ ಅಗೇನ್ ಅದು ಹೇಳ್ಬೇಕಾದ್ರೆ ಅದು ನಾವು ಹೇಳ್ಬೇಕಾಗುತ್ತೆ ಎಷ್ಟು ಸಿವಿಯರ್ ಇದೆ ಅಂತ. ಅದು ಪ್ರತಿ ಮಕ್ಕಳಲ್ಲಿ ನಾವು ನೋಡ್ಕೊಂಡು ಅದು ಡಿಸೈಡ್ ಮಾಡ್ಬೇಕಾಗುತ್ತೆ ಎಷ್ಟು ಟ್ರಾನ್ಸ್ಫ್ಯೂಷನ್ ಬೇಕಾಗುತ್ತೆ ಅಂತ. ನಮ್ ಏಮ್ ಟ್ರಾನ್ಸ್ಫ್ಯೂಷನ್ ಮಾಡ್ಬೇಕಾದ್ರೆ ಏನು ಅಂದ್ರೆ ಟ್ರಾನ್ಸ್ಫ್ಯೂಷನ್ ಮಾಡೋಕ್ಕಿಂತ ಮುಂಚೆ ಹಿಮೋಗ್ಲೋಬಿನ್ ಅರೌಂಡ್ 9 ಇರ್ಬೇಕು. ಅಂದ್ರೆ ಹಿಮೋಗ್ಲೋಬಿನ್ ನಾವ್ ಏನ್ ಹೇಳ್ತೀವಿ ಹೆಚ್ಚಿ ಇದು ಗ್ರಾಮ್ ಪರ್ ಡೆಸಿಲೀಟರ್ ಅಂತ ಏನ್ ಹೇಳ್ತೀವಿ ಅದು 9 ಇರ್ಬೇಕು ಟ್ರಾನ್ಸ್ಫ್ಯೂಷನ್ ಕಿಂತ ಮುಂಚೆ. ಅಷ್ಟಿದ್ರೆ ಮಕ್ಕಳ ಚಟುವಟಿಕೆ ಅದು ಅವ್ರ ಡೈಲಿ ಆಕ್ಟಿವಿಟೀಸ್ ಮತ್ತೆ ಗ್ರೋತ್ ಗೆ ಎಫೆಕ್ಟ್ ಆಗದೆ ಇರುತ್ತೆ ಅಷ್ಟು ನಾವು ಮೇಂಟೈನ್ ಮಾಡ್ತಾ ಹೋದ್ರೆ. ಸೊ ಅಷ್ಟು ಮೇಂಟೈನ್ ಮಾಡ್ಬೇಕಾದ್ರೆ ಕೆಲವು ಮಕ್ಕಳಲ್ಲಿ ಅದು 2 ವಾರ, ಕೆಲವು ಮಕ್ಕಳಲ್ಲಿ 5 ವಾರ. ಪ್ಲಸ್ ಇದು ಇವಾಗ ಸಿವಿಯರ್ ಇಲ್ಲ, ನಾನ್ ಟ್ರಾನ್ಸ್ಫ್ಯೂಷನ್ ಡಿಪೆಂಡೆಂಟ್ ಯಾವ್ದು 2 ವರ್ಷ ಕಳೆದ್ಮೇಲೆ ನಾವು ಗುರುತಿಸ್ಕೊಳ್ತೀವಿ ಮಕ್ಕಳಲ್ಲಿ. ಅವ್ರ ಕೆಲವು ಸಲ ಸ್ಟ್ರೆಸ್ ಇದ್ದಾಗ, ಸ್ಟ್ರೆಸ್ ಅಂದ್ರೆ ಶರೀರಕ್ಕೆ ಸ್ಟ್ರೆಸ್ ಆತರ ಅಂದ್ರೆ ಇನ್ಫೆಕ್ಷನ್ ಆಗ್ಲಿ, ಇಲ್ಲ ಮಕ್ಕಳು ಪ್ಯೂಬರ್ಟಿ ಅಟೈನ್ ಆಗ್ಬೇಕಾದ್ರೆ ಗ್ರೋತ್ ಯಾವಾಗ ಜಾಸ್ತಿ ಆಗುತ್ತೆ ಆ ಟೈಮಲ್ಲೆಲ್ಲ ಜಾಸ್ತಿ ರಿಕ್ವೈರ್ಮೆಂಟ್ ಇರುತ್ತೆ. ಸೊ ಪ್ರತಿ ಮಗುನು ನಾವು ಫಾಲೋ ಮಾಡ್ಕೊಂಡು ಅಂದ್ರೆ ರುಟೀನ್ ಆಗಿ ಫಾಲೋ
0: ಮಾಡ್ಕೊಂಡು
1: FB ನೋಡ್ಕೊಂಡು ನಾವು ಡಿಸೈಡ್ ಮಾಡ್ಬೇಕತ್ತೆ. ಪ್ರತಿ ಮಗುದು ರಿಕ್ವೈರ್ಮೆಂಟ್ ಬೇರೆ
0: ಇರುತ್ತೆ
1: ಎಷ್ಟು. ಕೆಲವು ಮಕ್ಕಳಿಗೆ 2 ವಾರ, ಕೆಲವು ಮಕ್ಕಳಿಗೆ ಜಾಸ್ತಿ ಟೈಮಲ್ಲೂ ಸಾಕಾಗುತ್ತೆ. ಬಟ್ ಜಾಸ್ತಿ ಟ್ರಾನ್ಸ್ಫ್ಯೂಷನ್ ಆಗ್ತಾ ಹೋದ ಹಾಗೆ ಅದು ನಾವು ಎಲ್ಲೋ ಇಮ್ಯುನೈಸೇಷನ್ ಅಂತೀವಿ. ಅಂದ್ರೆ ಶರೀರದಲ್ಲೇ ಅದ್ರ ರಕ್ತ ಕಣಗಳು ಮತ್ತೆ ಆಕ್ಸೆಪ್ಟ್ ಆಗೋದು ಕಡಿಮೆ ಆಗುತ್ತೆ ಜಾಸ್ತಿ ಟ್ರಾನ್ಸ್ಫ್ಯೂಷನ್ ಆದ ತಕ್ಷಣ, ಆವಾಗ ರಿಕ್ವೈರ್ಮೆಂಟ್ ಜಾಸ್ತಿ ಆಗುತ್ತೆ. ಅದಲ್ದೇನೆ ಈ ಸ್ಪ್ಲೀನ್ ದೊಡ್ಡದಾಗೋದಂತ ಏನ್ ಹೇಳಿದೀನಿ ಅದು ಆ ತರ ಇದ್ದಾಗ್ಲೂ ಇಲ್ಲ ಲಿವರ್ ದೊಡ್ಡ ಆಗಿದ್ದಾಗ್ಲೂ ರಿಕ್ವೈರ್ಮೆಂಟ್ ಜಾಸ್ತಿ ಇರುತ್ತೆ. ಸೊ ಅದೆಲ್ಲ ನಾವು ಪರ್ ಪೇಷಂಟ್ ನೋಡ್ಕೊಂಡು ಇಂಡಿವಿಜುವಲೈಸ್ ಆಗಿ ಮಾಡ್ಬೇಕು. ಅದು ಸಾಮಾನ್ಯವಾಗಿ 2-5 ವಾರ ಇಲ್ಲಾದ್ರೆ ಸಿವಿಯರ್ ಇದ್ದಾಗ ಬೇಕಾಗುತ್ತೆ.
0: ಸೊ ಇದು ಮಕ್ಕಳಲ್ಲಿ ಕಂಡು ಬರೋದು ಅಂತ ಇವಾಗ್ಲೇ ನಾವು ಮಾತಾಡಿದ್ವಿ. ಇವರೆಲ್ಲ ಪುಟ್ಟ ಪುಟ್ಟ ಮಕ್ಕಳಲ್ವಾ, ಶಾಲೆಗೆ ಹೋಗುವ ಮಕ್ಕಳಾಗಿರ್ತಾರೆ. ಏನೆಲ್ಲ ಚಾಲೆಂಜಸ್ ಅನ್ನ ಫೇಸ್ ಮಾಡ್ತಾರೆ ಅಂತ ನಾವು ಮುಂದಿನ ಭಾಗದಲ್ಲಿ ಮಾತಾಡೋಣ.

0: ಮುಂಗಾರು ಮಳೆ ಎರಡು ಚಿತ್ರದ ಹಾಡನ್ನ ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿ ಕೇಳಿದ್ರಿ. ಶಶಾಂಕ್ ಅವರ ಸಾಹಿತ್ಯಕ್ಕೆ ಅರ್ಜುನ್ ಜನ್ಯ ಅವರ ಸಂಗೀತವಿತ್ತು. ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಮಾನಸ ಅವರೊಂದಿಗೆ ಫೋನ್ ಔಟ್ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೇವೆ. ಡಾಕ್ಟ್ರೇ, ಆಗ್ಲೇ ವಿರಾಮಕ್ಕೆ ಹೋಗೋ ಮುಂಚೆ ಮಾತಾಡ್ತಾ ಇದ್ವಿ, ಹೇಗೆ ಮಕ್ಕಳ ಮನಸ್ಥಿತಿ ಇರುತ್ತೆ, ಮಕ್ಕಳು ಹೇಗೆ ಇದಕ್ಕೆ ಸ್ಪಂದಿಸ್ತಾರೆ, ಯಾಕೆಂದ್ರೆ ಅವ್ರು ತುಂಬಾ ಚಿಕ್ಕ ಪುಟ್ಟ ಮಕ್ಕಳಾಗಿರ್ತಾರಲ್ವಾ?
1: ಅಂದ್ರೆ ಯಾವತ್ತು ಸರಿ, ನನಗೆ ಇದು ಎಕೋ ಬರ್ತಿದೆ.
0: ಹೌದಾ, ಒಂದೇ ನಿಮಿಷ. ಈಗ
1: ಸರಿ ಇದೆ.
0: ಹಾ ಹೇಳಿ.
1: ಇಲ್ಲ, ಇವಾಗ್ಲೂ ಬರ್ತಿದೆ. ಸರಿ.
0: ಹೌದಾ, ನಾನು ಹಾಗಿದ್ರೆ ಮತ್ತೊಮ್ಮೆ ನಿಮಗೆ ಕರೆ ಮಾಡ್ತೇನೆ.
1: ಸರಿ ಸರಿ.

0: ಡಾಕ್ಟರ್ ಮನಸ ಅವ್ರೆ, ಇವಾಗ ಸರಿಯಾಗಿ ಕೇಳಿಸ್ತಿದ್ದಲ್ಲ? ಹಾ, ಅದೇ ಅವಾಗ್ಲೇ ನನ್ನ ಪ್ರಶ್ನೆ ಇದ್ದದ್ದು, ಚಿಕ್ಕ ಪುಟ್ಟ ಮಕ್ಕಳು ಇರ್ತಾರಲ್ವಾ, ಇವರನ್ನ ಇವರ ಮನೋಸ್ಥೈರ್ಯ ಹೇಗೆ ಕಾಪಾಡ್ಕೋತೀರಾ? ಬಿಕಾಸ್ ಯಾಕೆಂತಂದ್ರೆ ಇವರು ಶಾಲೆಗೆ ಹೋಗ್ತಾರೆ, ಆ ಸಮಯದಲ್ಲಿ ಬೇರೆ ಮಕ್ಕಳನ್ನ ನೋಡ್ತಾರೆ, ಹೇಗಿರತ್ತೆ ಇವರ ಮನೋಬಲ?
1: ಅದೇ ಯೂಶ್ವಲಿ ಚಿಕ್ಕ ವಯಸ್ಸಿಂದ್ಲೇ ತಿಂಗಳು ತಿಂಗಳು ಬಂದು ಹಾಸ್ಪಿಟಲ್ಗೆ ಬಂದು ಚುಚ್ಚಿಸ್ಕೊಂಡು ಅದು ರಕ್ತ ಟ್ರಾನ್ಸ್ಫ್ಯೂಷನ್ ತಗೊಂಡು ಹೋಗೋದು ಅವ್ರಿಗೆ ತುಂಬಾ ಇದ ಒಂದು ಕಷ್ಟ.

0: ಒಂದು ವಿಷಯ ಅವರಿಗೆ ಹಾಗೂ ಅವರ ಪೋಷಕರಿಗೆ. ಸೊ ಅವರ ಚಟುವಟಿಕೆ ಎಲ್ಲ, ಬಟ್ ನಾವು ಆದಷ್ಟು ಟ್ರೀಟ್ಮೆಂಟ್ ಮಾಡುವಾಗ ಏನ್ ನೋಡ್ತೀವಿ ಅಂದ್ರೆ ಅವ್ರಿಗೆ ಆದಷ್ಟು ಅವರ ನಾರ್ಮಲ್ ಆಕ್ಟಿವಿಟೀಸ್ ಎಫೆಕ್ಟ್ ಆಗದೆ ಇರೋಂಗೆ ಅದಕ್ಕೆ ನಾವು ಪ್ರೀ ಟ್ರಾನ್ಸ್ಮಿಷನ್ ಎಚ್ ಪಿ ಅರೌಂಡ್ 9 ಮೇಂಟೈನ್ ಮಾಡಕ್ ಟ್ರೈ ಮಾಡ್ತಿದೀವಿ ಮಾಡ್ತೀವಿ ಯಾಕೆಂದ್ರೆ ಅವ್ರಿಗೆ ಚಟುವಟಿಕೆ ಎಫೆಕ್ಟ್ ಆಗಬಾರ್ದು ಅಂತ. ಸೊ ಪೋಷಕರಿಗೂ ಅದು ನಾವು ತಿಳಿಸ್ತೀವಿ, ಯಾವುದೇ ಒಂದು ರೆಸ್ಟ್ರಿಕ್ಷನ್ ಅಂತ ಒಂದು ಇದು ಮಾಡಬಾರ್ದು ಅದು ಮಾಡಬಾರ್ದು ಅಂತ ನಾವೇನು ಅವರಿಗೆ ಹೇಳಲ್ಲ. ಆದಷ್ಟು ಅವರು ಡೈಲಿ ಆಕ್ಟಿವಿಟೀಸ್ ಎಫೆಕ್ಟ್ ಆಗದೆ ಇರೋ ತರ ಟ್ರಾನ್ಸ್ಫ್ಯೂಷನ್ಸ್ ನ ಅಡ್ಜಸ್ಟ್ ಮಾಡ್ಕೊಂಡು ಅವ್ರ ರಜೆ ಇದ್ದಾಗ ಅವ್ರ ಪೇರೆಂಟ್ಸ್ ಇದು ಇದ್ದಾಗ ನಾವು ನೋಡ್ಕೊಂಡು ಮಾಡಕ್ಕೆ ಪ್ರಯತ್ನ ಪಡ್ತೀವಿ.
1: ಅಂದ್ರೆ ನೀವ್ ಹೇಳೋದು ಯಾವುದೇ ಆಕ್ಟಿವಿಟಿ ಅಂದ್ರೆ ಅವರು ಸ್ಪೋರ್ಟ್ಸ್ ಕೂಡ ಆಡಬಹುದು, ಯಾವುದೇ ರಿಸ್ಟ್ರಿಕ್ಷನ್ ಇಲ್ಲ ಅವರಿಗೆ. ಇತರೆ ಮಕ್ಕಳ ತರ
0: ನಾವು ಏನು ರೆಸ್ಟ್ರಿಕ್ಟ್ ಮಾಡೋದಿಲ್ಲ. ಏನಾದ್ರೂ ಕಾಂಪ್ಲಿಕೇಶನ್ಸ್ ಇದ್ರೆ ಅದಕ್ಕೆ ನೋಡ್ಕೊಂಡು ಡಾಕ್ಟರ್ ಪರ್ಟಿಕ್ಯುಲರ್ ಟೈಮ್ ಅಲ್ಲಿ ಏನಾದ್ರೂ ಪರ್ಟಿಕ್ಯುಲರ್ ಆಗಿ ಏನಾದ್ರೂ ತೊಂದರೆ ಇದ್ದಾಗ ಡಾಕ್ಟರ್ ತಿಳಿಸ್ತಾರೆ. ಬಟ್ ಆಸ್ ಸಚ್ ಅದು ಏನು ರೆಸ್ಟ್ರಿಕ್ಷನ್ ಗಳು
1: ಇರೋದಿಲ್ಲ,
0: ಒಂದು ರೆಸ್ಟ್ರಿಕ್ಷನ್ಸ್ ಮಾಡ್ಕೊಳ್ಳೋ ತರ ಒಂದು ಕಾಯಿಲೆ ಅಲ್ಲ.
1: ಅಂದ್ರೆ
0: ಟ್ರಾನ್ಸ್ಫ್ಯೂಷನ್ಸ್ ಕರೆಕ್ಟ್ ಆಗಿ ತಗೊಂಡು ಅದು ಟ್ರಾನ್ಸ್ಫ್ಯೂಷನ್ಸ್ ಜಾಸ್ತಿ ಆದ ಒಂದು 10 ಟ್ರಾನ್ಸ್ಫ್ಯೂಷನ್ ಆದ್ಮೇಲೆ ಶರೀರದಲ್ಲಿ ಅಯನ ಪ್ರಮಾಣ ಕಡಿಮೆ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಅದಕ್ಕೂ ಟ್ಯಾಬ್ಲೆಟ್ಸ್ ಎಲ್ಲ ಕೊಡ್ಬೇಕಾಗುತ್ತೆ ಮಕ್ಕಳಿಗೆ ಟ್ಯಾಬ್ಲೆಟ್ಸ್, ಮತ್ತೆ ಕೆಲವೊತ್ತೆಲ್ಲ ತುಂಬಾ ಸಿವಿಯರ್ ಆದ್ರೆ ಇಂಜೆಕ್ಷನ್ ಬೇಕಾಗುತ್ತೆ. ಸೊ ಆ ತರ ಎಲ್ಲ ಆ ಮೆಡಿಕೇಶನ್ಸ್ ಎಲ್ಲ ಕರೆಕ್ಟ್ ಆಗಿ ತಗೊಂಡು ಕರೆಕ್ಟ್ ಆಗಿ ಫಾಲೋಅಪ್ ಗೆ ಬಂದು ಎಚ್ ಬಿ ಮೇಂಟೈನ್ ಮಾಡ್ತಾ ಹೋಗಿದ್ರೆ ಅವ್ರಿಗೆ ಒಂದು ನಾರ್ಮಲ್ ಲೈಫ್ ಸ್ಟೈಲ್ ನಾರ್ಮಲ್ ಆಗಿನೇ ಒಂದು ಕ್ವಾಲಿಟಿ ಲೈಫ್ ನಡೆಸ್ತಾ ಹೋಗ್ಬಹುದು. ಈವನ್ ವಿತ್ ಕಂಟಿನ್ಯೂಸ್ ಟ್ರಾನ್ಸ್ಫ್ಯೂಷನ್ ತಗೊಳ್ತಾ ಇದ್ರು. ಇದು ಮಕ್ಕಳಲ್ಲಿ ಮತ್ತೆ ಅವ್ರ ಪೋಷಕರಲ್ಲಿ ಇದು ಅವ್ರಿಗೆ ಫೇಸ್ ಮಾಡೋದು ಸ್ವಲ್ಪ ಕಷ್ಟ ಆದಾಗ ನಾವು ಯೂಶಲಿ ಏನ್ ಮಾಡ್ತೀವಿ, ಆತರ ಡಯಾಗ್ನೋಸ್ ಆದಾಗ ಇಂತಹ ಬೇರೆ ಮಕ್ಕಳು ಮತ್ತೆ ಅವರ ಪೋಷಕರ ಜೊತೆ ಅವ್ರನ್ನ ಅವ್ರ ಹತ್ರ ಮಾತಾಡ್ಸಿ ಆಚೆ ಅವರು ಇದ ಮಾತಾಡಿದಾಗ ಅವ್ರಿಗೆ ಅದು ನಾನು ಇದ್ರಲ್ಲಿ ನಾನ್ ಮಾತ್ರ ಒಬ್ನೇ ಅಲ್ಲ ಅಂತ ಒಂದು ಈ ತರ ಬೇರೆಯವರು ಇದಾರೆ ಅವರು ನಾರ್ಮಲ್ ಆಗಿನೇ ಜೀವನ
1: ಅದೇ
0: ತರ ತರ ನಡ್ಕೊಂಡು ಹೋಗ್ಬಹುದು ಅಂತ ಒಂದು ಅವರಿಗೆ ಭರವಸೆ ಬರುತ್ತೆ. ಅದೇ ಇಂದ ಈ ಥ್ಯಾಲಸೀಮಿಯಾ ಇಂಟರ್ನ್ಯಾಷನಲ್ ಫೆಡರೇಷನ್ ಏನಿದೆ ಅದು ಅದರದ್ದೇ ಒಂದು ಭಾಗ. ಅಂದ್ರೆ ಈ ಇಂದಿನ ದಿನ ಆಚರಣೆ ಮಾಡೋದು ಮತ್ತೆ ಇಂತಹ ಅವೇರ್ನೆಸ್ ಕ್ರಿಯೇಟ್ ಮಾಡೋದು ಅದೆಲ್ಲ ಅದರಲ್ಲಿ ತುಂಬಾ ಇಂಪಾರ್ಟೆಂಟ್ ಒಂದು ಇಂಪಾರ್ಟೆಂಟ್ ರೋಲ್
1: ಪ್ಲೇ ಮಾಡುತ್ತೆ.
0: ಪ್ಲಸ್ ನಾವು ಬೇಕಾದಾಗ ಸೈಕಾಲಜಿಸ್ಟ್ ಕನ್ಸಲ್ಟೇಷನ್ ಕೊಡ್ತೀವಿ ಆತರ ಏನಾದ್ರೂ ಬೇಕಾಗಿ ಬಂದಾಗ.
1: ಹಾ ಸರಿ ಸರಿ. ಹಾಗಾದ್ರೆ ಈಗ ನೀವು ಹೇಳಿದಾಗೆ ಇವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದನ್ನ ಆಚರಣೆ ಮಾಡ್ತಾರೆ. ಈಗ ಗೌರ್ಮೆಂಟ್ ಹಾಸ್ಪಿಟಲ್ ಹಾಗೂ ಪ್ರೈವೇಟ್ ಹಾಸ್ಪಿಟಲ್ನ ಖರ್ಚು ವೆಚ್ಚದಲ್ಲಿ ಹೇಗೆ ಇದು ಪೋಷಕರಿಗೆ ಸಹಾಯ ಆಗುತ್ತೆ? ಯಾಕಂದ್ರೆ ಇದೊಂದು ರೇರ್ ಆಫ್ ದ ರೇರೆಸ್ಟ್ ಕೇಸ್ಗಳಲ್ವಾ ಇವೆಲ್ಲ?
0: ಯೂಶಲಿ ಏನು ಅಂದ್ರೆ ಥ್ಯಾಲಸೀಮಿಯಾ ಅಂತ ಒಂದು ಡಯಾಗ್ನೋಸಿಸ್ ಆದ್ಮೇಲೆ ಅವರಿಗೆ ಯೂಶಲಿ ಯಾವುದೇ ಹಾಸ್ಪಿಟಲ್ ಆಗ್ಲಿ ಅವ್ರಿಗೆ ಮೋಸ್ಟ್ ಆಫ್ ದ ಹಾಸ್ಪಿಟಲ್ಸ್ ಟ್ರಾನ್ಸ್ಫ್ಯೂಷನ್ಗೆ ಖರ್ಚು ಅಂದ್ರೆ ಬ್ಲಡ್ ಟು ಅವ್ರಿಗೆ ಇದು ಕೊಡ್ಬೇಕಾಗ್ತಿಲ್ಲ. ಅಂದ್ರೆ ಥ್ಯಾಲಸೀಮಿಯಾ ಇದ್ದವ್ರಿಗೆ ಥ್ಯಾಲಸೀಮಿಯಾ ಕಾಯಿಲೆ ಇದ್ದವ್ರಿಗೆ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಕಾಸ್ಟ್ ಬರಲ್ಲ. ಹೆಚ್ಚೊಂದು ಗವರ್ಮೆಂಟ್ ಹಾಸ್ಪಿಟಲ್ ಪ್ಲಸ್ ಅಲ್ಲಿ ಜಾಸ್ತಿ ಥ್ಯಾಲಸೀಮಿಯಾ ನೋಡೋ ಸೆಂಟರ್ಸ್ ಗಳಲ್ಲಿ ಅದ್ರ ಟ್ಯಾಬ್ಲೆಟ್ಸ್ ಅದೇನು ಅಯನ್ ಕಿಲೇಷನ್ ಟ್ಯಾಬ್ಲೆಟ್ಸ್ ಎಲ್ಲ ಇದೆ ಅದನ್ನು ಮೋಸ್ಟ್ ಆಫ್ ದ ಗವರ್ಮೆಂಟ್ ಅದನ್ನ ಫ್ರೀ ಆಗಿ ಕೊಡ್ತಿದೆ. ಕೆಲವು ಮೋಸ್ಟ್ ಆಫ್ ದ ಹಾಸ್ಪಿಟಲ್ಸ್ ಬೇರೆ ಆರ್ಗನೈಸೇಷನ್ಸ್ ನ ಹೆಲ್ಪ್ ತಗೊಂಡು ಅದು ಕಡಿಮೆ ಕ್ರಯದಲ್ಲಿ ಇಲ್ಲಾದ್ರೆ ಫ್ರೀ ಆಗಿ
1: ಔಷಧಿಗಳು ಲಭ್ಯ ಇರುತ್ತೆ. ಹಾಗಾದ್ರೆ ಇದರಲ್ಲಿ ಈಗ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಅಂತ ಬಂದಾಗ ಸರಿಯಾದ ಮ್ಯಾಚ್ ಇರುವಂತಹ ಬ್ಲಡ್ ಗಳನ್ನೇ ಡೋನರ್ ಅನ್ನೇ ಹುಡುಕ್ಬೇಕಾಗತ್ತೆ ಅಲ್ವಾ? ಬ್ಲಡ್ ಬ್ಯಾಂಕ್ ಗಳಿಂದ ಅವ್ರು ಪಡ್ಕೊಳ್ಬೇಕಾಗತ್ತೆ. ಹಾಗಾದ್ರೆ ಇಲ್ಲಿ ಬ್ಲಡ್ ಬ್ಯಾಂಕಿನ ರೋಲ್ ಏನಾಗತ್ತೆ? ಹಾ
0: ಹೌದು, ಅದು ಬ್ಲಡ್ ಬ್ಯಾಂಕ್ ನ ಇದೇನು ಅಂದ್ರೆ ಥಲಸೀಮಿಯಾ ಅಂದ್ರೆ ಪದೇ ಪದೇ ಬ್ಲಡ್ ರಿಕ್ವೈರ್ಮೆಂಟ್ ಇದ್ದಾಗ ಅದು ಎಕ್ಸ್ಟೆಂಡೆಡ್ ಟೈಪಿಂಗ್ ಅಂತ ನಾವು ಹೇಳ್ತೀವಿ. ಅಂದ್ರೆ ನಾವು ಯೂಶಲಿ ಈಗ ಬ್ಲಡ್ ಗ್ರೂಪಿಂಗ್ ಅಂದ್ರೆ ಎ ಪಾಸಿಟಿವ್ ಓ ಪಾಸಿಟಿವ್ ಏನೇ ಇದ್ರು

0: ಅದು ಮೇನ್ ಆಗಿ ಎರಡು ಬ್ಲಡ್ ಸಿಸ್ಟಮ್ ಗಳನ್ನ ನೋಡ್ತೀವಿ, ಅಂದ್ರೆ ಒಂದು ಎಬಿಒ ಗ್ರೂಪಿಂಗ್ ಮತ್ತೊಂದು ಆರ್ ಎಚ್ ಗ್ರೂಪಿಂಗ್. ಅದಲ್ದೇನು ಸೊ ಎಬಿಒ ಅಲ್ಲಿ ಎ ಒ ಅದು ಬಿ ಎ ಬಿ ಅದು ಏನಿದೆ, ಅದಲ್ದೆ ಪಾಸಿಟಿವ್ ಇಲ್ಲ ನೆಗೆಟಿವ್ ಅಂದ್ರೆ ಆರ್ ಎಚ್ ಗ್ರೂಪಿಂಗ್. ಅದಲ್ದೇನು ಎಷ್ಟೊಂದು ಕಿಡ್ ಕೆಲ್ ಡಪ್ಪಿ ಆತರ ಮೈನರ್ ಬ್ಲಡ್ ಗ್ರೂಪ್ ಇರುತ್ತೆ, ಅದು ಅದನ್ನು ಆದಷ್ಟು ಕರೆಕ್ಟ್ ಆಗಿ ಮ್ಯಾಚ್ ಮಾಡ್ಕೊಂಡು ಕೊಟ್ರೆ ನಮ್ಗೆ, ನಾನೇನ್ ಮುಂಚೆ ಹೇಳಿದ್ದೆ ಅದು ಟೆನ್ ಆಲ್ಮೋಸ್ಟ್ 10-15 ಟ್ರಾನ್ಸ್ಫ್ಯೂಷನ್ ಆದ್ಮೇಲೆ ಅದು 10-15 ಎಲ್ಲ ಜಾಸ್ತಿ ಟ್ರಾನ್ಸ್ಫ್ಯೂಷನ್ ಆದಾಗ ಅದೇನು ಅಲೋಇಮ್ಯುನೈಸೇಷನ್ ಅಂತ ಏನು ಆಗುತ್ತೆ, ಅದು ಸ್ವಲ್ಪ ನಾವು ಕಡಿಮೆ ಮಾಡಬಹುದು. ಆಂಟಿಬಾಡೀಸ್ ಅವರ ಶರೀರದಲ್ಲಿ ಆಗದೆ ಹೀರೋ ಅಂತಂಗೆ ನೋಡಕ್ಕೆ ಅದು ಹೆಲ್ಪ್ ಆಗುತ್ತೆ. ಬಟ್ ಅದು ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ, ಪ್ಲಸ್ ಅಷ್ಟು ಮ್ಯಾಚ್ ಆಗಿ ಕೊಡಕ್ಕೆ ನಮಗೆ ಅಷ್ಟು ಬ್ಲಡ್ ಲಭ್ಯ ಇರೋದಿಲ್ಲ ಮೋಸ್ಟ್ ಆಫ್ ದ ಟೈಮ್ಸ್, ಯಾಕೆಂದ್ರೆ ಬ್ಲಡ್ ಬ್ಯಾಂಕ್ ಮೇಲೆ ಅಷ್ಟು ಬ್ಲಡ್ ಅವೈಲೇಬಲ್ ಇರ್ಬೇಕು.
1: ಹೌದು, ಹಾಗಾಗಿ ಏನ್ ಹೇಳ್ಬೇಕು ನಾವು ಅಂತಂದ್ರೆ ರಕ್ತದಾನ ಜಾಸ್ತಿ ಮಾಡಿ ಅಂತ ನಾವು ಜನಗಳಿಗೆ ಕರೆ ಕೊಡ್ಬೇಕು ಅಲ್ವಾ?
0: ಹೌದು, ಆದಷ್ಟು ವಾಲಂಟರಿ ಡೊನೇಷನ್ಸ್ ಜಾಸ್ತಿ ಮಾಡ್ಬೇಕು.
1: ಹೌದು ಹೌದು, ಮುಂದಿನ ಭಾಗದಲ್ಲಿ ಇನ್ನು ಇದ್ರ ಬಗ್ಗೆ ತಿಳ್ಕೊಳ್ಳೋಣ ಮಾಹಿತಿಯನ್ನ. ಈಗ ಒಂದು ಹಾಡನ್ನ ಕೇಳ್ಕೊಂಡು ಬರೋಣ.

0: ಡಾಕ್ಟ್ರೆ ಕೇಳಿಸ್ತಿದೆ ಅಲ್ಲ? ಅದೇ ಆವಾಗ್ಲೇ ನಾವು ಇದರ ಬ್ಲಡ್ ಡೋನರ್ ಬಗ್ಗೆ ಅದೆಲ್ಲ ಮಾತಾಡಿದ್ವಿ. ಇವಾಗ ಈ ಥಲಸೀಮಿಯಾ ಅನ್ನೋದು ಯಾವ ಭಾಗದಲ್ಲಿ ಜಾಸ್ತಿ ಕಂಡು ಬರುತ್ತೆ ಅಂತ ಹೇಳ್ಬೋದಾ?
1: ನಮ್ಮ ಭಾರತದಲ್ಲಿ ಮೇನ್ ಆಗಿ ಕೆಲವು ಜನಾಂಗಗಳಲ್ಲಿ ಇದು ಜಾಸ್ತಿ ಕಂಡು ಬರುತ್ತೆ. ಇವಾಗ್ಲೂ ಸ್ವಲ್ಪ ಇಕ್ಕು ಬರ್ತಿದೆ.
0: ಹೌದಾ? ಇವಾಗ
1: ಸ್ವಲ್ಪ
0: ಸರಿಯುತ್ತೆ ಹೇಳಿ.
1: ನಮ್ಮ ದೇಶದಲ್ಲಿ ಕೆಲವು ಜನಾಂಗಗಳಲ್ಲಿ ಅಂದ್ರೆ ಉತ್ತರ ಭಾರತದಲ್ಲಿ ಪಂಜಾಬಿ ಮತ್ತೆ ಖತ್ರಿ ಅರೋರಾ ಸಿಖ್ ಈ ಜನಾಂಗಗಳಲ್ಲಿ, ಮತ್ತೆ ನಮ್ಮ ಪಶ್ಚಿಮ ಭಾರತದಲ್ಲಿ ಗುಜರಾತ್ ಮತ್ತೆ ಮಹಾರಾಷ್ಟ್ರದಲ್ಲಿ, ಮತ್ತೆ ಪೂರ್ವ ಭಾಗದಲ್ಲಿ ವೆಸ್ಟ್ ಬೆಂಗಾಲ್ ಒಡಿಸ್ಸಾ ಮತ್ತೆ ನಾರ್ತ್ ಈಸ್ಟ್ ಇಂಡಿಯಾ ಇದರಲ್ಲಿ ಈ ಜನಾಂಗಗಳಲ್ಲಿ ಸ್ವಲ್ಪ ಜಾಸ್ತಿಯಾಗಿ ಕಂಡು ಬರುತ್ತದೆ. ಅದಲ್ಲದೆ ಜೈನರಲ್ಲಿ ಮತ್ತೆ ಕೆಲವು ಜನಾಂಗಗಳಲ್ಲಿ ನಮ್ಮ ಕರ್ನಾಟಕದಲ್ಲೂ ಕೆಲವೆಲ್ಲ ಜನಾಂಗಗಳಲ್ಲಿ ಇದು ಒಕ್ಕಲಿಗ ಕಮ್ಯುನಿಟಿ ಆ ತರದಲ್ಲೆಲ್ಲ, ಮತ್ತೆ ಸಿಂಧಿ ಮತ್ತೆ ಭಾನುಶಾಲಿ ಈ ತರ.
0: ಇದಕ್ಕೇನಾದ್ರೂ ಪರ್ಟಿಕ್ಯುಲರ್ ಕಾರಣ ಇದೆಯಾ?
1: ಅದು ಜೆನೆಟಿಕ್ಸ್ ಮೇನ್ ಆಗಿ ಅದ್ರ ಜೆನೆಟಿಕ್ಸ್. ಅದಕ್ಕೆ ಮೊದ್ಲು ಅದು ಯಾವ ಭಾಗದಲ್ಲಿ ಯಾವ ಅಂದ್ರೆ ಅದರದೊಂದು ಇದೆ ಜೆನೆಟಿಕ್ ನಾವು ಟ್ರೇಸ್ ಮಾಡಬಹುದು. ಎಲ್ಲಿಂದ ಇಮಿಗ್ರೇಷನ್ ಆಗಿ ಜೆನೆಟಿಕ್ ಅಡ್ಮಿಕ್ಸರ್ ಆಗಿದೆ ಅದ್ರ ಪ್ರಕಾರ ಅದ್ರ ಇನ್ಸಿಡೆನ್ಸ್ ಜಾಸ್ತಿ ಇದೆ ಕೆಲವು ಕಮ್ಯುನಿಟೀಸ್ ಅಲ್ಲಿ.
0: ಅನುವಂಶೀಯ ಅಂಟು ರೋಗ ಅಲ್ಲ,
1: ಅನುವಂಶೀಯ ಅಂದ್ರೆ ಒಂದು ಹೆರಿಡಿಟ್ರಿ. ಹೌದು, ಇದು ಹೆರಿಡಿಟ್ರಿ ಹೌದು, ಬಟ್ ಇದು ಇನ್ಫೆಕ್ಷಿಯಸ್ ಅಲ್ಲ. ಅಂದ್ರೆ ಒಬ್ಬರಿಂದ ಇನ್ನೊಬ್ಬರಿಗೆ
0: ಹರಡುವುದಿಲ್ಲ,
1: ಒಬ್ರು ಅಂಟು ರೋಗ ಅಲ್ಲ. ಬಟ್ ಒಬ್ರು ಅದರಿಂದ ಒಬ್ರಿಗೆ ಥಲಸೀಮಿಯಾ ಇದ್ರೆ ಅವ್ರ ಮಕ್ಕಳಿಗೆ ಅದನ್ನ
0: ಇಲ್ಲ
1: ಅದನ್ನ ಅವರ ಮಕ್ಕಳಲ್ಲಿ ಅದು ಕಂಡು ಬರ್ಲಿಕ್ಕೆ ಚಾನ್ಸ್ ಇದೆ. ಅವರ ಪಾರ್ಟ್ನರ್ ಅದರಲ್ಲಿ ಅಟ್ಲೀಸ್ಟ್ ಕ್ಯಾರಿಯರ್ ಆಗಿರ್ಬೇಕು. ಅಂದ್ರೆ ಬೀಟಾ ಥಲಸೀಮಿಯಾದಲ್ಲಿ ಬೀಟಾ ಥಲಸೀಮಿಯಾ ಬಗ್ಗೆ ಹೇಳ್ಬೇಕಾದ್ರೆ ಎರಡು ಜೀನ್ ಅದಕ್ಕೆ ಅದನ್ನ ಕಂಟ್ರೋಲ್ ಮಾಡುತ್ತೆ, ಬೀಟಾ ಗ್ಲೋಬಿನ್ ಜೀನ್ ಪ್ರೊಡಕ್ಷನ್ ಅಂತ ಹೇಳಿದೀನಿ. ಸೊ ಎರಡು ಜೀನ್ ಅಲ್ಲಿ ತೊಂದರೆ ಇದ್ದಾಗ ಮಾತ್ರ ಕಾಯಿಲೆ ಕಂಡು ಬರುವುದು. ಅಂದ್ರೆ ಸಿಂಪ್ಟಮ್ಸ್ ಕಾಣಿಸ್ಕೊಳ್ಳೋದು. ಅದು ಎರಡು ಎಫೆಕ್ಟೆಡ್ ಇಲ್ಲ ಅಂದ್ರೆ, ಒಂದು ಎಫೆಕ್ಟೆಡ್ ಇದೆ ಅಂದ್ರೆ ನಾವ್ ಅದಕ್ಕೆ ಕ್ಯಾರಿಯರ್ ಅಂತೀವಿ. ಸೊ ಅವ್ರಿಗೆ ಸಿಂಪ್ಟಮ್ಸ್ ಇರಲ್ಲ, ಬಟ್ ಅವ್ರ ಅದನ್ನ ಪಾಸ್ ಆನ್ ಮಾಡೋಕೆ ಚಾನ್ಸ್ ಇರುತ್ತೆ. ಅಂದ್ರೆ ಅವ್ರ ಮದುವೆ ಆಗುವಲ್ಲಿ ಅದೇ ಕ್ಯಾರಿಯರ್ ಸ್ಟೇಟ್ ಇದ್ರೆ, ಇಲ್ಲಾಂದ್ರೆ ಮದುವೆ ಆಗೋರ್ ಎಫೆಕ್ಟ್ ಆಗಿದ್ರೆ ಅವ್ರ ಮಕ್ಕಳಲ್ಲಿ ಅದು ಎಫೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ.
0: ಹಾಗಾದ್ರೆ ನೀವ್ ಹೇಳ್ತೀರಿ ಮದುವೆ ಟೈಮ್ ಅಲ್ಲಿ ಮ್ಯಾರೇಜ್ ಪ್ರಪೋಸಲ್ ಮ್ಯಾಚ್ ಮಾಡೋದಕ್ಕಿಂತ ಬ್ಲಡ್ ರಿಪೋರ್ಟ್ ಮಾಡ್ಬೇಕು ಅಂತ, ಫಸ್ಟ್ ಬ್ಲಡ್ ಚೆಕ್ ಮಾಡ್ಕೊಳ್ಬೇಕು ಅಂತ.
1: ಅಟ್ಲೀಸ್ಟ್ ಫ್ಯಾಮಿಲಿಯಲ್ಲಿ

0: ಲ್ಯುಕೇಮಿಯ ಅಂದ ತಕ್ಷಣ ಜನರು ಭಯ ಪಡಬೇಕಾದ ಅಗತ್ಯ ಇಲ್ಲ. ಅದಕ್ಕೆ ಈಗ ಬೇಕಾದ ರೀತಿಯ ಎಲ್ಲ ಸೌಲಭ್ಯಗಳು ಹಾಗೂ ಉಚಿತ ಚಿಕಿತ್ಸೆಗಳು ಕೂಡ ಲಭ್ಯ ಇದೆ ಅಂತ ಹೇಳ್ತೀರಿ ಅಲ್ವಾ?
1: ಹೌದು, ಮೇನ್ ಅಂದ್ರೆ ಇದಕ್ಕೆ ಕ್ಯೂರ್ ಅಂತ ಹೇಳೋದು ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಅಟ್ ಪ್ರೆಸೆಂಟ್. ಅಂದ್ರೆ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ನಮ್ಮ ಫ್ಯಾಮಿಲಿಯಲ್ಲೇ ಈ ಕಾಯಿಲೆ ಇಲ್ದೇ ಇರೋರು, ಕ್ಯಾರಿಯರ್ ಇದ್ರೆ ತೊಂದ್ರೆ ಇಲ್ಲ, ಕ್ಯಾರಿಯರ್ ಡೊನೇಟ್ ಮಾಡಬಹುದು. ನಮ್ಮ ಫ್ಯಾಮಿಲಿಯಲ್ಲೇ ಮ್ಯಾಚ್ ಇದ್ದಾಗ, ಇಲ್ಲಾಂದ್ರೆ ಅನ್ರಿಲೇಟೆಡ್ ಡೋನರ್ನು ಮ್ಯಾಚ್ ಇದ್ರೆ ಅದು ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಅಂತ ಪ್ರಾಬ್ಲಮ್ ಇರೋದು ನಮ್ಮ ಪ್ರೊಡಕ್ಷನ್ ಅಲ್ಲಿ, ಜೀನ್ಸ್ ಅಲ್ಲಿ ಪ್ರಾಬ್ಲಮ್ ಇದ್ದಿದ್ದಕ್ಕೆ ಪ್ರೊಡಕ್ಷನ್ ಅಲ್ಲೇ ಪ್ರಾಬ್ಲಮ್ ಆಗ್ತಿದೆ. ಸೊ ಪ್ರೊಡಕ್ಷನ್ ಆಗೋದು ನಮ್ಮ ಅಸ್ಥಿ ಮಧ್ಯೆ ಬೋನ್ ಮ್ಯಾರೋ ಅಲ್ಲಿ. ಸೊ ಅದನ್ನ ಚೇಂಜ್ ಮಾಡಿದಾಗ ಅದಕ್ಕೊಂದು ಕ್ಯೂರ್.
0: ಓಕೆ, ಸೊ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಇಂದ ಕ್ಯೂರ್ ಅನ್ನೋದು ಸಿಗುತ್ತೆ.
1: ಹೌದು, ಅದು ಮ್ಯಾಚ್ ಇದ್ರೆ ಅದ್ರ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ, ಕಾಂಪ್ಲಿಕೇಶನ್ ಕಡಿಮೆ
0: ಇರುತ್ತೆ.
1: ಮ್ಯಾಚ್ ಇಲ್ದೆ ಇದ್ದಾಗ, ಅಂದ್ರೆ ಇದರಲ್ಲಿ ಬ್ಲಡ್ ಗ್ರೂಪ್ ಮ್ಯಾಚಿಂಗ್ ಅಲ್ಲ, ಇದರಲ್ಲಿ ಎಚ್ ಎಲ್ ಎ ಟೈಪಿಂಗ್ ಅಂತ ಮಾಡ್ತೀವಿ. ಅಂದ್ರೆ ಅದ್ರ ಬೇರೆ ಮ್ಯಾಚಿಂಗ್ ಇರುತ್ತೆ, ಎಚ್ ಎಲ್ ಎ ಟೈಪಿಂಗ್ ಅಂತ, ಎಚ್ ಎಲ್ ಎ ಆಂಟಿಜನ್ ಅಂತ ಇರುತ್ತೆ. ಅದು ಮ್ಯಾಚಿಂಗ್ ಆಗೋದು ಇಂಪಾರ್ಟೆಂಟ್. ಅದು ಮ್ಯಾಚಿಂಗ್ ಆಗದೇ ಇದ್ರೆ ಅದು ಸ್ವಲ್ಪ ಕಾಂಪ್ಲಿಕೇಶನ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ, ಮತ್ತೆ ಖರ್ಚು ಸ್ವಲ್ಪ ಜಾಸ್ತಿ ಇರುತ್ತೆ, ಮತ್ತೆ ಅದಾದ್ಮೇಲೆ ಇರೋ ಸ್ವಲ್ಪ ಸಕ್ಸಸ್ ರೇಟ್ನು ಕಡಿಮೆ ಆಗುತ್ತೆ.
0: ಓಕೆ, ಸೊ ಹಾಗಾದ್ರೆ ಬೋನ್ ಮ್ಯಾರೋ ಚಿಕಿತ್ಸೆ ಇದೆ,
1: ಟ್ರಾನ್ಸ್ಪ್ಲಾಂಟ್.
0: ಹೌದು, ಇದಕ್ಕೆ ಚಿಕಿತ್ಸಾ ವಿಧಾನ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಪ್ಲಸ್ ನಿಮಗೆ ಸರಿಯಾದ ಡೋನರ್ ಸಿಗ್ತಾ ಇಲ್ಲ ಅಂತ ಹೇಳಿ ಆದ್ರೆ ನೀವು ಟ್ರಾನ್ಸ್ಫ್ಯೂಷನ್ ಅಲ್ಲೇ ಕಂಪ್ಲೀಟ್, ಹಾ, ಟ್ರಾನ್ಸ್ಫ್ಯೂಷನ್ ಅನ್ನ ಕರೆಕ್ಟ್ ಸಮಯಕ್ಕೆ ಸರಿಯಾಗಿ ಮಾಡ್ಕೊಂಡು ಹೋಗ್ಬೋದು.
1: ಹೌದು, ಅದು ಮತ್ತೆ ಇಂದು ಮುಂದಿನ ಇದು ಇವಾಗಿನ ಇದು ಮುಂದೇನು ಟ್ರಯಲ್ಸ್ ಎಲ್ಲ ನಡೀತಾ ಇದೆ, ಜೆನೆಟಿಕ್ ಇದು ಅದು ಜೆನೆಟಿಕ್ ಪ್ರಾಬ್ಲಮ್ ಆಗಿರೋದ್ರಿಂದ, ಜೀನ್ ಮ್ಯೂಟೇಷನ್ ಇಂದ ಆಗಿರೋ ಕಾರಣ ಜೀನ್ ಎಡಿಟಿಂಗ್ ಮತ್ತೆ ಆತರ ಟೆಕ್ನಾಲಜೀಸ್ ಎಲ್ಲ ಬರ್ತಿದೆ. ಜೀನ್ ಎಡಿಟಿಂಗ್ ಅಂದ್ರೆ ಆ ಏನ್ ಪ್ರಾಬ್ಲಮ್ ಜೀನ್ ಇದೆ ಅದನ್ನ ಸರಿ ಮಾಡ್ಕೊಳ್ಳೋದು. ಜೀನ್ ಏನ್ ಮ್ಯೂಟೇಷನ್ ಆಗಿದೆ ಅದನ್ನ ಕರೆಕ್ಟ್ ಮಾಡೋದು. ಬಟ್ ಇವಾಗ ಅದು ಫುಲ್ ಅಂದ್ರೆ ಸ್ಟ್ಯಾಂಡರ್ಡ್ ಆಫ್ ಕೇರಿಗೆ ಇನ್ನು ಬಂದಿಲ್ಲ, ಅದು ಇವಾಗ ಟ್ರಯಲ್ ಬೇಸಿಸ್ ಅಲ್ಲಿ ನಡೀತಿದೆ. ಅಂದ್ರೆ ಅದರ ಅದರಿಂದಾಗಿ ಕೆಲವು ಕಾಂಪ್ಲಿಕೇಶನ್ ಎಲ್ಲ ಆಗೋಕ್ ಚಾನ್ಸ್ ಇರುತ್ತೆ. ಅಂದ್ರೆ ಅದು ಕರೆಕ್ಟ್ ಆಗೋದ್ ಜೊತೆ ಬೇರೆ ಏನಾದ್ರೂ ಜೇನಲ್ಲಿ ತೊಂದ್ರೆ ಬರೋ ಚಾನ್ಸಸ್ ಇರುತ್ತೆ. ಸೊ ಅದೆಲ್ಲ ಕಡಿಮೆ ಮಾಡಿ ಅಕ್ಯುರೇಟ್ ಆಗಿ ಅದು ಮಾಡಿ ಸ್ಟ್ಯಾಂಡರ್ಡ್ ಆಫ್ ಕೇರ್ ಬರಕ್ಕೆ ಸ್ವಲ್ಪ ಟೈಮ್ ಇದೆ. ಸೊ ಅದರವರೆಗೂ ನಮ್ಗೆ ಟ್ರಾನ್ಸ್ಪ್ಲಾಂಟ್ ಮತ್ತೆ ಟ್ರಾನ್ಸ್ಫ್ಯೂಷನ್ ವಿತ್ ಪ್ರಾಪರ್ ಸರಿಯಾಗಿ ಕೀಲೇಷನ್ ಅಂದ್ರೆ ಕಡಿಮೆ ಮಾಡಿದಾರ ಮೆಡಿಕೇಶನ್ಸ್ ಮತ್ತೆ ಕರೆಕ್ಟ್ ಆಗಿ ಫಾಲೋ ಅಪ್ ಮಾಡಿ, ಪ್ಲಸ್ ಬಾಕಿ ಎಲ್ಲ ಕಾಂಪ್ಲಿಕೇಶನ್ ಆಗದೆ ಇರೋಂಗೆ ಬೇಕಾದಾಗ ಎಂಡೋಕ್ರೈನ್ ಬೇರೆ
0: ಮಾಡ್ಬೋದು. ಸರಿ ಡಾಕ್ಟ್ರೆ, ತುಂಬಾ ಸಂತೋಷ. ಇಷ್ಟು ಹೊತ್ತು ನಿಮ್ಮ ಮಾಹಿತಿ, ಥಲಸೀಮಿಯ ಕುರಿತಾದ ಮಾಹಿತಿ ಜಾಗೃತಿಯನ್ನ ಮೂಡಿಸಿದ್ದಕ್ಕಾಗಿ ಧನ್ಯವಾದ. ವಿವಿಧ ಭಾರತಿ ಕಡೆಯಿಂದ
1: ಇಂತಹ ಒಂದು ವೇದಿಕೆಯಲ್ಲಿ ಈ ಬಗ್ಗೆ ಮಾಹಿತಿ ಕೊಡಕ್ಕೆ ಅವಕಾಶ ಮಾಡಿಕೊಟ್ಟಿದ್ದ ವಿವಿಧ ಭಾರತಿ ಮತ್ತೆ ಮಿಸಸ್ ಅಖಿಲಾ ಮ್ಯಾಮ್ಗೂ ನನ್ನ ಹೃತ್ಪೂರ್ವಕ ಕೃತಜ್ಞತೆ, ಮತ್ತೆ ಎಲ್ಲಾ ಶ್ರೋತೃಗಳಿಗೆ ನನ್ನ ಧನ್ಯವಾದ.
0: ಧನ್ಯವಾದ ಡಾಕ್ಟ್ರೆ. ಕೇಳಿದ್ರಲ್ಲ, ಡಾಕ್ಟರ್ ಮಾನಸ ಕಾಕುಂಜೆ ಅವರಿಂದ ಥಲಸೀಮಿಯ ಕುರಿತಾದ ಮಾಹಿತಿಯನ್ನ. ಇದಾಗಿತ್ತು ಇವತ್ತಿನ ಇಂದಿನ ವಿಶೇಷ ಕಾರ್ಯಕ್ರಮ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಆಕಾಶವಾಣಿಯ ವೈಭವಯುತ 90 ವರ್ಷಗಳ ಸಂಭ್ರಮಾಚರಣೆಯ ಅಂಗವಾಗಿ ಬೆಂಗಳೂರು ಆಕಾಶವಾಣಿ ಕೇಂದ್ರದ ವತಿಯಿಂದ ಇಂದು ಆಯೋಜಿಸಲಾಗಿದ್ದ ವಾಕಥಾನ್ 2026ಕ್ಕೆ ಉತ್ತಮ ಸ್ಪಂದನೆ ವ್ಯಕ್ತವಾಯಿತು. ಜಾಥಾದಲ್ಲಿ ಪ್ರಮುಖವಾಗಿ ನಾಡಿನ ಮಾಜಿ ಕ್ರಿಕೆಟಿಗ ದೊಡ್ಡ ಗಣೇಶ, ಖ್ಯಾತ ಚಲನಚಿತ್ರ ನಟ ಅನಿರುದ್ಧ ಜತ್ಕಾರ್ ಸೇರಿದಂತೆ 300ಕ್ಕೂ ಅಧಿಕ ಜನರು ಪಾಲ್ಗೊಂಡಿದ್ದರು. ಕೃತಕ ಬುದ್ಧಿಮತ್ತೆ ಆಧಾರಿತ ಹವಾಮಾನ ಮುನ್ಸೂಚನೆ ಒದಗಿಸುವ ಕಲ್ಪ ಮತ್ತು ಸಂಕಲ್ಪ ಮೊಬೈಲ್ ಆ್ಯಪ್ಗಳ ಮೂಲಕ ನೇರವಾಗಿ ರೈತರು ಅಗತ್ಯ ಮಾಹಿತಿಯನ್ನು ಪಡೆಯಬಹುದು ಎಂದು ಭಾರತೀಯ ಹವಾಮಾನ ಇಲಾಖೆಯ ಮಹಾನಿರ್ದೇಶಕ ಡಾ ಮೃತ್ಯುಂಜಯ್ ಮಹೋಪಾತ್ರ ತಿಳಿಸಿದ್ದಾರೆ. ಮಂಡ್ಯದ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಸಭಾಂಗಣದಲ್ಲಿ ಇಂದು ಮಂಡ್ಯದ ಬೀಜೋತ್ಸವ ಮತ್ತು ಪೂರ್ವ ಮುಂಗಾರು ಆಂದೋಲನ 2026ಕ್ಕೆ ಉಪಕುಲಪತಿ ನಾರಾಯಣಸ್ವಾಮಿ ಚಾಲನೆ ನೀಡಲಿದ್ದಾರೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರಿಂದು ಕೋಲ್ಕತ್ತಾಗೆ ಭೇಟಿ ನೀಡಲಿದ್ದು ನೂತನವಾಗಿ ಆಯ್ಕೆಯಾದ ಬಿಜೆಪಿ ಶಾಸಕರೊಂದಿಗೆ ಮಹತ್ವದ ಸಭೆ ನಡೆಸಲಿದ್ದಾರೆ. ಈ ಸಭೆಯಲ್ಲಿ ಪಕ್ಷದ ಶಾಸಕಾಂಗ ನಾಯಕನ ಆಯ್ಕೆ ಪ್ರಕ್ರಿಯೆ ನಡೆಯಲಿದೆ. ಭಾರತ ಮತ್ತು ವಿಯೆಟ್ನಾಂ ರಾಷ್ಟ್ರಗಳು ಉದಯೋನ್ಮುಖ ತಂತ್ರಜ್ಞಾನ, ಸಂಶೋಧನೆ ಮತ್ತು ನವೋದ್ಯಮ ಪರಿಸರ ವ್ಯವಸ್ಥೆಗಳಲ್ಲಿ ಸಹಕಾರವನ್ನು ಮತ್ತಷ್ಟು ಬಲಪಡಿಸಲು ನಿರ್ಧರಿಸಿವೆ. 2020ರಿಂದ ಭಾರತದ ಕಡಲ ವಲಯದಲ್ಲಿ ಮಹಿಳೆಯರ ಭಾಗವಹಿಸುವಿಕೆ 340% ಹೆಚ್ಚಾಗಿದೆ ಎಂದು ಕೇಂದ್ರ ಬಂದರು, ಹಡಗು ಮತ್ತು ಜಲಮಾರ್ಗಗಳ ಸಚಿವ ಸರ್ಬಾನಂದ ಸೋನೋವಾಲ್ ತಿಳಿಸಿದ್ದಾರೆ. ವಲಸೆಗೆ ಭಾರತದ ಸಮಗ್ರ ವಿಧಾನ ಡಿಜಿಟಲ್ ನಾವೀನ್ಯತೆ ಬೆಂಬಲಿತವಾಗಿದೆ. ಇದು ನೇಮಕಾತಿ, ನಿರ್ಗಮನಕ್ಕೆ ಸಿದ್ಧತೆ, ಸರಿಯಾದ

ಉದ್ಯೋಗ ಮತ್ತು ವಾಪಸಾತಿಯಿಂದ ವಿದೇಶದಲ್ಲಿ ಉದ್ಯೋಗದ ಎಲ್ಲಾ ಅಂಶಗಳನ್ನು ಒಳಗೊಂಡಿದೆ ಎಂದು ವಿದೇಶಾಂಗ ವ್ಯವಹಾರಗಳ ರಾಜ್ಯ ಸಚಿವ ಕೀರ್ತಿವರ್ಧನ್ ಸಿಂಗ್ ತಿಳಿಸಿದ್ದಾರೆ. ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸಸ್ನ ನಾಸಿಕ್ ಕಚೇರಿಗೆ ಸಂಬಂಧಿಸಿದ ಧಾರ್ಮಿಕ ಮತಾಂತರ ಮತ್ತು ಕಿರುಕುಳ ಪ್ರಕರಣದ ಪ್ರಮುಖ ಆರೋಪಿಗಳ ಪೈಕಿ ನಿದಾ ಖಾನ್ ಅವರನ್ನು ಮಹಾರಾಷ್ಟ್ರ ಪೊಲೀಸರು ಬಂಧಿಸಿದ್ದಾರೆ. ಇಂಟರ್ನ್ಯಾಷನಲ್ ಟೆನಿಸ್ ಫೆಡರೇಷನ್ ತುಮಕೂರು ಓಪನ್ ವಿಮೆನ್ಸ್ 35 ಪಂದ್ಯಾವಳಿಯಲ್ಲಿ ಎಲ್ಲಾ ಅಗ್ರ ಶ್ರೇಯಾಂಕಿತ ಆಟಗಾರ್ತಿಯರು ಸಿಂಗಲ್ಸ್ ಕ್ವಾರ್ಟರ್ ಫೈನಲ್ಸ್ಗೆ ಲಗ್ಗೆ ಹಾಕಿದ್ದಾರೆ. ನಾಲ್ಕನೇ ಶ್ರೇಯಾಂಕದ ಜಿಎಲ್ ದೇಸಾಯಿ ಜೆನಿಫರ್ ಲೂಯಿ ಖಾಮ್ ಅವರನ್ನು 6-2, 6-3 ಸೆಟ್ಗಳಿಂದ ಸೋಲಿಸಿ ಕ್ವಾರ್ಟರ್ ಫೈನಲ್ಸ್ ತಲುಪಿದರು. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 11 ಗಂಟೆಗೆ.

0: ಜನಗಣತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರೆಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.
1: ಸ್ನೇಹಿತರೆ, ಇಂದು ಸಂಜೆ 5:15 ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪುಣೆ.
2: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

0: ವಿವಿಧ ಭಾರತಿ ಬೆಂಗಳೂರು 102.9 ಎಫ್ಎಂ.
1: ಹತ್ತು ಗಂಟೆ 4 ನಿಮಿಷಗಳ ಸಮಯ ಆಗಿದೆ. ಇನ್ನೀಗ ಕಾರ್ಯಕ್ರಮ ಓಲ್ಡ್ ಈಸ್ ಗೋಲ್ಡ್, ಹಳೆಯ ಸಮುದ್ರ ಗೀತೆಗಳನ್ನು ಕೇಳುವ ಕಾರ್ಯಕ್ರಮ. ಕಾರ್ಯಕ್ರಮದ ಮೊದಲಿಗೆ ಕೇಳೋಣ ಆಸೆಗೊಬ್ಬ ಮೀಸೆಗೊಬ್ಬ ಚಿತ್ರದ ಹಾಡು. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಸಾಹಿತ್ಯ ನೀಡಿದ್ದಾರೆ ಚಿ ಉದಯಶಂಕರ್, ಹಾಗೂ ಸಂಗೀತ ಸಂಯೋಜನೆ ಉಪೇಂದ್ರ ಕುಮಾರ್ ವಿರದ್ದು.

ಅಶ್ವಮೇಧ ಚಿತ್ರದ ಹಾಡನ್ನ ಮಂಜುಳಾ ಗುರುರಾಜ್ ಅವರ ಧ್ವನಿಯಲ್ಲಿ ಕೇಳಿದ್ರಿ. ದೊಡ್ಡರಂಗೇಗೌಡರ ಸಾಹಿತ್ಯಕ್ಕೆ ಸಂಗೀತ ರಾಜ ಇವರು ಸಂಗೀತ ಸಂಯೋಜನೆಯನ್ನ ಮಾಡಿದ್ರು. ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಸಮಯ ಆಗಿದೆ 10:15. ಮುಂದಿನ ಹಾಡು ಬಣ್ಣದ ಗೆಜ್ಜೆ ಚಿತ್ರದಿಂದ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರ ಧ್ವನಿಯಲ್ಲಿ ಕೇಳೋಣ. ಹಂಸಲೇಖ ಅವರ ಸಾಹಿತ್ಯ ಹಾಗೂ ಸಂಗೀತ ಈ ಹಾಡಿಗಿದೆ.

ಸರ್ಕಲ್ ಇನ್ಸ್ಪೆಕ್ಟರ್ ಚಿತ್ರದ ಹಾಡನ್ನ ಮನು ಹಾಗೂ ಚಿತ್ರ ಅವರ ಧ್ವನಿಯಲ್ಲಿ ಕೇಳಿದ್ರಿ. ಹಂಸಲೇಖ ಅವರ ಸಾಹಿತ್ಯ ಹಾಗೂ ಸಂಗೀತ ಸಂಯೋಜನೆ ಇದ್ದಂತ ಹಾಡು ಇದಾಗಿತ್ತು.

0: ಜನಗಣತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರಿಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.
1: ಸ್ನೇಹಿತರೆ, ಇಂದು ಸಂಜೆ 5:15 ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪುಣೆ.
2: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
3: ರಕ್ತದಾನ ಬಹುದೊಡ್ಡ ಸೇವೆ. 18-60 ವರ್ಷದೊಳಗಿನ ಎಲ್ಲ ಆರೋಗ್ಯವಂತ ವ್ಯಕ್ತಿಗಳು ರಕ್ತದಾನ ಮಾಡಬಹುದು.
4: ರಕ್ತದಾನ ಬಹು ಅಮೂಲ್ಯ. ರಕ್ತದಾನವೆಂದರೆ ಜೀವದಾನವೇ ಸರಿ. ಅತ್ಯುತ್ತಮ ಸಮಾಜ ಸೇವೆಗಳಲ್ಲಿ ರಕ್ತದಾನವೂ ಒಂದು.

ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 ಎಫ್ಎಂ. ಸಮಯ 10:29. ಕಾರ್ಯಕ್ರಮ ಓಲ್ಡ್ ಈಸ್ ಗೋಲ್ಡ್, ಹಳೆಯ ಸುಮಧುರ ಗೀತೆಗಳನ್ನ ಕೇಳ್ತಾ ಸಾಕ್ತಾ ಇದ್ದೇವೆ. ಮುಂದೆ ಕೇಳೋಣ 90ರ ದಶಕದಲ್ಲಿ ಬಿಡುಗಡೆಯಾದಂತಹ ಶ್ರುತಿ ಚಿತ್ರದ ಹಾಡು. ಹಾಡಿಗೆ ಧ್ವನಿಯಾಗಿದ್ದಾರೆ ಕೆಜೆ ಜೇಸುದಾಸ್ ಹಾಗೂ ಮಂಜುಳಾ ಗುರುರಾಜ್. ಎಂಎನ್ ವ್ಯಾಸರಾವ್ ಅವರ ಸಾಹಿತ್ಯಕ್ಕೆ ಎಎಸ್ ರಾಜ್ಕುಮಾರ್ ಅವರು ಸಂಗೀತ ಸಂಯೋಜನೆಯನ್ನ ಮಾಡಿದರು.

10:38 ಸಮಯ ಆಗಿದೆ. ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM ಕೇಳ್ತಾ ಇದ್ದೀರಾ. ಬೆಳ್ಳಿಯಪ್ಪ ಬಂಗಾರಪ್ಪ ಚಿತ್ರದ ಹಾಡನ್ನು ಕೇಳೋಣ. SP ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಅವರ ಧ್ವನಿಯಲ್ಲಿ ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ SP ಬಾಲಸುಬ್ರಹ್ಮಣ್ಯಂ ಅವರು ಸಂಗೀತ ನಿರ್ದೇಶನವನ್ನು ಮಾಡಿದ್ದಾರೆ.

ಕೆಂಪು ಗುಲಾಬಿ ಚಿತ್ರದ ಹಾಡನ್ನ ಕೆಜೆಎಸ್ ಜೇಸುದಾಸ್ ಹಾಗೂ ಸ್ವರ್ಣಲತಾ ಅವರ ಧ್ವನಿಯಲ್ಲಿ ಕೇಳಿದ್ರಿ. ಹಂಸಲೇಖ ಅವರೇ ರಚಿಸಿ ಸಂಗೀತ ಸಂಯೋಜನೆಯನ್ನ ಮಾಡಿದಂತಹ ಹಾಡು ಇದಾಗಿತ್ತು. ಇನ್ನು 1994 ಬಿಡುಗಡೆಯಾದಂತಹ ಸ್ವಾತಿ ಚಿತ್ರದ ಹಾಡನ್ನ ಕೇಳೋಣ. ಚಿತ್ರ ಅವರ ಧ್ವನಿಯಲ್ಲಿ ಹಾಡಿಗೆ ಸಾಹಿತ್ಯ ನೀಡಿದ್ದಾರೆ ಆರ್ ಎನ್ ಜಯಗೋಪಾಲ್ ಹಾಗೂ ಸಂಗೀತ ಸಂಯೋಜನೆ ಮಾಡಿದ್ದಾರೆ ಎಂ ಎಂ ಕೀರವಾಣಿ.

ಹತ್ತು ಗಂಟೆ 54 ನಿಮಿಷಗಳ ಸಮಯ ಆಗಿದೆ. ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ಕೊನೆಯ ಗೀತೆಯನ್ನು ಕೇಳುವ ಸಮಯ. ಮಹಾಕ್ಷತ್ರಿಯ ಚಿತ್ರದಿಂದ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಧ್ವನಿಯಾಗಿರುವಂತಹ ಹಾಡಿಗೆ ಸಾಹಿತ್ಯ ಹಾಗೂ ಸಂಗೀತ ಸಂಯೋಜನೆ ಮಾಡಿದ್ದಾರೆ ಹಂಸಲೇಖ ಅವರು.

ಇದಾಗಿತ್ತು ಇವತ್ತಿನ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮ. ಸಾಕಷ್ಟು ಸಂದೇಶಗಳು ನಮ್ಮ ಕೇಳುಗರು ಕಳಿಸಿದ್ದಾರೆ ಕಾರ್ಯಕ್ರಮವನ್ನು ಮೆಚ್ಚಿ. ನಿಮ್ಮೆಲ್ಲ ಸಂದೇಶಗಳಿಗೆ ಪ್ರೀತಿಯ ಧನ್ಯವಾದಗಳು. ಬೆಳಗಿನಿಂದ ಪ್ರಸಾರದಲ್ಲಿ ಇಷ್ಟು ಹೊತ್ತು ನಿಮ್ಮ ಜೊತೆಯಾಗಿದ್ದು ನಿಮ್ಮ ಬಾನುಲಿ ಗೆಳತಿ ಅಖಿಲಾ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಇಂದು ಅಂತಾರಾಷ್ಟ್ರೀಯ ಥಲಸ್ಸೆಮಿಯಾ ದಿನ. ಥಲಸ್ಸೆಮಿಯಾ ಅನುವಂಶಿಕ ರಕ್ತ ಕಾಯಿಲೆಯಾಗಿದ್ದು ಹಲವು ಸಮಸ್ಯೆಗಳನ್ನು ಉಂಟು ಮಾಡಬಹುದು. ರಕ್ತಹೀನತೆ ಈ ರೋಗದ ಒಂದು ಲಕ್ಷಣವಾಗಿದೆ. ಥಲಸ್ಸೆಮಿಯಾ ಮರೆಯಾಗಿಲ್ಲ, ರೋಗ ನಿರ್ಣಯವಾಗದವರನ್ನು ಕಂಡುಹಿಡಿದು ಬೆಂಬಲಿಸುವುದು ಎಂಬ ಧ್ಯೇಯವಾಕ್ಯದೊಂದಿಗೆ ಥಲಸ್ಸೆಮಿಯಾ ಬಗ್ಗೆ ಜಾಗೃತಿ ಮೂಡಿಸಲಾಗುತ್ತಿದೆ. ಒಂದು ರಾಷ್ಟ್ರ ಒಂದು ಪಡಿತರ ಚೀಟಿ ಯೋಜನೆಯಡಿ ಯಾವುದೇ ರಾಜ್ಯದ ಫಲಾನುಭವಿಗಳು ಯಾವುದೇ ನ್ಯಾಯಬೆಲೆ ಅಂಗಡಿಯಲ್ಲಿ ಪಡಿತರ ಪಡೆಯಲು ಕೇಂದ್ರ ಸರ್ಕಾರ ಅವಕಾಶ ಕಲ್ಪಿಸಿದೆ. ನ್ಯಾಯಬೆಲೆ ಅಂಗಡಿಗಳಲ್ಲಿ ಕಡಿಮೆ ಪ್ರಮಾಣದ ಪಡಿತರ ವಿತರಣೆ, ಹಣ ವಸೂಲಿ ಅಥವಾ ಇತರೆ ಅಕ್ರಮಗಳ ಬಗ್ಗೆ ಉಚಿತ ಸಹಾಯವಾಣಿ 1967 ದೂರು ನೀಡಬಹುದು. ಅಂತಾರಾಷ್ಟ್ರೀಯ ರೆಡ್ ಕ್ರಾಸ್ ಸಮಿತಿ ICRC ಸಂಸ್ಥಾಪಕ, ಮೊದಲ ನೊಬೆಲ್ ಶಾಂತಿ ಪ್ರಶಸ್ತಿ ಪುರಸ್ಕೃತ ಹೆನ್ರಿ ಡ್ಯೂನಾಂಟ್ ಅವರ ಜನ್ಮ ವಾರ್ಷಿಕೋತ್ಸವದ ಗೌರವಾರ್ಥ ಇಂದು ವಿಶ್ವ ರೆಡ್ ಕ್ರಾಸ್ ಮತ್ತು ರೆಡ್ ಕ್ರೆಸೆಂಟ್ ದಿನವನ್ನು ಆಚರಿಸಲಾಗುತ್ತಿದೆ. ಸುರಿನಾಮ್ನ ಪರಮರಿಬೋದಲ್ಲಿಂದು ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಪ್ರಗತಿಗಾಗಿ ಪಾಲುದಾರಿಕೆ ಎಂಬ ವಿಷಯದ ಕುರಿತು ಮಾತನಾಡಿದರು. ಇದೇ ಸಂದರ್ಭದಲ್ಲಿ ಅವರು ಭಾರತದ ಜಾಗತಿಕ ಪಾತ್ರವನ್ನು ಮಹತ್ವವನ್ನು ಸಾರುವುದರೊಂದಿಗೆ ಪ್ರಗತಿಗಾಗಿ ಪಾಲುದಾರಿಕೆ ಅಗತ್ಯವನ್ನು ಒತ್ತಿ ಹೇಳಿದರು. ಆಗಸ್ಟ್ನಲ್ಲಿ ರೈಲ್ವೆಯು ಮೇಲ್ದರ್ಜೆಗೇರಿಸಲಿರುವ ಪ್ರಯಾಣಿಕರ ಮೀಸಲಾತಿ ವ್ಯವಸ್ಥೆಗೆ ಸುಗಮ ಪರಿವರ್ತನೆ ಖಚಿತಪಡಿಸಿಕೊಳ್ಳಲು ಅಧಿಕಾರಿಗಳಿಗೆ ಸಚಿವ ಅಶ್ವಿನಿ ವೈಷ್ಣವ್ ನಿರ್ದೇಶನ ನೀಡಿದ್ದಾರೆ. 2015 ಹರಾಜು ಪದ್ಧತಿ ಜಾರಿಗೆ ಬಂದ ನಂತರ ಭಾರತದ ಖನಿಜ ವಲಯ 101 ಬ್ಲಾಕ್ಗಳನ್ನು ಹರಾಜಿನಲ್ಲಿ ಇರಿಸುವುದರೊಂದಿಗೆ ಮಹತ್ವದ ಮೈಲಿಗಲ್ಲು ಸಾಧಿಸಿದೆ. ದೆಹಲಿಯ ಅರುಣ್ ಜೇಟ್ಲಿ ಕ್ರೀಡಾಂಗಣದಲ್ಲಿ ಇಂದು ನಡೆಯಲಿರುವ ಐಪಿಎಲ್ T20 ಕ್ರಿಕೆಟ್ ಪಂದ್ಯದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಹಾಗೂ ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ರಾತ್ರಿ 7:30 ಆರಂಭವಾಗಲಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 12 ಗಂಟೆಗೆ ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 1 ಗಂಟೆಗೆ.

ಕೇಳಿದ್ರೆ ಸಮಯ 11:03:12. ಇನ್ನು ಮುಂದೆ ನಿಮಗಾಗಿ ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಕನ್ನಡ ಚಿತ್ರಗೀತೆಗಳು ಪ್ರಸಾರ ಆಗುತ್ತೆ. ಮೊದಲಿಗೆ ಕಲ್ಟ್ ಚಿತ್ರದ ಗೀತೆಯೊಂದು ಕೇಳಲಿದ್ದೀರಿ. ಧ್ವನಿ ಜಸ್ಕರಣ್ ಸಿಂಗ್ ಅವರದ್ದು. ಇನ್ನು ಪೃಥ್ವಿ ಭಟ್ ಅವರು ಸಹ ದನಿಗೂಡಿಸಿದ್ದಾರೆ. ಅನಿಲ್ ಕುಮಾರ್ ಅವರು ಬರೆದಂತಹ ಗೀತೆಗೆ ಅರ್ಜುನ್ ಜನ್ಯ ಅವರ ಸಂಗೀತ ನಿರ್ದೇಶನ.

ಪ್ರೇಮಿಗಳ ಪಾಡನ್ನ ನಿಜವಾಗ್ಲೂ ಅವರೇ ಹೇಳಬೇಕು. ಅಯ್ಯೋ ಶಿವನೇ ಅಂತ ಹಾಡು ಹೀಗೆ ಕೇಳಿಬಂದ್ರಿ. ಇನ್ನು ಹಯಗ್ರೀವ ಚಿತ್ರದ ಗೀತೆ ಸಂಜಿತ್ ಹೆಗ್ಡೆ ಮತ್ತು ಲಹರಿ ಮಹೇಶ್ ಅವರ ಧ್ವನಿಯಲ್ಲಿ, ಯೋಗರಾಜ್ ಭಟ್ ಅವರು ಬರೆದಿದ್ದಾರೆ, ಜುದಾ ಸ್ಯಾಂಡಿ ಅವರ ಸಂಗೀತ ನಿರ್ದೇಶನ.

0: ಸಾರಿ.
1: ಮತ್ತೊಂದು ಗೀತೆ ಯೋಗರಾಜ್ ಭಟ್ ಅವರ ರಚನೆಯಲ್ಲಿ ಮೂಡಿಬಂತು. ಇದುವರೆಗೆ ನೀವು ಕೇಳಿದ್ದು ಲ್ಯಾಂಡ್ ಲಾರ್ಡ್ ಚಿತ್ರದ ಗೀತೆ. ವಿಜಯ್ ಪ್ರಕಾಶ್ ಮತ್ತು ಅನನ್ಯ ಭಟ್ ಅವರ ಧ್ವನಿಗಳಲ್ಲಿ ಬಿ ಅಜನೀಶ್ ಲೋಕನಾಥ್ ಅವರ ಸಂಗೀತ ನಿರ್ದೇಶನ ಇತ್ತು. ಇನ್ನು ಮುಂದಿನ ಗೀತೆಗೆ ಧ್ವನಿಯಾಗಿದ್ದಾರೆ ಐಶ್ವರ್ಯ ರಂಗರಾಜನ್ ಅವರು. ಲವ್ ಬರ್ಡ್ಸ್ ಚಿತ್ರದ ಗೀತೆ. ಕವಿರಾಜ್ ಅವರು ಬರೆದಂತಹ ಗೀತೆಗೆ ಅರ್ಜುನ್ ಜನ್ಯ ಅವರ ಸಂಗೀತ ನಿರ್ದೇಶನ.

11:24 ಈ ಸಮಯದಲ್ಲಿ ಬ್ಯಾಕ್ ಟು ಬ್ಯಾಕ್ ಹಿಟ್ ಚಿತ್ರಗೀತೆಗಳನ್ನು ಕೇಳ್ತಾ ಇದ್ದೀರಾ. ಇನ್ನು ಮುಂದಿನ ಗೀತೆಗೆ ಧ್ವನಿಯಾಗಿದ್ದಾರೆ ಅನುರಾಧ ಭಟ್ ಅವರು. ಚೇತನ್ ಕುಮಾರ್ ಅವರು ಬರೆದಂತಹ ಗೀತೆಗೆ ಶ್ರೀಧರ್ ವಿ ಸಂಭ್ರಮ್ ಅವರ ಸಂಗೀತ ನಿರ್ದೇಶನ ಇದೆ. ಚಿತ್ರ ಕಟ್ಲೆ,

0: ಸಮುದ್ರದಲ್ಲಿ ಸ್ನಾನಕ್ಕೆಂದೇ ಬೇರೆ ತೆರೆಗಳಿರುವುದಿಲ್ಲ.
1: ಬಂದ ತೆರೆಗಳಿಗೆ ತಲೆಯೊಡ್ಡಿ ಸ್ನಾನ ಮಾಡಬೇಕು.
0: ಹಾಗೆಯೇ ಬದುಕಿನಲ್ಲಿ ಸಂತೋಷಕ್ಕೆಂದೇ ಬೇರೆ ದಿನಗಳಿರುವುದಿಲ್ಲ.
1: ಎಲ್ಲ ದಿನಗಳಲ್ಲೂ ಸಂತೋಷಕ್ಕೆ ಅವಕಾಶ ಉಂಟು.
0: ಅದನ್ನು ಅನುಭವಿಸುವ ಮನಸ್ಸು ನಮ್ಮದಾಗಿರಬೇಕು.
2: ಎಲ್ಲೆಡೆ ತುಂಬಿದೆ ಆನಂದ, ಎಲ್ಲೆಡೆ

ಒಂಬತ್ತನೇ ದಿಕ್ಕು ಚಿತ್ರದ ಗೀತೆ ಇದುವರೆಗೆ ನೀವು ಕೇಳಿದ್ದು ಹರ್ಷ ಉಪ್ಪಾರ್ ಅವರ ಧ್ವನಿಯಲ್ಲಿ. ಎಸ್ ಎನ್ ಅಭಿಷೇಕ್ ಅವರು ಬರೆದಂತಹ ಗೀತೆಗೆ ಮಣಿಕಾಂತ್ ಕದ್ರಿ ಅವರ ಸಂಗೀತ ನಿರ್ದೇಶನ ಇತ್ತು. ಈ ಗೀತೆಯೊಂದಿಗೆ ಇವತ್ತಿನ ಬ್ಯಾಕ್ ಟು ಬ್ಯಾಕ್ ಹಿಟ್ ಗೀತೆಗಳ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯ ಆಗುತ್ತೆ. ಇದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ. ಇನ್ನು 11:31 ಆಗಲಿದೆ ಈ ಸಮಯ ಕಲಾಭಾರತಿ ಕಾರ್ಯಕ್ರಮದ್ದು. ಇವತ್ತಿನ ಕಲಾಭಾರತಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಎಂದಿನಂತೆ ಒಬ್ಬರು ಸಿನಿ ತಾರೆಯ ಬಗ್ಗೆ ಮಾತನಾಡ್ತೀವಿ. ಈ ದಿನ ನಟಿ ಮೇಘನಾ ಗಾವ್ಕರ್ ಅವರ ಜನ್ಮದಿನ. ಅವರಿಗೆ ಹುಟ್ಟುಹಬ್ಬದ ಪ್ರೀತಿಯ ಶುಭಾಶಯಗಳನ್ನು ತಿಳಿಸ್ತಾ ಅವರ ಬಗ್ಗೆ ಇವತ್ತಿನ ಕಲಾಭಾರತಿ ಕಾರ್ಯಕ್ರಮವನ್ನು ಕೇಳೋಣ.

ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಈ ದಿನ ಮೇಘನಾ ಗಾವ್ಕರ್ ಅವರ ಜನುಮ ದಿನ ಅಂತ ಹೇಳಿದ್ದೆ. ಅವರಿಗೆ ಹುಟ್ಟುಹಬ್ಬದ ಪ್ರೀತಿಯ ಶುಭಾಶಯಗಳನ್ನು ತಿಳಿಸ್ತಾ, ಅವರ ಮುಂದಿನ ಎಲ್ಲ ಆಸೆ, ಕನಸು, ಆಲೋಚನೆ, ಇಷ್ಟಪಟ್ಟು ಮಾಡುವ ಕೆಲಸ, ಹಾಗೆಯೇ ವೃತ್ತಿ

ಬದುಕಲ್ಲಿ ತುಂಬ ಚೂಸಿ ಒಳ್ಳೆಯ ಪಾತ್ರ ಇರುವಂತಹ ಪಾತ್ರ ಪೋಷಣೆ ಇರುವಂತಹ ಪಾತ್ರಗಳಿಗೆ ಅವರು ಬಣ್ಣ ಹಚ್ತಾರೆ. ಹಾಗೆಯೇ ನಿರ್ದೇಶಕರು ಏನು ಮಾಡ್ತಾರೆ, ಯಾವ ರೀತಿ ಚಿತ್ರಕಥೆ ಇರುತ್ತೆ, ಈ ಚಿತ್ರಕಥೆಯಲ್ಲಿ ಈ ಕಥೆಯಲ್ಲಿ ನನ್ನ ಅಭಿನಯಕ್ಕೆ ಎಷ್ಟು ಅವಕಾಶ ಇದೆ ಎಲ್ಲವನ್ನ ತಿಳಿಗೊಡಿಸ್ಕೊಂಡು ಅವರು ಚಿತ್ರದಲ್ಲಿ ಪಾತ್ರವಹಿಸಲು ಒಪ್ಕೋತಾರೆ. ಇನ್ನು ಮೂಲತಃ ಅವರ ಪ್ರಾರಂಭದ ದಿನಗಳಲ್ಲಿ ಅವರು ಶುರು ಮಾಡಿದ್ದು ನಮ್ಮ ಏರಿಯಾಲ್ ಒಂದಿನ ಚಿತ್ರದ ಜೊತೆಗೆ. ಈ ಚಿತ್ರದ ನಂತರ ಸಾಲು ಸಾಲು ಚಿತ್ರಗಳಲ್ಲಿ ಅವರು ಅಭಿನಯ ಮಾಡ್ತಾರೆ. ಮೂಲತಃ ಕಲಬುರಗಿನವರವರು. ಅಲ್ಲಿಂದ ಅವರು ನಟಿ ಅಷ್ಟೇ ಅಲ್ಲ, ಡ್ಯಾನ್ಸರ್ ಸಹ, ಒಳ್ಳೆಯ ನೃತ್ಯಪಟು. ಇನ್ನು ಅಷ್ಟೇ ಅಲ್ಲದೆ ಮಾಡ್ಲಿಂಗ್ ಕ್ಷೇತ್ರದಲ್ಲೂ ಅವರು ತಮ್ಮ ಕೈಯನ್ನು ಹಾಕಿದ್ದಾರೆ. ಇನ್ನು ಓದಿನಲ್ಲೂ ಅವರು ಹಿಂದೆ ಇಲ್ಲ, ಪಿ ಎಚ್ ಡಿ ಹೋಲ್ಡರ್, ಪಿ ಎಚ್ ಡಿ ಮಾಡ್ತಾ ಇದ್ದೀನಿ ಅಂತ ಕಡೆಯ ಸಂದರ್ಶನದಲ್ಲಿ ಅವರು ತಿಳಿಸಿದರು. ಇನ್ನು ಹಾಗೆಯೇ ಅವರ ಪ್ರಾರಂಭದ ಬಗ್ಗೆ 2010 ಅವರ ಸಿನಿ ಪಯಣ ಶುರು ಆಗತ್ತೆ. ಇನ್ನು ಟಿ ವಿ ಧಾರಾವಾಹಿಗಳಲ್ಲಿ ಅಭಿನಯ ಮಾಡಿದ್ದಾರೆ. ಹಾಗೆಯೇ ಟಿ ವಿಗಳಲ್ಲಿ ತಮ್ಮ ಶೋನ ನಿರ್ವಾಹಕರಾಗಿ ಕೆಲಸ ಮಾಡಿದ್ದಾರೆ ಅನೇಕ ಶೋಗಳಿಗೆ. ಇವರ ಬಗ್ಗೆ ಇನ್ನಷ್ಟು ಮತ್ತಷ್ಟು ಮಾತನಾಡೋಣ ಕಾರ್ಯಕ್ರಮದ ಮುಂದಿನ ಹಂತದಲ್ಲಿ ಅಂತ ಹೇಳ್ತಾ ಅವರದೇ ಅಭಿನಯ ಇರುವಂತಹ ಸಿಂಪಲ್ ಆಗಿ ಇನ್ನೊಂದು ಲವ್ ಸ್ಟೋರಿ ಚಿತ್ರದ ಗೀತೆ.

2010ರಲ್ಲಿ ಮೇಘನಾ ಅವರ ಪಯಣ ಶುರು ಆಗಿದ್ದು ನಮ್ಮ ಏರಿಯಾಲ್ ಒಂದಿನ ಚಿತ್ರದ ಮುಖಾಂತರ. ನಂತರ ವಿನಾಯಕ ಗೆಳೆಯರ ಬಳಗ ಮತ್ತು ತುಗ್ಲಕ್ ಚಿತ್ರಗಳಲ್ಲಿ ಅಭಿನಯ ಮಾಡ್ತಾರೆ 2011ರಲ್ಲಿ. ಆನಂತರ ರಾಧೆ ಅನ್ನುವ ಪಾತ್ರ ಚಾರ್ಮಿನಾರ್ ಚಿತ್ರಕ್ಕೆ ಇವರು ಅಭಿನಯ ಮಾಡ್ತಾರೆ. ತುಂಬ ಒಳ್ಳೆಯ ಹೆಸರು ತಂದುಕೊಡುತ್ತೆ, ಹಾಗೇನೆ ಉತ್ತಮ ನಟಿ ಪ್ರಶಸ್ತಿಯನ್ನು ಸಹ ಇವರಿಗೆ ಲಭಿಸುತ್ತೆ ಖಾಸಗಿ ವಾಹಿನಿಯವರ ಕಡೆಯಿಂದ. ಹಾಗೇನೆ 2016ರಲ್ಲಿ ಸಿಂಪಲ್ ಆಗಿ ಇನ್ನೊಂದು ಲವ್ ಸ್ಟೋರಿ ಚಿತ್ರದಲ್ಲಿ ಖುಷಿ ಅನ್ನುವ ಪಾತ್ರದಲ್ಲಿ ಅಭಿನಯ ಮಾಡ್ತಾರೆ. ನಂತರ ಜಗ್ಗೇಶ್ ಅವರ ಜೊತೆಗೆ, ನವರಸ ನಾಯಕ ಜಗ್ಗೇಶ್ ಅವರ ಜೊತೆಗೆ ಕಾಳಿದಾಸ ಕನ್ನಡ ಮೇಷ್ಟ್ರು ಚಿತ್ರದಲ್ಲಿ ಅಭಿನಯ ಮಾಡ್ತಾರೆ. ಈ ಚಿತ್ರಕ್ಕೆ ನಿರ್ದೇಶನ ಕವಿರಾಜ್ ಅವರದ್ದು ಆಗತ್ತೆ. ಒಳ್ಳೆಯ ಪಾತ್ರ, ಪಾತ್ರ ಪೋಷಣೆ, ಒಳ್ಳೆಯ ಹೆಸರು ಇವರಿಗೆ ತಂದುಕೊಡುತ್ತೆ. ಇನ್ನು ಇವರು ಅಭಿನಯ ಮಾಡಿರುವ ಚಿತ್ರಗಳ ಸಂಖ್ಯೆ ಕಡಿಮೆ ಆದರೂ ಅವರು ತಮ್ಮ ಪಾತ್ರ ಪೋಷಣೆಯಲ್ಲಿ ಏನು ವಿಶೇಷತೆ ಇದೆ ಅಂತ ಯಾವಾಗಲೂ ಹುಡುಕ್ತಾ ಇರ್ತಾರೆ. 2022ರಲ್ಲಿ ಶುಭಮಂಗಳ ಚಿತ್ರದಲ್ಲಿ ಅಭಿನಯ ಮಾಡ್ತಾರೆ. ಈ ಚಿತ್ರದ ಇವರ ಅಭಿನಯ ಸಹ ಒಳ್ಳೆಯ ಹೆಸರನ್ನು ತಂದುಕೊಡುತ್ತೆ. ನಂತರ ರಮೇಶ್ ಅರವಿಂದ್ ಅವರ ಜೊತೆಗೆ ಸೀಕ್ವೆಲ್ ಶಿವಾಜಿ ಸೂರತ್ಕಲ್ ಭಾಗ 2 ಇದರಲ್ಲಿ ಅಭಿನಯ ಮಾಡ್ತಾರೆ. ದ ಜಡ್ಜ್ಮೆಂಟ್ ಚಿತ್ರ ಇದರಲ್ಲೂ ಸಹ ಇವರ ಅಭಿನಯ ನಮಗೆ ಕಾಣಲಿಕ್ಕೆ ಸಿಗುತ್ತೆ. ನಂತರ ಇತ್ತೀಚೆಗೆ ಅಂದರೆ 2025ರಲ್ಲಿ ಇವರ ಚಿತ್ರ ಬಿಡುಗಡೆಯಾಗಿದ್ದು ಚೂಮ್ ಅಂತಾರೆ.

ನಟಿ ಮೇಘನಾ ಗಾವ್ಕರ್ ಅವರು ಸಿನಿಮಾ ಮತ್ತು ಲಿಟ್ರೇಚರ್ ಈ ವಿಷಯದಲ್ಲಿ ಯೂನಿವರ್ಸಿಟಿ ಆಫ್ ಮುಂಬೈ ಇಲ್ಲಿ ಡಾಕ್ಟರೇಟ್ ಪದವಿಯನ್ನು ಪಡೀತಾರೆ. ನಂತರ ಇವರ ವಿದ್ಯಾಭ್ಯಾಸ, ಓದಿನ ಕಡೆ ಇರುವಂತಹ ಒಲವು ಬಹಳ ದೊಡ್ಡ ಮಟ್ಟಕ್ಕೆ ಅದನ್ನು ಬೆಳೆಸ್ತಾ ಹೋಗ್ತಾರೆ. ಅವರು ನಿತ್ಯ ಒಂದಲ್ಲ ಒಂದು ರೀತಿಯಲ್ಲಿ ನಾನು ಓದನ್ನು ಮುಂದುವರಿಸ್ತಾನೆ ಇರ್ತೀನಿ, ನನಗೆ ಒಳ್ಳೆಯ ಅಭ್ಯಾಸ, ಅದು ಅಭ್ಯಾಸ ಅಷ್ಟೇ ಅಲ್ಲ ನನಗೆ ತುಂಬ ಇಷ್ಟದ ವಿಷಯ ಸಹ ಅಂತ ಅವರು ಹೇಳ್ತಾರೆ ಒಂದು ಸಂದರ್ಶನದಲ್ಲಿ. ಹಾಗೆಯೇ ನಮ್ಮ ಏರಿಯಲ್ ಒಂದಿನ ಚಿತ್ರದ ಅವರ ಅಭಿನಯಕ್ಕೆ, ಹಾಗೆಯೇ ಚಾರ್ಮಿನಾರ್ ಚಿತ್ರದ ಅಭಿನಯಕ್ಕೆ ಒಳ್ಳೆಯ ಹೆಸರು ಅವರಿಗೆ ಬರುತ್ತೆ. ಅನೇಕ ಖಾಸಗಿ ವಾಹಿನಿ ಮತ್ತು ಸಂಘ ಸಂಸ್ಥೆಗಳಿಂದ ಅವರಿಗೆ ಪ್ರಶಸ್ತಿ ಮತ್ತು ಪುರಸ್ಕಾರಗಳು ಲಭಿಸುತ್ತೆ. ಇನ್ನು ಹಲವಾರು ದೊಡ್ಡ ದೊಡ್ಡ ಪ್ರಶಸ್ತಿಗಳಿಗೆ ಇವರ ಹೆಸರು ಕೇಳಿಬರುತ್ತೆ ಕೆಲವು ಚಿತ್ರಗಳ ಇವರ ಅಭಿನಯಕ್ಕೆ. ಸಿಂಪಲ್ಲಾಗಿ ಇನ್ನೊಂದು ಲವ್ ಸ್ಟೋರಿ ಚಿತ್ರ ಸಹ ಇವರಿಗೆ ಒಳ್ಳೆಯ ಹೆಸರನ್ನು ತಂದುಕೊಡುತ್ತೆ. ಯಾಕೆಂದರೆ ಅದರ ಪಾರ್ಟ್ ಒನ್ ಈಗಾಗಲೇ ಬಿಡುಗಡೆಯಾಗಿತ್ತು. ರಕ್ಷಿತ್ ಶೆಟ್ಟಿ ಮತ್ತು ಸಿಂಪಲ್ ಸುನಿ ಅವರ ನಿರ್ದೇಶನದಲ್ಲಿ ಚಿತ್ರ ಒಳ್ಳೆಯ ಯಶಸ್ಸನ್ನು ಕಂಡಿತ್ತು. ಅಂತಹದ್ದೇ ಒಂದು ಹಿಟ್ ಪೇರ್ ಮತ್ತೊಂದು ಚಿತ್ರಕ್ಕೆ ನಾಯಕ ನಟಿಯನ್ನು ಹುಡುಕ್ತಾ ಇದ್ದಾಗ ಇವರ ಹೆಸರು ಕೇಳಿಬರುತ್ತೆ. ಇವರು ಪಾತ್ರ ಪೋಷಣೆಯನ್ನು ತುಂಬ ಚೆನ್ನಾಗಿ ಮಾಡಿದ್ದಾರೆ.

0: ಜನಗಣತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರೆಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.
1: ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
2: ಸ್ನೇಹಿತರೆ, ಇಂದು ಸಂಜೆ 5:15 ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪುಣೆ.
3: ಕೇಳುಗರೆ, ಚಿತ್ರನಟಿ, ನಾಯಕ ನಟಿ, ಹಾಗೇನೆ ಮಾಡೆಲ್, ಜೊತೆಗೆ ಅನೇಕ ಟಿವಿ ಕಾರ್ಯಕ್ರಮಗಳನ್ನು ನಿರ್ವಹಣೆ ಮಾಡಿರುವಂತಹ ಹೋಸ್ಟ್ ಮೇಘನಾ ಗಾಂವ್ಕರ್ ಅವರ ಜನ್ಮದಿನ ಇಂದು. ಇನ್ನು ಹಲವಾರು ಚಿತ್ರಗಳು, ಅವರ ಪಾತ್ರ ಇರುವಂತಹ ಚಿತ್ರಗಳು ಬಿಡುಗಡೆಗೆ ಸಿದ್ಧವಾಗಿದೆ. ಹಾಗೆಯೇ ಅವರ ಮುಂಬರುವ ಎಲ್ಲ ಪ್ರಯತ್ನಕ್ಕೆ, ಜೊತೆಗೆ ಅವರ ವೈಯಕ್ತಿಕ ಬದುಕು, ವೃತ್ತಿ ಬದುಕು ಎಲ್ಲದಕ್ಕೂ ಒಳ್ಳೆಯದಾಗಲಿ ಅಂತ ಮತ್ತೊಮ್ಮೆ ಅವರಿಗೆ ನಮ್ಮ ಎಲ್ಲ ಕೇಳುಗರ ಪರವಾಗಿ ಅನೇಕರು ಸಂದೇಶಗಳನ್ನು ಕಳಿಸ್ತಾ ಹೇಳ್ತಾ ಇದ್ದಾರೆ. ಅವರಿಗೆ ಹುಟ್ಟುಹಬ್ಬದ ಪ್ರೀತಿಯ ಶುಭಾಶಯಗಳನ್ನು ತಿಳಿಸ್ತಾ ಇದ್ದಾರೆ. ಎಲ್ಲರ ಪರವಾಗಿ ಅವರಿಗೆ ಜನ್ಮದಿನದ ತುಂಬು ಪ್ರೀತಿಯ ಶುಭಾಶಯಗಳನ್ನು ತಿಳಿಸ್ತಾ, ಮುದ್ದು ಮುಖದ ಚೆಲುವೆ ಇನ್ನಷ್ಟು ಮತ್ತಷ್ಟು ಪಾತ್ರಗಳೊಂದಿಗೆ ನಮ್ಮ ಮುಂದೆ ಬರುವಂತಾಗಲಿ, ಅವರ ಎಲ್ಲ ಕನಸುಗಳು ಈಡೇರಲಿ ಅಂತ ಹೇಳ್ತಾ ಇವತ್ತಿನ ಕಲಾ ಭಾರತಿ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೇವೆ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಅಂತಾರಾಷ್ಟ್ರೀಯ ರೆಡ್ ಕ್ರಾಸ್ ಸಮಿತಿ ICRC ಸಂಸ್ಥಾಪಕ, ಮೊದಲ ನೊಬೆಲ್ ಶಾಂತಿ ಪ್ರಶಸ್ತಿ ಪುರಸ್ಕೃತ ಹೆನ್ರಿ ಡ್ಯುನಾಂಟ್ ಅವರ ಜನ್ಮ ವಾರ್ಷಿಕೋತ್ಸವದ ಗೌರವಾರ್ಥ ಇಂದು ವಿಶ್ವ ರೆಡ್ ಕ್ರಾಸ್ ಮತ್ತು ರೆಡ್ ಕ್ರೆಸೆಂಟ್ ದಿನವನ್ನು ಆಚರಿಸಲಾಗುತ್ತಿದೆ. ವಿಶ್ವಾದ್ಯಂತ ಸಂಘರ್ಷಗಳು, ವಿಪತ್ತುಗಳು ಮತ್ತು ಆರೋಗ್ಯ ತುರ್ತು ಪರಿಸ್ಥಿತಿಗಳಲ್ಲಿ ಬಾಧಿತರಾದ ಜನರಿಗೆ ನಿಷ್ಪಕ್ಷಪಾತ ಮಾನವೀಯ ನೆರವು ನೀಡುವ ಸ್ವಯಂ ಸೇವಕರ ಪ್ರಯತ್ನಗಳನ್ನು ಈ ದಿನ ಗೌರವಿಸಲಾಗುತ್ತದೆ. ಭಾರತದಲ್ಲಿ ಪ್ರಸಾರ ಸೇವೆ ಆರಂಭಗೊಂಡ 90ನೇ ವರ್ಷಾಚರಣೆ ನಿಮಿತ್ತ ಆಕಾಶವಾಣಿ ಧಾರವಾಡ ಕೇಂದ್ರ ಇಂದು ಬೆಳಗ್ಗೆ 8 ಗಂಟೆಗೆ ಜನಸಹಭಾಗಿತ್ವದಲ್ಲಿ ತನ್ನ ಆತ್ಮೀಯ ಶ್ರೋತೃಗಳೊಂದಿಗೆ ಆಕಾಶವಾಣಿ @90 ಫಿಟ್ ಇಂಡಿಯಾ ವಾಕಥಾನ್ ಆಯೋಜಿಸಿತ್ತು. ಆಕಾಶವಾಣಿ ಧಾರವಾಡ ಕೇಂದ್ರದ ಅಭಿಯಾಂತ್ರಿಕ ವಿಭಾಗದ ಉಪಮಹಾನಿರ್ದೇಶಕ ಅರುಣ್ ಪ್ರಭಾಕರ್ ಹಾಗೂ ಕಾರ್ಯಕ್ರಮ ವಿಭಾಗದ ಮುಖ್ಯಸ್ಥರಾದ ಮಂಜುಳಾ ಪುರಾಣಿಕ್ ಆಕಾಶವಾಣಿ ಧಾರವಾಡ ಕೇಂದ್ರದ ಆವರಣದಲ್ಲಿ ಆಕಾಶವಾಣಿ @90 ಫಿಟ್ ಇಂಡಿಯಾ ವಾಕಥಾನ್ಗೆ ಚಾಲನೆ ನೀಡಿದರು. ಉತ್ತರ ಕನ್ನಡ ಜಿಲ್ಲೆ ಹಳಿಯಾಳದ KLS ವಿಶ್ವನಾಥರಾವ್ ದೇಶಪಾಂಡೆ ಅಭಿಯಾಂತ್ರಿಕ ಮತ್ತು ತಾಂತ್ರಿಕ ಮಹಾವಿದ್ಯಾಲಯದ ಅಧ್ಯಾಪಕ ವೃಂದ ಹಾಗೂ ವಿದ್ಯಾರ್ಥಿಗಳು ಸೇರಿದಂತೆ ವಿಶೇಷ ಆಹ್ವಾನಿತ ಶ್ರೋತೃಗಳು, ಸಾರ್ವಜನಿಕರು, ಆಕಾಶವಾಣಿ ಅಧಿಕಾರಿ ವರ್ಗ ಹಾಗೂ ಸಿಬ್ಬಂದಿ ಪಾಲ್ಗೊಂಡಿದ್ದರು. ವಾಕಥಾನ್ನಲ್ಲಿ ಪಾಲ್ಗೊಂಡ ಆಕಾಶವಾಣಿ ಕೇಳುಗ ಹಾಗೂ ನಿವೃತ್ತ ಪ್ರಾಧ್ಯಾಪಕ, ಮೂಲತಃ ಬೆಳಗಾವಿ ಜಿಲ್ಲೆ ರಾಮದುರ್ಗದ, ಪ್ರಸ್ತುತ ಧಾರವಾಡದಲ್ಲಿ ನೆಲೆಸಿರುವ ಸುರೇಶ್ ಗುದಗನವರ್ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
1: ಆಕಾಶವಾಣಿ ನನಗೆ ಚಿಕ್ಕವನಿಂದಲೂ ನನಗೆ ಅತ್ಯಂತ ಸೇರ ಪಡಿಸಿದ ಆಗಿನಿಂದಲೂ ನಾನು ಆಕಾಶವಾಣಿ ಒಂದು ಕೇವ ಹುಚ್ಚು. ಈಗ ಮನೆಯಲ್ಲಿ ಒಂದು ರೇಡಿಯೋ ಇದೆ, ನಾನು ಎಲ್ಲ ಕಾರ್ಯಕ್ರಮಗಳನ್ನು ಕೇಳ್ತಾ ಇರ್ತೀವಿ. ಆಕಾಶವಾಣಿ ಇವತ್ತು 90 ವರ್ಷ ಪೂರೈಸಿದ ನಿಮಿತ್ತ ನಮಗೆ ಅತ್ಯಂತ ಖುಷಿ ಆಗ್ತಾ ಇದೆ. ಯಾಕಂದ್ರೆ ಆಕಾಶವಾಣಿ ಇಡೀ ನಾಡಿನಾದ್ಯಂತ ಪ್ರತಿಯೊಬ್ಬರಿಗೂ ಅದು ಮನೆ ಮುಟ್ಟತೆ. ಎಲ್ಲ ಕಾರ್ಯಕ್ರಮಗಳನ್ನ ತನ್ನವರಿಂದ ಹಿಡಿದು ದೊಡ್ಡವರವರೆಗೂ ಸಂದರ್ಶನ ಮಾಡಿ ಎಲ್ಲರಿಗೂ ಅವರು ತಲುಪಿಸ್ತಾ ಇದ್ದಾರೆ. ಅದೊಂದು ಅತ್ಯಂತ ಸೂಚ್ಯವಾದ ಕಾರ್ಯ. ಇವತ್ತು ಮುಂಜಾನೆ 90 ವರ್ಷ ಪೂರೈಸಿದ ನಿಮಿತ್ತ ವಾಕ್ಥಾನದಲ್ಲಿ ನಾವು ಖುಷಿಯಿಂದ ಭಾಗವಹಿಸಿದ್ವಿ. ಹೀಗೆ ಆಕಾಶವಾಣಿ ನಿರಂತರವಾಗಿ ಎಂದೆಂದಿಗೂ ಚಿರನೂತನವಾಗಿ ಬೆಳೆಯಬೇಕಂತ ನಾನು ಆಸೆ ಮಾಡ್ತಾ ಇದ್ದೇನೆ. ವಿಶೇಷವಾಗಿ ಗ್ರಾಮೀಣ ಭಾಗದಲ್ಲಿ ರೇಡಿಯೋ ಅತ್ಯಂತ ಪರಿಣಾಮಕಾರಿಯಾಗಿ ಕೆಲಸ ಮಾಡ್ತಾ ಇದೆ.
0: ರಾಜ್ಯದ ಕೈಮಗ್ಗ ಮತ್ತು ಜವಳಿ ಇಲಾಖೆಯ ಪವಿತ್ರ ವಸ್ತ್ರ ಯೋಜನೆಯಡಿ ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕು ಹೆಗ್ಗೋಡು ಭೀಮನಕೋಣೆಯ ಚರಕ ಮಹಿಳಾ ವಿವಿಧೋದ್ದೇಶ ಕೈಗಾರಿಕಾ ಸಹಕಾರ ಸಂಘ ನೈಸರ್ಗಿಕ ಬಣ್ಣಗಳ ಹತ್ತಿ ಕೈಮಗ್ಗ ಉತ್ಪನ್ನಗಳ ಪ್ರದರ್ಶನ ಮತ್ತು ಮಾರಾಟ ಮೇಳ ಹಾಗೂ ಕೊಡುಕೊಳ್ಳುವವರ ಸಮಾವೇಶವನ್ನು ಮೈಸೂರಿನ ವಿಜಯನಗರದ ಜಗನ್ನಾಥ ಸೆಂಟರ್ ಫಾರ್ ಆರ್ಟ್ ಅಂಡ್ ಕಲ್ಚರ್ ಸಂಸ್ಥೆಯಲ್ಲಿ ಇಂದಿನಿಂದ 10ರವರೆಗೆ 3 ದಿನಗಳ ಕಾಲ ಆಯೋಜಿಸಿದೆ. ರಾಯಚೂರು ಯಾದಗಿರಿ ಲೋಕಸಭಾ ವ್ಯಾಪ್ತಿಯ ರಾಷ್ಟ್ರೀಯ ಹೆದ್ದಾರಿ 150A ಹತ್ತಿಗೂಡೂರು ತಿಂಥಣಿ ಸೇತುವೆ, ಲಿಂಗಸೂಗೂರು ವಿಭಾಗದ ರಸ್ತೆ ಅಗಲೀಕರಣ ಹಾಗೂ ಮರು ನಿರ್ಮಾಣ ಕಾಮಗಾರಿಗೆ ಕೇಂದ್ರ ಸರ್ಕಾರ ಸಕಾರಾತ್ಮಕವಾಗಿ ಸ್ಪಂದಿಸಿದೆ ಎಂದು ಸಂಸದ ಜಿ ಕುಮಾರ್ ನಾಯಕ್ ತಿಳಿಸಿದ್ದಾರೆ. ಪ್ರಸಕ್ತ ಮೇ ತಿಂಗಳು ಆರೋಗ್ಯಕರ ದೃಷ್ಟಿಮಾಸ ಆಚರಿಸಲಾಗುತ್ತಿದೆ. ರಾಷ್ಟ್ರೀಯ ಕಣ್ಣಿನ ಸಂಸ್ಥೆ NEI ನೇತೃತ್ವದಲ್ಲಿ ದೃಷ್ಟಿ ರಕ್ಷಣೆಯ ಬಗ್ಗೆ ಜಾಗೃತಿ ಮೂಡಿಸಲು ಈ ವಾರ್ಷಿಕ ಆಚರಣೆಯನ್ನು ಆಯೋಜಿಸಲಾಗಿದೆ. ಗ್ಲುಕೋಮಾ ಮತ್ತು ಮ್ಯಾಕ್ಯುಲಾರ್ ಡಿಜನರೇಷನ್ನಂತಹ ಕಾಯಿಲೆಗಳಿಂದ ದೃಷ್ಟಿ ನಷ್ಟವನ್ನು ತಡೆಗಟ್ಟಲು ಕಣ್ಣಿನ ಸಮಗ್ರ ಪರೀಕ್ಷೆ ಕೈಗೊಳ್ಳಲು ಜನಜಾಗೃತಿ ಮೂಡಿಸಲಾಗುತ್ತಿದೆ. ಸ್ವಚ್ಛ ಭಾರತ್ ಮಿಷನ್ 2ನೇ ಆವೃತ್ತಿಯಡಿ ಸ್ವಚ್ಛ ಕಲಬುರಗಿ ಶಾಶ್ವತ ಸಮೃದ್ಧಿ ಎಂಬ ಆಶಯದೊಂದಿಗೆ ಮಹಾನಗರ ಪಾಲಿಕೆ ನಾಳೆ ಬೆಳಗ್ಗೆ 7 ಗಂಟೆಗೆ ಜನಜಾಗೃತಿ ಮ್ಯಾರಥಾನ್ ಹಾಗೂ ಸೈಕ್ಲಥಾನ್ ಆಯೋಜಿಸಿದೆ. ಕಲಬುರಗಿ ನಗರದ ಜಗತ್ ವೃತ್ತದಲ್ಲಿ ಸ್ವಚ್ಛತೆಗಾಗಿ ಜನಜಾಗೃತಿ ಜಾಥಾಕ್ಕೆ ಗಣ್ಯರು ಚಾಲನೆ ನೀಡಲಿದ್ದಾರೆ. ಸರ್ದಾರ್ ವಲ್ಲಭಭಾಯಿ ಪಟೇಲ್ ವೃತ್ತದಲ್ಲಿ ಸಮಾರೋಪಗೊಳ್ಳಲಿದೆ. ಗ್ರಾಮೀಣ ಆಸ್ತಿ ವಹಿವಾಟಿನಲ್ಲಿ ಪಾರದರ್ಶಕತೆ, ಅಕ್ರಮ ತಡೆ ಮತ್ತು ಅಧಿಕೃತ ಮಾಲೀಕತ್ವದ ದಾಖಲೆ ಒದಗಿಸಲು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಈ ಸ್ವತ್ತು ಅಭಿಯಾನ ಆರಂಭಿಸಿದೆ ಎಂದು ಇಲಾಖೆ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಸನಾತನ ಪ್ರತಿಷ್ಠಾನದ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಸದ್ಭಾವನಾ ಪ್ರಶಸ್ತಿಯನ್ನು ಬೆಂಗಳೂರಿನಲ್ಲಿ ಪ್ರದಾನಿಸಿ ಗೌರವಿಸಿದರು. ಶಿವಮೊಗ್ಗ ಜಿಲ್ಲೆ ಸೊರಬ ತಾಲೂಕಿನ ಚಿತ್ತೂರು ಗ್ರಾಮದಲ್ಲಿ ಮೀನು ಶಿಕಾರಿ ಕೆರೆ ಬೇಟೆ ಭರ್ಜರಿಯಾಗಿ ಜರುಗಿತು. ಕೆರೆ ಬೇಟೆಯಲ್ಲಿ ಕೂಣಿಗೆ ಮಾತ್ರ ಅವಕಾಶ ಕಲ್ಪಿಸಲಾಗಿತ್ತು. ಚಿತ್ತೂರು ಗ್ರಾಮಸ್ಥರು ಸೇರಿದಂತೆ ಸಮೀಪವರ್ತಿ ಗ್ರಾಮಗಳ ಜನರು ಉತ್ಸಾಹದಿಂದ ಪಾಲ್ಗೊಂಡಿದ್ದರು. ಧಾರವಾಡ ರಂಗಾಯಣ ಕಾಲೇಜು ರಂಗೋತ್ಸವ ಹಾಗೂ ರಂಗಧ್ವನಿಯನ್ನು ಆಯೋಜಿಸಲಿದೆ ಎಂದು ರಂಗಾಯಣದ ನೂತನ ನಿರ್ದೇಶಕ ಜಾಕೀರ್ ನದಾಫ್ ತಿಳಿಸಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10. ಇದು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. ಕೆಳಗರೆ 12:05:44 ಈ ಸಮಯ ಕರೆಗೊಂದು ಹಾಡು ಕಾರ್ಯಕ್ರಮದ್ದು. ಇವತ್ತಿನ ಕರೆಗೊಂದು ಹಾಡು ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಎಂದಿನಂತೆ ನಿಮ್ಮ ಕರೆ ನಿಮ್ಮದೇ ಮಾತು ಜೊತೆಗೆ ನಿಮ್ಮದೇ ಇಷ್ಟದ ಚಿತ್ರಗೀತೆಯನ್ನು ಪ್ರಸಾರ ಮಾಡುವಂತಹ ಕಾರ್ಯಕ್ರಮ ಕರೆಗೊಂದು ಹಾಡು. ಕರೆಗೊಂದು ಹಾಡು ಕಾರ್ಯಕ್ರಮಕ್ಕೆ ನೀವು ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆ ಹೀಗಿದೆ: 0802-23-7-0-7-8-8. ಹಾಗೆಯೇ ಮತ್ತೊಂದು ದೂರವಾಣಿ ಸಂಖ್ಯೆ 0802-23-7-0-7-9-9. ಮತ್ತೊಂದು ದೂರವಾಣಿ ಸಂಖ್ಯೆ ಇದೆ: 0802-22-61-2-5-7. ಈ ಮೂರು ಸಂಖ್ಯೆಗಳಲ್ಲಿ ಯಾವುದೇ ಸಂಖ್ಯೆಗೆ ಕರೆ ಮಾಡಬಹುದು, ನಮ್ಮ ಜೊತೆ ಮಾತನಾಡಬಹುದು, ನಿಮ್ಮ ಇಷ್ಟದ ಗೀತೆಯನ್ನು ಈ ಸಮಯ ಕೇಳಬಹುದು ಅಂತ ಹೇಳ್ತಾ, ಕರೆಗೊಂದು ಹಾಡು ಕಾರ್ಯಕ್ರಮಕ್ಕೆ ಕರೆ ಮಾಡುವಾಗ ದಯವಿಟ್ಟು ನಿಶ್ಶಬ್ದವಾದ ಸ್ಥಳಕ್ಕೆ ಬನ್ನಿ, ನೆಟ್ವರ್ಕ್ ಇರುವಂತಹ ಸ್ಥಳಕ್ಕೆ ಬಂದು ಕರೆಯನ್ನು ಮಾಡಿ. ಪದೇ ಪದೇ ಕರೆ ಮಾಡುವವರು ಅಥವಾ ಇತ್ತೀಚೆಗೆ ನಿನ್ನೆಯಷ್ಟೇ ಕಳೆದ 1-2 ವಾರದ ಹಿಂದೆ ಕರೆ ಮಾಡಿರೋರು, ಒಂದು ಸಣ್ಣ ಬ್ರೇಕನ್ನು ಕೊಡಿ, ಹೊಸಬರಿಗೆ ಅವಕಾಶ ಆಗತ್ತೆ ಅಂತ ಹೇಳ್ತಾ ವಿನಂತಿಯನ್ನು ಮಾಡಿಕೊಳ್ತಾ ಕಾರ್ಯಕ್ರಮವನ್ನು ಶುರು ಮಾಡೋಣ. ಒಂದು ಗೀತೆ ಪ್ರಸಾರ ಆಗತ್ತೆ, ಗೀತೆಯ ನಂತರ ಯಾರು ಕರೆ ಮಾಡಿರ್ತಾರೆ ನೋಡೋಣ.

0: ಒಂದು ಮುಂತಾದ ಗೀತೆಯನ್ನ ಕೇಳಿದ ನಂತರ ನಮ್ಮ ಕರೆಗೊಂದು ಹಾಡು ಕಾರ್ಯಕ್ರಮಕ್ಕೆ ಗೆಳೆಯರೊಬ್ಬರು ಕರೆ ಮಾಡಿದ್ದಾರೆ. ನಮಸ್ಕಾರ.
1: ನಮಸ್ಕಾರ ಸರ್.
0: ನಿಮ್ಮ ಹೆಸರು ಹೇಳಿ, ಪರಿಚಯ ಮಾಡಿಕೊಡಿ.
1: ನನ್ನ ಹೆಸರು ಆದಿನಾರಾಯಣ ಸ್ವಾಮಿ ಅಂತ ಸರ್.
0: ಆದಿನಾರಾಯಣ ಸ್ವಾಮಿ, ಎಲ್ಲಿಂದ ಕರೆ ಮಾಡಿದಿರಿ?
1: ಹುಳಿಮಾವು ಸರ್, ಬೆಂಗಳೂರು ಹುಳಿಮಾವು.
0: ಬೆಂಗಳೂರು ಹುಳಿಮಾವು, ಇದೇ ಪ್ರಥಮ ಬಾರಿ ಕರೆ ಮಾಡಿರೋದಾ ನೀವು? ಓಕೆ ಓಕೆ. ಏನ್ ಮಾಡ್ಕೊಂಡಿದ್ದೀರಿ ಆದಿನಾರಾಯಣ ಅವರೇ?
1: ಏನಿಲ್ಲ ಸರ್, ಮನೆಯಲ್ಲಿರೋದು.
0: ಮನೆಯಲ್ಲಿರೋದು
1: ಸರ್.
0: ಮತ್ತೆ ಕೆಲಸ
1: ಏನಿಲ್ಲ ಸರ್, ಬ್ಲೈಂಡ್ ಅದಕ್ಕೋಸ್ಕರ.
0: ಹೌದ್ರಾ? ಓಕೆ. ವಿವಿಧ ಭಾರತಿ ಕೇಳ್ತಾ ಇರ್ತೀರಾ?
1: ಕೇಳ್ತಾ ಇರ್ತೀವಿ ಸರ್.
0: ನಮ್ಮ ಎಲ್ಲಾ ಕಾರ್ಯಕ್ರಮ ಇಷ್ಟ ಆಗತ್ತರ?
1: ಓಕೆ
0: ಓಕೆ. ಈ ಸಮಯ ಯಾವ ಹಾಡನ್ನ ಕೇಳ್ಬೇಕು ಅನ್ಕೋತೀರಿ?
1: ಅದೇ ಸರ್, ಪುಟ್ನಂಜ ಚಿತ್ರದಿಂದ
0: ನೀವು ಹಾಡ್ತಾ ಇರ್ತೀರಾ?
1: ಏನಿಲ್ಲ ಸರ್, ಬರ
0: ಹಾಡಲ್ಲ,
1: ಕೇಳ್ತಾ
0: ಇರ್ತೀರಿ. ಆಯ್ತು ಆಯ್ತು. ನಿಜವಾಗ್ಲೂ ಒಳ್ಳೆಯ ಗೀತೆಯನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಿ. ನಿಮ್ಮ ಇಷ್ಟದ ಗೀತೆ ಪ್ರಸಾರ ಆಗುತ್ತೆ, ಕೇಳಿ ಆನಂದಿಸಿ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ಆದಿನಾರಾಯಣ ಅವರೇ.
1: ನಮಸ್ತೆ.
0: ನಮಸ್ಕಾರ ನಮಸ್ಕಾರ.

0: ಹಾಡಿರೋ ಹಾಡಿರೋ ಎಲ್ಲ ಸೇರಿ ಹಾಡಿರೋ ಈ ಗೀತೆಯೊಂದಿಗೆ ಕರೆಗೊಂದು ಹಾಡು ಕಾರ್ಯಕ್ರಮವನ್ನ ಮುಂದುವರಿಸೋಣ. ಮುಂದಿನ ಕರೆ ನಮ್ಮ ಗೆಳೆಯರು ಮಾಡಿದ್ದಾರೆ. ನಮಸ್ಕಾರ.
1: ಹಲೋ
0: ಹಲೋ ನಮಸ್ಕಾರ.
1: ನಮಸ್ಕಾರ ಸರ್.
0: ನಮಸ್ಕಾರ. ಸ್ವಲ್ಪ ಶಬ್ದ ಕಡಿಮೆ ಇರುವ ಸ್ಥಳಕ್ಕೆ ಬರ್ತೀರಾ? ಬೇರೆ ಬ್ಯಾಕ್ ಗ್ರೌಂಡ್ ಸೌಂಡ್ ಕೇಳಿಸ್ತಾ ಇದೆ. ಹಾ ಸರ್, ನಿಮ್ಮ ಹೆಸರೇಳಿ, ಪರಿಚಯ ಮಾಡಿಕೊಡಿ.
1: ಬಾಗಲಕೋಟೆ ಜಿಲ್ಲೆಯಿಂದ, ಬದಾಮಿ ತಾಲೂಕು ಕೆರೂರು ಪಟ್ಟಣದಿಂದ, ನಿಜಗುಣಿ ಹರದೋಳಿ ಅಂತ ಹೇಳಿ.
0: ಹಾ, ಇದೇ ಪ್ರಥಮ ಬಾರಿ ನೀವು ಕರೆ ಮಾಡಿರೋದು?
1: ನಿಮ್ಮ ಕಾರ್ಯಕ್ರಮ ಪ್ರತಿನಿತ್ಯ ಒಂದು 20-30 ವರ್ಷದಿಂದ ಕೇಳ್ಕೊಂತಾ ಇದೀವಿ ಸರ್. ನಾವು
0: ಬೆಂಗಳೂರು ಕಾರ್ಯಕ್ರಮ ಕೇಳ್ತೀರಾ, ಬಿಜಾಪುರದ್ದು ಕೇಳ್ತೀರಾ?
1: ಬೆಂಗಳೂರು ಹಚ್ಚಿರ್ತೀವಿ ಸರ್.
0: ಹಾ, ಇದು ಬೆಂಗಳೂರು ವಿವಿಧ ಭಾರತಿ. ಹಚ್ಚಿರ್ತೀರಾ? ಏನ್ ಮಾಡ್ಕೊಂಡಿದ್ರಿ ಕೆಲಸ ವೃತ್ತಿ?
1: ನಾವು ನೇಕಾರಿಕೆ ಮಾಡ್ತೀವಿ ಸರ್.
0: ನೇಕಾರಿಕೆ ಮಾಡ್ತೀರಿ?
1: ಹಾ, ನೇಕಾರಿಕೆ ಇಳುಕಲ್ ಸೀರಿ ತಯಾರು ಮಾಡ್ತೀವಿ. ವಿದ್ಯುತ್ ಮಗ್ಗ ಅದಾವ ಸರ್. ಮೊದಲು ಕೈಮಗ್ಗ ಇದ್ದು ಸರ್. ಇವಾಗ ಈಗ ಸ್ವಲ್ಪ ಕಮ್ಮಿ ಆಗಿದಾವು, ವಿದ್ಯುತ್ ಮಗ್ ಬಂದಾವ ಸರ್.
0: ನೀವೇ ಸೀರೆ ತಯಾರಿನೂ ಮಾಡ್ತೀರಾ ಅಥವಾ ಬರೀ ರಾ ಮೆಟೀರಿಯಲ್ ಮಾತ್ರ ಪ್ರೊವೈಡ್ ಮಾಡ್ತೀರಾ ನೀವು?
1: ಇಲ್ಲ ಸರ್, ತಯಾರು ಮಾಡ್ತೀವಿ ಸರ್. ನಾವು
0: ತಯಾರು ಮಾಡ್ತೀರಾ? ಇಳುಕಲ್ ಸೀರೆ ತಯಾರು ಮಾಡ್ತೀರಿ?
1: ತಯಾರು ಮಾಡ್ತೀವಿ ಸರ್.
0: ಹಾ, ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ. ಈ ಸಮಯ ಯಾವ ಹಾಡನ್ನ ಕೇಳ್ಬೇಕು ಅನ್ಕೋತೀರಿ?
1: ಶ್ರೀನಿವಾಸ್ ಕಲ್ಯಾಣಿಂದ ಪವಡಿಸೋ ಪರಮಾತ್ಮ ಅಂತೇಳಿ ನಮ್ಮ ತಂದೆಯವರಿಗೋಸ್ಕರ ಇದೆ
0: ಈ ಹಾಡು. ತುಂಬಾ ಇಷ್ಟ ಅಂದ್ರ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿದೆ. ಜಿ ಉದಯಶಂಕರ್ ಅವರ ಸಾಹಿತ್ಯ. ಆಯ್ತು ಇವ್ರೆ, ನಿಮ್ಮನ್ನ ಮಾತಾಡಿಸಿದ್ದು ತುಂಬಾ ಖುಷಿ ಆಯ್ತು, ನಿಮ್ ಜೊತೆ ಮಾತಾಡಿದ್ದು ಖುಷಿ ಆಯ್ತು. ಹೀಗೆ ಕರೆ ಮಾಡ್ತಾ ಇರಿ. ಹೌದೌದು, ಖಂಡಿತ ಖಂಡಿತ ಬರೋಣ. ಆಯ್ತು ಆಯ್ತು, ಖುಷಿ ಆಯ್ತು ನಿಮ್ಮನ್ನ ಮಾತಾಡಿಸಿದ್ದು. ಧನ್ಯವಾದಗಳು ಕರೆ ಮಾಡಿದಕ್ಕೆ. ಕೇಳಿ ಗೀತೆಯನ್ನ. ನಮಸ್ಕಾರ.

0: 12:24:16 ಈ ಸಮಯದಲ್ಲಿ ಕರೆಗೊಂದು ಹಾಡು ಕಾರ್ಯಕ್ರಮ ನೀವು ಕೇಳ್ತಾ ಇದ್ದೀರಾ. ನಿಮ್ಮದೇ ಮೆಚ್ಚಿನ ವಾಹಿನಿ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ 102.9 FM. ಮುಂದಿನ ಕರೆಯನ್ನ ನಮ್ಮ ಗೆಳೆಯರೊಬ್ಬರು ಮಾಡಿದ್ದಾರೆ. ನಮಸ್ಕಾರ.
1: ನಮಸ್ಕಾರ ಸರ್.
0: ನಿಮ್ಮ ಹೆಸರೇಳಿ, ನಿಮ್ಮ ಬಗ್ಗೆ ತಿಳಿಸಿ.
1: ಕೊಪ್ಪಳ ಜಿಲ್ಲಾ ಕೃಷ್ಣೂರು ತಾಲೂಕು ಮಂಗಳೂರು ಗ್ರಾಮ ರೀ. ಶರಣಪ್ಪ.
0: ಶರಣಪ್ಪ ಏನ್ ಮಾಡ್ಕೊಂಡಿದ್ರಿ?
1: ನಾವು ಕೊಪ್ಪಳ ಗೋಂಡಿ ಕೆಲ್ಸಕ್ಕೆ ಹೋಗ್ತೀನಿ ಸರ್.
0: ಹೌದ್ರಾ? ಗೋಂಡಿ ಕೆಲ್ಸ ಅಂದ್ರೆ
1: ಮನೆ ಕಟ್ಟೋದ್ರಿ.
0: ಮನೆ ಕಟ್ಟೋದು. ನೀವು ಮೇಸ್ತ್ರಿ ಕೆಲಸ ಮಾಡ್ತೀರಾ ಅಥವಾ ಹೇಗೆ ಎಲ್ಲ ಕೆಲಸ ಮಾಡ್ತೀರಾ?
1: ಇಲ್ಲ, ಲೇಬರ್ ಕೆಲಸ.
0: ಲೇಬರ್ ಕೆಲಸ ಮಾಡ್ತೀರಿ. ಎಷ್ಟು ವರ್ಷಗಳಿಂದ ಮಾಡ್ತಾ ಇದ್ದೀರಾ?
1: ಈಗ ನಾವು ಅಲ್ಲೇ ಒಂದ್ 3 ವರ್ಷ ಆಗ್ತೀರಿ. ಕೊಪ್ಪಳ ಹೋಗೋದು ಬರೋದ್ರಿ.
0: ಕೊಪ್ಪಳದಲ್ಲಿ ಕೆಲಸ ಮಾಡ್ಬೇಕ್ರಾ?
1: ಹ್ಞೂ, ಕೊಪ್ಪಳದಲ್ಲೇ ಮಾಡಿ ಹೊಳ್ಳಿ ಮಂಗಳೂರಿಗೆ ಬರೋದ್ರಿ.
0: ಹಾ ಹಾ, ಮಂಗಳೂರಿಗೆ ಹೋಗ್ಬೇಕು ವಾಪಸ್ಸು?
1: ಹ್ಞೂ, 25 kilometers ಆಗುತ್ತೆ.
0: ಹೌದ್ರ? ಕೊಪ್ಪಳದಿಂದ ಮಂಗಳೂರಿಗೆ?
1: ಹ್ಞೂ ರೀ, ಸುಧ್ರಮತಿ ಮಂಗಳೂರು ಈ ಕಡೆ ಯಲಬುರ್ಗಾ ರೀ.
0: ಯಲಬುರ್ಗಾ? ಓ, ಆ ಕಡೆ. ಹಾ ಹಾ ಹಾ. ಇದುವರೆಗೂ ಎಷ್ಟು ಬಿಲ್ಡಿಂಗ್ ಅನ್ನು ಕಟ್ಟಿದ್ದೀರಿ ನೀವು?
1: ನಾವು ಅಂದ್ರೆ ಒಂದು ಪೂರ್ತಿ ಬಿಲ್ಡಿಂಗ್ ಮುಗಿಯಾಗಿಲ್ರಿ. ಅಲ್ಲಿ ಒಂದ್ ಕಡೆ ಇರಲ್ ಸರ್, ತಂಗೆ ಅವ್ರು ಮುಗಿದ್ಮೇಲೆ ಮತ್ತ ಅಲ್ಲಿ ರೀ, ಅಲ್ಲಿ ಮುಗಿದ್ಮೇಲೆ ಅಲ್ಲಿ
0: ರೀ, ಬದಲಾಗ್ತಾ ಇರತ್ತೆ.
1: ಓ, ಒಂದೇ ತರ ಇರಲ್ ರೀ ಕೆಲಸ? ಎಲ್ಲ ತರ,
0: ಎಲ್ಲ ಕಡೆ ಬೇರೆ ಬೇರೆ ಕಡೆ ಇರತ್ತೆ. ಆಯ್ತು ಆಯ್ತು. ತಿಂಡಿ ಮಾಡಿದ್ರೆ
1: ಅದು ಇದು ರೀ, ಅದು ನಮ್ಮ, ಯಾಕಂದ್ರೆ ಮುಸ್ಲಿಮ್ಸ್ ಬಹಳ.
0: ಮನೆ ದೇವರು
1: ಅಲ್ರಿ ಅದು? ಬೇಡ ಸರ, ಇಲ್ಲಿ ಇವತ್ತು ಶುಕ್ರವಾರ ಅಲ್ರಿ. ನಾವು ಇಂದ ಸಜ್ಜನ್ ತಗ್ಗಿನಗೇರಿ ಅಂತೇಳಿ ಅವ್ರ ಮನೆ ಕೆಲ್ಸಕ್ಕೆ ಹೋಗ್ತಿದ್ರೆ ಇಲ್ಲಿ ಮುಸ್ಲಿಮ್ಸ್ ಅವರು. ಪಾಪ ಅವರು ತಿರ್ಕೊಂಡು ಈಗ ಇದು ರೀ ಗುರಿ ಚಿತ್ರ ರೀ, ಅಲ್ಲ ಅಲ್ಲ ಅಂತೇಳಿ
0: ಆ ಹಾಡ್ ಹಾಕ್ಬೇಕ್ರ?
1: ಹೌದ್ರಿ, ಯಾಕಂದ್ರೆ ಅವರು ಪಾಪ ಈಗ ಒಂದು ಸುಮಾರು 3-5 ಆಗ್ತಿರ ಅವ್ರು ಕಳೆದು.
0: ಒಂದ್ ನಿಮಿಷ. ಗುರಿ ಚಿತ್ರದ ಗೀತೆ ಇಷ್ಟಪಡ್ತೀರಾ? ಪ್ರಸಾರ ಮಾಡ್ಬೇಕು ಅಲ್ವಾ? ಆಯ್ತು ಆಯ್ತು, ಕೇಳಿ ಆನಂದಿಸಿ. ಒಳ್ಳೇದಾಗ್ಲಿ ನಿಮ್ಗೆ ಶರಣಪ್ಪ. ನಿಮ್ಮ ಮುಂದಿನ ಎಲ್ಲ ಕೆಲಸ, ಇಷ್ಟಪಟ್ಟು ಮಾಡುವ ಕೆಲಸ, ಜೊತೆಗೆ ವೈಯಕ್ತಿಕ ಬದುಕು, ಎಲ್ಲದಕ್ಕೂ ಒಳ್ಳೇದಾಗ್ಲಿ.
1: ಹ್ಮ್,
0: ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ ಶರಣಪ್ಪ. ನಮಸ್ಕಾರ.
1: ನಮಸ್ಕಾರ.

0: ಮುಂದಿನ ಕರೆಯನ್ನ ನಮ್ಮ ಗೆಳೆಯರು ಮಾಡಿದ್ದಾರೆ, ಕರೆಯನ್ನ ಕಟ್ ಮಾಡಿದ್ದಾರೆ ಅವರು. ಇನ್ನು ಅನೇಕರು ಸಂದೇಶಗಳನ್ನು ಕಳಿಸ್ತಾ ಇದ್ದಾರೆ, ಇವತ್ತು ಕರೆ ಮಾಡ್ತಾ ಇದ್ದೀವಿ ಲೈನ್ ಸಿಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗೆಯೇ ಮತ್ತೋರ್ವ ಗೆಳೆಯರ ಕರೆ ಹರಿದು ಬಂದಿದೆ, ನೋಡೋಣ ಯಾರು ಎಲ್ಲಿಂದ ಮಾಡಿದ್ದಾರೆ ಅಂತ. ನಮಸ್ಕಾರ.
1: ನಮಸ್ತೆ.
0: ನಮಸ್ತೆ, ನಿಮ್ಮ ಹೆಸರು ಹೇಳಿ.
1: ನಾಗರಾಜ್ ಅಂತ ಹೇಳಿ. ನಾಗರಾಜ್ ಅಂತ ಹೇಳಿ.
0: ನಾಗರಾಜ್ ಎಲ್ಲಿಂದ ಕರೆ ಮಾಡಿದಿರಿ?
1: ಸರ್, ಯಶವಂತಪುರದಿಂದ.
0: ಯಶವಂತಪುರ. ನಾಗರಾಜ್ ಏನ್ ಮಾಡ್ಕೊಂಡಿದಿರಿ?
1: ಸರ್, ನಾನು ಆಟೋ ಡ್ರೈವರ್ ಆಗಿದ್ದೀನಿ.
0: ಆಟೋ ಡ್ರೈವರ್ ಆಗಿ ಕೆಲಸ ಮಾಡ್ತಿದ್ದೀರಾ? ಇವತ್ ಕಾರ್ಯ ನಿರ್ವಹಿಸ್ತಾ ಇದ್ದೀರಾ ಅಥವಾ ಹೇಗೆ? ಬ್ರೇಕ್ ತಗೊಂಡಿದ್ದೀರಾ?
1: ಸರ್, ಇವಾಗ ಸದ್ಯಕ್ಕೆ ಬ್ರೇಕ್, ಆಮೇಲೆ ಮತ್ತೆ ಮಧ್ಯಾಹ್ನ ಮೇಲೆ ಕಂಟಿನ್ಯೂ.
0: ಮತ್ತೆ ಕಂಟಿನ್ಯೂ ಮಾಡ್ತೀರಾ? ಆಯ್ತು ಆಯ್ತು. ಬಿಡುವಿನ ಸಮಯದಲ್ಲಿ ಏನ್ ಮಾಡ್ತೀರಾ?
1: ಸರ್, ಬಿಡುವಿನ ಸಮಯದಲ್ಲಿ ನಾನು ಜಿಮ್ಗೆ ಹೋಗ್ತೀನಿ. ವ್ಯಾಯಾಮ ಶಾಲೆ
0: ಜಿಮ್ಗೆ ಹೋಗ್ತೀರಿ?
1: ಹೌದು.
0: ಈ ಕೆಲವರು ಹೇಳ್ತಾರೆ ಒಂದ್ ಎರಡು ದಿನ ಹೋಗ್ತಾರೆ ಆಮೇಲೆ ಬಿಟ್ಬಿಡ್ತಾರೆ ಅಲ್ವಾ, ನೀವೇನಂತೀರಿ?
1: ಕಂಟಿನ್ಯೂಟಿ, ಚೈಲ್ಡ್ಹುಡ್ ಇಂದ ನಾವ್ ಹೇಗ್ ಮಾಡ್ಕೊಂಡ್ ಬಂದಿರ್ತೀವ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ.
0: ವ್ಯಾಯಾಮ, ಇದು ಜಿಮ್ಗೆ ಹೋಗೋದು ಒಳ್ಳೇದಂತೀರಾ ಅಥವಾ ಯೋಗ ಮಾಡೋದು ಒಳ್ಳೇದಂತೀರಾ?
1: ಸರ್, ಯೋಗ ಒಳ್ಳೇದು,
0: ಎರಡಕ್ಕಿನ್ನ ಒಳ್ಳೇದು.
1: ಹೌದು.
0: ಏನ್ ಡಿಫ್ರೆನ್ಸ್ ಅಂತೀರಿ? ಚಿಕ್ಕಂದಿನಿಂದ ನೀವು ಜಿಮ್ ಮಾಡ್ತಾ ಇದ್ದೀರಿ.
1: ಸರ್, ನಮ್ದು ಸ್ಪೋರ್ಟ್ಸ್ ಅಂದ್ರೆ ಚಿಕ್ಕ ವಯಸ್ಸಿಂದ ನಾವು ಆದಷ್ಟು ಈ ಸ್ಪೋರ್ಟ್ಸ್ ಆಕ್ಟಿವಿಟೀಸ್ ಅಲ್ಲಿ
0: ಗೊಂದಿದ್ದೀವಿ.
1: ಅಂದಾಗಿ ಏನಾಗುತ್ತೆ, ನಮ್ಗೆ ಆಕ್ಟಿವ್ ಆಗಿರ್ತೀವಿ ಅನ್ನೋ ರೀಸನ್ ಇಂದ ಇದರಿಂದ ಅಟ್ಲೀಸ್ಟ್ ಜಿಮ್ಗೆ ಹೋಗ್ತೀವಿ. ಈ ತರ ಇದ್ ಮಾಡ್ಕೊಳೋದ್ರಿಂದ ಬಾಡಿ ಸ್ವಲ್ಪ ಕಂಡೀಷನ್ ಆಗಿರುತ್ತೆ ಅನ್ನೋದು ಒಂದು.
0: ಇಲ್ಲ, ತುಂಬಾ ಒಳ್ಳೆ ವಿಷಯ. ಯಾಕೆ ಗೊತ್ತಾ, ಯೋಗಕ್ಕೂ ಮತ್ತೆ

0: ಡಿಫ್ರೆನ್ಸು. ಈ ಜಿಮ್ಗೆ ಹೋದಾಗ ಮೈಯನ್ನು ಮಾತ್ರ ದಂಡಿಸುತ್ತೆ, ಅದು ದೇಹವನ್ನು ದಂಡಿಸುತ್ತೆ, ಆದರೆ ಯೋಗ ಮನಸ್ಸನ್ನು ದಂಡಿಸುತ್ತಂತೆ. ಅದಕ್ಕಾಗಿ ನೀವು ಹೇಳಿದ್ರಿ ಯೋಗಾನೇ ಬೆಟ್ರು ಸರ್ ಅಂತ, ದೇಹದ ಜೊತೆಗೆ ಮನಸ್ಸನ್ನ ಅದು ದಂಡಿಸುತ್ತೆ ಅಂತ. ಯಾವ ಹಾಡನ್ನ ಕೇಳಬೇಕು ಅನ್ಕೋತೀರಿ? ಯಾವ ಹಾಡು ಹೇಳಿ ಅದ್ರಲ್ಲಿ? ಹಾಡಲು ಅದರ ಪ್ರಾರಂಭದ ಸಾಲು ಹೇಳ್ತೀರಾ?
1: ಅಲ್ಲಿಂದಾನೇ ಸ್ಟಾರ್ಟ್ ಆಗುತ್ತೆ ಅದು ಸಾಂಗ್.
0: ಅಮ್ಮ ಅಮ್ಮ ಎಲ್ಲೋ
1: ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಮ್ಯೂಸಿಕ್ ಬರುತ್ತೆ.
0: ಎಲ್ಲಿ ನೀ ಅಲ್ಲೇ ನಾನು, ಅದು
1: ಅಲ್ಲ ಸರ್.
0: ಓಂ ನಮ ಶಿವಾಯ ಅದಿರ್ಬೇಕು.
1: ಅದು ಅಲ್ಲ, ಅದು ಅಲ್ಲ.
0: ನೀವೇ ನನ್ನ ತಾಯಿ ತಂದೆ, ಅದೇ.
1: ಅದಲ್ಲ, ಅದು ಮೇನ್ ಸಾಂಗ್ ಅದಲ್ಲ. ಇನ್ನೊಂದು ನಾನೊಬ್ಬ ಡ್ಯಾನ್ಸರ್, ನನ್ಗಿಲ್ಲ ಮಾಸ್ಟರ್ ಅಂತ ಬರುತ್ತೆ ಸರ್ ಅದು.
0: ಗೆಳೆಯ ಹಾಡು ಅದೇ.
1: ಗೆಳೆಯ, ಹೌದು.
0: ಯಾಕೆಂದ್ರೆ ಕೆಲವು ಸಾರಿ ನಮಗೆ ಮಧ್ಯದ ಸಾಲುಗಳಿಂದ ಹೇಳಿದಾಗ ಇಲ್ಲಿ ಸಿಗೋದಿಲ್ಲ, ಹುಡುಕ್ಲಿಕ್ಕೆ ಕಷ್ಟ ಆಗುತ್ತೆ. ಆಯ್ತು ಆಯ್ತು, ತೊಂದರೆ ಇಲ್ಲ. ಮತ್ತೆ ಇನ್ನೇನ್ ಸಮಾಚಾರ? ತಿಂಡಿ ಮಾಡಿದ್ರ?
1: ತಿಂಡಿ ಆಯ್ತು ಸರ್.
0: ಆಯ್ತು, ನಮ್ ಕಾರ್ಯಕ್ರಮಗಳನ್ನ ಕೇಳ್ತಾ ಇರ್ತೀರಾ?
1: ಬಿಡುವಾದಾಗ ಕರೆ ಮಾಡೋದು ನನ್ ತುಂಬಾ
0: ರೇರ್. ಓಕೆ ಓಕೆ, ಇಲ್ಲ ಗೊತ್ತಾಯ್ತು ಗೊತ್ತಾಯ್ತು. ಆಯ್ತು ನಾಗರಾಜ್ ಅವರೇ, ಒಳ್ಳೇದಾಯ್ತು, ನಿಮ್ಮನ್ನ ಮಾತಾಡ್ಸಿದ ಖುಷಿ ಆಯ್ತು. ನಮ್ಮ ಎಲ್ಲ ಕಾರ್ಯಕ್ರಮ ಕೇಳ್ತಾ ಇರಿ, ಹ್ಮ್, ಹೀಗೆ ಖುಷಿ ಖುಷಿಯಾಗಿರಿ. ಒಳ್ಳೇದಾಗ್ಲಿ ನಿಮ್ಗೆ. ಹ್ಮ್, ನಿಮ್ಮ ಗೀತೆ ಬರುತ್ತೆ, ಕೇಳಿ ಆನಂದಿಸಿ. ನಮಸ್ಕಾರ ನಮಸ್ಕಾರ ನಾಗರಾಜ್.

ನಾನೊಬ್ಬ ಡ್ಯಾನ್ಸರ್, ನಂಗಿಲ್ಲ ಮಾಸ್ಟರ್. ಬೇಕೆ ಬ್ರೇಕ್ ಡಾನ್ಸ್, ಸಾಕೆ ಶೇಕ್ ಡಾನ್ಸ್, ರಕಂಡ್ರಲೋ ಎಂತ ಹೇಳೋ. ಗಾಡಿ ಹಾಕಿ ಹೆಜ್ಜೆ.

0: ಮತ್ತೋರ್ವ ಗೆಳೆಯರು ಕರೆ ಮಾಡಿದ್ದಾರೆ. ನಮಸ್ಕಾರ.
1: ನಮಸ್ಕಾರ ಸರ್.
0: ನಮಸ್ಕಾರ. ನಿಮ್ಮ ಹೆಸರು, ನಿಮ್ಮ ಬಗ್ಗೆ ತಿಳಿಸಿ.
1: ನಾನು ಕಲಬುರಗಿ ಜಿಲ್ಲೆ ಮಾದನಿಪುರದಿಂದ ಶಿವಲಿಂಗಪ್ಪ ಭದ್ರೆ ಅಂತ ಮಾತನಾಡುತ್ತೇನೆ.
0: ಶಿವಲಿಂಗಪ್ಪ ಭದ್ರೆ ಅವರು, ನಮ್ಮ ಕಾಯಂ ಶ್ರೋತೃ ಬಹುತೇಕ ಮೆಸೇಜ್ಗಳನ್ನು ಮಾಡ್ತಾ ಇರ್ತೀರಲ್ವಾ?
1: ಮೆಸೇಜ್ ಕಂಟಿನ್ಯೂ ಮಾಡ್ತೀವಿ ಸರ್. ನಾವು ಕರೆ ಮಾಡೋಕೆ ಹೋಗಲ್ರಿ, ನಮ್ಗೆ ಸಮಯ ಸಿಗಲ್ಲಲ್ರಿ, ಹೊಲಿತಾ ಇರ್ತೀವಿ, ಕೆಲಸದ ಮಧ್ಯೆ ನಮ್ಗೆ.
0: ಹಾಗಾಗಿ ಯಾವಾಗಾದ್ರೂ ಸಿಕ್ಕಾ ಕರೆ ಮಾಡ್ತೀರಾ?
1: ಯಾವಾಗ ಸಿಗುತ್ತೆ ಅಂದ್ರೆ ಅಷ್ಟೇ ನಾವು
0: ಬಿಡುವು ಸಿಕ್ಕಾ ಕರೆ ಮಾಡ್ತೀರಿ. ಮಾಡಬಾರ್ದು ಬಿಡ್ರಿ. ಅಲ್ಲ, ಈಗ ಇನ್ನೊಬ್ಬರಿಗೆ ಪಾಪ ನೋಡಿ, ಈಗ ಹೊಸಬ್ರು ಒಂದ್ ಮೂರ್ನಾಲ್ಕು ಜನ, ಅವ್ರಿಗೂ ಖುಷಿ ಆಯ್ತು ಅಲ್ವಾ? ಮತ್ತೆ ಅವ್ರಿಗೂ ಕರೆ ಸಿಕ್ಕಂಗಾಯ್ತು, ಅವರು ಮತ್ತೊಮ್ಮೆ ಪ್ರಯತ್ನ ಪಡ್ತಾರೆ, ಇನ್ನೊಬ್ರಿಗೆ ತಿಳಿಸ್ತಾರೆ ಅಲ್ವಾ?
1: ಯಾವ ಹೌದ್ರಿ
0: ಹೌದ್ರಿ ಹೌದ್ರಿ ಹೌದ್ರಿ ಯಾವ ಹಾಡನ್ನ ಕೇಳ್ಬೇಕು ಅನ್ಕೋತೀರಿ? ಆಯ್ತು, ಖಂಡಿತ ಪ್ರಸಾರ ಮಾಡ್ತೀನಿ. ಇನ್ನೇನ್ ಮಾಡ್ಕೊಂಡಿದ್ರಿ ಊಟ? ಮಾಡ್ತೀರಾ? ಓಕೆ ಓಕೆ ಓಕೆ.
1: ಊಟ ಇನ್ನೂ ಇಲ್ಲ ಸರ್, ಮಧ್ಯಾಹ್ನ ಎರಡುವರೆಗೆ ಹೋಗಿ ಮಾಡ್ಬೇಕ್ರಿ.
0: ಮತ್ತೆ ಮಾಡ್ಬೇಕ್ರಾ? ಮನೆ ಹತ್ರನೇನ್ರ ಅದು, ಅಂಗಡಿ ದೂರನ್ರ, ಬೇರೆ ಕಡೆ ಇದೆಯಾ?
1: ಒಂದು 15 ನಿಮಿಷ ಆಗ್ತದೆ ಸರ್. ನಡ್ಕೋತೀರಿ?
0: ನಡ್ಕೋತ ಹೋಗ್ತೀರಿ.
1: ಬಿಸಿಲು ಜಾಸ್ತಿ ರೀ, ಅದಕ್ಕಾಗಿ ಬಿಸಿಲು.
0: ಈಗ ಈಗ ಕಳೆದ ಒಂದು ಎರಡು ವಾರದಿಂದ ಸ್ವಲ್ಪ ಮಳೆ ಬೀಳ್ತಾ ಇರ್ಬೇಕಲ್ವಾ?
1: ನಮ್ಮಲ್ಲಿ ಬರೀ ನೆಲ ತೊಳೆದಂಗ್ ಬಂದೈತ್ರಿ ನಿನ್ನೆ.
0: ಅಷ್ಟಾಗಿಲ್ಲ, ಜೋರಿಲ್ಲ,
1: ಚೆನ್ನಾಗಿ ಬರ್ಲಿಲ್ಲ ಸರ್. ಈ ಕಡೆ ಮತ್ತೆ ಕಲಬುರಗಿ ಯಾದಗಿರಿ ಸೈಡ್ ಚೆನ್ನಾಗಿ ಬಂದ್ರೆ ಸರ್.
0: ಓಕೆ ರೀ, ಓಕೆ ರೀ, ಓಕೆ ರೀ, ಆಯ್ತು ರೀ. ಒಳ್ಳೆ ಮಳೆ ಆಗಲಿ, ನಿಮ್ಮ ಎಲ್ಲ ಮುಂದಿನ ಕನಸುಗಳು ಈಡೇರಲಿ ಅಂತ ಹೇಳ್ತಾ ನಿಮ್ಮ ಇಷ್ಟದ ಗೀತೆ ಪ್ರಸಾರ ಆಗುತ್ತೆ, ಕೇಳಿ ಆನಂದಿಸಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ.
1: ಥ್ಯಾಂಕ್ ಯು ಸರ್.
0: ನಮಸ್ಕಾರ ನಮಸ್ಕಾರ ನಮಸ್ಕಾರ.

0: ಕರೆಗೊಂದು ಹಾಡು ಕಾರ್ಯಕ್ರಮದ ಮುಂದಿನ ಕರೆ ಯಾರದ್ದು ಅಂತ ನೋಡೋಣ. ನಮಸ್ಕಾರ.
1: ನಮಸ್ಕಾರ ಸರ್.
0: ನಿಮ್ಮ ಹೆಸರು, ನಿಮ್ ಬಗ್ಗೆ ಹೇಳಿ.
1: ಭಾಗ್ಯಲಕ್ಷ್ಮಿ ಅಂತ, ಬೆಂಗಳೂರು ಬಾಗಲಗುಂಟೆಯಿಂದ ಮಾತಾಡ್ತಾ ಇರೋದು.
0: ಭಾಗ್ಯಲಕ್ಷ್ಮಿ?
1: ಹೌದು.
0: ಓಕೆ ಭಾಗ್ಯಲಕ್ಷ್ಮಿ, ಬೆಳಗ್ಗೆ ತಿಂಡಿ ಮಾಡಿದ್ರ? ಏನ್ ಮಾಡಿದ್ರಿ?
1: ಆಯ್ತು ಸರ್, ಊಟ ಆಯ್ತು ಸರ್.
0: ಊಟನೇ ಆಯ್ತಾ?
1: ನಾವು ಕಂಪ್ನಿ ಕೆಲಸ ಮಾಡ್ತೀವಲ್ಲ ಸರ್, ಮೆಡಿಸನ್.
0: ಹೌದ್ರಾ? ಬೇಗ ಊಟ ಮುಗಿದ್ ಬಿಡತ್ತಾ? ಓಕೆ, ಈಗ ಮತ್ತೆ ಕೆಲ್ಸಕ್ಕೆ ಹೋಗ್ಬೇಕ್ರಾ? ಯಾವ ಹಾಡನ್ನ ಕೇಳಬೇಕು ಅನ್ಕೋತೀರಿ? ಶುಭಮಂಗಳದಿಂದ. ಓಕೆ, ಹೂವೊಂದು ಬಳಿ ಬಂದು. ಆಯ್ತು, ನಿಮ್ಮ ಇಷ್ಟದ ಗೀತೆ ಪ್ರಸಾರ ಆಗತ್ತೆ, ಕೇಳಿ ಆನಂದಿಸಿ. ನಮಸ್ಕಾರ. ನಮಸ್ಕಾರ ಕರೆ ಮಾಡಿದ್ದಕ್ಕೆ.

0: ಇವತ್ತಿನ ಕರೆಗೊಂದು ಹಾಡು ಕಾರ್ಯಕ್ರಮದ ಕೊನೆಯಲ್ಲಿ ನಾವಿದ್ದೇವೆ. ಮತ್ತೊಂದು ಕರೆ ಹರಿದು ಬಂದಿದೆ. ನಮಸ್ಕಾರ.
1: ಹಲೋ.
0: ಹಲೋ, ನಮಸ್ಕಾರ.
1: ಲಕ್ಷ್ಮಿ ಅಂದ್ಬಿಟ್ಟು ಸರ್ ಮಾತಾಡ್ತಾ.
0: ಲಕ್ಷ್ಮಿ ಅವರೇ, ಲೌಡ್ ಸ್ಪೀಕರ್ ಆಫ್ ಮಾಡಿ, ಎಕೋ ಬರ್ತಾ ಇದೆ. ಹೇಳಿ ಲಕ್ಷ್ಮಿ ಅವರೇ, ಎಲ್ಲಿಂದ ಕರೆ ಮಾಡಿದೀರಾ?
1: ನಾವು ಹನುಮನ್ ನಗರ.
0: ಹನುಮನ್ ನಗರದಿಂದ. ಓಕೆ, ಏನ್ ಮಾಡ್ಕೊಂಡಿದೀರಾ? ಗೃಹಿಣಿನಾ? ಓಕೆ, ಬೆಳಗ್ಗೆ ತಿಂಡಿ ಎಲ್ಲ ಮಾಡಿದ್ರ? ಏನ್ ಮಾಡಿದ್ರಿ?
1: ತಿಂಡಿ ಎಲ್ಲ ಆಯ್ತು ಸರ್.
0: ಹೌದಾ, ಏನ್ ಮಾಡಿದ್ರಿ?
1: ಪೂರಿ ಸರ್, ಪೂರಿ ಸಾಗು.
0: ಪೂರಿ ಸಾಗು. ಮಧ್ಯಾಹ್ನಕ್ಕೆ?
1: ಮಧ್ಯಾಹ್ನಕ್ಕೆ
0: ಅನ್ನ ಸಾಂಬಾರು,
1: ಚಪಾತಿ,
0: ಅನ್ನ ಸಾಂಬಾರು, ಪೂರಿ, ಎಲ್ಲ ಸಾಗು, ಎಲ್ಲ ಹೆಸರುಗಳು ಹೇಳ್ತಾ ಇದ್ದೀರಾ. ನಿಜವಾಗ್ಲೂ ಬಂದ್ಬಿಡದ ಮನೆಗೆ, ಕಾರ್ಯಕ್ರಮ ಮುಗಿಸಿ. ಆಯ್ತು ಆಯ್ತು, ಯಾವ ಹಾಡನ್ನ ಕೇಳ್ಬೇಕು ಅನ್ಕೋತೀರಿ?
1: ನೀನಕ್ಕಾಗ
0: ಚಿತ್ರದಲ್ಲಿ. ಆಯ್ತು ಆಯ್ತು. ನಿಮ್ಮ ಇಷ್ಟದ ಗಾಯಕರು?
1: ನಮ್ಮ ಗಾಯಕರು ಅಂದ್ರೆ ಎಸ್ ಪಿ ಬಿ ಸರ್.
0: ಎಸ್ ಪಿ ಬಾಲಸುಬ್ರಹ್ಮಣ್ಯ ಅವರ ಧ್ವನಿಯಲ್ಲಿ
1: ನಾವು ನೆನೆಸ್ಕೋ ದಿನಾನೇ ಇಲ್ಲ ಸರ್, ದಿನ ನೆನೆಸ್ಕೋತೀವಿ.
0: ದಿನ ನೆನೆಸ್ಕೋತೀವಿ, ಯಾಕಂದ್ರೆ ನಾವು ನೆನೆಸ್ಕೊಳ್ಳೇಬೇಕು, ಯಾಕಂದ್ರೆ ಸಾವಿರಾರು ಗೀತೆಗಳು ನಿಜವಾಗ್ಲು ಒಂದು ದಿನದಲ್ಲಿ. ಅದೆಷ್ಟು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಗೀತೆಗಳು ಹೋಗುತ್ತೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಅವರ ಗೀತೆಗಳು ಸದಾ ಹೋಗ್ತಾ ಇರುತ್ತೆ. ಹೌದು, ಕನ್ನಡದಲ್ಲೇ ಸಾವಿರಾರು ಗೀತೆಗಳನ್ನ ಹಾಡಿದ್ದಾರೆ, ಎಲ್ಲ ಭಾಷೆಯಲ್ಲೂ ಹಾಡಿದ್ದಾರೆ. ಅವರ
1: ನೆನೆಸ್ಕೊಳ್ಳೋ ದಿನಾನೇ ಇಲ್ಲ, ಕ್ಷಣ ಇಲ್ಲ.
0: ಆಯ್ತು ಆಯ್ತು, ನಿಮ್ಮ ಇಷ್ಟದ ಗೀತೆ ಅವರದೇ ಧ್ವನಿಯಲ್ಲಿ ಇನ್ನು ಮುಂದೆ. ನಮಸ್ಕಾರ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.
1: ಥ್ಯಾಂಕ್ ಯು.

0: ಜನಗಣತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರೆಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.
1: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ.
2: ಮಷೀನ್ ನಲ್ಲಿ ಬಟ್ಟೆ ಹಾಕುವ ಮೊದಲು ಚೆಕ್ ಮಾಡಿಲ್ವಾ?
1: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ. ಈಗ ಹತ್ತಿರದ ಬ್ಯಾಂಕ್ಗೆ ಹೋಗಿ ಹರಿದ ಹಳೆ ನೋಟ್ಸ್ ಬದಲಿಸಿ. ಬ್ಯಾಂಕ್ ತಗೊಳ್ಳೋದಿದ್ರೆ RBIನ ಓಂಬಡ್ಸ್ಮನ್ಗೆ ದೂರು ನೀಡಿ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ.
3: ಇವತ್ತಿನ ಕರೆಗೊಂದು ಹಾಡು. ಕಾರ್ಯಕ್ರಮದ ಮುಂದಿನ ಹಾಗೂ ಕೊನೆಯ ಕರೆ ನಮ್ಮ ಗೆಳೆಯರಾದಂತಹ ರೇಖಾ ಅವರು ಮಾಡಿದ್ದಾರೆ. ನಮಸ್ಕಾರ.
4: ಹಲೋ, ನಾನು ನಾಗರಬಾವಿಯಿಂದ ಮಾತಾಡ್ತಾ ಇದ್ದೀನಿ.
3: ರೇಖಾ ಅವರೇ? ಹೌದು ಹೌದು, ನಾಗರಬಾವಿಯಿಂದ. ನಾ ಆರಾಮಾಗಿದ್ದೀನಿ, ಸಮಯ ಕಡಿಮೆ ಇದೆ. ನಿಮ್ಮ ಇಷ್ಟದ ಗೀತೆಯನ್ನ ಪ್ರಸಾರ ಮಾಡ್ತೀವಿ, ಕೇಳಿ ಆನಂದಿಸಿ. ನಮಸ್ಕಾರ ನಮಸ್ಕಾರ, ಕರೆ ಮಾಡ್ತಾ ಇರ್ತೀರಾ, ಒಳ್ಳೇದಾಗ್ಲಿ. ಒಂದಷ್ಟು ಸಮಯ ಬಿಟ್ಟು ಕರೆ ಮಾಡ್ಬೇಕು ನೀವು. ಆಯ್ತು ಆಯ್ತು ರೇಖಾ ಅವರೇ. ಓಕೆ ಓಕೆ, ಥ್ಯಾಂಕ್ ಯು ಥ್ಯಾಂಕ್ ಯು. ಆಯ್ತು ಆಯ್ತು, ಇದಾಗಿತ್ತು ಇವತ್ತಿನ ಕರೆಗೊಂದು ಹಾಡು ಕಾರ್ಯಕ್ರಮದ ಕೊನೆಯ ಗೀತೆ ಇದು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರಕ್ಕೆ ಜೂನ್ 14-24 ಅವಧಿಯಲ್ಲಿ ಒಂದು ದಿನ ಚುನಾವಣೆ ನಡೆಸುವುದಾಗಿ ರಾಜ್ಯ ಮುಖ್ಯ ಚುನಾವಣಾ ಆಯುಕ್ತ ಜಿಎಸ್ ಸಂಗೇಶ್ರೀ ಘೋಷಿಸಿದ್ದಾರೆ. ಬ್ಯಾಲೆಟ್ ಪೇಪರ್ನಲ್ಲಿ ಚುನಾವಣೆ ನಡೆಸುವುದಾಗಿ ಅವರು ತಿಳಿಸಿದ್ದಾರೆ. ಸಂಸದ ಯದುವೀರ್ ಒಡೆಯರ್ ಇಂದು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರನ್ನು ಭೇಟಿ ಮಾಡಿ ಸಮಾಲೋಚನೆ ನಡೆಸಿದ್ದಾರೆ. ಇದೇ ವೇಳೆ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತು ಚರ್ಚೆ ನಡೆಸಿದ್ದಾರೆ. ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನ ವ್ಯಾಪ್ತಿಯಲ್ಲಿ ಕೈಗಾರಿಕೆ ಸ್ಥಾಪಿಸಲು ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು ಆಸಕ್ತಿ ತೋರಿದರೆ ಅವರ ಜೊತೆ ಮುಕ್ತವಾಗಿ ಮಾತನಾಡಲಾಗುವುದು ಎಂದು ಶಾಸಕ ರಮೇಶ್ ಬಂಡಿಸಿದ್ದೇಗೌಡ ತಿಳಿಸಿದ್ದಾರೆ. ಕೇಂದ್ರದ ಉಕ್ಕು ಮತ್ತು ಭಾರಿ ಕೈಗಾರಿಕಾ ಸಚಿವ ಎಚ್ ಡಿ ಕುಮಾರಸ್ವಾಮಿ ಇಂದು ಹಾಸನ ಜಿಲ್ಲಾ ಪ್ರವಾಸ ಕೈಗೊಂಡಿದ್ದಾರೆ. ಆಕಾಶವಾಣಿ 90 ವರ್ಷಗಳನ್ನು ಪೂರೈಸಿದ ಹಿನ್ನೆಲೆಯಲ್ಲಿ ರಾಜಧಾನಿ ದೆಹಲಿಯಲ್ಲಿ ಇಂದು ಮ್ಯಾರಥಾನ್ ಆಯೋಜಿಸಿತ್ತು. ಸುಮಾರು 3.5 ಕಿಲೋಮೀಟರ್ ಸಾಗಿದ ಮ್ಯಾರಥಾನ್ ಆಕಾಶವಾಣಿ ಭವನದಿಂದ ಪ್ರಾರಂಭವಾಗಿ ಕೃಷಿ ಭವನ, ಆರ್ಬಿಐ ಕಟ್ಟಡದ ಮೂಲಕ ಸಾಗಿತು. ಭಾರತ ಜಾಗತಿಕ ಆರ್ಥಿಕ ಸ್ಥಿರತೆಯ ಆಧಾರ ಸ್ತಂಭವಾಗಿ ಬೆಳೆಯುತ್ತಿದೆ ಎಂದು ವಿದೇಶಾಂಗ ಸಚಿವ ಡಾ ಎಸ್ ಜಯಶಂಕರ್ ಪ್ರತಿಪಾದಿಸಿದ್ದಾರೆ. ಇದೇ ವೇಳೆ ಅವರು ಅಂತಾರಾಷ್ಟೀಯ ಸಮೃದ್ಧಿಗೆ ದೇಶದ ಕೊಡುಗೆಯನ್ನು ಎತ್ತಿ ತೋರಿಸಿದ್ದಾರೆ. 1951 ಭಾರತದ ಮೊದಲ ರಾಷ್ಟ್ರಪತಿ ರಾಜೇಂದ್ರ ಪ್ರಸಾದ್ ಅವರು ಪುನಃಸ್ಥಾಪಿಸಿದ ದೇವಾಲಯವನ್ನು ಉದ್ಘಾಟಿಸಿ 75 ವರ್ಷಗಳನ್ನು ಪೂರೈಸಿದ ಸ್ಮರಣಾರ್ಥ ಪ್ರಧಾನಿ ನರೇಂದ್ರ ಮೋದಿ ಅವರು ಇದೇ 11 ಗುಜರಾತ್ನ ಸೋಮನಾಥ ದೇವಾಲಯಕ್ಕೆ ಭೇಟಿ ನೀಡಲಿದ್ದಾರೆ. ಕೇಂದ್ರ ಆರೋಗ್ಯ ಸಚಿವ ಜೆಪಿ ನಡ್ಡಾ ದೇಶದಲ್ಲಿ ಮುಂಚೂಣಿಯ ಆರೋಗ್ಯ ಸೇವೆಯನ್ನು ಬಲಪಡಿಸಲು ಪ್ರಾಥಮಿಕ ಆರೋಗ್ಯ ರಕ್ಷಣಾ ತಂಡಗಳಿಗೆ ತರಬೇತಿಯನ್ನು ಆರಂಭಿಸುವುದಾಗಿ ತಿಳಿಸಿದ್ದಾರೆ. ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ ಡಿಆರ್ಡಿಒ ಮತ್ತು ಭಾರತೀಯ ವಾಯುಪಡೆಯು ಒಡಿಶಾದ ಕರಾವಳಿಯಲ್ಲಿ ಟ್ಯಾಕ್ಟಿಕಲ್ ಅಡ್ವಾನ್ಸ್ಡ್ ರೇಂಜ್ ಆಗ್ಮೆಂಟೇಷನ್ TARA ಶಸ್ತ್ರಾಸ್ತ್ರದ ಮೊದಲ ಹಾರಾಟ ಪ್ರಯೋಗವನ್ನು ಯಶಸ್ವಿಯಾಗಿ ನಡೆಸಿದೆ. ಈ ವರ್ಷದ ಮಾರ್ಚ್ ವೇಳೆಗೆ ರಾಷ್ಟ್ರೀಯ ಪಿಂಚಣಿ ವ್ಯವಸ್ಥೆ NPS ಅಡಿಯಲ್ಲಿ ದಾಖಲಾದ ಒಟ್ಟು ಚಂದಾದಾರರ ಸಂಖ್ಯೆ 2,17,00,000 ತಲುಪಿದೆ. ಪಿಂಚಣಿಯು ನಾಗರಿಕರಿಗೆ ನಿವೃತ್ತಿ ಅವಧಿಯಲ್ಲಿ ಸ್ಥಿರವಾದ ಮಾಸಿಕ ಆದಾಯವನ್ನು ಒದಗಿಸಲಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 1:10 ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 5:00.

ಜನಗಣತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು

0: ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರೆಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.
1: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
2: ಸಮಯ 1:14:14. ಡ್ರಾಮಾ ಚಿತ್ರದ ಗೀತೆ ಇನ್ನು ಮುಂದೆ ಸೋನು ನಿಗಮ್ ಅವರ ಧ್ವನಿಯಲ್ಲಿ.

ಪ್ರಸಾರವಾದ ಕಾರ್ಯಕ್ರಮಗಳು, ಕಲಾಭಾರತಿ ಎಲ್ಲವನ್ನ ಇಷ್ಟಪಟ್ಟು ಅನೇಕರು ನಮಗೆ ಸಂದೇಶವನ್ನು ಕಳಿಸಿದ್ದಾರೆ. ಕೌಸಲ್ಯ ಅವರು ಬನಶಂಕರಿಯಿಂದ ಮೆಸೇಜ್ ಮಾಡಿದ್ದಾರೆ, ಉಮೇಶ್ ಸಿರಿಗೆರೆಯಿಂದ, ದೇವಾನಂದ್ ಇಟಗಿ ಅವರು ಶಿವಮೊಗ್ಗದಿಂದ, ಹಾಗೆಯೇ ಶಾಲಿನಿ ಮತ್ತು ಮುರಳೀಧರ್ ಇವರು ಸಂಜಯ್ ನಗರದಿಂದ, ಶ್ರೀ ಹೂವಳೆ ಲಕ್ಷ್ಮೀ ಚಂದ್ರಶೇಖರ್ ಅವರು ವಿದ್ಯಾನಗರ ಹರಿಹರ ಇಲ್ಲಿಂದ, ಹಲಸೂರಿನಿಂದ ರಾಜೇಶ್ ಅವರ ಸಂದೇಶ ಹರಿದು ಬಂದಿದೆ, ಅರುಣಾ ಮೈತ್ರಿ ಅವರು ಜೆಸಿ ನಗರದಿಂದ, ಹಾಗೆಯೇ ಮಾಹಿತಿ ಕಾರ್ಯಕ್ರಮ ಇಷ್ಟ ಆಗತ್ತೆ, ನಿಮ್ಮ ನಿರೂಪಣೆ ಇಷ್ಟ ಆಗತ್ತೆ ಅಂತ ಸುರೇಶ್ ಭಟ್ ಅವರು ಗೌರಿಬಿದನೂರು ಇಲ್ಲಿಂದ, ಆಕಾಶವಾಣಿಗೆ 90 ವರ್ಷದ ಸಂಭ್ರಮ, ನಿಜವಾಗ್ಲೂ ಸೂಪರ್ ಆಗಿತ್ತು ವಾಕಥಾನ್ ಕಾರ್ಯಕ್ರಮ, ಎಲ್ಲವೂ ಚೆನ್ನಾಗಾಯಿತು ಅಂತ ಖುಷಿಯಾಗಿ ಸಂದೇಶವನ್ನು ಕಳಿಸಿದ್ದಾರೆ. ನಂಬರ್ ಎಂಡಿಂಗ್ ವಿತ್ 7668 ಇವರ ಸಂದೇಶ ಹರಿದು ಬಂದಿದೆ. ಹಾಗೆಯೇ ನಮ್ಮ ಗೆಳೆಯರಾದಂತಹ ನಾಗರತ್ನ ಅವರ ಸಂದೇಶ ಸತೀಶ್ ಬ್ಯಾಂಕ್ ಕಾಲೋನಿನಿಂದ, ಹಾಗೆಯೇ ಚಿದಾನಂದ್ ಟಿ ಬಿ ಸರ್ಕಲ್ ಹೊಸದುರ್ಗದಿಂದ, ಕಲಾಭಾರತಿ ಮತ್ತು ಕಾರ್ಯಕ್ರಮ ಹಾಡುಗಳು ಇಷ್ಟ ಆಗತ್ತೆ ಅಂತ ಜನ್ನಾಪುರ ಭದ್ರಾವತಿಯಿಂದ ಮಯೂರ್ ಕೋಟಿ ಅವರ ಸಂದೇಶ ಹರಿದು ಬಂದಿದೆ. ತಂಬಟ್ ಅಥಣಿಯಿಂದ ಇವರ ಸಂದೇಶ ಹರಿದು ಬಂದಿದೆ. ಇನ್ನು ಎನ್ ಎಂ ಕರ್ಜಗಿ ಇವರ ಸಂದೇಶ ಸಹ ನಮಗೆ ಕಳಿಸಿದ್ದಾರೆ. ಸಮಯ ಹೇಳ್ತಾ ಇದೆ, 1:10 ಆಗ್ತಾ ಇದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಪ್ರದೇಶ ಸಮಾಚಾರ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಲಿಂಗಾನಂದ. ಮುಖ್ಯಾಂಶಗಳು: ಗುಜರಾತ್ನ ಸೋಮನಾಥ ದೇವಾಲಯಕ್ಕೆ ಮೇ 11 ಪ್ರಧಾನಿ ನರೇಂದ್ರ ಮೋದಿ ಭೇಟಿ. ಡಿಆರ್ಡಿಒ ಹಾಗೂ ಐಎಎಫ್ ಒಡಿಶಾದಲ್ಲಿ ನಡೆಸಿದ ದೇಶದ ಮೊದಲ ಸ್ಥಳೀಯ ಗ್ಲೈಡ್ ಆಯುಧ ವ್ಯವಸ್ಥೆಯ ಮೊದಲ ಹಾರಾಟ ಪ್ರಯೋಗ ಯಶಸ್ವಿ. ಆಕಾಶವಾಣಿಯ 90 ವರ್ಷಗಳ ಸಂಭ್ರಮಾಚರಣೆ. ಬೆಂಗಳೂರು ಆಕಾಶವಾಣಿ ಕೇಂದ್ರದಿಂದ ವಾಕಥಾನ್ 2026ಕ್ಕೆ ಉತ್ತಮ ಸ್ಪಂದನೆ. ಆರೋಗ್ಯ ರಕ್ಷಣಾ ವಿತರಣೆ ಬಲಪಡಿಸಲು ಪ್ರಾಥಮಿಕ ಆರೋಗ್ಯ ರಕ್ಷಣಾ ತಂಡಗಳಿಗೆ ಸಮಗ್ರ ತರಬೇತಿಗೆ ಆರೋಗ್ಯ ಸಚಿವ ಜೆಪಿ ನಡ್ಡಾ ಚಾಲನೆ. ಹಾಗೂ ಐಪಿಎಲ್ ಟಿ20 ಕ್ರಿಕೆಟ್, ದೆಹಲಿಯ ಅರುಣ್ ಜೇಟ್ಲಿ ಕ್ರೀಡಾಂಗಣದಲ್ಲಿಂದು ಡೆಲ್ಲಿ ಕ್ಯಾಪಿಟಲ್ಸ್ ಕೋಲ್ಕತ್ತಾ ನೈಟ್ ರೈಡರ್ಸ್ ಮುಖಾಮುಖಿ. ವಾರ್ತೆಗಳ ವಿವರ: 1951ರಲ್ಲಿ ಭಾರತದ ಮೊದಲ ರಾಷ್ಟ್ರಪತಿ ರಾಜೇಂದ್ರ ಪ್ರಸಾದ್ ಅವರು ಪುನಃಸ್ಥಾಪಿಸಿದ ದೇವಾಲಯವನ್ನು ಉದ್ಘಾಟಿಸಿ 75 ವರ್ಷಗಳನ್ನು ಪೂರೈಸಿದ ಸ್ಮರಣಾರ್ಥ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮೇ 11 ಗುಜರಾತ್ನ ಸೋಮನಾಥ ದೇವಾಲಯಕ್ಕೆ ಭೇಟಿ ನೀಡಲಿದ್ದಾರೆ. ಪ್ರಧಾನಿ ಇಂದು ನ್ಯಾಷನಲ್ ಡೈಲಿ ಪತ್ರಿಕೆಯಲ್ಲಿ ಈ ಕುರಿತು ಲೇಖನ ಬರೆದು ಈ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ತಮ್ಮ ಲೇಖನದಲ್ಲಿ ಅವರು, ಕೆಲವು ತಿಂಗಳುಗಳಲ್ಲಿ ಸೋಮನಾಥಕ್ಕೆ ಸಂಬಂಧಪಟ್ಟ 2 ಪ್ರಮುಖ ಕಾರ್ಯಗಳಲ್ಲಿ ಭಾಗವಹಿಸುವುದಾಗಿ ಹೇಳಿದ್ದಾರೆ. ಈ ವರ್ಷದ ಆರಂಭದಲ್ಲಿ ದೇವಾಲಯದ ಮೇಲಿನ ಮೊದಲ ದಾಳಿ ಸಂಭವಿಸಿ 1000 ವರ್ಷಗಳಾದ ಹಿನ್ನೆಲೆಯಲ್ಲಿ ಸೋಮನಾಥ ಸ್ವಾಭಿಮಾನ ಪರ್ವದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಭಾಗವಹಿಸಿದ್ದರು. ಸೋಮನಾಥವು ಭಾರತದ ನಾಗರಿಕತೆಯ ಶಕ್ತಿ ಮತ್ತು ಸ್ಥಿತಿಸ್ಥಾಪಕತ್ವದ ಸಂಕೇತ ಎಂದು ಬಣ್ಣಿಸಿರುವ ಪ್ರಧಾನಿ, ದೇವಾಲಯದ ಪ್ರಯಾಣವು ವಿನಾಶದಿಂದ ಸೃಷ್ಟಿಗೆ ಒಂದು ಚಲನೆಯನ್ನು ಪ್ರತಿನಿಧಿಸುತ್ತದೆ, ಪುನರಾವರ್ತಿತ ದಾಳಿಗಳ ಬಳಿಕವೂ ನಂಬಿಕೆ ಮತ್ತು ಸಂಸ್ಕೃತಿ ಹೇಗೆ ಬದುಕಬಲ್ಲದು ಎಂಬುದನ್ನು ಸೋಮನಾಥ ದೇಗುಲ ಪ್ರತೀಕ ಎಂದು ಹೇಳಿದ್ದಾರೆ. ಸ್ವಾತಂತ್ರ್ಯದ ನಂತರ ದೇವಾಲಯವನ್ನು ಪುನರ್ ನಿರ್ಮಿಸುವಲ್ಲಿ ಭಾರತದ ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ ಪಾತ್ರವನ್ನು ಪ್ರಧಾನಿ ನೆನಪಿಸಿಕೊಂಡರು. ಸೋಮನಾಥದ ಪುನರ್ ನಿರ್ಮಾಣವು ರಾಷ್ಟ್ರೀಯ ಕರ್ತವ್ಯ ಎಂದು ಪಟೇಲ್ ಬಲವಾಗಿ ನಂಬಿದ್ದರು ಎಂದು ಅವರು ಹೇಳಿದರು. ಸೋಮನಾಥನ ಕಥೆಯು ಸರ್ಕಾರದ ವಿಕಾಸ ಹಾಗೂ ಪರಂಪರೆಯ ದೃಷ್ಟಿಕೋನಕ್ಕೆ ಹೊಂದಿಕೆಯಾಗುತ್ತದೆ. ಇದು ಪರಂಪರೆಯ ಸಂರಕ್ಷಣೆಯೊಂದಿಗೆ ಅಭಿವೃದ್ಧಿಯ ಮೇಲೆ ಕೇಂದ್ರೀಕರಿಸುತ್ತದೆ. ದೇವಾಲಯದ ಇತಿಹಾಸದೊಂದಿಗೆ ಸಂಬಂಧಿಸಿದ ಧೈರ್ಯ ಮತ್ತು ತ್ಯಾಗಗಳನ್ನು ಗೌರವಿಸಲು ಮುಂದಿನ 1000 ದಿನಗಳವರೆಗೆ ಸೋಮನಾಥದಲ್ಲಿ ವಿಶೇಷ ಪ್ರಾರ್ಥನೆಗಳನ್ನು ನಡೆಸಲಾಗುವುದು ಎಂದು ಪ್ರಧಾನಿ ಹೇಳಿದರು. ಸೋಮನಾಥಕ್ಕೆ ಭೇಟಿ ನೀಡಿ ದೇಶದ ನಾಗರಿಕತೆಯ ಅತ್ಯುನ್ನತ ಚೈತನ್ಯವನ್ನು ಅನುಭವಿಸುವಂತೆ ಅವರು ದೇಶವಾಸಿಗಳನ್ನು ಒತ್ತಾಯಿಸಿದ್ದಾರೆ. ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ ಡಿಆರ್ಡಿಒ ಮತ್ತು ಭಾರತೀಯ ವಾಯುಪಡೆಯು ನಿನ್ನೆ ಒಡಿಶಾದ ಕರಾವಳಿಯಲ್ಲಿ ಟ್ಯಾಕ್ಟಿಕಲ್ ಅಡ್ವಾನ್ಸ್ಡ್ ರೇಂಜ್ ಆಗ್ಮೆಂಟೇಷನ್ TARA ಶಸ್ತ್ರಾಸ್ತ್ರದ ಮೊದಲ ಹಾರಾಟ ಪ್ರಯೋಗವನ್ನು ಯಶಸ್ವಿಯಾಗಿ ನಡೆಸಿವೆ. ಮಾಡ್ಯುಲರ್ ರೇಂಜ್ ಎಕ್ಸ್ಟೆನ್ಷನ್ ಕಿಟ್ TARA ದೇಶದ ಮೊದಲ ಸ್ಥಳೀಯ ಗ್ಲೈಡ್ ಆಯುಧ ವ್ಯವಸ್ಥೆಯಾಗಿದ್ದು ಅನಿರ್ದೇಶಿತ ಸಿಡಿತಲೆಗಳನ್ನು ನಿಖರ ನಿರ್ದೇಶಿತ ಶಸ್ತ್ರಾಸ್ತ್ರಗಳಾಗಿ ಪರಿವರ್ತಿಸುತ್ತದೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. TARAಯನ್ನು ಹೈದರಾಬಾದ್ನ ಸಂಶೋಧನಾ ಕೇಂದ್ರ ಇಮಾರತ್ ಮತ್ತು ಇತರ ಡಿಆರ್ಡಿಒ ಪ್ರಯೋಗಾಲಯಗಳು ವಿನ್ಯಾಸಗೊಳಿಸಿ ಅಭಿವೃದ್ಧಿಪಡಿಸಿವೆ. ಈ ವ್ಯವಸ್ಥೆಯು ನೆಲ ಆಧಾರಿತ ಗುರಿಗಳನ್ನು ತಟಸ್ಥಗೊಳಿಸುವುದರ ಜೊತೆಗೆ ಆಯುಧದ ಮಾರಕ

0: ಸುರಕ್ಷತೆ ಮತ್ತು ನಿಖರತೆಯನ್ನು ಹೆಚ್ಚಿಸುವ ಗುರಿಯನ್ನು ಹೊಂದಿದ್ದು ಅತ್ಯಾಧುನಿಕ ಕಡಿಮೆ ವೆಚ್ಚದ ವ್ಯವಸ್ಥೆಗಳನ್ನು ಬಳಸುವ ಮೊದಲ ಗ್ಲೈಡ್ ಆಯುಧವಾಗಿದೆ. ಕಿಟ್ನ ಅಭಿವೃದ್ಧಿಯನ್ನು ಅಭಿವೃದ್ಧಿ ಹಾಗೂ ಉತ್ಪಾದನಾ ಪಾಲುದಾರರು DCPP ಮತ್ತು ಇತರೆ ಭಾರತೀಯ ಕೈಗಾರಿಕೆಗಳೊಂದಿಗೆ ಕೈಗೊಳ್ಳಲಾಗಿದೆ. ಮೊದಲ ಯಶಸ್ವಿ ಪ್ರಯೋಗಾತ್ಮಕ ಹಾರಾಟಕ್ಕಾಗಿ DRDO, IAF, DCPP ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಅಭಿನಂದಿಸಿದ್ದಾರೆ. ಭಾರತದ ಸ್ಥಳೀಯ ರಕ್ಷಣಾ ಸಾಮರ್ಥ್ಯಗಳನ್ನು ಮುಂದುವರಿಸುವಲ್ಲಿ ಇದು ಮಹತ್ವದ ಬೆಳವಣಿಗೆ ಎಂದು ಅವರು ಬಣ್ಣಿಸಿದ್ದಾರೆ. ಜಾಗತಿಕ ಆರ್ಥಿಕ ಸ್ಥಿರತೆಯ ಆಧಾರಸ್ತಂಭವಾಗಿ ಭಾರತ ಬೆಳೆಯುತ್ತಿದೆ ಎಂದು ವಿದೇಶಾಂಗ ಸಚಿವ DS ಜೈಶಂಕರ್ ಒತ್ತಿ ಹೇಳಿದ್ದಾರೆ. ಇದೇ ವೇಳೆ ಅವರು ಅಂತಾರಾಷ್ಟ್ರೀಯ ಸಮೃದ್ಧಿಗೆ ರಾಷ್ಟ್ರದ ಮಹತ್ವದ ಕೊಡುಗೆಯನ್ನು ಎತ್ತಿ ತೋರಿಸಿದ್ದಾರೆ. ಸುರಿನಾಮ್ನ ಪರಮರಿಬೋದಲ್ಲಿಂದು ವಿದೇಶಾಂಗ ಸಚಿವ DS ಜೈಶಂಕರ್ ಪ್ರಗತಿಗಾಗಿ ಪಾಲುದಾರಿಕೆ ಎಂಬ ವಿಷಯದ ಕುರಿತು ಮಾತನಾಡಿದರು. ಭಾರತದ ಕೈಗಾರಿಕಾ ಮತ್ತು ಆರ್ಥಿಕ ಆರೋಹಣ ಜಾಗತಿಕ ಸ್ಥಿರತೆಗೆ ಸಾಧನವಾಗಿದೆ. ಭಾರತವು ಅಂತಾರಾಷ್ಟ್ರೀಯ ಆರ್ಥಿಕತೆಯನ್ನು ಅಪಾಯದಿಂದ ಮುಕ್ತಗೊಳಿಸಲು ಸಹಾಯ ಮಾಡುತ್ತಿದೆ. ದೇಶವು ತನ್ನ ಜಾಗತಿಕ ಮಿತ್ರ ರಾಷ್ಟ್ರಗಳಿಗೆ ಹೆಚ್ಚಿನ ಆಯ್ಕೆಗಳನ್ನು ಸೃಷ್ಟಿಸುತ್ತಿದೆ ಎಂದು ಸಚಿವರು ಹೇಳಿದರು. ಈ ವರ್ಷ ಜಾಗತಿಕ ಬೆಳವಣಿಗೆಯ IMF ನಿರೀಕ್ಷೆಯನ್ನು ಗಮನಿಸಿದರೆ ಅದರಲ್ಲಿ ಭಾರತ ಒಟ್ಟು ಜಾಗತಿಕ ಬೆಳವಣಿಗೆಯ ಶೇಕಡ 17% ಕೊಡುಗೆ ನೀಡುತ್ತದೆ ಎಂದು ಹೇಳಿದರು. ಈ ಮೌಲ್ಯಮಾಪನವು IMF ಬಿಡುಗಡೆ ಮಾಡಿದ ಅಂಕಿಅಂಶಗಳೊಂದಿಗೆ ಹೊಂದಿಕೆಯಾಗುತ್ತದೆ. ಇದು ಭಾರತವು 2026ರಲ್ಲಿ ಜಾಗತಿಕ ನೈಜ GDP ಬೆಳವಣಿಗೆಯ ಗಣನೀಯ ಶೇಕಡ 17% ಪಾಲನ್ನು ಹೊಂದಲಿದೆ ಎಂದು ಸೂಚಿಸುತ್ತದೆ. ಇದು ಗ್ರಹದಲ್ಲಿ ವೇಗವಾಗಿ ವಿಸ್ತರಿಸುತ್ತಿರುವ ಪ್ರಮುಖ ಆರ್ಥಿಕತೆಯಾಗಿ ತನ್ನ ಸ್ಥಾನಮಾನವನ್ನು ಕಾಯ್ದುಕೊಳ್ಳುತ್ತದೆ.
1: Contributes to the 17% of the total global growth. We help to de-risk the international economy. We help to give more possibilities. We are creating more options. We are today negotiating and concluding more free trade agreements for countries to avail of it. And along with that, we are trying to create a global footprint so that our impact on the international economy and the de-risking of the world is as impactful, as far-reaching as possible.
0: ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಆಕಾಶವಾಣಿಯ 90 ವರ್ಷಗಳ ಸಂಭ್ರಮಾಚರಣೆಯ ಅಂಗವಾಗಿ ಬೆಂಗಳೂರು ಆಕಾಶವಾಣಿ ಕೇಂದ್ರದ ವತಿಯಿಂದ ಇಂದು ಆಯೋಜಿಸಲಾಗಿದ್ದ ವಾಕಥಾನ್ 2026ಕ್ಕೆ ಉತ್ತಮ ಸ್ಪಂದನೆ ವ್ಯಕ್ತವಾಯಿತು. 90 ವರ್ಷಗಳ ಸಾರ್ಥಕ ಧ್ವನಿ, ಸಂಸ್ಕೃತಿ ಹಾಗೂ ಸದಭಿರುಚಿಯ ಸಂಪರ್ಕ ಸೇತು ಎಂಬ ಘೋಷವಾಕ್ಯದೊಂದಿಗೆ ನಡೆದ ಜಾಥಾದಲ್ಲಿ ನಾಡಿನ ಮಾಜಿ ಕ್ರಿಕೆಟಿಗ ದೊಡ್ಡ ಗಣೇಶ್, ಖ್ಯಾತ ಚಲನಚಿತ್ರ ನಟ ಅನಿರುದ್ಧ ಜತ್ಕಾರ್ ಅವರೊಂದಿಗೆ ಬೆಂಗಳೂರು ಆಕಾಶವಾಣಿ ಕೇಂದ್ರದ ಉಪಮಹಾನಿರ್ದೇಶಕರಾದ KP ಸಂಜೀವ್, ನಿರ್ದೇಶಕರು ಹಾಗೂ ಕಾರ್ಯಕ್ರಮ ಮುಖ್ಯಸ್ಥರಾದ AS ಶಂಕರನಾರಾಯಣ, ಆಕಾಶವಾಣಿ ಸಿಬ್ಬಂದಿ, ಕ್ರೀಡಾಪಟುಗಳು ಸೇರಿದಂತೆ 300ಕ್ಕೂ ಅಧಿಕ ಜನರು ಪಾಲ್ಗೊಂಡಿದ್ದರು. ಬೆಂಗಳೂರಿನ ರಾಜಭವನ ರಸ್ತೆಯಲ್ಲಿರುವ ಆಕಾಶವಾಣಿ ಕೇಂದ್ರದಿಂದ ಆರಂಭವಾದ ಜಾಥಾ ಕಬನ್ ಪಾರ್ಕ್ ಮೂಲಕ ಸಾಗಿ ವಿಧಾನಸೌಧ ಎದುರುಗಡೆಯಿಂದ ಸಂಚರಿಸಿ ಆಕಾಶವಾಣಿ ಕೇಂದ್ರದಲ್ಲಿ ಕೊನೆಗೊಂಡಿತು. ಭಾಗವಹಿಸಿದ ಎಲ್ಲರಿಗೂ ಪ್ರಮಾಣಪತ್ರ ನೀಡಲಾಯಿತು. ದಶಕಗಳ ಕಾಲ ನಾಡಿನ ಕಲೆ, ಸಾಹಿತ್ಯ ಮತ್ತು ಪರಂಪರೆಯನ್ನು ಮನೆ ಮನೆಗೆ ತಲುಪಿಸಿದ ಆಕಾಶವಾಣಿಯ ಮೈಲಿಗಲ್ಲನ್ನು ಸ್ಮರಿಸಲು ಹಾಗೂ ನಾಡಿನ ಸಂಸ್ಕೃತಿ ಮತ್ತು ಸಾರ್ವಜನಿಕರ ನಡುವಿನ ಬಾಂಧವ್ಯವನ್ನು ಮತ್ತಷ್ಟು ಗಟ್ಟಿಗೊಳಿಸುವ ನಿಟ್ಟಿನಲ್ಲಿ ಈ ವಾಕಥಾನ್ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಮುಂಚೂಣಿಯ ಆರೋಗ್ಯ ರಕ್ಷಣಾ ವಿತರಣೆಯನ್ನು ಬಲಪಡಿಸಲು ಪ್ರಾಥಮಿಕ ಆರೋಗ್ಯ ರಕ್ಷಣಾ ತಂಡಗಳಿಗೆ ಸಮಗ್ರ ತರಬೇತಿಯನ್ನು ಪ್ರಾರಂಭಿಸಿರುವುದಾಗಿ ಕೇಂದ್ರ ಆರೋಗ್ಯ ಸಚಿವ JP ನಡ್ಡಾ ತಿಳಿಸಿದ್ದಾರೆ. ಈ ತರಬೇತಿಯು ಭಾರತದ ಮುಂಚೂಣಿಯ ಆರೋಗ್ಯ ಕಾರ್ಯಪಡೆಯನ್ನು ಕೊನೆಯ ಮೈಲಿಯಲ್ಲಿ ಸಮಗ್ರ ಜನಕೇಂದ್ರಿತ ಆರೈಕೆಯ ಆತ್ಮವಿಶ್ವಾಸ ಮೂಡಿಸುತ್ತದೆ. ಪ್ರಾಥಮಿಕ ಆರೋಗ್ಯ ರಕ್ಷಣಾ ತಂಡಗಳಿಗೆ ಸಮಗ್ರ ತರಬೇತಿಯು ವಿಭಜಿತ ಸಾಮರ್ಥ್ಯ ನಿರ್ಮಾಣದಿಂದ ಏಕ ರಚನಾತ್ಮಕ ಮತ್ತು ಸಾಮರ್ಥ್ಯ ಚಾಲಿತ ಚೌಕಟ್ಟಿಗೆ ನಿರ್ಣಾಯಕ ಬದಲಾವಣೆಯನ್ನು ಸೂಚಿಸುತ್ತದೆ ಎಂದು ಹೇಳಿದ್ದಾರೆ. ಇತ್ತೀಚಿನ ವರ್ಷಗಳಲ್ಲಿ ಸಮಗ್ರ ಪ್ರಾಥಮಿಕ ಆರೋಗ್ಯ ರಕ್ಷಣೆ ಮತ್ತು ಸಮುದಾಯಕ್ಕೆ ಆರೋಗ್ಯ ರಕ್ಷಣೆ ಒದಗಿಸುವುದು ಇದರ ಉದ್ದೇಶವಾಗಿದೆ.

0: ಇದ್ದು ಈ ಹಿನ್ನೆಲೆಯಲ್ಲಿ ಜನರು ವಾಸಿಸುವ ಸ್ಥಳದ ಬಳಿ ಆರೋಗ್ಯ ಸೌಲಭ್ಯಗಳನ್ನು ಕಲ್ಪಿಸಲು ಒತ್ತು ನೀಡಲಾಗಿದೆ ಎಂದರು. ಆರೈಕೆ ಗುಣಮಟ್ಟವನ್ನು ಸುಧಾರಿಸಲು ಉನ್ನತ ಮಟ್ಟದ ಸೌಲಭ್ಯಗಳ ಮೇಲಿನ ಹೊರೆಯನ್ನು ಕಡಿಮೆ ಮಾಡಲು ಮತ್ತು ಆರೋಗ್ಯ ವ್ಯವಸ್ಥೆಯಲ್ಲಿ ಸಾರ್ವಜನಿಕ ನಂಬಿಕೆಯನ್ನು ಬಲಪಡಿಸಲು ಉತ್ತಮ ತರಬೇತಿ ಪಡೆದ ಮತ್ತು ಆತ್ಮವಿಶ್ವಾಸದ ಪ್ರಾಥಮಿಕ ಆರೋಗ್ಯ ಕಾರ್ಯಪಡೆ ಅತ್ಯಗತ್ಯ ಎಂದು ಸಚಿವಾಲಯ ತಿಳಿಸಿದೆ. ಸಮಗ್ರ ತರಬೇತಿ ಮಾಡ್ಯೂಲ್ಗಳು ಪ್ರಾಥಮಿಕ ಆರೋಗ್ಯ ರಕ್ಷಣಾ ತಂಡಗಳು, ಸಮುದಾಯಗಳು ಮತ್ತು ಆರೋಗ್ಯ ವ್ಯವಸ್ಥೆಯ ನಡುವೆ ನಂಬಿಕೆ ಬಲಪಡಿಸಿ ಸಮಗ್ರ ಜನಕೇಂದ್ರಿತ ಆರೈಕೆಯನ್ನು ನೀಡಲು ಅನುವು ಮಾಡಿಕೊಡುತ್ತದೆ. ಇದು ಕೇವಲ ತರಬೇತಿ ಸುಧಾರಣೆ ಮಾತ್ರವಲ್ಲದೆ ಭಾರತದ ಸಾರ್ವಜನಿಕ ಆರೋಗ್ಯದ ಭವಿಷ್ಯದಲ್ಲಿ ಒಂದು ಕಾರ್ಯತಂತ್ರದ ಹೂಡಿಕೆಯಾಗಿದೆ ಎಂದು ಸಚಿವಾಲಯ ಹೇಳಿದೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರಿಂದು ಕೋಲ್ಕತ್ತಾದಲ್ಲಿ ನೂತನವಾಗಿ ಆಯ್ಕೆಯಾದ ಬಿಜೆಪಿ ಶಾಸಕರೊಂದಿಗೆ ಮಹತ್ವದ ಸಭೆಯನ್ನು ನಡೆಸಲಿದ್ದಾರೆ. ಈ ಸಭೆಯಲ್ಲಿ ಪಕ್ಷದ ಶಾಸಕಾಂಗ ನಾಯಕನ ಆಯ್ಕೆ ಪ್ರಕ್ರಿಯೆ ನಡೆಯಲಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಗುಜರಾತ್ನ ಸೋಮನಾಥ ದೇವಾಲಯಕ್ಕೆ ಮೇ 11ರಂದು ಪ್ರಧಾನಿ ನರೇಂದ್ರ ಮೋದಿ ಭೇಟಿ. ಡಿಆರ್ಡಿಒ ಹಾಗೂ ಐಎಎಫ್ ಒಡಿಶಾದಲ್ಲಿ ನಡೆಸಿದ ದೇಶದ ಮೊದಲ ಸ್ಥಳೀಯ ಗ್ಲೈಡ್ ಆಯುಧ ವ್ಯವಸ್ಥೆಯ ಮೊದಲ ಹಾರಾಟ ಪ್ರಯೋಗ ಯಶಸ್ವಿ. ಆಕಾಶವಾಣಿಯ 90 ವರ್ಷಗಳ ಸಂಭ್ರಮಾಚರಣೆ. ಬೆಂಗಳೂರು ಆಕಾಶವಾಣಿ ಕೇಂದ್ರದಿಂದ ವಾಕಥಾನ್ 2026ಕ್ಕೆ ಉತ್ತಮ ಸ್ಪಂದನೆ. ಆರೋಗ್ಯ ರಕ್ಷಣಾ ವಿತರಣೆ ಬಲಪಡಿಸಲು ಪ್ರಾಥಮಿಕ ಆರೋಗ್ಯ ರಕ್ಷಣಾ ತಂಡಗಳಿಗೆ ಸಮಗ್ರ ತರಬೇತಿಗೆ ಆರೋಗ್ಯ ಸಚಿವ ಜೆಪಿ ನಡ್ಡಾ ಚಾಲನೆ. ಐಪಿಎಲ್ ಟಿ20 ಕ್ರಿಕೆಟ್. ದೆಹಲಿಯ ಅರುಣ್ ಜೇಟ್ಲಿ ಕ್ರೀಡಾಂಗಣದಲ್ಲಿಂದು ಡೆಲ್ಲಿ ಕ್ಯಾಪಿಟಲ್ಸ್ ಕೋಲ್ಕತ್ತಾ ನೈಟ್ ರೈಡರ್ಸ್ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 2:30ಕ್ಕೆ.
1: ಇದು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ.

ವಂದೇ ಮಾತರಂ ರಾಷ್ಟ್ರೀಯ ಹಾಡಿಗೆ ಇಂದಿಗೆ 150 ವರ್ಷದ ಸಂಭ್ರಮ. ನವೆಂಬರ್ 7 ಪ್ರತಿಯೊಬ್ಬ ಭಾರತೀಯನಿಗೂ ಒಂದು ಸ್ಮರಣೀಯ ದಿನ. ನಾವು ವಂದೇ ಮಾತರಂನ 150 ವೈಭವದ ವರ್ಷಗಳನ್ನ ಎಂದು ಆಚರಿಸ್ತಾ ಇದ್ದೇವೆ. ಹಲವು ಪೀಳಿಗೆಯ ಭಾರತೀಯರು ಒಂದಾಗಲು, ಎದ್ದು ನಿಲ್ಲಲು ಮತ್ತು ರಾಷ್ಟ್ರದ ಚೈತನ್ಯವನ್ನ ಆಚರಿಸಲು ಪ್ರೇರೇಪಿಸಿದ ಹಾಡು ಇದಾಗಿದೆ. ಖ್ಯಾತ ಬಂಗಾಳಿ ಕವಿ ಮತ್ತು ಕಾದಂಬರಿಕಾರ ಬಂಕಿಂಚಂದ್ರ ಚಟರ್ಜಿ ಈ ವಂದೇ ಮಾತರಂ ಹಾಡನ್ನ ರಚಿಸಿದರು. ವಂದೇ ಮಾತರಂ ಎಂಬ ರಾಷ್ಟ್ರೀಯ ಹಾಡು ಭಾರತದ ಜಾಗೃತಿಯ ಸಂಕೇತವಾಗಿ ನಿಂತಿದೆ.

1:22:19 ಈ ಸಮಯ, ಈ ದಿನ ಶುಕ್ರವಾರ. ಆದ್ದರಿಂದ ವಿಶೇಷವಾಗಿ ಸಿನಿ ಕ್ವಿಜ್ ಕಳೆದ ಒಂದೆರಡು ವಾರಗಳಿಂದ ಪ್ರಾರಂಭ ಆಗಿದೆ. ನಿಮಗೆಲ್ಲರಿಗೂ ಸಿನಿಮಾ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನು ಕೇಳಲಾಗತ್ತೆ. ಯಾವ ಪ್ರಶ್ನೆಗೆ ನಿಮ್ಮ ಉತ್ತರ ಸರಿಯಾಗಿರುತ್ತೆ ನೋಡೋಣ. ನೀವೆಲ್ಲ ತಯಾರಿದ್ದೀರಿ ಉತ್ತರಿಸಲಿಕ್ಕೆ ಅಂತ ಭಾವಿಸ್ತಾ ಇನ್ನು ನಮ್ಮ ಪ್ರಶ್ನೆಯನ್ನು ಶುರು ಮಾಡೋಣ. ಸಿನಿ ಕ್ವಿಜ್ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ, ಸುಸ್ವಾಗತ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಶುರು ಮಾಡೋದಾದರೆ, ನಮ್ಮೆಲ್ಲರ ಮೆಚ್ಚಿನ ಗಾಯಕಿ, ಹಾಗೆಯೇ ಅನೇಕ ನೂರಾರು ಗೀತೆಗಳನ್ನು ಹಾಡಿ ಜೊತೆಗೆ ಸಂಗೀತಾಭ್ಯಾಸವನ್ನು ತಮ್ಮ ಶಿಷ್ಯಂದಿರಿಗೂ ಮುಂದುವರಿಸ್ತಾ ಇರುವಂತಹ ಮಂಜುಳಾ ಗುರುರಾಜ್, ಹೆಸರಾಂತ ಕನ್ನಡ ಚಿತ್ರರಂಗದ ಗಾಯಕಿಯವರು, ಬೇರೆ ಬೇರೆ ಭಾಷೆಗಳಲ್ಲೂ ತಮ್ಮ ಧ್ವನಿಯ ಮುಖಾಂತರ ಮಿಂಚಿದ್ದಾರೆ. ಇನ್ನು ಪ್ರಶ್ನೆ ಸುಲಭವಾಗಿದೆ ಅಂತ ಭಾವಿಸ್ತೀನಿ, ನೋಡೋಣ ಯಾರೆಲ್ಲ ಸರಿ ಉತ್ತರವನ್ನು ಬರೆದು ಕಳಿಸ್ತೀರಾ ಅಂತ. ಮೆಚ್ಚಿನ ಗಾಯಕಿ, ಇಷ್ಟದ ಗಾಯಕಿ, ಅನೇಕ ಹಾಡುಗಳನ್ನು ಹಾಡಿರುವಂತಹ ಹೆಸರಾಂತ

ಗಾಯಕಿ ಮಂಜುಳಾ ಗುರುರಾಜ್ ಅವರ ಪಯಣ ಶುರುವಾಗಿದ್ದು ಯಾವ ಚಿತ್ರದ ಹಾಡಿನ ಮುಖಾಂತರ? ಅವರ ಚಿತ್ರ ಪಯಣ ಶುರುವಾಗಿದ್ದು ಯಾವ ಚಿತ್ರದ ಹಾಡಿನ ಮುಖಾಂತರ? ಸಂದೇಶ ಕಳಿಸಲು ವಾಟ್ಸಪ್ ಸಂಖ್ಯೆ 9483091019.

ಅನೇಕರು ಸಂದೇಶಗಳನ್ನು ಕಳಿಸ್ತಾ ಇದ್ದಾರೆ, ಆದರೆ ಕೆಲವರು ಅವರು ಹಾಡಿರುವ ಗೀತೆಯ ಸಾಲನ್ನು ಬರೆದು ಕಳಿಸ್ತಾ ಇದ್ದಾರೆ. ದಯವಿಟ್ಟು ನಮ್ಮ ಪ್ರಶ್ನೆ ಆಗಿತ್ತು, ಮಂಜುಳಾ ಗುರುರಾಜ್ ಅವರ ಧ್ವನಿ ಇರುವಂತಹ ಯಾವ ಚಿತ್ರ ಮೊದಲ ಚಿತ್ರಕ್ಕೆ ಅವರ ಧ್ವನಿ

ಅವರ ಹಾಡು ಸಮರ್ಪಣೆಯಾಗಿತ್ತು ಅಂತ ನಮ್ಮ ಪ್ರಶ್ನೆ ಆಗಿತ್ತು. ನಿಮ್ಮ ಉತ್ತರ ದಯವಿಟ್ಟು ಆ ಚಿತ್ರದ ಹೆಸರನ್ನು ಮಾತ್ರ ಬರೆದು ಕಳಿಸಿ ಅಂತ ಹೇಳಿದ್ದೀನಿ. ಇನ್ನು ಅನೇಕರು ಉತ್ತರಗಳನ್ನು ಕಳಿಸ್ತಾ ಇದ್ದಾರೆ. ಹಲವರು ಸರಿ ಉತ್ತರವನ್ನು ಬರೆದು ಕಳಿಸಿದ್ರೆ, ಇನ್ನು ಕೆಲವರು ಸ್ವಲ್ಪ ಕನ್ಫ್ಯೂಸ್ ಆಗಿ ತಪ್ಪು ಉತ್ತರವನ್ನು ಬರೆದು ಕಳಿಸ್ತಾ ಇದ್ದಾರೆ. ದಯವಿಟ್ಟು ನಿಮ್ಮ ಮಾಹಿತಿ ಉತ್ತರ ಅಷ್ಟೇ ಸಾಕು, ನಿಮ್ಮ ಹೆಸರು ಮತ್ತು ಸ್ಥಳ, ಬೇರೆ ಯಾವ ಮಾಹಿತಿಯನ್ನು ದಯವಿಟ್ಟು ಬರೆದು ಕಳಿಸ್ಬೇಡಿ. ನಿಜವಾಗ್ಲೂ ಕಷ್ಟ ಆಗುತ್ತೆ, ಯಾಕೆಂದರೆ ಸಾಕಷ್ಟು ಸಂದೇಶಗಳು ಹರಿದು ಬರೋದ್ರಿಂದ.

0: ಜನಗಣತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರಿಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.
1: ಇತ್ತೀಚೆಗಷ್ಟೇ ನಮ್ಮನ್ನು ಅಗಲಿದಂತಹ ನಿರ್ದೇಶಕ ಜೋ ಸೈಮನ್ ಅವರು ನಿರ್ದೇಶನ ಮಾಡಿರುವಂತಹ ಚಿತ್ರದ ಮುಖಾಂತರ ಮಂಜುಳಾ ಗುರುರಾಜ್ ಅವರ ಗಾಯನ ಪಯಣ ಶುರು ಆಗುತ್ತೆ. ಇನ್ನು ಸುಳಿವನ್ನು ನೀಡಿದ್ದೀನಿ, ಇನ್ನು ಬಹುತೇಕರು ಉತ್ತರವನ್ನು ಕಳಿಸ್ತಾ ಇದ್ದಾರೆ. ನೋಡೋಣ ಯಾರೆಲ್ಲ ಸರಿ ಉತ್ತರವನ್ನು ಕಳಿಸ್ತಾರೆ ಅಂತ. ಮತ್ತೊಂದು ಹಾಡು ಹಾಡಿನ ನಂತರ ಉತ್ತರ ಹಾಗೂ ನಿಮ್ಮೆಲ್ಲರ ಹೆಸರುಗಳನ್ನು ಕಾರ್ಯಕ್ರಮದ ಕೊನೆಯಲ್ಲಿ ತೆಗೆದುಕೊಳ್ಳೋಣ.

ಮಂಜುಳಾ ಗುರುರಾಜ್ ಅವರ ಮೊದಲ ಹಾಡಿನ ಚಿತ್ರ ಯಾವುದು, ಅಂದರೆ ಅವರು ಹಾಡಿದಂತಹ ಹಾಡಿನ ಮೊದಲ ಸಿನಿಮಾ ಯಾವುದು ಅಂತ ಪ್ರಶ್ನೆ ಆಗಿತ್ತು. ರೌಡಿ ರಾಜ ಸರಿಯಾದ ಉತ್ತರ. 1984 ಬಿಡುಗಡೆ ಆಗುತ್ತೆ. ಇನ್ನು ಯಾರೆಲ್ಲ ಸಂದೇಶಗಳನ್ನು ಕಳಿಸಿದ್ದೀರಿ, ಈಗ ಕೆಲವರು ಡಿಲೀಟ್ ಮಾಡ್ತಾ ಇದ್ದಾರೆ, ಇರಲಿ, ತೊಂದರೆ ಇಲ್ಲ. ಯಾರೆಲ್ಲ ಸರಿ ಉತ್ತರವನ್ನು ಬರೆದು ಕಳಿಸಿದ್ದಾರೆ ಅಂತ ನೋಡೋದಾದರೆ, ಶಾರದಾ ದಿವಾಕರ್ ಅವರು ತ್ರಿಶೂಲ ಅಂತ ತಪ್ಪು ಉತ್ತರವನ್ನು ಬರೆದು ಕಳಿಸಿದ್ದಾರೆ. ವಿಲಿಯಂ ಪರ್ಲಡ್ಕ ಇವರು ಪುತ್ತೂರಿನಿಂದ, ಹಾಗೆಯೇ ಗೆಳೆಯರಾದಂತಹ ಅಥಣಿಯಿಂದ ಚಿಕ್ಕೋಡ ಗ್ರಾಮದಿಂದ ಶ್ರೀಶೈಲತೆಯಲ್ಲಿ ಶಿವಲೀಲತೆಯಲ್ಲಿ ಇವರು ದಯವಿಟ್ಟು ನಿಮ್ಮ ಹೆಸರು ಮತ್ತು ಉತ್ತರ, ಬೇರೆ ಯಾವ ಮಾಹಿತಿಯನ್ನು ಬರೆದು ಕಳಿಸ್ಬೇಡಿ. ಹಾಗೆಯೇ ಆಶಾ ಶ್ರೀನಿವಾಸ್ ಅವರು ಭಿನ್ನಿಪೇಟೆಯಿಂದ, ಇನ್ನು ಗೆಳೆಯರಾದಂತಹ ಪೂಜಾ ಅವರು ರಾಧಾಕೃಷ್ಣ ಚಲ್ಲಹಳ್ಳಿಯಿಂದ, ಹಾಗೆಯೇ ಎಸ್ ಎಂ ಶೋಭಾ ಅವರು ಹಾಸನ್ನಿಂದ, ಹಲವರು ಈಗ ಪ್ರಯತ್ನ ಪಡ್ತಾ ಇದ್ದಾರೆ. ಇನ್ನು ಉತ್ತರ ಹೇಳಿದ ನಂತರ ನಿಮ್ಮ ಈ ಸಂದೇಶವನ್ನು ಖಂಡಿತ ತಗೊಳ್ಳೋದಿಲ್ಲ ಅಂತ ಹೇಳ್ತಾ, ಮಾದನ ಹಿಪ್ಪರಿಗಿಂದ ಶಿವಲಿಂಗಪ್ಪ ಭದ್ರೆ ಇವರ ಸಂದೇಶ ಹರಿದು ಬಂದಿದೆ. ಹಾಗೆಯೇ ಹಲವರು ತಪ್ಪು ಉತ್ತರವನ್ನು ಸಹ ಬರೆದು ಕಳಿಸಿದ್ದಾರೆ. ಗುರುರಾಜ್ ಅವರ ಸಿನಿಪರಣ ಶುರುವಾಯಿತು ಅಂತ ಕವಿತಾ ಶಶಿಧರ್ ಇವರ ಸಂದೇಶ ಹರಿದು ಬಂದಿದೆ. ಹಾಗೆಯೇ ನಳಿನ ಹಲ್ಸೂರಿನಿಂದ, ದಯವಿಟ್ಟು ಒಂದು ಪಾಸ್ ಕೊಟ್ಟು ನೆಕ್ಸ್ಟ್ ಲೈನಲ್ಲಿ ಉತ್ತರ ಕಳಿಸುವಂತಹ ಪ್ರಯತ್ನ ಮಾಡಬೇಡಿ, ಒಂದೇ ಸಾಲಿನಲ್ಲಿ ನಿಮ್ಮ ಉತ್ತರ ಹೆಸರು ಇಷ್ಟನ್ನು ಬಿಟ್ಟು ಬೇರೆ ಮಾಹಿತಿಯನ್ನು ಬರೆದು ಕಳಿಸ್ಬೇಡಿ ಅಂತ ಹೇಳ್ತಾ, ಮಮತಾ ಬಡ್ನಿಯವರು ಕೇಶವಾಪುರ ಇಲ್ಲಿಂದ, ಹಾಗೆಯೇ ಯಲಹಂಕದಿಂದ ರೇಖಾ ಅವರ ಸಂದೇಶ ಬಂದಿದೆ. ದೇವಿ ಸಿಂಗ್ ಸರೋಜಾ ಸಿಂಗ್ ಇವರು ಚಾಮರಾಜಪೇಟೆಯಿಂದ, ವಾಣಿಶ್ರೀ ಅವರು ಧಾರವಾಡದಿಂದ, ಹಾಗೆಯೇ ಅನಂತಕುಮಾರ್ ಅರಸು ಕಡಬ ಇಲ್ಲಿಂದ, ಹಾಗೆಯೇ ಇನ್ನೂ ಹಲವರು ಉತ್ತರವಂತೂ ಕಳಿಸಿದ್ದಾರೆ. ಕೆಲವರು ಸರಿ ಉತ್ತರ, ಕೆಲವರು ಬೇರೆ ಬೇರೆ ಹಾಡಿನ ಹೆಸರುಗಳನ್ನೆಲ್ಲ ಬರೆದು ಕಳಿಸಿದ್ದಾರೆ. ಗೀತಾ ಜೋಶಿ ಅವರು ಕಲಬುರಗಿಯಿಂದ, ಜಿ ಎಸ್ ಚಂದನ ಚಿತ್ರದುರ್ಗದಿಂದ, ಹಾಗೆಯೇ ನೇತ್ರ ಕೆಂಗೇರಿಯಿಂದ, ಜಗದಾಂಬಿಕಾ ಹಂಸವೇಣಿ ಇವರು ಸಹ ಸರಿ ಉತ್ತರವನ್ನು ಬರೆದು ಕಳಿಸಿದ್ದಾರೆ. ಮೆಸೇಜ್ ಮಾಡಿರುವ ನಿಮ್ಮೆಲ್ಲರಿಗೂ ಪ್ರೀತಿಯ ವಂದನೆಗಳನ್ನು ತಿಳಿಸ್ತಾ, ಮುಂದಿನ ಪ್ರಶ್ನೆ ತುಂಬ ಸುಲಭವಾಗಿದೆ. ನೋಡೋಣ ಯಾರು ಸರಿ ಉತ್ತರವನ್ನು ಬರೆದು ಕಳಿಸ್ತೀರಾ ಅಂತ. ಪೂರ್ತಿ ಹೆಸರನ್ನು ಬರೆದು ಕಳಿಸ್ಬೇಕು. ಈ ಪ್ರಶ್ನೆ ಏನಪ್ಪ ಅಂದರೆ, ನಮ್ಮೆಲ್ಲರ ಮೆಚ್ಚಿನ ಸಂಗೀತ ನಿರ್ದೇಶಕ, ಬಹುತೇಕ ಅವರ ಹಾಡುಗಳಂತೂ ಪ್ರತಿದಿನ ಎಲ್ಲ ಕಡೆ ಪ್ರಸಾರ ಆಗ್ತಾ ಇರುತ್ತೆ. ಯಾರವರು ಅಂದರೆ ನಾದಬ್ರಹ್ಮ ಹಂಸಲೇಖ. ಅವರ ಸಂಗೀತ, ಸಾಹಿತ್ಯ ಎಲ್ಲವೂ ಇಷ್ಟ ಆಗತ್ತೆ. ನಿಜವಾಗ್ಲೂ ಅನೇಕ ಹಿಟ್ ಗೀತೆಗಳು, ಎಲ್ಲ ರೀತಿಯ ವಿಭಿನ್ನ ಪ್ರಯತ್ನಗಳನ್ನು ಬಹುತೇಕ ಆಡು ಮುಟ್ಟದ ಸೊಪ್ಪಿಲ್ಲ ಅಂತ ಹೇಳ್ತಾರಲ್ಲ, ಹಾಗೆ ಹಂಸಲೇಖ ಅವರ ಪ್ರಯತ್ನಗಳಿಗೆ ಕೊನೆನೇ ಇಲ್ಲ ಅಂತ ಹೇಳಬಹುದು. ಇನ್ನು ಪ್ರಶ್ನೆ ಸುಲಭವಾಗಿದೆ, ಹಂಸಲೇಖ ಅವರ ನಿಜ ನಾಮಧೇಯ ಏನು? ಹಂಸಲೇಖ ಅವರ ನಿಜ ನಾಮಧೇಯ ಏನು ಅಂತ ಪೂರ್ತಿ ಹೆಸರನ್ನು ಬರೆದು ಕಳಿಸ್ಬೇಕು. ಅರ್ಧಂಬರ್ಧ ಬರೆದ್ರೆ ಖಂಡಿತ ತೆಗೆದುಕೊಳ್ಳೋದಿಲ್ಲ, ಪೂರ್ತಿ ಹೆಸರನ್ನು ಬರೆದು ಕಳಿಸಬೇಕು.

0: ಯಾರು ನಮಗಿಂತ ಮುಂದಿದ್ದಾರೆ ಅಥವಾ ಯಾರು ನಮಗಿಂತ ಹಿಂದಿದ್ದಾರೆ ಎಂದು ಯೋಚಿಸುವುದರ ಬದಲು
1: ಯಾರು ನಮ್ಮ ಜೊತೆಗಿದ್ದಾರೆ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳೋಣ.
0: ನಾವು ಒಬ್ಬರಿಗೆ ಸಹಾಯ ಮಾಡಿದರೆ
1: ನಮಗೆ ಇಬ್ಬರು ಸಹಾಯ ಮಾಡುತ್ತಾರೆ.
0: ನಾವು ಸಮಾಜವನ್ನು ಬೆಳೆಸಿದರೆ
1: ಸಮಾಜ ನಮ್ಮನ್ನು ಬೆಳೆಸುತ್ತದೆ.

0: ಜನಗಣತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರೆಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.
1: ಅನೇಕ ಪ್ರಶಸ್ತಿ ಮತ್ತು ಪುರಸ್ಕಾರಗಳ ಜೊತೆಗೆ ಜನರ ಮನಸ್ಸಿನಲ್ಲಿ ಶಾಶ್ವತವಾಗಿ ತಮ್ಮ ಗೀತೆಗಳ ಮುಖಾಂತರ, ಸಾಹಿತ್ಯ ಸಂಗೀತದ ಮುಖಾಂತರ ನೆಲೆಯನ್ನು ಊರಿದ್ದಾರೆ ಹಂಸಲೇಖ ಅವರು. ಹಂಸಲೇಖ ಅವರ ನಿಜ ನಾಮಧೇಯವನ್ನು ಪೂರ್ತಿಯಾಗಿ ಬರೆದು ಕಳಿಸ್ಬೇಕು. ಅರ್ಧ ಬರೆದು ಬಹುತೇಕರು ಕಳಿಸಿದ್ದಾರೆ. ದಯವಿಟ್ಟು ಪೂರ್ತಿ ಹೆಸರನ್ನು ಬರೆದು ಕಳಿಸಿದ್ರೆ ಮಾತ್ರ ನಿಮ್ಮ ಸಂದೇಶವನ್ನು ತೆಗೆದುಕೊಳ್ಳಾಗತ್ತೆ ಅಂತ ಹೇಳ್ತಾ ಇನ್ನೊಂದು ಹಾಡನ್ನು ಕೇಳಿ ಬರೋಣ. ಹಾಡಿನ ನಂತರ ಯಾರೆಲ್ಲ ಸರಿ ಉತ್ತರವನ್ನು ನೀಡಿದ್ದಾರೆ ಅಂತ ನೋಡೋಣ.

ನಿಜವಾಗ್ಲೂ ನಾನು ಇದೇ ರೀತಿಯ ಹಾಡನ್ನು ಹೇಳಬೇಕು, ಅಭಿಮಾನಿ ಆಗಿ ಹೋದೆ ನಿಮಗೆ ನಾನು. ಯಾಕೆಂದರೆ ಎಲ್ಲರೂ ಪ್ರಯತ್ನವನ್ನು ಪಡ್ತಾರೆ, ತುಂಬ ಖುಷಿಯಾಗತ್ತೆ. ಬಹುತೇಕ 50-60 ಸಂದೇಶಗಳು ಹರಿದು ಬರುತ್ತೆ, ಉತ್ತರ ಸರಿ ಇರತ್ತೆ ಅಂತ ಹೇಳದೇ ಇದ್ದರೂ ಅವರ ಪ್ರಯತ್ನ ಇರುತ್ತಲ್ಲ, ನಿಜವಾಗೂ ಖುಷಿಯನ್ನು ತರುತ್ತೆ. ಹಾಗಾಗಿ ಯಾರೆಲ್ಲ ಸರಿ ಉತ್ತರವನ್ನು ಬರೆದು ಕಳಿಸಿದ್ದಾರೆ ಅಂತ ನೋಡೋದಾದರೆ ಅದಕ್ಕೂ ಮುನ್ನ ಉತ್ತರವನ್ನು ತಿಳಿಸೋಣ. ಹಂಸಲೇಖ ಅವರ ನಿಜನಾಮದೆಯ ಪೂರ್ತಿ ಹೆಸರನ್ನು ಬರೆದು ಕಳಿಸಿ ಅಂತ ಹೇಳಿದ್ದೆ. ಗೋವಿಂದರಾಜು ಗಂಗರಾಜು, ಬಹುತೇಕರು ಗಂಗರಾಜು ಅಂತ ಬರೆದು ಕಳಿಸಿದ್ದಾರೆ. ಯಾಕೆಂದರೆ ಹೆಚ್ಚು ಪ್ರಚಲಿತವಾಗಿ ಗಂಗರಾಜು ಅಂತಿದೆ, ಆದರೆ ಪೂರ್ತಿ ಹೆಸರು ಗೋವಿಂದರಾಜು ಗಂಗರಾಜು ಅಲ್ವಾ. ಇನ್ನು ಯಾರೆಲ್ಲ ಸರಿ ಉತ್ತರವನ್ನು ಬರೆದು ಕಳಿಸಿದ್ದಾರೆ ನೋಡೋದಾದರೆ, ಈಗ ಒಂದಷ್ಟು ಜನ ಉತ್ತರಗಳನ್ನು ಕಳಿಸುವಂತಹ ಪ್ರಯತ್ನ ಮಾಡ್ತಾ ಇದ್ದಾರೆ. ಇನ್ನೊಬ್ಬರು ಪ್ರಶ್ನೆ ಕೇಳಿದ್ದಾರೆ, ಈಗಷ್ಟೇ ಟ್ಯೂನ್ ಮಾಡಿದೆ, ಮತ್ತೊಂದು ಪ್ರಶ್ನೆಯನ್ನು ಕೇಳಿ, ಇನ್ನೊಬ್ಬರು ಪ್ರಶ್ನೆಯನ್ನು ಮತ್ತೊಮ್ಮೆ ಹೇಳಿ ಅಂತ ಕೇಳ್ತಾ ಇದ್ದಾರೆ. ಖಂಡಿತ ಹೇಗೆ ಸಾಧ್ಯ, ಉತ್ತರವನ್ನೇ ಹೇಳಿ ಆಯಿತು. ಆದರೆ ಒಂದನ್ನು ಮಾಡಬಹುದು, ಯಾರೆಲ್ಲ ಸರಿ ಉತ್ತರವನ್ನು ನೀಡಿದ್ದಾರೆ ನಿಮಗೆ ಖಂಡಿತ ಗೊತ್ತಿದೆ, ಹಾಗಾಗಿ ನಿಮ್ಮೆಲ್ಲರಿಗೂ ವಿವಿಧ ಭಾರತೀಯ ಕಡೆಯಿಂದ ಜೋರಾದ ಚಪ್ಪಾಳೆಯನ್ನು ನೀಡ್ತಾ ಮುಂದಿನ ಪ್ರಶ್ನೆಯನ್ನಂತೂ ಕೇಳ್ಬಿಡ್ತೀನಿ. ಪ್ರಶ್ನೆಯ ನಂತರ ಖಂಡಿತ ಕಾರ್ಯಕ್ರಮದ ಕೊನೆಯಲ್ಲಿ ಎಲ್ಲರ ಹೆಸರುಗಳನ್ನು ಹೇಳೋಣ ಅಂತ ಹೇಳ್ತಾ ಮುಂದಿನ ಪ್ರಶ್ನೆ, ಇದು ಸಹ ಸುಲಭವಾಗಿದೆ, ಇದರಲ್ಲಿ 2 ಪ್ರಶ್ನೆ ಅಡಗಿದೆ. ಹಾಗಾಗಿ ದಯವಿಟ್ಟು ಗಮನಿಸಿ, ಸೌಂದರ್ಯ ಯಾರಿಗೆ ತಾನೇ ತಿಳಿದಿಲ್ಲ ಇಲ್ಲಿ, ಅವರ ಅಭಿನಯ ಹಾಗೆಯೇ ಮುದ್ದು ಮುಖ ಅನೇಕ ಚಿತ್ರಗಳಿಗೆ ಜೀವ ತುಂಬಿ ಅಭಿನಯ ಮಾಡುವಂತಹ ಅವರ ಕಲೆ ನಿಜವಾಗಲೂ ಅವರಿಗೆ ಅವರೇ ಸಾಟಿ ಅಂತ ಹೇಳ್ಬೋದು. ಅವರು ಚಿತ್ರರಂಗ ಪ್ರವೇಶಿಸಿದ್ದು ಯಾವ ಚಿತ್ರದ ಮುಖಾಂತರ, ಮೊದಲನೇ ಪ್ರಶ್ನೆ. ಜೊತೆಗೆ ಸೌಂದರ್ಯ ಅವರಿಗೆ ಸಂಬಂಧಪಟ್ಟಂತೆ ಮತ್ತೊಂದು ಪ್ರಶ್ನೆ ಸಹ ಇದೆ. ಅವರು ಚಿತ್ರರಂಗಕ್ಕೆ ಪ್ರವೇಶಿಸಿದ್ದು ಯಾವ ಚಿತ್ರದಿಂದ, ನಂತರ ಅವರ ಯಾವ ಚಿತ್ರಕ್ಕೆ ಅವರಿಗೆ ಕರ್ನಾಟಕ ರಾಜ್ಯ ಶ್ರೇಷ್ಠ ನಟಿ ಪ್ರಶಸ್ತಿ 1998-99 ಸಾಲಿನಲ್ಲಿ ಲಭಿಸಿದೆ. ಅವರ ಯಾವ ಚಿತ್ರಕ್ಕೆ ಕರ್ನಾಟಕ ರಾಜ್ಯದ ಸರ್ಕಾರದ ಶ್ರೇಷ್ಠ ನಟಿ ಪ್ರಶಸ್ತಿ ಲಭಿಸಿದೆ? 2 ಪ್ರಶ್ನೆಗಳಿಗೆ ಬೇಗ ಬೇಗ ಉತ್ತರವನ್ನು ನೀಡಿ, 1 ಹಾಡಿನ ಅಂತರ ನಿಮಗಿದೆ.

ನಲ್ಲಿ ಅನೇಕರು ಉತ್ತರಗಳನ್ನು ಕಳಿಸ್ತಾ ಇದ್ದಾರೆ. ಕೆಲವರು ಒಂದು ಪ್ರಶ್ನೆಗೆ ಸರಿ ಉತ್ತರವನ್ನು ಕಳಿಸಿದ್ರೆ, ಹಲವರು ಬಹುತೇಕರು ಎರಡೂ ಪ್ರಶ್ನೆಗಳಿಗೆ ಉತ್ತರವನ್ನು ಸರಿಯಾಗಿ ಬರೆದು ಕಳಿಸಿದ್ದಾರೆ. ಬೇಗ ಉತ್ತರದ ಕಡೆ ಹೋಗೋಣ. ಅದಕ್ಕೂ ಮುನ್ನ ಪ್ರಶ್ನೆಯಾಗಿತ್ತು, ನಟಿ ಸೌಂದರ್ಯ ಅವರ ಅಭಿನಯದ ಮೊದಲ ಚಿತ್ರ ಯಾವುದು? ಹಾಗೆಯೇ 1998-99 ಸಾಲಿನ ರಾಜ್ಯ ಸರ್ಕಾರದ ಶ್ರೇಷ್ಠ ನಟಿ ಪ್ರಶಸ್ತಿ ಇವರಿಗೆ ಬಂದಿದೆ, ಯಾವ ಚಿತ್ರಕ್ಕೆ ಅಂತೂ ಪ್ರಶ್ನೆ ಆಗಿತ್ತು. ಹಾಗಾಗಿ ಅವರ ನಟನೆಯ ಮೊದಲ ಚಿತ್ರ ಚಿತ್ರರಂಗಕ್ಕೆ ಪ್ರವೇಶಿಸಿದ್ದು ಗಂಧರ್ವ ಚಿತ್ರದ ಮುಖಾಂತರ. ಇನ್ನು ಅವರಿಗೆ ಪ್ರಶಸ್ತಿಯನ್ನು, ಶ್ರೇಷ್ಠ ನಟಿ ಪ್ರಶಸ್ತಿಯನ್ನು ತಂದುಕೊಟ್ಟಿದ್ದು ದೋಣಿ ಸಾಗಲಿ ಈ ಚಿತ್ರಕ್ಕೆ. ಯಾರೆಲ್ಲ ಸರಿ ಉತ್ತರವನ್ನು ಬರೆದು ಕಳಿಸಿದ್ದೀರಾ? ಎರಡೂ ಪ್ರಶ್ನೆಗೆ ಅಂದರೆ ಎರಡೂ ಉತ್ತರವನ್ನು ಸರಿಯಾಗಿ ಬರೆದು ಕಳಿಸಿರೋರು ಬಹಳ ವಿರಳ ಇದ್ದಾರೆ. ಬಹುತೇಕರು ಈಗ ಡಿಲೀಟ್ ಮಾಡ್ತಾ ಇದ್ದಾರೆ. ದಯವಿಟ್ಟು ಹಾಗೆ ಮಾಡಬೇಡಿ, ಏನು ತೊಂದರೆ ಇಲ್ಲ, ಒಂದು ಉತ್ತರ ಸರಿ ಇದ್ದರೂ ಪರವಾಗಿಲ್ಲ. ಇನ್ನು ಕೆಲವರು ಬಾನನ್ನ ಪ್ರೀತಿಸು, ದ್ವೀಪ ಅಂತೆಲ್ಲ ಬರೆದು ಕಳಿಸಿದ್ದಾರೆ. ಖಂಡಿತ ಅವರ ಅಭಿನಯ ನಮಗೆ ಎಲ್ಲ ಚಿತ್ರಗಳಲ್ಲೂ ಚೆನ್ನಾಗಿ ಅನಿಸುತ್ತೆ, ಯಾಕೆಂದರೆ ಅಂತಹ ಶ್ರೇಷ್ಠ ನಟಿ ಅವರು ಇವತ್ತು ನಮ್ಮೊಂದಿಗೆ ಇಲ್ಲ ಅನ್ನೋದು ತುಂಬ ಬೇಜಾರಿನ ಸಂಗತಿ. ಅವರ ಅಭಿನಯದ ಚಿತ್ರಗಳನ್ನು ಮತ್ತೊಮ್ಮೆ ವೀಕ್ಷಿಸುವಂತಹ ಪ್ರಯತ್ನ ಮಾಡೋಣ ಅಂತ ಹೇಳ್ತಾ, ಯಾರೆಲ್ಲ ಸರಿ ಉತ್ತರವನ್ನು ಬರೆದು ಕಳಿಸಿದ್ದೀರಿ ನಿಮ್ಮೆಲ್ಲರಿಗೂ ವಿವಿಧ ಭಾರತೀಯ ಕಡೆಯಿಂದ ತುಂಬ ಪ್ರೀತಿಯ ಧನ್ಯವಾದಗಳು. ನಿಮ್ಮ ಭಾಗವಹಿಸುವಿಕೆ ಸದಾ ಹೀಗೆ ಮುಂದುವರಿಯಲಿ. ಇನ್ನು ಎಲ್ಲರ ಉತ್ತರಗಳು ಬಹುತೇಕ ಸಾಕಷ್ಟು ಸಂದೇಶಗಳು ಹರಿದು ಬಂದಿದೆ, ನಿಮ್ಮೆಲ್ಲರಿಗೂ ಪ್ರೀತಿಯ ವಂದನೆಗಳನ್ನು ತಿಳಿಸ್ತಾ. ಕೆಲವರು ಅರ್ಧ ಉತ್ತರವನ್ನು ಬರೆದು ಕಳಿಸಿದ್ದಾರೆ, ಇನ್ನು ಕೆಲವರು ಪ್ರಯತ್ನದಲ್ಲೇ ಇದ್ದಾರೆ, ಟೈಪಿಂಗ್ ಅಂತ ಬರ್ತಾ ಇದೆ. ಇನ್ನು ಕೆಲವರು ಸರಿ ಉತ್ತರವನ್ನು ಬರೆದು ಕಳಿಸಿದ್ದಾರೆ. ಪದ್ಮಶ್ರೀ ಕುಟುಂಬದಿಂದ ರಾಮಚಂದ್ರ ಇವರು ಸರಿ ಉತ್ತರವನ್ನು ಬರೆದು ಕಳಿಸಿದ್ದಾರೆ. ದಯವಿಟ್ಟು ನಿಮ್ಮ ಹೆಸರು ಮತ್ತು ಉತ್ತರ ಬೇರೆ ಮಾಹಿತಿಯನ್ನು ಕಳಿಸ್ಬೇಡಿ ಅಂತ ಹೇಳಿದ್ದೆ. ಅನೇಕರು ಬೇರೆ ಬೇರೆ ಮಾಹಿತಿಯನ್ನು ಬರೆದು ಕಳಿಸ್ತಾ ಇದ್ದಾರೆ. ಹಾಗೆಯೇ ಜಿ ಎಸ್ ಚಂದನ ಅವರ ಉತ್ತರ ಸರಿ ಇದೆ. ಶ್ರೀರಕ್ಷಾ ಚಿನ್ಮಯಿ ಸರಸ್ವತಿ ಶಿವಕುಮಾರ್ ಇವರು ಸಹ ಉತ್ತರವನ್ನು ಕಳಿಸಿದ್ದಾರೆ. ನೋಡಿ, ನಾನು ಪದೇ ಪದೇ ಹೇಳ್ತಾ ಇರ್ತೀನಿ, ನಿಮ್ಮ ಹೆಸರು ಉತ್ತರ ಬೇರೆ ಮಾಹಿತಿಯನ್ನು ದಯವಿಟ್ಟು ಕಳಿಸ್ಬೇಡಿ. ಹಾಗೆಯೇ ಸ್ಪೇಸ್ ಕೊಟ್ಟು ಕಳಿಸಿದಾಗ ನಿಮ್ಮ ಉತ್ತರಗಳನ್ನು ತೆಗೆದುಕೊಳ್ಳುವುದು ಬಹಳ ಕಷ್ಟ ಆಗತ್ತೆ. ಏಳುಮಲೆ ಚಿತ್ರದ ಈ ಗೀತೆಯೊಂದಿಗೆ ಇವತ್ತಿನ ಸಿನಿ ಕ್ವಿಸ್ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೇವೆ. ಸರಿಯಾಗಿ 2 ಗಂಟೆಗೆ ಇಂಗ್ಲಿಷ್ನಲ್ಲಿ ವಾರ್ತೆಗಳು. ವಾರ್ತೆಗಳ ನಂತರ ಮತ್ತೆ ಭೇಟಿಯಾಗೋಣ. ಒಂಟವನೇ ಮಲೆ ಮಾದೇ.

0: ಮನೆಗಣತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರಿಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.
1: ಇನ್ನು ಮುಂದೆ ಕೇಳಿ ಕಾರ್ಯಕ್ರಮ ಸ್ಪಂದನ.
2: ಪ್ರೀತಿಯ ಆತ್ಮೀಯ ಕೇಳುಗರಿಗೆಲ್ಲ ಸ್ಪಂದನ ವಿಶೇಷ ಕಾರ್ಯಕ್ರಮಕ್ಕೆ ಆದರದ ಸ್ವಾಗತ.
3: ಏನ್ ಕೃಷ್ಣಪ್ಪ, ನೀವು ಒಬ್ರೇ ಒಬ್ರೇ ಈ ತರ ನಕ್ಕೊಳ್ತಾ ಬಂದ್ಬಿಟ್ರೆ ನಮಗೂ ಹೇಳಿ ನಗು, ಕಾರಣ ಏನು ಅಂತ.
2: ನಾನು ಆಫೀಸ್ ಬರ್ಬೇಕಾದ್ರೆ ಈಗ ಒಂದು ಜೋಕನ್ ಓದ್ದೆ, ಅದು ತುಂಬಾ ಚೆನ್ನಾಗಿದೆ. ಗುಂಡ ತನ್ನ ಆಫೀಸ್ಗೆ ದಿನ ಟ್ರೈನ್ ಅಲ್ಲಿ ಬರ್ತಾ ಇದ್ದಂತೆ.
3: ಗುಂಡ ಆಫೀಸ್ಗೆ ದಿನ ಟ್ರೈನ್ ಅಲ್ಲಿ
2: ಪ್ರಯಾಣ ಮಾಡ್ತಾ ಇದ್ದ. ಆ ಟ್ರೈನ್ ದಿನ ಲೇಟ್ ಬರೋದಂತೆ. ಒಂದು ದಿನ ಕೂಡ ಸರಿಯಾದ ಸಮಯಕ್ಕೆ ಬಂದಿದ್ದೇ ಇಲ್ಲ. ಆ ಟ್ರೈನ್ ಏನು ಹಿಸ್ಟ್ರಿ ತಗೊಂಡ್ರೆ ಪ್ರತಿ ದಿನಾನು ಕೂಡ ತಡವಾಗಿ ಬರುವಂಥದ್ದು, ಗಂಟೆಗಟ್ಟಲೆ. ಅದು ಇವನೊಂದು ದಿನ ಹೀಗೆ ಬರ್ತಾನೆ, ಕರೆಕ್ಟ್ ಟೈಮ್ ಸಾಯಂಕಾಲ ಆಫೀಸ್ ಬಿಡ್ತಾ ಇದೆ 6:30, ಹೋಗಿ ಕೂತ್ಕೊಂಡು ಹೋಗಿ ಕರೆಕ್ಟಾಗಿ ಆಫೀಸ್ 6:30 ಬಿಡ್ತಾನೆ, ರೈಲ್ವೆ ಸ್ಟೇಷನ್ಗೆ ಬರ್ತಾನೆ, 6:50 ಆಗುತ್ತೆ, ಟ್ರೈನ್ ಬಂದೇ ಬಿಡುತ್ತೆ. ಅವನಿಗೆ ಆಶ್ಚರ್ಯ, ಇದೇನಪ್ಪ ಇವತ್ತು ಬಂದೇ ಬಿಡ್ತಲ್ಲ ಸರಿಯಾದ ಸಮಯಕ್ಕೆ ಅಂತ. ಅವನೇನು ರಿಸರ್ವ್ ಮಾಡಿರ್ತಾನೆ, ಏನು ಕಾಯ್ದಿರಿಸಿರ್ತಾನೆ, ರಿಸರ್ವ್ ಮಾಡಿರ್ತಾನೆ ಸೀಟ್ನ, ಅಲ್ಲಿ ಹೋಗ್ಬಿಟ್ಟು ಕೂತ್ಕೊಂಡು ಹಬ್ಬ ಇವತ್ತು ಸರಿಯಾದ ಸಮಯಕ್ಕೆ ಬಂತಪ್ಪ ಈ ಟ್ರೈನು ಅಂತ ಸ್ವಲ್ಪ ವಿರಾಳವಾಗಿ ರಿಲ್ಯಾಕ್ಸ್ ಆಗಿ ಆರಾಮಾಗಿ ಕೂತ್ಕೊತಾನೆ. ಇನ್ನೊಬ್ಬ ಪ್ರಯಾಣಿಕ ಬಂದು ಎದ್ದೇಳ ನನ್ನ ಸೀಟು ಅಂತ ಬಂದ್ಬಿಡ್ತಾನೆ. ಈ ಗುಂಡನ ಗಾಬರಿ, ಯಾಕಯ್ಯ ನನ್ನ ಸೀಟು, ನಾನು ರಿಸರ್ವ್ ಮಾಡಿದ್ದು ನೋಡು ಇಲ್ಲ ಅಂತ ತೋರಿಸ್ತಾನೆ. ಯೋ ನೀನು ರಿಸರ್ವ್ ಮಾಡಿದ್ದು ನಿಜಾನೇ, ಅದು ನಿನ್ನೆ ಬರಬೇಕಾದ ಟ್ರೈನ್ ಇವತ್ತು ಬಂದಿದೆ, ಇವತ್ತು ಬರಬೇಕಾದ ಮತ್ತೆ ಲೇಟಾಗಿ ಬರುತ್ತೆ ಇಳಿ ಫಸ್ಟ್ ಅಂತಾನೆ. ಸೊ ಹೀಗೆ
3: ಈ ಕೆಲವೆಲ್ಲ ಏನಾಗ್ಬಿಟ್ಟಿದೆ ಕೃಷ್ಣಪ್ಪ, ಜೋಕ್ಗಳನ್ನ ಸುಮ್ಮನೆ ಹಾಗೆ ಸೃಷ್ಟಿ ಮಾಡ್ಬಿಟ್ಟಿದ್ದಾರೆ. ಒಂದು ಅದು ಬೆಳ್ಕೊಂಡು ಬಂದ್ಬಿಟ್ಟಿದೆ ಈಗ. ಆಕಾಶವಾಣಿ ಅಂದ್ರೆ ತುಂಬಾ ಮಾತಾಡೋರಿಗೆ ಇವರು ಆಕಾಶವಾಣಿ ಅಂತ ಹೇಳೋದು, ಈ ತರ ಎಲ್ಲ ಇದನ್ನ ಸುಮ್ಮನೆ ಹಾಸ್ಯಕ್ಕೆ ಕೆಲವನ್ನ ಬಳಸ್ಕೊಂಡಿದ್ದಾರೆ. ಆದ್ರೆ ಅದು ನಿಜವಾಗಿ ಹಾಗಲ್ಲ, ಅದರ ಹಿಂದೆ ಬೇರೆನೇ ಕಥೆ ಇರುತ್ತೆ, ಬೇರೆನೇ ವ್ಯಥೆ ಇರುತ್ತೆ, ತಮ್ಮದೇ ಆದ ಒಂದು ರೀತಿ ಒಂದು ರೀತಿಯಲ್ಲಿ ಸಂಸ್ಥೆಗಳು ನಡ್ಕೊಂಡು ಬರ್ತಾ ಇರುತ್ತವೆ. ಜೋಕ್ ಮಾಡೋದು ತುಂಬಾ ಸುಲಭ, ಶಿಕ್ಷಕರ ಬಗ್ಗೆ ಜೋಕ್ಗಳಿವೆ, ಹಾಗೆ ಲಾಯರ್ ವೃತ್ತಿ ಬಗ್ಗೆ ಜೋಕ್ಗಳನ್ನ ಮಾಡೋದು ನಾವು ನೋಡ್ತೀವಿ. ಕೆಲವು ಪ್ರಾದೇಶಿಕ ಜನರು ಅವ್ರ ಬಗ್ಗೆ ನಾವು ಜೋಕ್ಗಳನ್ನ ಮಾಡೋದನ್ನ ನೋಡ್ತೇವೆ. ಆದ್ರೆ ಜೋಕುಗಳು ಕೂಡ ಅಂದ್ರೆ ಜೋಕ್ ಅಂದ್ರೆ ಏನಂತೀವಿ, ಹಾಸ್ಯ ಯಾರಿಗೂ ನೋವನ್ನ ಉಂಟು ಮಾಡದೆ ಅದು ಕೂಡ ಆರೋಗ್ಯಕರವಾಗಿದ್ರೆ ಚಂದ ಅಲ್ವಾ?
2: ಹೌದು, ನಮ್ಮ ಮನಸ್ಸಿಗೆ ಆನಂದ ಕೊಡಬೇಕದು.

0: ಜಗದಾಂಬಿಕಾ ಬಿ ಎನ್ ಅವರು, ರವಿ ಮಂಜು ಅನ್ನೋರು ಯಾವಾಗ್ಲೂ ಒಂದು ಹಾಡನ್ನ ಕೇಳ್ತಾರೆ, ಆ ಹಾಡು ನನಗೂ ಬಹಳ ಇಷ್ಟವಾದ ಹಾಡು. ಅದು ರಾಮ ಪರಶುರಾಮ ಚಿತ್ರದ ಒಂದು ಗೀತೆ. ಆ ಹಾಡು ಮೊದಲು ಪ್ರಸಾರ ಆಗ್ತಾ ಇತ್ತು, ಈಗ ಪ್ರಸಾರ ಆಗ್ತಾ ಇಲ್ಲ. ಅದನ್ನ ಯಾವುದೋ ತಾಂತ್ರಿಕ ದೋಷ ಇದೆ ಅನ್ಸುತ್ತೆ, ಅದನ್ನ ಸರಿಪಡಿಸಿ ನೀವು ಆ ಗೀತೆನ ಪ್ರಸಾರ ಮಾಡಿ ಅಂತ ಒಂದು ಹೇಳಿದ್ದಾರೆ. ಮತ್ತೆ ನಿಮ್ಮಲ್ಲಿ ಇಲ್ಲದ ಅನೇಕ ಹಾಡುಗಳು, ಅವುಗಳನ್ನ ನೀವು ಹೇಗಾದರೂ ಮಾಡಿ ನಮಗೋಸ್ಕರ ಇವತ್ತಿನ ಈ ಕಾಲದಲ್ಲಿ ಎಷ್ಟೊಂದು ಮಾಧ್ಯಮಗಳಲ್ಲಿ ಆ ಗೀತೆಗಳು ಪ್ರಸಾರ ಆಗ್ತಾ ಇರುತ್ತೆ, ನೀವು ಕೂಡ ಯಾಕೆ ಇಲ್ಲದ ಹಾಡುಗಳನ್ನ ತಂದು ಪ್ರಸಾರ ಮಾಡಬಾರದು ಅಂತ ಕೇಳಿದ್ದಾರೆ.
1: ಈಗ ನಮ್ಮಲ್ಲಿ ದೊಡ್ಡ ಭಂಡಾರ ಇದೆ.
0: ಹೌದು,
1: ಏನು ಕನ್ನಡ ಚಲನಚಿತ್ರ ರಂಗ ಆರಂಭ ಆಗಿ ಐವತ್ತರ ದಶಕದಿಂದ ಹಿಡಿದು ಎಲ್ಲ ಚಿತ್ರದ ಗೀತೆಗಳು ನಮ್ಮ ಹತ್ರ ಇದೆ. ಆದರೆ ಸ್ಕ್ರೀನಿಂಗಲ್ಲಿ ಕೆಲವೊಂದು ಗೀತೆಗಳು ಪ್ರಸಾರಕ್ಕೆ ಯೋಗ್ಯ ಅಲ್ಲ ಅಂತೇಳಿ ಕೈ ಬಿಟ್ಟಿರಬಹುದು. ಮಿಕ್ಕದಂತೆ ಈ ಹಿಂದೆ ಕೇಳಿದರೆ ಆ ಚಿತ್ರಗೀತೆ ಖಂಡಿತ ನಮ್ಮಲ್ಲಿ ಇದ್ದೇ ಇರುತ್ತೆ. ನಮ್ಮಲ್ಲಿಲ್ಲ ಅಂದ್ರೂ ನಮ್ಮ ರಾಜ್ಯದ ಬೇರೆ ಕೇಂದ್ರಗಳಲ್ಲಿ ಕೂಡ ಅದು ಲಭ್ಯತೆ ಇರುತ್ತೆ.
0: ಹೌದು,
1: ನಮ್ಮ ಕೇಳುಗರು ಯಾರು ಈ ಪ್ರಶ್ನೆಯನ್ನು ನಮಗೆ ಕಳಿಸಿದ್ದಾರೆ, ಸಂದೇಶವನ್ನು ಕಳಿಸಿದ್ದಾರೋ, ದಯವಿಟ್ಟು ಅವ್ರಿಗೆ ಹೇಳೋದು ಇಷ್ಟೇ, ನೀವು ಪೂರ್ತಿ ಒಂದು ಪಟ್ಟಿಯನ್ನು ಕೊಡಿ, ಯಾವ್ಯಾವ ಗೀತೆಗಳು ಲಭ್ಯತೆ ಇಲ್ಲ ಅಂತ ಹೇಳಿ ನಿಮ್ಮ ಗಮನಕ್ಕೆ ಬಂದಿದೆಯೋ ಆ ಗೀತೆಗಳ ಪಟ್ಟಿಯನ್ನು ವಿವರವನ್ನು ನಮಗೆ ಕೊಡಿ. ನಾವು ನಮ್ಮ ಏನು
0: ಧ್ವನಿ ಭಂಡಾರಕ್ಕೆ
1: ಕಳಿಸಿ
0: ಚಿತ್ರಗೀತೆಗಳಲ್ಲಿ
1: ಹೆಚ್ಚಿಗೆ ಮಾಡ್ತೀವಿ. ಇಲ್ಲ ಅಂದ್ರೆ ಅದನ್ನು ತರಿಸ್ಕೊಳ್ಳೋದಕ್ಕೆ ಬೇರೆ ಕೇಂದ್ರದಿಂದ ತರಿಸ್ಕೊಳ್ಳೋದಕ್ಕೆ ಎಲ್ಲ ವ್ಯವಸ್ಥೆ ಮಾಡ್ತೀವಿ.
0: ಇನ್ನು ಒಂದು ಆಪಾದನೆ ಇದೆ, ನಾಗರಾಜ ಶರ್ಮಾ ಅವರದು,
1: ನಮ್ಮ ನಿರಂತರ ಕೇಳುಗರು. ಏನವರ ಆಪಾದನೆ ಹೇಳಿ?
0: ಆಪಾದನೆ ಏನಪ್ಪ ಅಂದ್ರೆ, ನೀವು ಹಾರಿಕೆಯ ಉತ್ತರಗಳನ್ನು ಕೊಟ್ಟು ಬಿಡುತ್ತೀರಿ, ಮಾತನ್ನ ತೇಲಿಸಿ ಬಿಡುತ್ತೀರಿ, ನೀವು ನಿಮ್ಮ ಮಾತಿನಲ್ಲಿ ಸೀರಿಯಸ್ ಆಗಿ ಇಲ್ಲ, ಕಾರಣ ಏನು?
1: ಈಗ ನಾವು ಎಲ್ಲರಿಗೂ ನಾವು ಅಧಿಕೃತವಾಗಿ ಉತ್ತರ ಕೊಟ್ಟಿರ್ತೀವಿ. ಯಾರೋ ಒಬ್ರು ಏನೋ ಕೇಳಿದ್ದಾರೆ, ಅದನ್ನ ತೇಳ್ಬಿಡೋದು, ಇವ್ರು ಹೇಳಿದಾಗೆ ಸರಿಯಾಗಿ ಸಮಂಜಸವಾದಂತಹ ಉತ್ತರ ಕೊಡದೇ ಇರುವುದು ಅದು ಅಷ್ಟು ನಿಜ ಅಲ್ಲ. ಎಲ್ಲರಿಗೂ ಕೂಡ ಇದು ಸಮಾನ ಅವಕಾಶ ಇರೋದ್ರಿಂದ ನಮ್ಮ ನಾಗರಾಜ್ ಶರ್ಮಾ ಅವ್ರಿಗೂ ಕೂಡ ಎಲ್ಲರಂತೆ ಸಮಾನ ಅವಕಾಶ. ಎಲ್ಲರ ಒಂದು ಇಮೇಲ್ ಯಾವ ಥರ ಓದುತ್ತೀವೋ, ಯಾವ ಥರ ಅವರು ಪ್ರಶ್ನೆಗೆ ಉತ್ತರ ಕೊಟ್ಟಿರ್ತೀವೋ, ಇವರ ಒಂದು ಪ್ರಶ್ನೆಗೆ ಇವರ ಒಂದು ಸ್ಪಂದನೆಗೆ ನಾವು ಅದೇ ಥರ ಸ್ಪಂದಿಸ್ತಾ ಇರ್ತೀವಿ.
0: ಯಾಕೆ ಅವ್ರಿಗೆ ಹಿಂಗೆ ಅನಿಸಿರ್ಬಹುದು ಅಂದರೆ, ಏನೋ ಒಂದು ಅವರು ಹೇಳಿದ್ದನ್ನು ತಕ್ಷಣಕ್ಕೆ ಅದು ಜಾರಿಗೆ ಬಂದಿಲ್ಲ ಅನ್ನೋ ಯಾವುದೋ ಒಂದು ಸಣ್ಣ ಅನುಮಾನಕ್ಕೆ ಅವ್ರಿಗೆ ಆ ರೀತಿ ಅನಿಸಿರ್ಬಹುದು.
1: ಸಣ್ಣ ಬದಲಾವಣೆ ಆಗಬೇಕಂದ್ರೆ ನಮಗೆ ಅದಕ್ಕೆ ಅನುಮೋದನೆಯನ್ನು ಪಡ್ಕೊಂಡು ಆಮೇಲೆ ಆ ಬದಲಾವಣೆಯನ್ನು ತರುವುದಕ್ಕೆ ಅವಕಾಶ ಇರುತ್ತೆ. ಅಧಿಕೃತವಾಗಿ ಕೊಡ್ತಾ ಇದ್ದೀವಿ. ಯಾವುದು ತೇಳ್ಬಿಡುವಂಥದ್ದು, ಸುಮ್ಮನೆ ಆಗಿಬಿಡುವಂಥದ್ದು, ಉದಾಸೀನ ಮಾಡುವಂಥದ್ದು ನಮ್ಮಲ್ಲಿ ಇಲ್ಲ.
0: ಇನ್ನು ಈರಮ್ಮ ಗೊಂಡಬಾಳ್ ಅವರು, ನಮಗೆ ತುಂಬಾ ಇಷ್ಟ ನಿಮ್ಮ ನಿಲಯದ ಕಾರ್ಯಕ್ರಮಗಳು, ತಪ್ಪದೇ ನಾವು ಪ್ರತಿ ಬೆಳಗ್ಗೆ ಸಂಜೆ ಎಲ್ಲ ಹಾಡುಗಳನ್ನ ಕೇಳ್ತೀವಿ, ನಮಗೆ ಕರೆ ಸಿಗೋದಿಲ್ಲ. ಅನೇಕ ಸಲ ನಾವು ಕರೆಗೊಂದು ಹಾಡು ಕಾರ್ಯಕ್ರಮಕ್ಕೆ ಟ್ರೈ ಮಾಡಿದೀವಿ, ಅದಕ್ಕೆ ನಾವು ಇಮೇಲ್ ಕಳಿಸ್ತಾ ಇದೀವಿ, ನಮಗೆ ತುಂಬಾ ಖುಷಿ ಆಗುತ್ತೆ ಅಂತ ಅವರು ಹೇಳಿದ್ದಾರೆ.
1: ತುಂಬಾ ಧನ್ಯವಾದ ಈರಮ್ಮ ಅವರೇ.
0: ಕೃಷ್ಣಪ್ಪ, ಎಷ್ಟೊತ್ತು ಎಲ್ಲ ಸಂದೇಶಗಳನ್ನ ಓದಿದ್ವಿ, ಒಂದು 3-4 ಸಂದೇಶನ ಮಾತ್ರ ಪ್ರತಿದಿನ ಓದ್ತೀರಾ, ಹಾಗಾದ್ರೆ ನಮ್ದು ಯಾವಾಗ ಬರುತ್ತೆ, ನಮ್ದು ಯಾವಾಗ ಬರುತ್ತೆ ಅಂತ ಎಲ್ಲರೂ ಕುತೂಹಲವಾಗಿ ಕಾಯ್ತಾ ಇರ್ತಾರೆ. ಅವರದು ಯಾವಾಗ ಬರುತ್ತೆ?
1: ಖಂಡಿತ ನಾಳೆದ್ದು ಅಥವಾ ಮುಂದೆ, ಹೀಗೆ ಶನಿವಾರ ಭಾನುವಾರ ವಾರದಲ್ಲಿ 2 ದಿನ ಬಿಟ್ಟರೆ ಅವರು ಕೇಳಿಗಿರೋ ಒಂದು ಸಂದೇಶಗಳನ್ನು ನಾವು ಖಂಡಿತ ಓದೇ ಓದ್ತೀವಿ, ನಾವು ಸ್ಪಂದನೆಯನ್ನು ಕೊಟ್ಟೇ ಕೊಡ್ತೀವಿ.
0: ಹಾಗಾಗಿ ಕಾಯ್ತಾ ಇರಿ,
1: ನಮ್ಮ ವಿವಿಧ ಭಾರತಿ ಟ್ಯೂನ್ ಮಾಡಿಕೊಂಡು ಕೇಳ್ತಾ ಇರಿ.
0: ಸ್ಪಂದನ ಕಾರ್ಯಕ್ರಮಕ್ಕೆ ನೀವು ಇಮೇಲ್ ಕಳಿಸಬಹುದಾದ ವಿಳಾಸ
1: kannadavividdhabharati@gmail.com
0: kannadavividdhabharati@gmail.com. ಇನ್ನು ನಮಗೆ ಪತ್ರಗಳನ್ನು ಬರೆಯಬಹುದಾದ ವಿಳಾಸ
1: ನಿಲಯ ನಿರ್ದೇಶಕರು ವಿವಿಧ ಭಾರತಿ ಆಕಾಶವಾಣಿ
0: ರಾಜಭವನ ರಸ್ತೆ
1: ಬೆಂಗಳೂರು
0: 56-00-01 ಈ ವಿಳಾಸಕ್ಕೆ ಪತ್ರಗಳನ್ನು ಬರೆಯಬಹುದು. ಪ್ರೀತಿಯ ಕೇಳುಗರೇ, ಕೇಳ್ತಾ ಇರಿ ವಿವಿಧ ಭಾರತಿ ಆಕಾಶವಾಣಿ. ನಮ್ಮ ಕೃಷ್ಣಪ್ಪ ಹೇಳಿದ್ರು, ಕಾಯ್ತಾ ಇರಿ ಹಾಗೆ ಕೇಳ್ತಾ ಇರಿ, ಇದೆರಡು ನಿರಂತರವಾಗಿ ನಾವು ಹೇಳೋ ಮಾತುಗಳು. ನಿಮಗೆಲ್ಲ ನಿಮ್ಮದೇ ಧ್ವನಿ ಬಿ ಕೆ ಸುಮತಿ
1: ಹಾಗೂ ಕೋಲಾರ ಕೃಷ್ಣಪ್ಪನ
0: ನಮಸ್ಕಾರಗಳು.
2: ಇದುವರೆಗೆ ಸ್ಪಂದನ ಕಾರ್ಯಕ್ರಮ ಕೇಳಿದ್ರಿ. ಇದು ವಿವಿಧ ಭಾರತಿಯ ಆಕಾಶವಾಣಿ ಕನ್ನಡ.

0: ಇನ್ನು ಮುಂದೆ ಕೇಳಿ ಕನ್ನಡದಲ್ಲಿ ವಾರ್ತೆಗಳು.
1: ಆಕಾಶವಾಣಿ ಪ್ರದೇಶ ಸಮಾಚಾರ, ಓದುತ್ತಿರುವವರು ಲಿಂಗಾನಂದ. ಮುಖ್ಯಾಂಶಗಳು. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರಕ್ಕೆ ಜೂನ್ 14

0: ರಿಂದ 24ರೊಳಗೆ ದಿನಾಂಕ ಘೋಷಿಸುವಂತೆ ರಾಜ್ಯ ಚುನಾವಣಾ ಆಯೋಗ ಸೂಚನೆ. ಬೆಂಬಲ ಬೆಲೆ ಯೋಜನೆಯಡಿಯಲ್ಲಿ ಸೂರ್ಯಕಾಂತಿ ಖರೀದಿಗೆ ಕೃಷಿ ಮಾರುಕಟ್ಟೆ ಸಚಿವ ಶಿವಾನಂದ ಪಾಟೀಲ್ ಆದೇಶ. ಬೆಂಗಳೂರಿನ ಕಬ್ಬನ್ ಪಾರ್ಕ್ನಲ್ಲಿ ಇಂದಿನಿಂದ 10 ದಿನಗಳ ಕಾಲ ಮಾವು ಹಲಸು ಮೇಳ. ರಾಜ್ಯದಲ್ಲಿ ಹೆಚ್ಚುತ್ತಿರುವ ರೈತರ ಆತ್ಮಹತ್ಯೆ ಪ್ರಕರಣ, ಪ್ರತಿಪಕ್ಷ ನಾಯಕ ಆರ್ ಅಶೋಕ ಕಳವಳ. ಆಕಾಶವಾಣಿಯ 90 ವರ್ಷಗಳ ಸಂಭ್ರಮಾಚರಣೆ, ಬೆಂಗಳೂರು ಹಾಗೂ ಧಾರವಾಡದಲ್ಲಿ ನಡೆದ ವಾಕಥಾನ್ಗೆ ಉತ್ತಮ ಪ್ರತಿಕ್ರಿಯೆ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರಕ್ಕೆ ಜೂನ್ 14ರಿಂದ 24ರ ಅವಧಿಯಲ್ಲಿ ಚುನಾವಣಾ ದಿನಾಂಕ ಘೋಷಣೆ ಮಾಡುವಂತೆ ರಾಜ್ಯ ಚುನಾವಣಾ ಆಯೋಗದ ಮುಖ್ಯ ಆಯುಕ್ತ ಜಿಎಸ್ ಸಂಗ್ರೇಶಿ ಸೂಚನೆ ನೀಡಿದ್ದಾರೆ. ಜಿಬಿಎ ವ್ಯಾಪ್ತಿಯ 5 ನಗರಪಾಲಿಕೆಗಳ ಚುನಾವಣೆಗೆ ಸಂಬಂಧಪಟ್ಟಂತೆ ನಡೆದ ಸಭೆಯ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬ್ಯಾಲೆಟ್ ಪೇಪರ್ನಲ್ಲಿ ಚುನಾವಣೆ ನಡೆಸುವುದಾಗಿ ಅವರು ತಿಳಿಸಿದ್ದಾರೆ. ಚುನಾವಣೆ ನಡೆಸಲು ಈಗಾಗಲೇ ಎಲ್ಲಾ ಕ್ರಮ ತೆಗೆದುಕೊಳ್ಳಲಾಗಿದೆ, ಚುನಾವಣೆ ಮುಂದೂಡುವ ಅಧಿಕಾರ ನಮಗಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ.
1: ನಿರ್ದೇಶನದ ಮೇಲೆ ಮತ್ತು ಫೈನಲ್ ಇಂಟೆಲಿಜೆನ್ಸ್ ಅಂತ ಹೇಳಿ ಒಪ್ಪಿಸುವುದರಿಂದ ನಾವು ಜೂನ್ 30ರೊಳಗೆ ಚುನಾವಣೆಗಳನ್ನು ಮುಗಿಸಿ ಅವರಿಗೆ ನಾವು ಸುಪ್ರೀಂ ಕೋರ್ಟ್ಗೆ ಕಂಪ್ಲೈನ್ಸ್ ವರದಿಯನ್ನು ಕೊಡಬೇಕಾಗಿದೆ. ಈ ಹಿನ್ನೆಲೆಯಲ್ಲಿ ಬೇಳೆಯನ್ನ ಕೊಡುವಂತಹ ಒಂದು ಏನು ಪೋಸ್ಟ್ಪೋನ್ಮೆಂಟ್ ಅವರು ಕೇಳಿದ ಹಾಗೆ ಪೋಸ್ಟ್ಪೋನ್ಮೆಂಟ್ ಮಾಡುವಂತಹ ಅಧಿಕಾರ ನನಗೆ ಈಗ ಇಲ್ಲ.
0: ಚುನಾವಣೆ ಕುರಿತಂತೆ ಇಂದು ಸಭೆ ನಡೆದಿದ್ದು, ಜಿಬಿಎ ಅಧ್ಯಕ್ಷರಾಗಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಸಭೆಗೆ ಗೈರಾಗಿದ್ದರು. ಈ ಹಿನ್ನೆಲೆಯಲ್ಲಿ ರಾಜ್ಯ ಚುನಾವಣಾ ಆಯುಕ್ತ ಜಿಎಸ್ ಸಂಗ್ರೇಶಿ ನೇತೃತ್ವದಲ್ಲಿ ಸಭೆ ನಡೆದಿದ್ದು, ಮುಖ್ಯ ಆಯುಕ್ತ ಮಹೇಶ್ವರ ರಾವ್ ಸಭೆಯಲ್ಲಿ ಭಾಗವಹಿಸಿದ್ದರು. ಬೆಂಬಲ ಬೆಲೆ ಯೋಜನೆಯಡಿಯಲ್ಲಿ 2025-26ನೇ ಸಾಲಿನ ಹಿಂಗಾರು ಹಂಗಾಮಿನ ಸೂರ್ಯಕಾಂತಿಯನ್ನು ಪ್ರತಿ ಕ್ವಿಂಟಾಲ್ಗೆ 7,721 ರೂಪಾಯಿ ದರದಲ್ಲಿ ಖರೀದಿಗೆ ಕಬ್ಬಿ ಅಭಿವೃದ್ಧಿ, ಸಕ್ಕರೆ ಜವಳಿ ಹಾಗೂ ಕೃಷಿ ಮಾರುಕಟ್ಟೆ ಸಚಿವ ಶಿವಾನಂದ ಪಾಟೀಲ್ ಆದೇಶ ನೀಡಿದ್ದಾರೆ. ಕೇಂದ್ರ ಸರ್ಕಾರದ ಬೆಂಬಲ ಬೆಲೆ ಮಾರ್ಗಸೂಚಿಗಳ ಅನ್ವಯ ಬಾಗಲಕೋಟೆ, ಬೆಳಗಾವಿ, ಬಳ್ಳಾರಿ, ವಿಜಯಪುರ, ಚಾಮರಾಜನಗರ, ಚಿತ್ರದುರ್ಗ, ಗದಗ, ಕಲಬುರಗಿ, ವಿಜಯನಗರ, ರಾಯಚೂರು ಹಾಗೂ ಧಾರವಾಡ ಜಿಲ್ಲೆಗಳಲ್ಲಿ ಅವಶ್ಯಕತೆಗೆ ಅನುಗುಣವಾಗಿ ಖರೀದಿ ಕೇಂದ್ರಗಳನ್ನು ತೆರೆಯಲು ನಿರ್ದೇಶನ ನೀಡಿದ್ದಾರೆ. ನಾಫೆಡ್ ಮತ್ತು ಎನ್ಸಿಸಿಎಫ್ ಸಂಸ್ಥೆಗಳನ್ನು ಕೇಂದ್ರ ಸರ್ಕಾರದ ಖರೀದಿ ಸಂಸ್ಥೆಗಳನ್ನಾಗಿ ಹಾಗೂ ಕರ್ನಾಟಕ ಸಹಕಾರಿ ಎಣ್ಣೆಬೀಜ ಬೆಳೆಗಾರರ ಮಹಾಮಂಡಳವನ್ನು ರಾಜ್ಯ ಸರ್ಕಾರದ ಖರೀದಿ ಸಂಸ್ಥೆಗಳನ್ನಾಗಿ ನೇಮಕ ಮಾಡಲಾಗಿದೆ. ನೋಂದಣಿ ಅವಧಿಯನ್ನು 50 ದಿನ ಹಾಗೂ ಖರೀದಿ ಅವಧಿಯನ್ನು 60 ದಿನ ನಿಗದಿಪಡಿಸಲಾಗಿದ್ದು, ನೋಂದಣಿ ಜೊತೆಗೆ ಖರೀದಿ ಪ್ರಕ್ರಿಯೆ ಆರಂಭಿಸಬೇಕು ಎಂದು ಜಿಲ್ಲಾ ಟಾಸ್ಕ್ ಫೋರ್ಸ್ ಸಮಿತಿ ಅಧ್ಯಕ್ಷರಾಗಿರುವ ಜಿಲ್ಲಾಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ರೈತರ ಹೆಸರಿನಲ್ಲಿ ವರ್ತಕರು ಮತ್ತು ಖರೀದಿ ಸಂಸ್ಥೆಗಳು ಬೆಂಬಲ ಬೆಲೆ ಖರೀದಿ ಕೇಂದ್ರಗಳನ್ನು ದುರ್ಬಳಕೆ ಮಾಡಿಕೊಳ್ಳಲು ಅವಕಾಶ ನೀಡಬಾರದು. ಖರೀದಿ ಪ್ರಗತಿಯ ವಿವರವನ್ನು ಪ್ರತಿದಿನ ರಾಜ್ಯ ಸರ್ಕಾರ ಹಾಗೂ ಕರ್ನಾಟಕ ರಾಜ್ಯ ಕೃಷಿ ಮಾರಾಟ ಮಂಡಳಿಗೆ ಒದಗಿಸಬೇಕು ಎಂದು ಸೂಚಿಸಿದ್ದಾರೆ. ತೋಟಗಾರಿಕೆ ಹಾಗೂ ಕರ್ನಾಟಕ ರಾಜ್ಯ ಮಾವು ಅಭಿವೃದ್ಧಿ ಮತ್ತು ಮಾರುಕಟ್ಟೆ ನಿಗಮ ಸಂಯುಕ್ತ ಆಶ್ರಯದಲ್ಲಿ ಬೆಂಗಳೂರಿನ ಕಬ್ಬನ್ ಪಾರ್ಕ್ನಲ್ಲಿ ಇಂದಿನಿಂದ 10 ದಿನಗಳ ಕಾಲ ಮಾವು ಮತ್ತು ಹಲಸು ಮೇಳ ನಡೆಯಲಿದೆ. ಗ್ರಾಹಕರಿಗೆ ಕಾರ್ಬೈಡ್ ಮುಕ್ತ ಸಹಜವಾಗಿ ಮಾಗಿದ ಹಣ್ಣುಗಳನ್ನು ರೈತರಿಂದ ನೇರವಾಗಿ ಒದಗಿಸುವುದು, ರುಚಿಯಾದ ತಾಜಾ ಹಣ್ಣುಗಳನ್ನು ಯೋಗ್ಯ ಬೆಲೆಗೆ ದೊರಕುವಂತೆ ಮಾಡುವುದು ಈ ಮೇಳದ ಉದ್ದೇಶ. ಮೇಳದಲ್ಲಿ ಬಾದಾಮಿ, ಮಲ್ಲಿಕಾ, ಸೇಂದೂರ, ರಸಪುರಿ ಸೇರಿದಂತೆ ಹಲವು ತಳಿಗಳು ಹಾಗೂ ಹಲಸಿನ ತಳಿಗಳಾದ ರುದ್ರಾಕ್ಷಿ, ಶಿವರಾತ್ರಿ, ಏಕಾದಶಿ, ಲಾಲ್ ಭಾಗ್, ಮಧುರ ಹಣ್ಣುಗಳು ಖರೀದಿಗೆ ಲಭ್ಯವಿದೆ. ದೇಶದ ಪ್ರಮುಖ ಮಾವು ಉತ್ಪಾದನಾ ಕೇಂದ್ರಗಳಲ್ಲಿ ಒಂದಾಗಿರುವ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನಲ್ಲಿ ಇದೇ 15ರಿಂದ ಅಧಿಕೃತವಾಗಿ ಮಾವಿನ ಮಾರುಕಟ್ಟೆ ಆರಂಭವಾಗಲಿದೆ. ಸುಮಾರು 65 ಎಕರೆ ಪ್ರದೇಶದಲ್ಲಿ ಮಾವು ಬೆಳೆಯುವ ಶ್ರೀನಿವಾಸಪುರ ಮಾವಿನ ನಾಡು ಎಂದು ಖ್ಯಾತಿ ಹೊಂದಿದೆ. ಇಲ್ಲಿನ ಹವಾಮಾನ ಮತ್ತು ಮಣ್ಣಿನ ಗುಣಮಟ್ಟ ಮಾವಿನ ಬೆಳೆಗೆ ಅತ್ಯಂತ ಅನುಕೂಲಕರವಾಗಿದ್ದು ಉತ್ತಮ ಗುಣಮಟ್ಟದ ಹಣ್ಣು ಉತ್ಪಾದನೆಗೆ ಸಹಕಾರಿಯಾಗಿದೆ. ಪ್ರಮುಖವಾಗಿ ಇಲ್ಲಿ ಬಾದಾಮಿ, ಮಲ್ಲಿಕಾ, ಬೇನಿಶಾ, ಇಮಾಮ್ ಪಸಂದ್, ಶಕ್ಕರ್ ಬೀಜ್, ದೇಸರಿ, ರಾಜಗಿರಿ, ಖುದ್ದೂಸ್, ಕೆಸರ್ ಮುಂತಾದ ತಳಿಗಳ ರೈತರ ಆರ್ಥಿಕ ಆಧಾರವಾಗಿದೆ. ಪಂಜಾಬ್, ಹರಿಯಾಣ, ರಾಜಸ್ಥಾನ, ಗುಜರಾತ್, ಉತ್ತರ ಪ್ರದೇಶ, ಮಧ್ಯಪ್ರದೇಶ, ಪಶ್ಚಿಮ ಬಂಗಾಳ, ತಮಿಳುನಾಡು, ಕೇರಳ, ಆಂಧ್ರಪ್ರದೇಶ ಸೇರಿದಂತೆ ಅನೇಕ ರಾಜ್ಯಗಳಿಗೆ ಇಲ್ಲಿಂದ ಮಾವು ರಫ್ತಾಗುತ್ತದೆ. ಮಾವಿನಿಂದ ತಯಾರಾಗುವ ಜ್ಯೂಸ್, ಪಲ್ಪ್ ಹಾಗೂ ಇತರೆ ಮೌಲ್ಯವರ್ಧಿತ ಉತ್ಪನ್ನಗಳಿಗೂ ವಿದೇಶಗಳಲ್ಲಿ ಉತ್ತಮ ಬೇಡಿಕೆ ಇದೆ. ರಾಜ್ಯದಲ್ಲಿ ರೈತರ ಆತ್ಮಹತ್ಯೆ ಹೆಚ್ಚುತ್ತಿದೆ ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ ಕಳವಳ ವ್ಯಕ್ತಪಡಿಸಿದ್ದಾರೆ. ಸರ್ಕಾರದ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿರುವ

0: ಅವರು ರಾಜ್ಯ ಸರ್ಕಾರ ರೈತರ ಮೇಲೆ ಗ್ಯಾರಂಟಿ ರಾಜಕೀಯ ಮಾಡುತ್ತಿದೆ ಎಂದು ಆರೋಪಿಸಿದ್ದಾರೆ. ರಾಜ್ಯದಲ್ಲಿ ಒಂದು ವರ್ಷದಲ್ಲಿ ಆತ್ಮಹತ್ಯೆಗಳ ಸಂಖ್ಯೆ 2423ರಿಂದ 2927ಕ್ಕೆ ಏರಿಕೆಯಾಗಿರುವುದು ಸರ್ಕಾರದ ವೈಫಲ್ಯಕ್ಕೆ ಹಿಡಿದ ಕೈಗನ್ನಡಿ ಎಂದು ದೂರಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15ಕ್ಕೆ.
0: ಆಕಾಶವಾಣಿಯ 90 ವರ್ಷಗಳ ಸಂಭ್ರಮಾಚರಣೆಯ ಅಂಗವಾಗಿ ಬೆಂಗಳೂರು ಆಕಾಶವಾಣಿ ಕೇಂದ್ರದ ವತಿಯಿಂದ ಇಂದು ಆಯೋಜಿಸಲಾಗಿದ್ದ ವಾಕಥಾನ್ 2026ಕ್ಕೆ ಉತ್ತಮ ಸ್ಪಂದನೆ ವ್ಯಕ್ತವಾಯಿತು. 90 ವರ್ಷಗಳ ಸಾರ್ಥಕ ಧ್ವನಿ, ಸಂಸ್ಕೃತಿ ಹಾಗೂ ಸದಭಿರುಚಿಯ ಸಂಪರ್ಕ ಸೇತು ಎಂಬ ಘೋಷವಾಕ್ಯದೊಂದಿಗೆ ನಡೆದ ಜಾಥಾದಲ್ಲಿ ಮಾಜಿ ಕ್ರಿಕೆಟಿಗ ದೊಡ್ಡ ಗಣೇಶ್, ಖ್ಯಾತ ಚಲನಚಿತ್ರ ನಟ ಅನಿರುದ್ಧ್ ಜತ್ಕಾರ್ ಪಾಲ್ಗೊಂಡಿದ್ದರು. ಬೆಂಗಳೂರು ಆಕಾಶವಾಣಿ ಕೇಂದ್ರದ ಉಪಮಹಾನಿರ್ದೇಶಕರಾದ ಕೆಪಿ ಸಂಜೀವ್, ನಿರ್ದೇಶಕರು ಹಾಗೂ ಕಾರ್ಯಕ್ರಮ ಮುಖ್ಯಸ್ಥರಾದ ಎಎಸ್ ಶಂಕರ ನಾರಾಯಣ, ಆಕಾಶವಾಣಿ ಸಿಬ್ಬಂದಿ, ಕ್ರೀಡಾಪಟುಗಳು ಸೇರಿದಂತೆ 300ಕ್ಕೂ ಅಧಿಕ ಜನರು ಪಾಲ್ಗೊಂಡಿದ್ದರು. ಬೆಂಗಳೂರಿನ ರಾಜಭವನ ರಸ್ತೆಯಲ್ಲಿರುವ ಆಕಾಶವಾಣಿ ಕೇಂದ್ರದಿಂದ ಆರಂಭವಾದ ಜಾಥಾ ಕಬ್ಬನ್ ಪಾರ್ಕ್ ಮೂಲಕ ಸಾಗಿ ವಿಧಾನಸೌಧ ಎದುರುಗಡೆಯಿಂದ ಸಂಚರಿಸಿ ಆಕಾಶವಾಣಿ ಕೇಂದ್ರದಲ್ಲಿ ಕೊನೆಗೊಂಡಿತು. ಭಾಗವಹಿಸಿದ ಎಲ್ಲರಿಗೂ ಪ್ರಮಾಣಪತ್ರ ನೀಡಲಾಯಿತು. ಇನ್ನೊಂದೆಡೆ ಆಕಾಶವಾಣಿ ಧಾರವಾಡ ಕೇಂದ್ರವು ಇಂದು ಬೆಳಗ್ಗೆ 8 ಗಂಟೆಗೆ ಜನ ಸಹಭಾಗಿತ್ವದಲ್ಲಿ ಆತ್ಮೀಯ ಶ್ರೋತೃಗಳೊಂದಿಗೆ ಆಕಾಶವಾಣಿ @90 ಫಿಟ್ ಇಂಡಿಯಾ ವಾಕಥಾನ್ ಆಯೋಜಿಸಿತ್ತು. ಈ ವಾಕಥಾನ್ನಲ್ಲಿ ವಿದ್ಯಾರ್ಥಿಗಳು ಸೇರಿದಂತೆ ವಿಶೇಷ ಆಹ್ವಾನಿತ ಶ್ರೋತೃಗಳು, ಸಾರ್ವಜನಿಕರು, ಆಕಾಶವಾಣಿ ಅಧಿಕಾರಿ ವರ್ಗ ಹಾಗೂ ಸಿಬ್ಬಂದಿ ಪಾಲ್ಗೊಂಡಿದ್ದರು. ದಶಕಗಳ ಕಾಲ ನಾಡಿನ ಕಲೆ, ಸಾಹಿತ್ಯ ಮತ್ತು ಪರಂಪರೆಯನ್ನು ಮನೆ ಮನೆಗೆ ತಲುಪಿಸಿದ ಆಕಾಶವಾಣಿಯ ಮೈಲಿಗಲ್ಲನ್ನು ಸ್ಮರಿಸಲು ಹಾಗೂ ನಾಡಿನ ಸಂಸ್ಕೃತಿ ಮತ್ತು ಸಾರ್ವಜನಿಕರ ನಡುವಿನ ಬಾಂಧವ್ಯವನ್ನು ಮತ್ತಷ್ಟು ಗಟ್ಟಿಗೊಳಿಸುವ ನಿಟ್ಟಿನಲ್ಲಿ ಈ ವಾಕಥಾನ್ ಹಮ್ಮಿಕೊಳ್ಳಲಾಗಿತ್ತು. ಡಾಕ್ಟರ್ ಮನಮೋಹನ್ ಸಿಂಗ್ ಬೆಂಗಳೂರು ನಗರ ವಿಶ್ವವಿದ್ಯಾಲಯದ ರಸಾಯನಶಾಸ್ತ್ರ ವಿಭಾಗವು ಕೆಮಿಕಲ್ ಸೊಸೈಟಿ ಮತ್ತು ಸೆಂಟ್ರಲ್ ಕಾಲೇಜಿನ ರಸಾಯನಶಾಸ್ತ್ರ ಹಳೆಯ ವಿದ್ಯಾರ್ಥಿಗಳ ಸಂಘದ ಸಂಯುಕ್ತ ಆಶ್ರಯದಲ್ಲಿ ಕೆಮೋತ್ಸವ 2026 ಎಂಬ ವಿನೂತನ ಕಾರ್ಯಕ್ರಮ ಹಮ್ಮಿಕೊಂಡಿತ್ತು. ಭಿತ್ತಿ ಫಲಕವನ್ನು ಅನಾವರಣಗೊಳಿಸುವ ಮೂಲಕ ವಿವಿಧ ಶೈಕ್ಷಣಿಕ ಸ್ಪರ್ಧೆಗಳನ್ನು ಒಳಗೊಂಡ ಈ ವಿಜ್ಞಾನ ಹಬ್ಬಕ್ಕೆ ಕುಲಪತಿ ಪ್ರೊಫೆಸರ್ ರಮೇಶ್ ಬಿ ವಿದ್ಯುಕ್ತವಾಗಿ ಚಾಲನೆ ನೀಡಿದರು. ಈ ವೇಳೆ ಮಾತನಾಡಿದ ಅವರು, ಆಧುನಿಕ ತಂತ್ರಜ್ಞಾನದ ತಾಯಿಬೇರಾದ ಮೂಲ ವಿಜ್ಞಾನ ಕಲಿಕೆಗೆ ಹೆಚ್ಚಿನ ಆಸಕ್ತಿ ವಹಿಸುವಂತೆ ವಿದ್ಯಾರ್ಥಿಗಳಿಗೆ ಕರೆ ನೀಡಿದರು. ದಾವಣಗೆರೆ ಜಿಲ್ಲೆಯಲ್ಲಿ ಕಳೆದ 2 ವರ್ಷಗಳಿಂದ ಮಳೆ ನೀರು ಸಂರಕ್ಷಣೆಗಾಗಿ ಹಮ್ಮಿಕೊಂಡಿರುವ ವಿವಿಧ ಯೋಜನಾಬದ್ಧ ಕಾಮಗಾರಿಗಳ ಫಲವಾಗಿ ಜಿಲ್ಲೆಯ ಅಂತರ್ಜಲ ಮಟ್ಟ ಸರಾಸರಿ 2 ಅಡಿಗಳಷ್ಟು ಏರಿಕೆಯಾಗಿದೆ. ಇದು ಪರಿಸರ ಸಮತೋಲನದ ದೃಷ್ಟಿಯಿಂದ ಆಶಾದಾಯಕ ಬೆಳವಣಿಗೆ ಎಂದು ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಗಿತ್ತೆ ಮಾಧವ ವಿಠಲ್ ರಾವ್ ತಿಳಿಸಿದ್ದಾರೆ. ಮಳೆ ನೀರು ವ್ಯರ್ಥವಾಗಿ ಹರಿದು ಹೋಗುವುದನ್ನು ತಡೆದು ಪ್ರತಿಯೊಂದು ಮನೆಯಲ್ಲೂ ಇಂಗುಗುಂಡಿ ನಿರ್ಮಿಸಿಕೊಳ್ಳುವ ಮೂಲಕ ಅಂತರ್ಜಲ ವೃದ್ಧಿಗೆ ಸಾರ್ವಜನಿಕರು ಸಹಕರಿಸಬೇಕು ಎಂದು ಅವರು ಕರೆ ನೀಡಿದ್ದಾರೆ. ಕೇಂದ್ರ ಉಕ್ಕು ಮತ್ತು ಭಾರಿ ಕೈಗಾರಿಕಾ ಸಚಿವ HD ಕುಮಾರಸ್ವಾಮಿ ಅವರು ಇಂದು ಹಾಸನ ಜಿಲ್ಲಾ ಪ್ರವಾಸ ಕೈಗೊಂಡಿದ್ದು ಹೊಳೆ ನರಸೀಪುರ ತಾಲೂಕಿನ ಮಾವಿನಕೆರೆ ಬೆಟ್ಟದ ರಂಗನಾಥಸ್ವಾಮಿ ದೇವಾಲಯಕ್ಕೆ ಭೇಟಿ ನೀಡಲಿದ್ದಾರೆ. ಬಳಿಕ ಅವರು ಹಾಸನ ನಗರದ ಭುವನಹಳ್ಳಿ ಶ್ರೀ ದೇವಿರಮ್ಮ ಜಾತ್ರಾ ಮಹೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರಕ್ಕೆ June 14-24ರೊಳಗೆ ದಿನಾಂಕ ಘೋಷಿಸುವಂತೆ ರಾಜ್ಯ ಚುನಾವಣಾ ಆಯೋಗ ಸೂಚನೆ. ಬೆಂಬಲ ಬೆಲೆ ಯೋಜನೆಯಡಿಯಲ್ಲಿ ಸೂರ್ಯಕಾಂತಿ ಖರೀದಿಗೆ ಕೃಷಿ ಮಾರುಕಟ್ಟೆ ಸಚಿವ ಶಿವಾನಂದ ಪಾಟೀಲ್ ಆದೇಶ. ಬೆಂಗಳೂರಿನ ಕಬ್ಬನ್ ಪಾರ್ಕ್ನಲ್ಲಿ ಇಂದಿನಿಂದ 10 ದಿನಗಳ ಕಾಲ ಮಾವು ಹಲಸು ಮೇಳ. ರಾಜ್ಯದಲ್ಲಿ ಹೆಚ್ಚುತ್ತಿರುವ ರೈತರ ಆತ್ಮಹತ್ಯೆ ಪ್ರಕರಣ, ಪ್ರತಿಪಕ್ಷ ನಾಯಕ R.ಅಶೋಕ ಕಳವಳ. ಆಕಾಶವಾಣಿಯ 90 ವರ್ಷಗಳ ಸಂಭ್ರಮಾಚರಣೆ, ಬೆಂಗಳೂರು ಹಾಗೂ ಧಾರವಾಡದಲ್ಲಿ ನಡೆದ ವಾಕಥಾನ್ಗೆ ಉತ್ತಮ ಪ್ರತಿಕ್ರಿಯೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40ಕ್ಕೆ.

0: ಜನಗಣತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರೆಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.
1: ಬದ್ಲಿಸಿ ಬದ್ಲಿಸಿ ಅಭ್ಯಾಸ ಬದ್ಲಿಸಿ.
2: ಮಷೀನ್ ನಲ್ಲಿ ಬಟ್ಟೆ ಹಾಕುವ ಮೊದಲು ಚೆಕ್ ಮಾಡಿಲ್ವಾ?
1: ಬದ್ಲಿಸಿ ಬದ್ಲಿಸಿ ಅಭ್ಯಾಸ ಬದ್ಲಿಸಿ. ಈಗ ಹತ್ತಿರದ ಬ್ಯಾಂಕ್ ಗೆ ಹೋಗಿ ಹರಿದ ಹಳೆ ನೋಟ್ಸ್ ಬದ್ಲಿಸಿ. ಬ್ಯಾಂಕ್ ತಗೊಳ್ಳದಿದ್ರೆ RBI ನ ಓಂಬಡ್ಸ್ಮನ್ ಗೆ ದೂರು ನೀಡಿ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ.
3: ಇದು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. 2:41:20 ಈ ಸಮಯದಲ್ಲಿ ಇನ್ನೊಂದು ಕೇಳಿ ಕಾರ್ಯಕ್ರಮ ಚಿತ್ರತಾನ. ಚಿತ್ರತಾನ ಕಾರ್ಯಕ್ರಮದಲ್ಲಿ ಒಂದೇ ಚಿತ್ರದ ಗೀತೆಗಳು ಪ್ರಸಾರ ಆಗುತ್ತೆ. ಇನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ಸಂತು ಸ್ಟ್ರೈಟ್ ಫಾರ್ವರ್ಡ್ ಚಿತ್ರದ ಗೀತೆ. 2016 ಚಿತ್ರ ಬಿಡುಗಡೆಯಾಗುತ್ತೆ. ರಾಕಿಂಗ್ ಸ್ಟಾರ್ ಯಶ್, ರಾಧಿಕಾ ಪಂಡಿತ್, ಶ್ಯಾಮ್, ಅನಂತ್ನಾಗ್ ಮತ್ತು ಇನ್ನಿತರೆ ತಾರಾಗಣ ಚಿತ್ರಕ್ಕೆ ಇದೆ. ಕೆ ಮಂಜು ಅವರು ನಿರ್ಮಾಪಕರು, ಮಹೇಶ್ ರಾವ್ ಅವರ ನಿರ್ದೇಶನ ಚಿತ್ರಕ್ಕೆ ಇದೆ. ಬಹಳ ದಿನಗಳಿಂದ ಈ ಚಿತ್ರ ಬಿಡುಗಡೆಗೆ ಸಿದ್ಧವಾಗಿತ್ತು. ನಂತರ ಅಂತೂ ಬಿಡುಗಡೆ ಆಯಿತು. ಒಳ್ಳೆಯ ಹೆಸರನ್ನು ತಂದುಕೊಡ್ತು. ರವಿಶಂಕರ್, ರಂಜಿತ್, ಸಂತೋಷ್, ಶಶಾಂಕ್ ಅವರ ಧ್ವನಿ ಇದೆ. ಹಾಗೆಯೇ ಮುಂಬರುವ ಗೀತೆಗಳಿಗೆ ಸೋನು ನಿಗಮ್, ಟಿಪ್ಪು ಅವರ ಧ್ವನಿಗಳಲ್ಲಿ ಗೀತೆ ಮೂಡಿಬರುತ್ತೆ. ಇನ್ನು ಸಾಹಿತ್ಯದ ಸಾರಥ್ಯ ಚೇತನ್ ಕುಮಾರ್, ಯೋಗರಾಜ್ ಭಟ್ ಮತ್ತು ಗೌಸ್ಪೀರ್ ಅವರದ್ದು. ಸಂಗೀತ ವಿ ಹರಿಕೃಷ್ಣ ಅವರಿಂದ.

ಚಿತ್ರತಾಣ ಕಾರ್ಯಕ್ರಮದಲ್ಲಿ ಒಂದೇ ಚಿತ್ರದ ಗೀತೆಗಳನ್ನ ಕೇಳ್ತಾ ಇದ್ದೀರಾ. ಈ ದಿನ ಸಂತು ಸ್ಟ್ರೈಟ್ ಫಾರ್ವರ್ಡ್ ಚಿತ್ರದ ಗೀತೆಗಳು ಪ್ರಸಾರ ಆಗ್ತಾ ಇದೆ.

0: ಸಂತೋಷ್ ರೈಟ್ ಫಾರ್ವರ್ಡ್ ಚಿತ್ರದ ಈ ಗೀತೆಯೊಂದಿಗೆ ಇವತ್ತಿನ ಚಿತ್ರತಾನ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಗುತ್ತೆ. ಸರಿಯಾಗಿ 3 ಗಂಟೆಗೆ ಹಿಂದಿ ಕಾರ್ಯಕ್ರಮಗಳು, ಮತ್ತೆ ನಿಮ್ಮ ಭೇಟಿ 4 ಗಂಟೆಗೆ.
1: ಸುರೀಲಿ ಧಡ್ಕನ್ ಕಾರ್ಯಕ್ರಮ ಹಲೋ ಸಹೇಲಿ ಬಸ್ ಕುಚಿ ಪಲೋಮೆ.

0: आप सुन रहे हैं विविध भारती।
1: सखियों के दिल की जुबान। हेलो सहेली।

0: ಇನ್ನು ಈ ಸಮಯ ನಿಮಗೆಲ್ಲ ತಿಳಿದಿರೋ ಹಾಗೆ ಪರಿಮಳ ಕಾರ್ಯಕ್ರಮದ್ದು. ಪರಿಮಳ ಕಾರ್ಯಕ್ರಮದಲ್ಲಿ ಮುಕ್ತ ಮಾತುಕತೆ ಇರುತ್ತೆ. ಒಂದಷ್ಟು ವಿಷಯದ ಜೊತೆ ಒಬ್ರು ವಿಶೇಷ ಅತಿಥಿ ಅವರ ಜೊತೆ ಮಾತುಕತೆ, ಅವರ ಸಂದರ್ಶನ ಜೊತೆ ಅವರ ಮನಸ್ಸಿನ ಮಾತು, ಒಂದಷ್ಟು ವಿಷಯ ಮಾಹಿತಿ, ಹಾಡುಗಳು ಎಲ್ಲವೂ ನಿಮಗಾಗಿ ಇವತ್ತಿನ ಪರಿಮಳ ಕಾರ್ಯಕ್ರಮದಲ್ಲಿ. ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಅಂತ ಹೇಳ್ತಾ ಇವತ್ತು ನಮ್ಮ ಜೊತೆ ಒಬ್ರು ವಿಶೇಷ ಅತಿಥಿ ಅಂತ ಹೇಳಲಿಕ್ಕೆ ಬರಲ್ಲ. ಅವ್ರು ನಿಜವಾಗ್ಲೂ ಆಕಾಶವಾಣಿಗೆ ಸಾಕಷ್ಟು ಬಾರಿ ಬಂದಿದ್ದಾರೆ, ಹಾಗೇನೆ ಅವ್ರನ್ನ ಅತಿಥಿ ಅಂತ ನಾವು ಕರೆಯೋದಕ್ಕೆ ಹೋಗಲೇಬಾರ್ದು. ಯಾರವರು ಅಂತ ನಿಮ್ಮ ಪ್ರಶ್ನೆ ಅಲ್ವಾ? ಹಾಗಾಗಿ ಅವರೇ. ಈಗ ನಮಗೇನಾದ್ರು ಪ್ರಾಬ್ಲಮ್ ಆದರೆ ಡಾಕ್ಟರ್ ಅಂತ ಹೇಳ್ತೀವಿ, ಇನ್ನು ಹಲ್ ಪ್ರಾಬ್ಲಮ್ ಆದರೆ ಡೆಂಟಲ್ ಡಾಕ್ಟರ್ ಅಂತ ಹೇಳ್ತೀವಿ. ಆದರೆ ಮರಕ್ಕೆ ಪ್ರಾಬ್ಲಮ್ ಆದರೆ ಅದು ಏನು ಹೇಳಬೇಕು, ಅದು ಏನು ಹೇಳುತ್ತೆ, ಆದರೆ ಅವುಗಳು ಹೇಳೋದು ನಮಗೆ ಕೇಳುತ್ತಾ ಅಂತ ನಿಮ್ಮ ಪ್ರಶ್ನೆ ಮತ್ತೆ. ಆದರೆ ಖಂಡಿತ ಈ ಡಾಕ್ಟ್ರಿಗೆ ಅದು ಕೇಳಿಸ್ಬಿಟ್ಟಿದೆ. ಯಾರವರು ಅಂದರೆ ಅವರೇ ವೃಕ್ಷ ವೈದ್ಯರು, ನಗರೀಕೃತ ಅರಣ್ಯ ಸಂರಕ್ಷಕರು, ಹಾಗೇ ಬೆಂಗಳೂರು ಟ್ರೀ ಕಮಿಟಿಯ ಮೆಂಬರ್ ಅವರು. ಹಾಗಾಗಿ ಸಾಕಷ್ಟು ರೀತಿಯಲ್ಲಿ ಮರಗಳನ್ನು, ಜೊತೆಗೆ ಪರಿಸರವನ್ನು, ಪ್ರಾಣಿಗಳನ್ನು ಹೇಗೆ ಸಂರಕ್ಷಣೆ ಮಾಡೋದು, ಇದೆಲ್ಲದರ ಬಗ್ಗೆ ಒಂದಷ್ಟು ವರ್ಷಗಳಿಂದ ಕೆಲಸ ಮಾಡ್ತಾ ಬರ್ತಾ ಇದ್ದಾರೆ ಅವರೇ ವಿಜಯ್ ನಿಶಾಂತ್ ಅವರು. ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ. ಟ್ರೀ ಡಾಕ್ಟರ್ ಅಂತ ಅವರು ಸಿಕ್ಕಾಪಟ್ಟೆ ಫೇಮಸ್. ವಿಜಯ್ ಅವರೇ ನಮಸ್ಕಾರ. ವಿಜಯ್ ಅವರೇ ನಮಸ್ಕಾರ.
1: ನಮಸ್ಕಾರ,
0: ಹೇಗಿದ್ದೀರಾ?
1: ಚೆನ್ನಾಗಿದ್ದೀನಿ, ತುಂಬಾ ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ?
0: ನಾನು ಸೂಪರ್ ಆಗಿದ್ದೀನಿ. ಸಾಕಷ್ಟು ವರ್ಷಗಳ ಹಿಂದೆ ನಿಮ್ಮನ್ನು ಭೇಟಿಯಾಗಿದ್ದು, ಮತ್ತೆ ನಿಮ್ಮನ್ನು ನೋಡೋದು ತುಂಬಾ ಖುಷಿ ಆಗತ್ತೆ,
1: ಸಂತೋಷ.
0: ಆಮೇಲೆ ಹಾಗೆ ಇದ್ದೀರಲ್ಲ, ಹೇಗೆ
1: ನೇಚರ್ ಜೊತೆ ಎನ್ವೈರನ್ಮೆಂಟ್ ಜೊತೆ ಇದ್ರೆ ಹಾಗೆ ಇರ್ತೀರಾ?
0: ಕೆಲವು ಮರಗಳಿಗೆ ವರ್ಷಗಳಾದ್ರೂ ಅಷ್ಟೇ ಒಳ್ಳೆ ಫಲ ನೀಡ್ತಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ, ಆಕ್ಸಿಜನ್ ನೀಡ್ತಿರುತ್ತೆ. ಹಾಗೆ ಮರದ ಜೊತೆ ನೀವು ಒಂದ್ ರೀತಿ ಮನುಷ್ಯನ ಸಂಬಂಧ, ಹಾಗಾಗಿ ತುಂಬಾ ಖುಷಿ ಆಗುತ್ತೆ ನಿಮ್ಮನ್ನ ಮಾತಾಡ್ಸೋದು. ಇನ್ನು ಇವತ್ತಿನ ನಮ್ಮ ಕಾರ್ಯಕ್ರಮಕ್ಕೆ ನಿಮಗೆ ಪ್ರೀತಿಯ ಸ್ವಾಗತ.
1: ತುಂಬಾ ತುಂಬಾ ಧನ್ಯವಾದಗಳು. ಥ್ಯಾಂಕ್ಸ್. ತುಂಬಾ ನಾನು ಮತ್ತೆ ಮತ್ತೆ ಬರ್ತಾ ಇರ್ತೀನಿ. ಐ ಆಮ್ ಸೋ ಹ್ಯಾಪಿ. ಪ್ರತಿ ಸರಿ ನಾನು ಆಕಾಶವಾಣಿಗೆ ಬರ್ಬೇಕಾದ್ರೆ ತುಂಬಾ ಖುಷಿ ಆಗತ್ತೆ. ಹಾಗೆ ರೈತರು ಅಂತ ನಾನು ನಾಸ್ಟಾಲಜಿಯಾ. ಇವತ್ತು ನಿಮ್ಗೆ ಗೊತ್ತಿರುತ್ತೆ, ತುಂಬ 90 ಇಯರ್ಸ್ ಆಗಿದೆ.
0: ಹೌದು ಹೌದು,
1: ವಾಕಥಾನ್ ಇತ್ತು ಬೆಳಗ್ಗೆ. ಇಟ್ಸ್ ಅ ಗ್ರೇಟ್ ಥಿಂಗ್ ಟು ಆಕಾಶವಾಣಿ. ಒಂದು ಕಂಗ್ರಾಚುಲೇಷನ್.
0: ಖುಷಿ. ಥ್ಯಾಂಕ್ ಯು, ಥ್ಯಾಂಕ್ ಯು. ಇನ್ನು ನೀವು ಬಂದಿದ್ರೆ ಇನ್ನೂ ಚೆನ್ನಾಗಿರೋದು.
1: ಇಲ್ಲ ಖಂಡಿತ,
0: ಇರಲಿ, ಸಮಯದ ಅಭಾವ. ಆದರೆ ಇವತ್ತಿನ ಕಾರ್ಯಕ್ರಮದ ವಿಷಯಕ್ಕೆ ಬಂದ್ಬಿಡೋಣ. ಇನ್ನು ಸಾಕಷ್ಟು ವಿಷಯ ಮಾತಾಡಬೇಕು ಅಂತ ನಿಮ್ಮನ್ನು ಕರೆಸಿದ್ದು, ಯಾಕೆ ಅಂದರೆ ಮಳೆಗಾಲದ ಪ್ರಾರಂಭ, ಬೇಸಿಗೆಯ ಮುಕ್ತಾಯ ಅಥವಾ ಎಂಡ್,
1: ಹೌದು
0: ಅಲ್ಲಿಗೆ ಬಂದಿದ್ದೀವಿ. ಆದರೆ ಅಕಾಲಿಕ ಮಳೆ ನಿಜವಾಗ್ಲೂ ಎಲ್ಲರಿಗೂ ಒಂದು ರೀತಿ ಗೊಂದಲ, ಪ್ರಶ್ನೆಗಳನ್ನು ಹುಟ್ಟಾಕತ್ತೆ, ಅದರಲ್ಲೂ ನಗರ ಪ್ರದೇಶಗಳಲ್ಲಿ. ಹಾಗಾಗಿ ಸಾಕಷ್ಟು ಮರಗಳ ಜೋಡಣೆ ಆಗ್ತಾ ಇರುತ್ತೆ, ಕೆಲವು ಮರಗಳನ್ನು ನಾವು ಕಳ್ಕೋಬೇಕಾಗತ್ತೆ. ನಿಮ್ಗೇನನ್ಸುತ್ತೆ ಈ ಈ ರೀತಿಯ ಬೆಳವಣಿಗೆ ನೋಡಿದಾಗ ಏನನ್ಸುತ್ತೆ?
1: ಇಲ್ಲ ನೋಡಿ, ಇವಾಗ ಎಲ್ಲ ಒಂದು ಸಿಟಿಗೆ ನಾವು ಮುಂಚೆ ಹಳ್ಳಿಗಳಿಂದ ಬಂದ್ವಿ, ಬೆಂಗಳೂರು ಅಥವಾ ಮೈಸೂರು, ಡೆಲ್ಲಿ, ಬಾಂಬೆ, ಇದೆಲ್ಲ ನಿಮಗೆ ಗೊತ್ತಿರುತ್ತೆ ಏನು ಹರಿಸಿ ಬರ್ತೀವಿ. ಆ್ಯಕ್ಚುಲಿ ಒಳ್ಳೆ ಗಾಳಿ, ನೀರು, ಬೆಳಕು, ದಟ್ ಈಸ್ ಹೌ ದಿ ಡಿಸೈನ್ಸ್ ಹ್ಯಾವ್ ಕಮ್. ದಟ್ ಈಸ್ ಹೌ, ಅದ್ರ ಜೊತೆಗೆ ನಿಮಗೆ ಫೈನಾನ್ಷಿಯಲ್,
0: ನಮ್ಮ ಬದುಕು ಕಟ್ಕೊಳ್ಳೋಕೆ ಬರ್ತೀವಿ, ಅದ್ರ ಜೊತೆಗೆ ಇವೆಲ್ಲ ನಮಗೆ ಬೇಸಿಕ್ ಆಗಬೇಕು.
1: ಆ್ಯಂಡ್ ದಟ್ ಈಸ್ ವಾಟ್, ಅದೇ ನಿಮಗೆ ಎಲ್ಲ ಸಿಟಿಯಲ್ಲೂ ನಿಮ್ಗೆ ಪ್ರಾಮಿಸ್ ಮಾಡೋದು, ಒಳ್ಳೆ ಗಾಳಿ, ನೀರು, ಬೆಳಕು ಕೊಡ್ತೀವಿ. ಇದ್ರ ಜೊತೆಗೆ ನಿಮ್ಮ ಏನು ಹಣಕಾಸಿನ ಇದು ಅಥವಾ ನಿಮ್ಮ ಏನು ಟ್ಯಾಲೆಂಟ್ ಇದೆಯೋ ಅಥವಾ ನಿಮ್ಮ ಎಂಗೇಜಿಂಗ್ ಆಗಿ ಆ್ಯಕ್ಷನ್ ಪಾರ್ಟ್ ಆಗಿ ನಿಮ್ಮನ್ನು ಒಂದು ಫುಲ್ಫಿಲ್ಲಿಂಗ್ ಲೈಫ್ ಕೊಡ್ತೀವಿ ಅಂಥೇಳಿ ನಾವು ನಗರಿಗೆ ಎಲ್ಲದಕ್ಕೂ ಬರ್ತೀವಿ. ಬಟ್ ಇವತ್ತು ಏನಾಗ್ತಾ ಇದೆ ನಗರಗಳು ಅಂತ ಹೇಳಿದ್ರೆ, ಅಂದರೆ ಇಟ್ ಇಸ್ ಬಿಕಮ್ ಅ ಲೈಕ್ ಏನಂತೀರ, ಕಾರ್ಬನ್ ಎಲ್ಲ ಚೇಂಬರ್ಸ್ ಆಗ್ತಾ ಇದೆ. ಆಮೇಲೆ ಕೆರೆಗಳಿಗೆ ಇವತ್ತು ಏನು ಇದು ಕೊಳಕು ತುಂಬುತ್ತಾ ಇದೆ ಅಥವಾ ಪ್ಲಾಸ್ಟಿಕ್ಕು ಒಂದು ಮಟ್ಟದಲ್ಲಿ ಬರ್ತಾ ಇದೆ. ಇದೆಲ್ಲ ಏನಾಗ್ತಾ ಇದೆ ಅಂದರೆ ನಮ್ಮದು ನಾರ್ಮಲ್ ಲಿವಿಂಗ್ನ ಆ ನೇಚರ್ ಜೊತೆ ಕನೆಕ್ಟ್ ಆಗೋದಕ್ಕೆ ಬಿಡ್ತಾನೇ ಇಲ್ಲ. ಆ್ಯಕ್ಚುಲಿ ಯಾಕೆ ಹೇಳ್ತಾ ಇದ್ದೀನಿ ಮಾತಂದರೆ, ನಾನು ಪ್ರತಿ ಸರಿ ಒಂದು ಯಾವುದೋ ಇಂಟರ್ನ್ಯಾಷನಲ್ ಸ್ಕೂಲು, ಕಾಲೇಜಸ್ಸು, ಮೊನ್ನೆನೂ ಒಂದು ತುಂಬ ಫೇಮಸ್ಸು ಕಾಲೇಜಸ್ಗೆ ಅಲ್ಲಿಗೆ ಹೋದಾಗ ನಾನು ಒಂದು 10 ಮಕ್ಕಳಿಗೆ ಕೇಳಿದೆ, ಹೆಂಗೆ ನಿಮ್ಗೇನಾದರೂ ಒಂದು 10 ಮರಗಳನ್ನ ಬೆಂಗಳೂರಲ್ಲಿ ಫೇಮಸ್ ಮರಗಳನ್ನ ಅಥವಾ ನೇಮಿಂಗ್ ಮಾಡೋಕ್ಕಾಗತ್ತೆ ಅಂದರೆ
0: ಹೆಸರು ಮಾಡೋಕ್ಕೆ
1: ಅವ್ರಿಗೆ ಕಾನ್ಫಿಡೆನ್ಸೇ ಇಲ್ಲ. ಆ್ಯಕ್ಚುಲಿ

ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಸ್ಟುಡಿಯೋದಲ್ಲಿ ಸಮಯ 4:15 ಸೆಕೆಂಡುಗಳು.

0: ಇದು ಸ್ಕೂಲ್ ಮಕ್ಕಳಲ್ಲೂ ಇದಾಗ್ತಾ ಇದೆ. ಇವತ್ತು ಐಡೆಂಟಿಫಿಕೇಷನ್ ಮಾಡೋಕ್ಕಾಗ್ತಾ ಇಲ್ಲ, ಇದೆಲ್ಲ ಏನಾಗ್ತಾ ಇದೆ, ನಮಗೆ ಗ್ಯಾಪ್ ಕೊಡ್ತಾಯಿದೆ. ಈ ಗ್ಯಾಪ್ ಕೊಡೋದು ಅಲ್ದಿರ ಏನಾಗ್ತಾ ಇದೆ ಅಂದರೆ ಡಿಟೀರಿಯೇಟ್ ಆಗ್ತಾ ಇದೀವಿ. ಈ ಮನುಷ್ಯನ ಜೀವನ ಏನು ಒಂದು ಟೈಮಲ್ಲಿ ನಾವು ಕಾಡಲ್ಲಿ ತಿರುಕೊಂಡು ಅದಾದ ನಂತರ ಮತ್ತೆ ಅಲ್ಲಿ ಹಳ್ಳಿಗಳ ಥರ
1: ಮಾಡಿಕೊಂಡು
0: ಆ ನಾಗರಿಕತೆ ಬಂದು ಎಲ್ಲನೂ ಇಟ್ಕೊಂಡು ಇವಾಗ ಸಡನ್ ಆಗಿ ಏನಾಗ್ತಾ ಇದೆ ಅಂದರೆ ಸಿಟೀಸ್ ಆ ಬಿಕಮ್ ಲೈಕ್ ಸಿಟೀಸಲ್ಲಿ ಏನು ಅಂದರೆ ಎ ಸಿ ನಮ್ಮ ಹತ್ರ ಫ್ಯಾನು ಇದೆಲ್ಲ ಇದೆ ಅಂದಿದ ತಕ್ಷಣ ನಮಗೆ ಏನೋ ಎನ್ವೈರನ್ಮೆಂಟು ಅಥವಾ ಮರ ಗಾಳಿ ಬೆಳಕು ಇದೆಲ್ಲ ತುಂಬ ಒಂಥರ ಅನ್ವಾಂಟೆಡ್ ಅನ್ನೋ ಥರ ಪ್ರೊಜೆಕ್ಟ್ ಆಗ್ತಾ ಇದೆ. ಆ್ಯಕ್ಚುಲಿ ಇದೇನೋ ಬೇಕಾಗೇ ಇಲ್ಲ ಅಂತೇಳಿ ಇದು ಮಾಡ್ತಾ ಇದ್ದಾರೆ. ದಟ್ ಈಸ್ ಅ ರೀಸನ್ ಯು ಆರ್ ಸೀಯಿಂಗ್ ಲೈಕ್ ಎವ್ರಿ ಸಿಟಿ ಅಥವಾ ಎಲ್ಲ ನೀವು ಇವಾಗ ಸ್ಯಾನ್ ಫ್ರಾನ್ಸಿಸ್ಕೋ ಬೆಂಗಳೂರು ಡೆಲ್ಲಿ ಎಲ್ಲ ಡಿಫ್ರೆಂಟಾಗಿ ಕಾಣಿಸಿದ್ರು. ಕ್ಲೈಮೇಟ್ ಕ್ರೈಸಿಸ್ ರಿಯಲ್. ಅದಕ್ಕೆ ನಿಮ್ಗೆ ಇವಾಗ ನೋಡ್ತಾ ಇದ್ರೆ ಬೆಂಗಳೂರಲ್ಲಿ ಯಾಕಂದರೆ ನಾನು ಚಿಕ್ಕ ಹುಡುಗಿಂದ ಈ ಥರದ್ದು ಒಂದು ಬಿಸಿನ ಯಾವತ್ತೂ ನೋಡಿಲ್ಲ. ಎಲ್ಲಿನೂ ಇದೆ ಬಟ್ ಸ್ಟಿಲ್ ಇವತ್ತು ನಮ್ಗೆ 6% ಇರೋದು ಒಂದು 30% to 20% ಗ್ರೀನ್ ನಾವು ಮ್ಯಾನೇಜ್ ಮಾಡಿದ್ದಿದ್ರೆ ಖಂಡಿತ ಎಫೆಕ್ಟ್ ಗೊತ್ತಾಗ್ತಾ ಇರಲಿಲ್ಲ ನಮಗೆ. ಬಟ್ ಕಂಪ್ಯಾರಿಟಿವ್ಲಿ ಅದರ್ ಸಿಟಿ ಕಂಪೇರ್ ಮಾಡಿದ್ರೆ ಬೆಂಗಳೂರಲ್ಲಿ ಇವತ್ತೂ ನಮಗೆ ಬೆಟರ್ ಆಗಿದೆ. ಆ್ಯಕ್ಚುಲಿ ನೋಡಿ, ಮೂರು ಬೆಳೆ ಬಂತು, ಅಕಾಲಿಕವಾಗೇ ಬಂತು, ಬಟ್ ಸ್ಟಿಲ್ ಹೌ ಕಂಫರ್ಟಬಲ್ ನಾವು ಒನ್ ಫ್ರಮ್ ಒನ್ ವೀಕ್.
1: ಹೌದು ಹೌದು ಹೌದು, ಎಲ್ಲ ಒಂದು ಕಡೆ ಇದಕ್ಕೆಲ್ಲ ನಾವೇ ಕಾರಣನ ಅಂತ. ಯಾಕೆಂದರೆ 10 ಮರಗಳ ಅಥವಾ ಗಿಡಗಳ ಹೆಸರನ್ನು ಹೇಳಲಿಕ್ಕೆ ಅವ್ರಿಗೆ ಕಷ್ಟ ಆಗ್ತಿದ್ದಾಗ ಅದೇ ಟೆಕ್ನಾಲಜಿಯ ಬಗ್ಗೆ ಮೊಬೈಲ್ ಕೊಟ್ಬಿಟ್ರೆ ಅವರು ನಮ್ಮನ್ನೇ ಮರೆತು ಬಿಡ್ತಾರೆ ಅಥವಾ ಅವ್ರ ಪೇರೆಂಟ್ಸ್ನೇ ಮರೆತು ಬಿಡ್ತಾರೆ.
0: ಅದನ್ನೇ ಆಗ್ತಾ ಇರೋದು ಕೆಲವು ಸರಿ. ಇವಾಗ ಅದು ಅಡಿಕ್ಷನ್ಸ್ ಆಗಿ ಟರ್ನ್ ಆಗ್ತಾ ಇದೆ. ಒಂದು ವಿಚಾರ ಎಲ್ಲ ಕೇಳುಗರಿಗೆ ಏನು ಹೇಳಬೇಕು ಅಂತಂದರೆ, ನೀವು ಒಂದು ಸರಿ ಯೋಚನೆ ಮಾಡಿ, ಇವತ್ತು ಎಷ್ಟೊಂದು ಸರಿ ಮೊಬೈಲ್ಸು ಕೊಟ್ಟಿಲ್ಲ ಅಥವಾ ಸ್ಕ್ರೀನ್ ಟೈಮಿಂಗ್ ಆಗಿಲ್ಲ ಅಂಥೇಳಿ ಎಷ್ಟೊಂದು ಕಡೆ ಮಕ್ಕಳು ಅವರು ಸ್ಟ್ರೆಸ್ ಆಗಿ ಅಥವಾ ಹಾಸ್ಪಿಟಲ್ ಕರ್ಕೊಳ್ಳೋಂಥ ಎಷ್ಟೊಂದು ವಿಡಿಯೋನ ಎಷ್ಟೊಂದು ಜನ ನೋಡಿರ್ತಾರೆ. ಯು ಸಿ ದ ಟೈಮಿಂಗ್ ಆ್ಯಕ್ಚುಲಿ ಅದು. ಬಟ್ ಎನ್ವೈರನ್ಮೆಂಟ್ ಜೊತೆ ಇದ್ದು ಮಕ್ಕಳು ಉಚ್ಚರಾಗಿರೋದು ಅಥವಾ ಅವ್ರದ್ದು ಸ್ಕಿಲ್ಲು ಡೆವಲಪ್ ಆಗದಿರೋದು ಇದೆಲ್ಲ ಆಗಿದೆಯಾ?
1: ನಿಜವಾಗ್ಲೂ ವೈದ್ಯರು ಹೇಳ್ತಾರೆ ಹಸಿರು ಜೊತೆಗೆ ಇರಿ ಅಂತ ಹೇಳ್ತಾರೆ.
0: ದಿಸ್ ಇಸ್ ದ ರೀಸನ್. ಸಿ, ನಾವು ವಾಟ್ ಈಸ್ ನ್ಯಾಚುರಲ್ ಅನ್ಯಾಚುರಲ್ ಅನ್ನೋದು ಜನ ತಿಳ್ಕೊಂಬಿಡ್ಬೇಕು. ನೀವು ಎಷ್ಟು ನಿಮ್ಮ ಮಕ್ಕಳನ್ನ ನೀವು ಎನ್ವೈರನ್ಮೆಂಟ್ ಜೊತೆ ಇಡ್ತಿರೋ ಅಷ್ಟು ಅವ್ರಿಗೆ ಬೆಳವಣಿಗೆ, ಸ್ಕಿಲ್ಲು, ನ್ಯಾಚುರಲಿಟಿ ಎಲ್ಲ ಬರುತ್ತೆ. ಅಂಡ್ ದಟ್ ಈಸ್ ಅ ಮೋಸ್ಟ್ ನಿಮ್ಮದು. ನೀವು ಇವಾಗ ಇದೆಯಲ್ಲ, ನೀವು ಹೆಲ್ತ್ ಕೇರು ಅಥವಾ ನೀವೇನೋ ಕೊಡಿಸ್ಬೇಕು ಮಾಡಬೇಕು ಅಂತ ಇರುತ್ತಲ್ಲ, ಅದೆಲ್ಲದಕ್ಕಿಂತ ನೀವು ಒಳ್ಳೆ ಗಾಳಿ ಬೆಳಕು ನೀರು ಕೊಡೋದಿದೆಯಲ್ಲ, ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅಂಡ್ ದಟ್ ಈಸ್ ವೆರಿ ನ್ಯಾಚುರಲ್ ಆಗಿ ಬರಬೇಕದು. ಆ್ಯಕ್ಚುಲಿ ಅದು ಬರ್ತಾ ಇಲ್ಲ. ದಟ್ ಈಸ್ ಅನದರ್ ಏನಂದರೆ, ನಾವೇ ಇವಾಗ ನೋಡಿದ್ದೀವಿ ಒಂದು 4 ಗೋಡೆ ಮಧ್ಯೆ ನಿಲ್ಲಿಸ್ಕೊಂಬಿಡ್ತಾರೆ ಮಕ್ಕಳಿಗೆ, ಅವ್ರಿಗೂ ಗೊತ್ತಾಗಲ್ಲ. ದ ಜನ್ರೇಷನ್ ಇಸ್ ಡಿಸ್ಕನೆಕ್ಟ್ ಆಗ್ತದೆ. ಅಂದ್ರೆ ದಟ್ ಈಸ್ ಅ ವೆರಿ ಸ್ಯಾಡ್ ಸ್ಟೇಟ್.
1: ಆ್ಯಂಡ್ ಎಲ್ಲೋ ಒಂದು ಕಡೆ ವಿಜಯ್, ಈ ಬೆಳವಣಿಗೆ ಮಕ್ಕಳನ್ನು ಬೆಳೆಸೋ ರೀತಿ ಕೂಡ ಕಷ್ಟ ಆಗ್ತಿದೆ. ಯಾಕೆಂದರೆ ನಗರ ಪ್ರದೇಶಗಳಿಗೆ ಬಂದಿರ್ತಾರೆ ಬದುಕು ಕಟ್ಕೊಳ್ಳೋಕ್ಕೆ.
0: ಹೌದೌದು,
1: ತಂದೆ ತಾಯಿ ಜೊತೆಗಿರ್ತಾರೆ, ಅಜ್ಜ ಅಜ್ಜಿ ಎಲ್ಲೋ ಇರ್ತಾರೆ, ಅಥವಾ ಅವ್ರ ಸಂಪರ್ಕನೇ ಕಡಿಮೆ ಆಗ್ಬಿಟ್ಟಿರುತ್ತೆ. ಹಿಂದೆ ಎಲ್ಲರೂ ಜೊತೆಗಿರ್ತಾ ಇದ್ರು, ಅವ್ರವ್ರನ್ನ ಕರ್ಕೊಂಡು ಹೋಗ್ತಾ ಇದ್ರು, ಇದ್ರ ಬಗ್ಗೆ ತಿಳಿಸ್ತಾ ಇದ್ರು, ಪರಿಸರದ ಬಗ್ಗೆ ಹೇಳ್ತಾ ಇದ್ರು, ಮರ ಗಿಡ ಎಲ್ಲವನ್ನ ಹೇಳ್ತಾ ಇದ್ರು. ಇವತ್ತು ಎಲ್ಲೋ ಸ್ವಲ್ಪ ಹಿಂದಕ್ಕೆ ಹೋಗ್ತಾ ಇದೀವಿ.
0: ಇಲ್ಲ, ನಾನು ಇವಾಗ ಯಾವ್ದಾದ್ರು ಒಂದು ಹಳ್ಳಿಗೆ ಹೋಗಿ ಅಲ್ಲಿ ಮಕ್ಕಳ ಜೊತೆ ಆ ಸ್ಕೂಲ್ ಮಕ್ಕಳ ಜೊತೆ ಎಲ್ಲ ಮಾತಾಡ್ಬೇಕಾದ್ರೆ, ಅವ್ರಿಗಲ್ಲಿ ಲೋಕಲ್ ಇರೋ ಮರಗಳೇನು, ಪ್ರಾಣಿಗಳೇನು, ಪಕ್ಷಿಗಳೇನು, ಇವನ್ ಅವ್ರದ್ದು ಓನೆಲ್ಲ ಏನಾದರೂ ಪ್ರಾಣಿ ಬಿತ್ತು ಅಂದರೆ ತಗೊಂಬಂದು ಅದನ್ನು ಅದಕ್ಕೇನಾಗಿದೆ, ಅದು ನೋವಾಗ್ತಾ ಇದೆ, ಏನು ಮಾಡಬೇಕು, ಅಥವಾ ಎಲ್ಲೋ ಒಂದು ಪ್ಲಾಸ್ಟಿಕ್ ಕವರ್ ಕಾಣಿಸಿದಾಗ ಹಳ್ಳಿ ಆ ಪ್ಲಾಸ್ಟಿಕ್ನ ತಗೊಂಬಂದು ಅದರಲ್ಲಿ ಸೀಡ್ ಹಾಕಿ ಅದನ್ನು ಬೆಳೆಸೋವಂಥ ಕೆಲಸಗಳು ಎಷ್ಟೊಂದು ಕಡೆ ನೋಡ್ತಾ ಇದ್ದೀನಿ. ಬಟ್ ಸಿಟಿ ಮಕ್ಳಿಗೆ ಅದಿಲ್ಲ. ಅವ್ರೇನು ಅಂದರೆ ಮಾರ್ಕ್ಸ್ ತೆಗಿಬೇಕು ಅಥವಾ 10th ಪಾಸ್ ಮಾಡಬೇಕು, ಈ ಕಾಲೇಜಿಗೆ ಸೇರಿಸ್ಬೇಕು ಅವ್ರನ್ನ, ಇಷ್ಟು ಸ್ಯಾಲ್ರಿ ಬರಬೇಕು, ಇದು ಮಾಡಿದ್ರೆ ಅಚೀವ್ಮೆಂಟ್ ಅನ್ನೋ ಥರ ನೋಡ್ತಾ ಇದ್ದಾರೆ. ದರ್ ಇಸ್ ನಥಿಂಗ್ ರಾಂಗ್ ಇನ್ ಟು ಅರ್ನಿಂಗ್ ಆ್ಯಕ್ಚುಲಿ. ಬಟ್ ನೀವೇ ಯೋಚನೆ ಮಾಡಿ, ಇವತ್ತು ಹಾಲಿಡೇಸ್ ಬಂದಾಗ, ಮೊನ್ನೆ ಯಾವುದೋ ಒಂದು ಊರಲ್ಲಿ ನೋಡಿದೆ 30 kilometers, 20 kilometers ಗಾಡಿಗಳು ನಿಂತಿದೆ. ಆಮೇಲೆ ವೀಕೆಂಡ್ಸು, ಇವಾಗ ಮೊನ್ನೆ ಲಾಂಗ್ ವೀಕೆಂಡ್ಸ್ ಬಂದರೆ ಜನ ಎಲ್ಲ ಟ್ರಾಫಿಕಲ್ಲೇ ಇರ್ತಾರೆ ಊರಿಗೆ ಹೋಗಿ ಬಂದವರು. ನಾವು ವಾಟ್ ದೇ ಆರ್ ಟ್ರೈಂಗ್ ಟು ಡೂ, ಆ ವಾತಾವರಣ ಎಲ್ಲೋ ಚಿಕ್ಕಮಂಗ್ಳೂರಿಗೆ ಹೋಗಿ ಅಥವಾ ನೀವು ಇದಕ್ಕೆ ಎಲ್ಲೋ ಒಂದು ನಾರ್ತ್ ಇಂಡಿಯಾಗೆ ಹೋಗೋದು ಅಥವಾ ಕಾಶ್ಮೀರಿಗೆ ಹೋಗೋ ವಾತಾವರಣನ ನಾವಿರೋ ಜಾಗದಲ್ಲೇ ಯಾಕೆ ಕ್ರಿಯೇಟ್ ಮಾಡಬಾರ್ದು?
1: ಅಲ್ಲ, ಇನ್ನೂ ಉದಾಹರಣೆಗೆ ಹೇಳೋದಾದ್ರೆ, ಮೂಲ ನಗರ ನಿವಾಸಿಗಳು ನಗರದ ಹೊರವಲಯಕ್ಕೆ ಹೋಗ್ತಾ ಇದ್ದಾರೆ,
0: ಅದನ್ನೇ ಹೇಳ್ತಾ ಇರೋದು. ಆಮೇಲೆ ಇನ್ನೊಂದೇನು ಕಾನ್ಸೆಪ್ಟ್ ಅಂದರೆ, ಈ ಸಿಟಿಲಿ ಏನು ಮಾಡ್ತಾ ಇದ್ದಾರೆ ಅಂದರೆ, ಎಲ್ಲರೂ ನಮಗೆ ಇವಾಗ ಹಳ್ಳಿ ಇದು ಸಿಟಿ ಜೀವನ ಸಾಕಾಗೋಗ್ತಾ ಇದೆ, ನಾವು ಹೊರಗಡೆ ಹೋಗ್ತೀವಿ, ಹೊರಗಡೆ ಹೋಗಿ ಒಂದು ಏನೋ ಹಳ್ಳಿ ಜೀವನ ನೋಡೋದು. ನ್ಯಾಚುರಲಿಟಿ ಅಂದರೆ ಗೊತ್ತಲ್ಲ, ಅಲ್ಲಿ ಮಣ್ಣಿನ ಮನೆ ಕಟ್ಟೋದು, ಅಲ್ಲಿ ತರಕಾರಿ ಬೆಳೆದು ನಾರ್ಮಲ್ ಆಗಿರಬೇಕು ಅಂಥೇಳಿ ಬೆಂಗಳೂರಿಂದು ಅಥವಾ ಎನಿ ಸಿಟಿ ಯು ಟೇಕ್ ಟ್ರಾಫಿಕ್ಕು ಸ್ಟ್ರೆಸ್ಸು ಇದೆಲ್ಲ ಇವಾಗ ಇಂಪ್ಯಾಕ್ಟ್ ಆಗ್ತಾ ಇದೆ ಅವ್ರ ಕೆಲಸ ಮಾಡೋದಕ್ಕೂ ಅವ್ರ ಲೈಫ್ಗೆ.
1: ಗೊತ್ತಾಗ್ತಾ ಇದೆ ಹಣನೇ ಮುಖ್ಯ ಅಲ್ಲ
0: ಅಲ್ಲ ಅಂತ, ಮಟೀರಿಯಲಿಸ್ಟಿಕ್ಲಿ ನಾವು ಎಲ್ಲ ಬೀಟ್ ಮಾಡೋಕೆ ಆಗೋದಿಲ್ಲ ಅಂಥೇಳಿ ಅದು ಅವ್ರಿಗೂ ಗೊತ್ತಾಗ್ತಾರೆ. ಜನ ಅದಕ್ಕೆ ಇವಾಗ ತುಂಬ ಸಸ್ಟೈನಬಿಲಿಟಿ ಅದೇನಾಗ್ತಾ ಇದೆ ಆ ಕಡೆ ಮೂವ್ಮೆಂಟು ತುಂಬ, ಇವಾಗ ಎಲ್ಲ ಕಡೆ ತುಂಬ ಸ್ಟೋರೀಸ್ ಬರ್ತಾ ಇದೆ ನಿಮಗೆ, ದೇ ಮೂಡ್ ಅವೇ.

0: ಫ್ರಮ್ ದ ಸಿಟಿ ಈ ಥರ ಒಂದು ನ್ಯಾಚುರಲ್ ಜೀವನ ಮಾಡೋದಕ್ಕೆ ಅಂದ್ಬಿಟ್ಟು ಸಿಟೀಸ್ನ ಕೂಡ ಆ ಥರ ಬಿಲ್ಡಪ್ ಮಾಡಬೇಕು ಆ್ಯಕ್ಚುಲಿ, ವೇರ್ ದೇ ಕ್ಯಾನ್ ಲಿವ್ ಇಟ್, ದೇ ಡೂ ಎವ್ರಿಥಿಂಗ್
1: ಓಕೆ
0: ವಿತ್ ದ ನೇಚರ್.
1: ಸರಿ ಸರಿ, ವಿನೋ ವಿಜಯ್ ಅವ್ರ ಜೊತೆ ಸಾಕಷ್ಟು ವಿಷಯ ಮಾತನಾಡಲಿಕ್ಕಿದೆ. ಒಂದು ಹಾಡಿನ ಅಂತರ ತಗೊಂಬೋಣ. ಈ ಮರ ಗಿಡ ಎಲ್ಲ ಇರಲಿಕ್ಕೆ ನಮಗೆ ಒಳ್ಳೆಯ ಪರಿಸರ ಇರಬೇಕು, ಇದೆಲ್ಲದಕ್ಕೂ ಭೂಮಿ ಚೆನ್ನಾಗಿರಬೇಕು. ಆ ಭೂಮಿ ಚೆನ್ನಾಗಿರಬೇಕು ಅಂದರೆ ಅದಕ್ಕೊಂದು ಸರಿ ಹಾಯ್ ಅಂತ ಹೇಳ್ಬೇಕು.

ನಾವು ಅಷ್ಟೇ ಹಾಯ್ ಭೂಮಿ ಹಾಯ್ ಧರಣಿ ಅಂತ ಹೇಳ್ತಾ ಇದ್ದೀವಿ. ಹಂಸಲೇಖ ಅವರ ಸಂಗೀತ ಸಾಹಿತ್ಯದಲ್ಲಿ ಗೀತೆ ಮೂಡಿ ಬಂತು. ಇನ್ನು ವಿಜಯ್ ಅವರು ನಮ್ಮ ಜೊತೆ ಇದ್ದಾರೆ, ಮತ್ತೆ ಅವರಿಗೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಂದುವರ್ಸೋಣ. ತುಂಬ ಇಂಟ್ರೆಸ್ಟಿಂಗ್ ಆಗಿ ಹೋಗ್ತಾ ಇದೆ ವಿಜಯ್. ಮಾತಾಡ್ತಾ ನಾವು ಅಂದ್ಕೊಂಡ್ವಿ, ಎಲ್ಲೋ ನಗರೀಕೃತ ಜಾಸ್ತಿ ಆದಂಗೆ ಓದೋ ಅಥವಾ ನಮ್ಮ ನಿರೀಕ್ಷೆಗಳು

0: ಅಥವಾ ನಮ್ಮ ಅಭ್ಯಾಸಗಳು ಏನೋ ಒಟ್ಟಿನಲ್ಲಿ ಒಂದು ಸಣ್ಣ ಗ್ಯಾಪು ಆ ಅಂತರ ಕ್ರಿಯೇಟ್ ಆಗ್ತಾ ಇದೆ ಹಳ್ಳಿಗೂ ಮತ್ತು ನಗರ ಪ್ರದೇಶಕ್ಕೂ. ಈ ದ್ವಂದ್ವ ಏನಪ್ಪ ಅಂದರೆ ಹಳ್ಳಿಯಲ್ಲಿರೋರಿಗೆ ನಗರಕ್ಕೆ ಬರಬೇಕು ಅನ್ನೋ ಆಸೆ, ನಗರದಲ್ಲಿರೋರಿಗೆ ಹಳ್ಳಿ ಜೀವನ ಚೆನ್ನಾಗಿದೆಯಲ್ಲಪ್ಪ ಯಾಕೋ ನಾವು ಅಲ್ಲೂ ಹೋಗಬಾರ್ದು ಅನ್ನೋ ಕನಸು. ಈ ಗ್ಯಾಪ್ಗೆ ಏನಂತೀರಾ ನೀವು?
1: ಇಲ್ಲ, ಅದನ್ನೇ ಏನು ಹೇಳ್ತಾ ಇದ್ದೀನಿ ಅಂದರೆ ಇದನ್ನ ಏನು ಗೊತ್ತಾ, ಹೋಲಿಸ್ಟಿಕಲಿ ನೋಡದೆ ಇರೋದೇ ತಪ್ಪಾಗ್ತಾ ಇದೆ. ಆ್ಯಕ್ಚುಲಿ ಸಿಟಿಲಿ ಇದ್ದಿದ್ದ ತಕ್ಷಣ ಅದು ಏನೋ ಲಕ್ಸುರಿ ಲೈಫು, ಹಳ್ಳಿಲಿ ಚಿಕ್ಕ ಜೀವನ ಅನ್ನೋದು ತುಂಬ ಪರಿಕಲ್ಪನೆ ತಂಪಿದೆ. ಅಥವಾ ಇಲ್ಲ, ನಾವು ಇವಾಗ ಟೆಕ್ನಾಲಜಿ, ಇವಾಗ ನಾವು ಮೊಬೈಲು, ಇವಾಗ ಈ ಮೈಕು, ನೀವೇ ನೋಡ್ತಾ ಇದನ್ನ ಡೆವಲಪ್ ಮಾಡದೇ ಇದ್ರೆ ಹೆಂಗಿದಾಗತ್ತೆ. ಸೊ ಆ ಬ್ಯಾಲೆನ್ಸ್ ಕಾಪಾಡೋದಿದೆಯಲ್ಲ, ಅದು ತುಂಬ ಇಂಪಾರ್ಟೆಂಟು. ಆ ಬ್ಯಾಲೆನ್ಸ್ನ, ಆ ಕ್ಯಾರೆಕ್ಟರಿಸ್ಟಿಕ್ ಇರುತ್ತಲ್ಲ, ಆ ಕ್ಯಾರೆಕ್ಟರಿಸ್ಟಿಕ್ನ ಅಲ್ಲಲ್ಲೇ ಇಟ್ಕೊಂಡು ಎಲ್ಲದರಲ್ಲೂ ಮನೋವರ್ ಆಗಬೇಕು ನಿಮ್ಗೆ. ಆಮೇಲೆ ಏನಕ್ಕೆ ಎನ್ವೈರನ್ಮೆಂಟ್ ಬೇಕೇ ಬೇಕು ಅಂತ ಹೇಳ್ತಾ ಇದೀವಾಗ, ಹಳ್ಳಿ ಜನ ಆಗಲಿ, ನಾವು ಸಿಟಿ ಜನ ಆಗಲಿ, ಯಾರಾದರೂ ಆಗಲಿ, ನಮ್ಗೆ ಇವತ್ತು ಕಾವೇರಿಯಿಂದ ನೀರು ಬಂದಿಲ್ಲ ಅಂದರೆ ಹೆಂಗೆ ಸಸ್ಟೈನ್ ಆಗ್ತೀವಿ? ಆ ಕಾವೇರಿ ನೀರು ಬಂದ್ಬಿಟ್ಟು ನಿಮ್ಗೆ ವೆಸ್ಟರ್ನ್ ಘಾಟ್ ಕನೆಕ್ಟ್ ಆಗಿದೆ. ಆ ಪಶ್ಚಿಮ ಘಟ್ಟಗಳು ಇವತ್ತೇನಾದರೂ ಹೋದರೆ ಸೌತ್ ಇಂಡಿಯಾನೇ ಹೋಗ್ಬಿಡುತ್ತೆ, ಕರೆಕ್ಟ್ ಅಲ್ವಾ? ಇವಾಗ ನಿಮಗೆ ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ಇವತ್ತು ಏನು ಇವಾಗ ಆಫ್ರಿಕಾ ಅಂತ ಕಂಟ್ರೀಸಲ್ಲಿ ಇವತ್ತು ಗನ್ ಹಿಡ್ಕೊಂಡು ನಿಂತಿದ್ದಾರೆ. ಏನಕ್ಕೆ ನೀರು ಕೊಡೋದಕ್ಕೆ ಇಷ್ಟೇ ನೀರು ಕೊಡ್ತೀವಿ, ಇಷ್ಟೇ ಇದು ಕೊಡ್ತೀವಿ ಅಂತ ಹೇಳಿ, ಆ ಥರ ವಾತಾವರಣ ನಮಗೆ ಬರಬೇಕಾ? ಶುಡ್ ವಿ ಫೈಟ್ ಫಾರ್ ಸಚ್ ಥಿಂಗ್ಸ್? ಯಾವಾಗ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಮ್ಮ ಹತ್ರ ರಿಸೋರ್ಸಸ್ ಇದೆ, ಇವತ್ತು ಸಸ್ಟೈನ್ ಆಗಿದೆ, 1 ಬಿಲಿಯನ್ ಜನ ಸಸ್ಟೈನ್ ಆಗಿದ್ದಾರೆ. ನಾವು ಮ್ಯಾನೇಜಿಂಗ್ ದಟ್ ಎನ್ವೈರನ್ಮೆಂಟ್ ಇಸ್ ನೀಡೆಡ್. ಅದು ನೀಡೆಡ್ ಎಲ್ಲಿಗಿದೆ ಅಂತ ಹೇಳಿದ್ರೆ, ನಮ್ಮ ಪಾಲಿಸಿ ಲೆವೆಲಲ್ಲೇ ಇದೆ ಅದು. ಆ್ಯಕ್ಚುಲಿ 33% ಮೇಂಟೈನ್ ಮಾಡಬೇಕು, ಇಷ್ಟು ಕಾಡಿರಬೇಕು ದೇಶ ಆದರೆ. ಇಷ್ಟು ಇವತ್ತೇನು ಇಡೀ ಜಗತ್ತಿನಲ್ಲೇ ಹುಲಿ ಸಿಂಹ ಆನೆ ಇರೋ ದೇಶ ಒಂದೇ ಇಂಡಿಯಾ, ಇನ್ನು ಎಲ್ಲೂ ಇಲ್ಲ. ಪಾಸಿಟಿವ್ ಕನ್ಸರ್ವೇಷನ್ಗೆ ಇಂಡಿಯಾನ ಇವತ್ತೆಲ್ಲ ಕೈ ಮಾಡಿ ತೋರಿಸ್ತಾ ಇದ್ದಾರೆ. ಎಷ್ಟು ಚೆನ್ನಾಗಿ ಅವರು ಆನೆ ಹುಲಿ ಸಿಂಹನ ಇವತ್ತು ಅದನ್ನು ಎಷ್ಟು ಜಾಸ್ತಿ ಮಾಡಿದ್ದಾರೆ ಅಂತೇಳಿ. ಆಮೇಲೆ ಇಂಡಿಯಾದಲ್ಲಿ ಇನ್ನೊಂದೇನು ಅಂದರೆ, ನಮ್ಮದೊಂದು ಏನು ಟ್ರೆಡಿಷನ್ ಕಲ್ಚರ್ ಇದೆ. ನಮ್ಮ ಎಲ್ಲ ಫೆಸ್ಟಿವಲ್ಲು ನಾವು ಏನು ಇವಾಗ ಸಂಕ್ರಾಂತಿ, ಇದು ಏನು ಹೋಲಿ, ಇದೆಲ್ಲ ವಸಂತಗಳು ಅಂದರೆ ನಿಮ್ಮ ಸೀಸನಲ್ ಆಗೇ ಮಾಡ್ತಾ ಇದ್ದಿದ್ದು. ಆ್ಯಕ್ಚುಲಿ
0: ಅಲ್ಲ, ಎಲ್ಲದರಲ್ಲೂ ವೃಕ್ಷವನ್ನು ನಾವು ಜೊತೆಗೆ ಸೇರ್ಕೊಳ್ತೀವಿ, ಪ್ರಾಣಿ ಪಕ್ಷಿ ಎಲ್ಲದಕ್ಕೂ ಹಸುವಿಂದ ಹಸುವನ್ನು ಸೇರಿಸಿ.
1: ದಟ್ ಈಸ್ ವಾಟ್ ಮೇಡ್ ಹಂಗಂದ್ರೆ, ಇವತ್ತು ಮಾತ್ರ ನಾವು ಏನು ಕಂಪ್ಲೀಟ್ ಲೈಫ್ ನೋಡಿದ್ವಿ, ಹಂಗಂದ್ರೆ ಹಳೆಯವ್ರು ನೋಡಿಲ್ವಾ? ಅಥವಾ ಹಳ್ಳಿಲ್ದಿರೋರು ಸರಿಗೆ ಜೀವನ ಮಾಡಿಲ್ವಾ? ಸಿಟಿಲಿದ್ದವರೆಲ್ಲ ಏನು ಚೆನ್ನಾಗಿ ಮಾಡ್ತಾರೆ? ಈ ಡಿಫ್ರೆನ್ಸಸ್ನ ನಾವು ಅರ್ಥ ಅದಕ್ಕೊಂದು ಫಿಲಾಸಫಿಕಲಿ ಅರ್ಥ ಮಾಡ್ಕೊಬೇಕು. ಆ್ಯಕ್ಚುಲಿ ಆ ಡಿಫ್ರೆನ್ಷಿಯೇಷನ್ನ ತೆಗಿಬೇಕು. ಎಲ್ಲ ಜೀವನ ಮಾಡಿದ್ರು ಅದು ಕಂಪ್ಲೀಟ್ ಆಗಬೇಕು ಅನ್ನೋದನ್ನು ನಾವು ಪರಿಪೂರ್ಣವಾಗಿ ಎಲ್ಲರೂ ಅರ್ಥ ಮಾಡ್ಕೋಬೇಕು.
0: ಸಂಪೂರ್ಣ ಬದುಕು ಎಲ್ಲಿದ್ರೂ ಕಟ್ಕೋಬಹುದು ಅನ್ನೋದನ್ನು, ಇದನ್ನ
1: ಅದನ್ನ ಲೀಡರ್ಶಿಪ್ಗಳು ತರಬೇಕು. ಅದನ್ನ ಅರ್ಥ ಆಯ್ತಾ? ಎಲ್ಲ ಥರದಲ್ಲೂ ಅವರು ಏನು ಮಾಡಬೇಕು, ಪಾಲನೆ ಮಾಡಬೇಕು. ಆ ಪಾಲನೆ ಯಾವ ಮಟ್ಟಕ್ಕೆ ಹಾಕಬೇಕು ಅಂತಂದರೆ, ಅದನ್ನು ಜನರು ಪಾಲಿಸ್ಬೇಕು. ಆ್ಯಕ್ಚುಲಿ ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ನಿನ್ನೆ ಮೈಸೂರಲ್ಲಿ ಗೊತ್ತಲ್ಲ, ಕನ್ನಡ ಅಲ್ಲಿ ಎಲ್ಲ ರಾಂಗ್ ಆಗಿ ಒಂದು 30 ವರ್ಷದಿಂದ ಮೂತ್ರ ವಿಸರ್ಜನೆ ಮಾಡಿದ್ದಾರೆ ಅಂದ್ಬಿಟ್ಟು, ಇದು ನಿಮ್ಗೆ ಗೊತ್ತಿರುತ್ತೆ, ಎಲ್ಲ ಮಿರರ್ಸ್ ಇಟ್ಬಿಟ್ಟು ಇವತ್ತಿದ್ದು. ಸೊ ಆ ಥರ ಸಲ್ಯೂಷನ್ಸು ಜನ ಮಾಡೇ ಇಲ್ಲ ಅಂದಾಗ ತಂದು ಇಂಪೋಸ್ ಮಾಡೋದಕ್ಕಿಂತ ಜನನೇ ಅದನ್ನು ಅರ್ಥ ಮಾಡ್ಕೋಬೇಕು. ಇದು ಎಷ್ಟು ತಪ್ಪು, ಆ ಸಿವಿಕ್ ಸೆನ್ಸು ಅಂತ ಹೇಳ್ತಾರಲ್ಲ, ಅದು ಯಾವ ಮಟ್ಟದಲ್ಲಿ ಆ ಸೆನ್ಸ್ ವರ್ಕ್ ಆಗಬೇಕು ಅಂದರೆ, ಪಾಲಿಸಿ ಮಾಡೋರ್ಗೂ ಇರಬೇಕು, ಪಾಲಿಸಿನ ಅದನ್ನು ಪಾಲಿಸೋರ್ಗೂ ಇರಬೇಕು. ಅದಕ್ಕೆ ಇದು ಬೇಸಿಕ್ ಥಿಂಗ್. ಆ್ಯಕ್ಚುಲಿ ನಮಗೇನು ಎನ್ವೈರನ್ಮೆಂಟ್ ಇರಬೇಕು, ನಮ್ಮ ಮಕ್ಕಳು ಏನು ಮರಗಿಳಗಳ ಜೊತೆ ಪ್ರಾಣಿಗಳನ್ನ ಅಬ್ಸರ್ವ್ ಮಾಡಬೇಕು, ಅದ್ರ ಜೊತೆ ಓಡಾಡಬೇಕು, ಕೆರೆ ಸುತ್ತ ಹೋಗಬೇಕು, ಅವ್ರಿಗೂ ಒಂದು ನ್ಯಾಚುರಲ್ ಆ ಲೈಫ್ ಸಿಗಬೇಕು ಅನ್ನೋದು ಇದೆಯಲ್ಲ, ಅದು ಎಲ್ಲಿದ್ರೂ ಆಗಬೇಕು.
0: ಆಮೇಲೆ ಮನೆಯ ಜೊತೆಗೆ ಶಿಕ್ಷಣದ ವ್ಯವಸ್ಥೆಯ ಜೊತೆಗೆ ಅವ್ರ ಒಳಗಡೆನು ಅದನ್ನು ಹುಟ್ಟಾಕ್ಲಿಕ್ಕೆ ಸುತ್ತ ಇರುವ ಜನನೂ ಪ್ರಯತ್ನ ಪಡಬೇಕು.
1: ಎಕ್ಸಾಕ್ಟ್, ಆ ದಾರಿ ಮಾಡಬೇಕು. ಅದು ಇವಾಗ ಸಸ್ಟೈನಬಲ್ ಡೆವಲಪ್ಮೆಂಟ್ ಅಂತ ಹೇಳ್ತಾರೆ. ಬರೀ ಡೆವಲಪ್ಮೆಂಟ್ಗೆ ಮಾತ್ರ ನೀವು ದಾರಿ ಮಾಡಿ, ಎಲ್ಲ ಸಿಮೆಂಟಿಂಗ್ ಮಾಡಿ, ಕಾಂಕ್ರೀಟ್ ಮಾಡಿ, ಎಲ್ಲಂದ್ರಲ್ಲಿ ಫ್ಲೈಓವರ್ಗಳು ಕಟ್ಟಿದು ಕಡ್ದು ಎಲ್ಲ ಮಾಡೋ ಬದಲು ನೀವು ಡೆವಲಪ್ಮೆಂಟ್ ಮಾಡಿ, ಅದೇ ತರ ಗಿಡ ಅದ್ರ ಸುತ್ತಮುತ್ತ ನೆಡಿ. ಕರೆಕ್ಟ್ ಅಲ್ವಾ? ಇವಾಗ ಎಷ್ಟು ಕಡೆ
0: ಕಾಂಕ್ರೀಟ್ ಅಂದಿದ ತಕ್ಷಣ ನಂಗೆ ಒಂದು ನೆನಪಾಗತ್ತೆ, ಸ್ವಲ್ಪ ಬೇಜಾರಾಗತ್ತೆ. ಒಂದಷ್ಟು ವರ್ಷಗಳಿಂದೆ, ಒಂದು 20 ವರ್ಷಗಳ ಹಿಂದೆ ಅಥವಾ ಒಂದು 10-15 ವರ್ಷದಿಂದೆ ಗಾರ್ಡನ್ ಸಿಟಿ ಆಫ್ ನಾವು ಬೆಂಗಳೂರಿಗೆ ಹೇಳ್ತಾ ಇದ್ವಿ. ಇತ್ತೀಚೆಗೆ ಆ ಹೆಸರು ಹೇಳಕ್ಕೆ ನಮ್ಗೆ ಸ್ವಲ್ಪ ಭಯ ಆಗತ್ತೆ, ಹಿಂಜರಿಕೆ ಆಗತ್ತೆ.
1: ಖಂಡಿತ ಖಂಡಿತ. ಸಿ ಅದು
0: ಇವೊಂದೋ ಮರಗಳು ಇಷ್ಟಿದ್ರು ಕೂಡ
1: ಹೌದು,
0: ಯಾಕೆ ಅದು ಏನು ಕಷ್ಟ?
1: ಅದನ್ನು ಹೇಳ್ತಾನೆ. ಇನ್ನೊಂದು ಅದು ಏನಾಗಿದೆ ಅಂದರೆ, ಸಿಟೀಸ್ ಏನಾಗ್ತಾ ಇದೆ ಅಂದರೆ, ಸಿಟೀಸ್ ಇವತ್ತೇನಾಗಿದೆ ಅಂದರೆ, ಬರೀ ನಿಮಗೆ ಜೀವನ ಅಂದರೆ ನಿಮಗೆ ಫೈನಾನ್ಷಿಯಲಿ ಎಬಿಲಿಟಿ ಮಾತ್ರ ಕೊಡಬೇಕು ಅನ್ನೋ ಹತ್ರ ಎಲ್ಲ ಪಾಲಿಸಿ ಮೇಕರ್ಸು ಅಥವಾ ಲೀಡರ್ಸ್ ಏನಾಗಿದೆ ಜಂಪ್ ಮಾಡ್ತಾ ಇದ್ದಾರೆ. ಅದರಿಂದ ಏನಾಗ್ತಾ ಇದೆ ಅಂದರೆ, ಇವಾಗ ಬೆಂಗಳೂರಲ್ಲಿ

0: ಕೆಪಾಸಿಟಿನ ನಮಗೆ 40-50 ಲಕ್ಷ. ನೀವು ಇಲ್ಲಿ ತಂದು 1.5 ಕೋಟಿ ಜನನ ಹಾಕ್ಬಿಟ್ಟು ನೀವು ಇವಾಗ ಈ ನೀನು ಸ್ಟುಡಿಯೋಗೆ ಕರೆದಿದ್ದೀರ, ವಿಜಯ್ ಇಲ್ಲಿ ಒಂದು 10 ಜನ ಊಟ ಮಾಡ್ಬೋದು ಈ ಹಾಲಲ್ಲಿ ಅಂತೇಳಿ. ಆಯಿತು, ನಾನೊಂದು ಇಬ್ಬರು ಸೇರಿಸ್ಕೊಂಡು ಬಂದೆ. ಆಯಿತು ವಿಜಯ್ ಅಂತೇಳಿ, ನೀವೇನು ಮಾಡ್ಬೋದು, ಇನ್ನು ಸ್ವಲ್ಪ ಅಡ್ಜಸ್ಟ್ ಮಾಡಿ ನಾವೆಲ್ಲ ಒಂದು 12-13 ಜನ ತಿನ್ಬೋದು. ನಾನು 20 ಜನಕ್ಕೆ ಕರ್ಕೊಂಬಂದ್ರೆ ಏನಾಗುತ್ತೆ?
1: ಕಷ್ಟ.
0: ನಾವು ಕಂಪ್ಯಾರಿಷನ್ ಇಟ್ ಸೆಲ್ಫ್ ಇಸ್ ಅ ರಾಂಗ್. ನೀವು ಅವತ್ತಿದ್ದ ಬೆಂಗಳೂರಿಗೂ ಇವತ್ತಿದ್ದು ಅರ್ಬನೈಸೇಷನ್ಸ್ಗೂ ಆ ಥರ ರಾಂಗ್ಲಿ ಕ್ಯಾಲ್ಕುಲೇಟ್ ಮಾಡೋದು ತುಂಬ ತಪ್ಪು. ಯಾಕಂದರೆ ಜಯನಗರ ಇವತ್ತು ಅದೇ ಮರಗಳಿದೆ, ನೀವು ಇವತ್ತು ಬಸವನಗುಡಿಲೋ ಅದೇ ಮರಗಳಿದೆ, ಆಯಿತಾ, ಇವತ್ತು ನೀವು ಮಲ್ಲೇಶ್ವರಲ್ಲಿ ನೋಡಿದ್ರೆ ಅದೇ ಮರಗಳಿದೆ ಆ್ಯಕ್ಚುಲಿ. ಸೊ ದ ಸಿಟಿ ಆಸ್ ಗ್ರೋ. ಆ ಬೊಂಬಾರ್ಡ್ಮೆಂಟಲ್ಲಿ ಎಲ್ಲಿ ಜನ ಇದ್ರ ಬಗ್ಗೆ ಹೋರಾಟ ನಡೆಸಿ ಎಲ್ಲ ಇಟ್ಕೊಂಡಿದ್ರು, ದ ಬೊಂಬಾರ್ಡ್ಮೆಂಟ್ ಎಷ್ಟು ಫಾಸ್ಟಾಗಿ ಆಯಿತು ಅಂತಂದರೆ ಆ್ಯಕ್ಚುಲಿ ಸಿಟೀಸ್ ಈ 10 ಇಯರು ಅಥವಾ ಕೋವಿಡ್ ಆದಮೇಲೆ ಏನು ಬೊಂಬಾರ್ಡ್ಮೆಂಟ್ ಆಗಿದೆಯೋ, ಜನ ಬಂದು ಇಲ್ಲಿ ಇದಾಗಿದೆ, ಆ ರಿಕ್ವೈರ್ಮೆಂಟ್ನ ಮೀಟ್ ಮಾಡೋಕ್ಕೆ ಅದೇ ಟೇರಿಂಗ್ ಅಪಾರ್ಟ್
1: ಸ್ವಲ್ಪ ಕಷ್ಟ ಆಗ್ತಾ ಇದೆ.
0: ಕಷ್ಟ ಆಗ್ತಾ ಇದೆ. ಅದಕ್ಕೆ ಏನು ಹೇಳ್ತಾ ಇದ್ದೀವಿ, ನಾನು ಹೇಳ್ತಾ ಇದ್ದೀವಿ ಅಂದರೆ ಬೆಂಗಳೂರಿನ ಕರ್ನಾಟಕ ಥರ ಟ್ರೀಟ್ ಮಾಡಬೇಡಿ, ಹೋಲಿಸ್ಟಿಕಲಿ ಡೆವಲಪ್ಮೆಂಟ್ ಮಾಡಿ
1: ಎಲ್ಲ ಭಾಗದಲ್ಲೂ.
0: ಇದೇ ಇದೇ ಇವತ್ತು ಇದೇ ಜಯನಗರ ನಮ್ಮದು ಡಿ ಸಿ ಎಫ್ ರೀಸೆಂಟಾಗಿ ಬಂದಿದ್ದರು, ಅವ್ರಿಗೆ ಒಂದು ಇಮೇಜ್ ತೋರಿಸ್ದೆ. ಮೊದಲು ಹೆಂಗೆ ಒಂದು ಫ್ಲಾಟ್ ಲ್ಯಾಂಡ್ ಆಗಿತ್ತು ಬೆಂಗಳೂರು, ಹೌ ಇಟ್ ಗೇಂಡು, ಹೆಂಗೆ ಬೆಂಗಳೂರಲ್ಲಿ ಮರ ಬಂತು ರಾದರ್ ದನ್ ಲೂಸಿಂಗ್ ಅಂತ ಹೇಳಿದಾಗ ಹಿ ವಾಸ್ ವೆರಿ ಶಾಕ್ಡ್. ವೈ ಕಾಂಟ್ ವಿ ಬಿಲ್ಡ್ ಅ ಸಿಟೀಸ್ ವಿತ್ ದ ಟ್ರೀಸ್, ವಿತ್ ದ ಲೇಕ್, ವಿತ್ ದ ಅಮ್ಯುನಿಟಿ ಅಲ್ವಾ, ವಿತ್ ನೋ ಟ್ರಾಫಿಕ್ ಡಿಸೈನ್ಸ್. ಜಯನಗರ ಇವತ್ತೂ ಯಾಕೆ ಟ್ರಾಫಿಕ್ ಅಲ್ಲ, ಒಂದು ಪಾಯಿಂಟಲ್ಲಿ ನೀವು ಶುರು ಮಾಡಿದ್ವಿ ಅಂದರೆ ಸೇಮ್ ಪಾಯಿಂಟ್ಗೆ ಮಿನಿಮಲ್ ಡಿಸ್ಟೆನ್ಸು, ಆಕ್ಸೆಸಿಬಿಲಿಟಿ, ಎಲ್ಲ ರೋಡಲ್ಲೂ ಮರಗಳಿರೋದು ಅಥವಾ ಡ್ರೈನೇಜಿಗೆ ಸಿಸ್ಟಮ್ ಮಾಡಿರೋದು, ದೊಡ್ಡ ದೊಡ್ಡ ರೋಡ್ಗಳು, ಇದನ್ನು ಡಿಸೈನ್ ಮಾಡಿದ್ರಿ ಅಂದರೆ ಇದೇ ಕ್ರೌಡ್ನ ಬೇರೆ ಕಡೆ ಇವತ್ತು ನಾವು ಇದನ್ನು ಡಿಸ್ಟ್ರಿಬ್ಯೂಟ್ ಮಾಡಿದ್ವಿ ಅಂದರೆ ಆಟೋಮೆಟಿಕಲಿ ಟ್ರಾಫಿಕ್ ಕಡಿಮೆ ಆಗುತ್ತೆ, ಡಿಸ್ಟರ್ಬೆನ್ಸ್ ಕಡಿಮೆ ಆಗುತ್ತೆ, ಎನ್ವೈರನ್ಮೆಂಟ್ಲು ರಿವೈವ್ ಆಗುತ್ತೆ ನಿಮಗೆ.
1: ಓಕೆ, ಇನ್ನು ಡೆವಲಪ್ಮೆಂಟು ಮತ್ತು ಪ್ಲಾನಿಂಗ್ ಎರಡೂ ಬಹಳ ಮುಖ್ಯ ಅಂತ ನಾವು ಮಾತಾಡ್ತಾ ಇದ್ದೀವಿ. ಎಲ್ಲೋ ಒಂದು ಕಡೆ ನೆರಳನ್ನು ಹುಡ್ಕೊಂಡು ಹೋಗುವಂತಹ ಪರಿಸ್ಥಿತಿ. ಹಿಂದೆ ನಾವು ಎಲ್ಲಿ ನಿಲ್ಲಿಸಿದ್ರು ನೆರಳಿರ್ತಿತ್ತು ಬೆಂಗಳೂರಲ್ಲಿ, ಯಾವುದೇ ರಸ್ತೆಗೆ ಹೋದ್ರು, ಯಾಕಂದರೆ ಈ ಕಡೆ ಆ ಕಡೆ ಮರಗಳು ನೋಡಲಿಕ್ಕೂ ಚೆಂದ. ಅದರಲ್ಲೂ ಕೆಲವು ಕಡೆ ಅಂತೂ ಕಬ್ಬನ್ ಪಾರ್ಕ್ ಈ ಕಡೆ ಎಲ್ಲ ಕೆಲವು ದಿನಗಳಲ್ಲಿ ಆ ಹೂವಿನ ಸರಮಾಲೆ ನಿಮ್ಮನ್ನು ಕಾಯ್ತಾ ಇರತ್ತೆ ಬೆಳಗ್ಗೆ ಹೋದ್ರೆ.
0: ಇವತ್ತೂ ಪಿಂಕ್ ತಬೂಬಿ ಎಲ್ಲ ನೋಡ್ತಾ ಇರ್ತಾರೆ, ಎಲ್ಲ ಫೋಟೋಸ್ ಅಪ್ಲೋಡ್ ಮಾಡೋದು.
1: ಹೌದು ಹೌದು
0: ಇದೆ. ಬಟ್ ನೀವು ಹೇಳದಂಗೆ ಏನಾಗಿದೆ ಅಂದ್ರೆ, ಇವತ್ತು ನಾನೇ ನೋಡಿದ್ದೀನಿ ಬೆಂಗಳೂರಲ್ಲಿ ಸಮ್ಮರ್ ಬಂದ್ರೆ ಒಂದ್ ಮರದ ನೆರಳು ಬಂದಿರುತ್ತೆ, ಅಲ್ಲೋ ಗಾಡಿ ಎಲ್ಲ ನಿಲ್ಸ್ಕೊಂತಾ ಇರ್ತಾರೆ. ಒಂದೇ ಒಂದ್ ಮರದ ಕೆಳಗಡೆ ಹೋಗಿ ನಿಲ್ಲಿಸ್ಕೊಂತಾರೆ.
1: ಅಲ್ಲ, ಆ ಮರ ಬೆಳಿಬೇಕು, ಆ ಮರ ಚೆನ್ನಾಗಿರ್ಬೇಕು, ಆ ಮರ ಡೀಪ್ ರೂಟೆಡ್ ಆಗಿರ್ಬೇಕು, ಆ ಮರಕ್ಕೆ ನೀರು ಹೋಗ್ಬೇಕು, ಹಾಗೇನೆ ಆ ಮರನ ನಾನು ಕಾಪಾಡಕ್ ಏನಾದ್ರು ಮಾಡ್ಬೇಕು, ಈ ಪ್ರಶ್ನೆಗಳು ನಾವು ಹಾಕೊಳ್ಳಲ್ಲ. ಆದ್ರೆ ನಮಗ್ ನೆರಳು ಮಾತ್ರ
0: ಬೇಕು. ಸಿ ದಿಸ್ ಇಸ್ ವಾಟ್ ದ ಆಟಿಟ್ಯೂಡ್. ಇವಾಗ ಜನ, ಇವಾಗ ನೀವೇನು ಗೊತ್ತಿಲ್ಲ, 2 wheelers 1 crore ಮೇಲೆ ಹೋಗಿದೆ ಅಂದ್ರೆ ವೆಹಿಕಲರ್ಸ್, ವೆಹಿಕಲ್ ಜನ ಒಂದೊಂದ್ ಮನೆಗೆ 3 ಗಾಡಿ 2 ಗಾಡಿ ಇರೋದ್ರಿಂದ ಏನಾಗಿದೆ, ಕೆಪಾಸಿಟಿ ಮೀರೋಗಿದೆ. ಸೊ ಇವರು ಸಾಕಾಗಲ್ಲ ಸಾಕಾಗಲ್ಲ ಟ್ರಾಫಿಕ್ ಇದು ಅಂತೇಳಿ ಮಾಡಿ ಏನ್ ಮಾಡಿದಾರೆ, ಲೆಫ್ಟ್ ರೈಟ್ ಫುಟ್ಪಾತ್ನ, ಆ ಫುಟ್ಪಾತ್ ಅಲ್ಲಿ ಇದ್ದ ಮರಗಳನ್ನ ಎಲ್ಲ ಏನ್ ಮಾಡಿದೆ, ಕ್ಲಿಯರ್ ಮಾಡ್ಕೊಂಡು ಹೋಗ್ತಾ ಇದೆ,
1: ಕ್ಲಿಯರ್ ಮಾಡ್ಕೊಂಡು ಕಾಂಕ್ರೀಟ್ ಹಾಕ್ಬಿಟ್ಟಿರ್ತಾರೆ, ನೀರು ಸಿಂಪಡಣೆ ಆಗಲ್ಲ,
0: ನೀರು ಕೂಡ ಹೋಗೋದಿಲ್ಲ. ಸಿ ಅದನ್ನ ನೀವು ನಂಬೋದಿಲ್ಲ, ನಾನು ರೀಸೆಂಟ್ ಆಗಿ ನಮ್ಮ ಖಂಡ್ರೆ ಸರ್ಗೆ ಅವ್ರಿಗೆ ಹೇಳಿ ಅದನ್ನ ಲೆಟರ್ ಬರೆದು, ಯಾಕಂದ್ರೆ ಟ್ರೀ ಹೆಲ್ತ್ ಏನಾಗ್ತಾ ಇದೆ ಅದರಿಂದ ಡಿಟೀರಿಯೇಟ್ ಆಗ್ತಾ ಇದೆ. ಬೆಂಗಳೂರಲ್ಲಿ ಮೊನ್ನೆ ಕೂಡ ನೀವೇ ನೋಡಿದ್ರಿ ಎಷ್ಟು ಆಟೋಗಳು ಡ್ಯಾಮೇಜ್ ಆಯ್ತು, ಎಷ್ಟು ಜನದ ಮೇಲೆ ಬಿತ್ತು,
1: ಎಷ್ಟು ಮರಗಳು ಸಡನ್ ಆಗಿ ಮಳೆ ಬಂದಿದ್ರಿಂದ.
0: ಇಟ್ ಇಸ್ ಓನ್ಲಿ ಬಿಕಾಸ್ ಆಫ್ ದ ಪ್ರಾಪರ್ ಮ್ಯಾನೇಜ್ಮೆಂಟ್ ಇರಲಿಲ್ಲ, ಟ್ರೀ ಡೇಟಾ ಇರಲಿಲ್ಲ ನಮ್ಮ ಹತ್ರ. ಇದನ್ನ ನಾನು 10 ವರ್ಷದಿಂದ 15 ವರ್ಷದಿಂದ ಹೇಳ್ತಾನೆ ಇದ್ದೀನಿ, ಒಂದು ಟ್ರೀ ಮ್ಯಾನೇಜ್ಮೆಂಟ್ ಮಾಡಬೇಕು, ಒಂದು ಟ್ರೀ ಸೆನ್ಸಸ್ ಕಂಡಕ್ಟ್ ಮಾಡಬೇಕು. ಇದನ್ನೆಲ್ಲ ನೀವೇನಂದ್ರೆ ಎಲ್ಲ ಮರನ ಒಂದು ಸೈಕಲ್ ಮೇಲೆ ಈ ಇಯರ್ ನೋಡ್ಕೊಂಡು ಯಾವ್ದು ಗಟ್ಟಿಯಾಗಿರೋದು ಹಾಕ್ಬೇಕು, ಯಾವುದು ಅದನ್ನ ತೆಗೆಸ್ಬೇಕು, ಆಮೇಲಿಂದ ಯಾವ ರೋಡ್ಗೆ, ದೊಡ್ಡ ರೋಡ್ಗಾದ್ರೆ ದೊಡ್ಡ ಮರ ಆದ್ರೆ, ಮೀಡಿಯಂ ಸೈಜ್ ಆದ್ರೆ ಮೀಡಿಯಂ ಸೈಜು, ಚಿಕ್ಕ ರೋಡ್ಗಳಾದ್ರೆ ಚಿಕ್ಕ ರೋಡ್, ಇದಕ್ಕೆಲ್ಲ ಒಂದು ಬುಕ್ ಕೂಡ ಮಾಡಿ ಎಲ್ಲ ಮಾಡಿ ಒಂದು ಟ್ರೀ ಸೆನ್ಸಸ್ ಕಂಡಕ್ಟ್ ಮಾಡಿ ಅಂತ ಹೇಳ್ತಾ ಇದೀವಿ. ಆ ಡಿಜಿಟಲೈಸೇಷನ್ ನಾನು ತೋರ್ಸ್ ಕೂಡ ಕೊಟ್ಟಿದ್ದೀನಿ ಆಕ್ಚುಲಿ. ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್ ಟು ಹ್ಯಾವ್ ಸಚ್ ಡೇಟಾ. ಆ ಡೇಟಾ ಇದ್ದಾಗ ಇದೆಲ್ಲ ಆಗೋದಿಲ್ಲ.
1: ಓಕೆ, ನಾವಾಗಲೇ ಮಾತಾಡ್ತಾ ಹೇಳ್ತಾ ಇದ್ವಿ ಅಂದರೆ ಯಾವುದೇ ಮರಕ್ಕೂ ಟ್ರೀಟ್ಮೆಂಟ್ ಕೊಡಬಹುದು, ಅದನ್ನ ನೋಡಬೇಕಾಗತ್ತೆ ಒಂದ್ಸರಿ ಅಂತ. ಹಾಗಾಗಿ ಆ ಟ್ರೀಟ್ಮೆಂಟ್ ಬಗ್ಗೆ, ಇದ್ರ ಬಗ್ಗೆ, ಜೊತೆಗೆ ಡೀಪ್ ರೂಟ್ ಆಗಿರೋ ಮರಗಳನ್ನು ಹೇಗೆ ನಾವು ಸಾಮಾನ್ಯ ಜನರಾಗಿ ರಕ್ಷಣೆ ಮಾಡ್ಕೋಬಹುದು, ಈ ಬಗ್ಗೆ ಮಾತನಾಡೋಣ ಒಂದು ಗೀತೆಯ ನಂತರ. ನಿಮಗೆ ಪುನೀತ್ ರಾಜ್ಕುಮಾರ್ ಅವರು ಅಂದರೆ ತುಂಬ ಇಷ್ಟ ಅಂದರೆ ಪವರ್ ಚಿತ್ರದ ಗೀತೆ ಪ್ರಸಾರ ಆಗುತ್ತೆ, ಗೀತೆಯ ನಂತರ ಮತ್ತೆ ಮಾತಾಡೋಣ.

0: ದಮ್ ಪವರೇ ಅಂತ ಹಾಡನ್ನು ಕೇಳ್ತಾ ಇದ್ದೀವಿ. ನಿಜವಾಗ್ಲೂ ನಮಗೂ ಪವರ್ ಅನ್ನೋದು ಬೇಕು. ಯಾಕೆ ಅಂದರೆ ಪುನೀತ್ ರಾಜ್ಕುಮಾರ್ ಅವ್ರಿಗೆ ಪವರ್ ಸ್ಟಾರ್ ಅಂತ ಕರಿತಾ ಇದ್ವಿ. ಹಾಗಾಗಿ ಸಾಮಾನ್ಯ ಜನರಿಗೂ ಸ್ವಲ್ಪ ಪವರ್ ಅಂದರೆ ಅಧಿಕಾರದ ಪವರ್ ಅಲ್ಲ, ನಮ್ಮಲ್ಲಿರುವ ಚಾಕಚಕ್ಯತೆಯ ಜೊತೆಗೆ ಒಳ್ಳೆಯದು ಮಾಡಬೇಕು ಅನ್ನುವಂತಹ ಶಕ್ತಿಯನ್ನು ನಾವು ಬೆಳೆಸ್ಕೋಬೇಕು. ಅಂದರೆ ಆ ಒಳ್ಳೇದು ಮಾಡೋದು ಅಂದ್ರೇನು? ಈಗ ಈ ಹಿಂದೆ ಮಾತಾಡ್ತಾ ಡೀಪ್ ರೂಟೆಡ್ ಮರಗಳು ಸಡನ್ನಾಗಿ ಮಳೆ ಬಂದರೆ, ಅಕಾಲಿಕ ಮಳೆಗಳು ಬಂದಾಗ ಬೀಳುತ್ತೆ. ಅಥವಾ ನಮ್ಮ ಸುತ್ತ ಅನ್ನು ನೋಡ್ತಾ ಇರ್ತೀವಿ, ಈ ಮರ ಯಾಕೋ ತೊಂದರೆಯಲ್ಲಿದೆ ಅಂತ ಅನಿಸುತ್ತೆ, ಅವಾಗ ಏನು ಮಾಡಬೇಕು ವಿಜಯ್?
1: ಸಿ, ಇದೆಲ್ಲ ನೀವು ಏನು ಅಂದರೆ, ಇವಾಗ ಎಲ್ಲ ಈ ಬೆಂಗಳೂರು ಮರಗಳು ತುಂಬ 80s ಪ್ಲ್ಯಾಂಟ್ ಮಾಡಿದ್ದೆ ಅಲ್ಲ, ಆಲ್ಮೋಸ್ಟ್ ಎಲ್ಲ ಒಂದು 40-50 ಆಗಿ ಮೆಚುರಿಟಿಗೆ ಎಲ್ಲ ರೀಚ್ ಔಟ್ ಆಗ್ತಾ ಇದೆ. ಇದಲ್ದಿರ ಇನ್ನೊಂದೇನು ಅಂದರೆ, ಈ ಅರ್ಬನೈಸೇಷನ್ ಅಂದರೆ ನಗರೀಕೃತ ಆಗ್ತಾ ಆಗ್ತಾ ಏನಾಗ್ತಾ ಇದೆ ಅಂದರೆ ಸ್ಟ್ರಕ್ಚರಲಿ ಚೇಂಜ್ ಆಗಿದೆ. ಮುಂಚೆ ಅಂದರೆ ಅದ್ರ ಸುತ್ತ ಜಾಗ ಬಿಟ್ಟಿರೋದು, ಆಮೇಲೆ ಆಗಿನ ಕಾಲಕ್ಕೆ ನ್ಯಾಚುರಲ್ ಆಗಿ ಗ್ರೋ ಆಗಿತ್ತದು, ಆಗಿನ ಕಾಲಕ್ಕೆ ಪೊಲ್ಯೂಷನ್ಸು ಇದೆಲ್ಲ ಇರಲಿಲ್ಲ, ಗ್ರೋತ್ ಆಗೋ ಜಾಗ ಎಲ್ಲ ಇತ್ತು. ಬಟ್ ಇವಾಗ ಏನಾಗ್ತಾ ಇದೆ ಅಂದರೆ, ಬಿಕಾಸ್ ಆಫ್ ದ ಸಿಮೆಂಟಿಂಗು, ಮರಗಳ ಸುತ್ತ ಏನು ಮಾಡಿ ಹಾಕ್ತಾರೆ, ತಾರ್ ಹಾಕೋದು, ಸಿಮೆಂಟ್ ಹಾಕೋದು, ಈ ಚೋಕಿಂಗ್ ಎಲ್ಲ ಮಾಡೋದ್ರು, ಇದೆಲ್ಲ ಆಗೋದ್ರಿಂದ ಅದೇನಾಗ್ತಾ ಇದೆ ಅಂದರೆ, ಅದ್ರದ್ದು ಫುಲ್ಲೆಸ್ಟ್ ಲೈಫ್ನ ಅದು ಅದನ್ನ ಲೀಡ್ ಮಾಡೋಕ್ಕಾಗ್ತಾಯಿಲ್ಲ. ಅದಕ್ಕೆ ನೀವು ಸಮ್ಮರಲ್ಲಿ ಗಾಳಿ ಬಂದಾಗ ನೋಡಿ, ಇನ್ನೂರು ಮರ ಮೊನ್ನೆ ಬಿತ್ತು ಆ್ಯಕ್ಚುಲಿ. ಸೊ ಇದಕ್ಕೆ ನಾವು ಇದನ್ನು ಹೇಳ್ಕೊಂಡು ಬರ್ತಾ ಇದ್ದೀವಿ ಅಂದರೆ, ಒಂದು ಪ್ರಾಪರಾಗಿ ಟ್ರೀ ಹೆಲ್ತು ತಿಳ್ಕೊಬೇಕು ಅಂದರೆ, ರೂಟ್ ಏನು, ಯಾವ ಮರನ ನಾವು ಇವಾಗ ಸ್ಟ್ರಕ್ಚರಲಿ ಎಲ್ಲ ಚೇಂಜ್ ಆಗಿದೆ, ಯಾವ ಮರನ ನೆಟ್ಟರೆ ಒಳ್ಳೆಯದು ನಮ್ಮ ಸುತ್ತಮುತ್ತ, ಅಥವಾ ಡೆಡ್ ವುಡ್ ಅಂದರೆ ಏನು, ಅಥವಾ ಯಾವಾಗಾದರೂ ಮರಗಳು ಏನಾದರೂ ಡಿಟೀರಿಯೇಟ್ ಆಗ್ತಿದೆ, ಎಲೆಗಳು ಉದುರ್ತಿದ್ರೆ ಅನ್ಸೀಸನಲ್ ಆಗಿ, ಅಥವಾ ಬಾಗಿದೆಯಾ, ಇದನ್ನೆಲ್ಲ ನಾವು ಅಬ್ಸರ್ವ್ ಮಾಡಬೇಕಾಗುತ್ತೆ. ಹೋಣಿಗಿದೆಯಾ ಇದನ್ನೆಲ್ಲ ಅದನ್ನು ನೋಡಬೇಕಾಗತ್ತೆ. ಇದನ್ನು ನೋಡಿದಾಗ ನೀವೇನಂದರೆ, BBMP ಕಂಟ್ರೋಲ್ ರೂಮ್ಗೆ ಫೋನ್ ಮಾಡಿ ಅದನ್ನು DCF ಹತ್ರ ಅಥವಾ ACFO ಅಥವಾ RFOsಗಳ ಹತ್ರ ಇದಕ್ಕೆ ರೇಸ್ ಮಾಡಿ, ಅಥವಾ ನೀವು ಲೆಟರ್ ಕೊಟ್ಟೋ, ಇಲ್ಲಾಂದರೆ ನಿಮ್ಮದು ವಾರ್ಡ್ ಕಮಿಟಿ ಮೀಟಿಂಗ್ಸಲ್ಲಿ ಇವಾಗ ಅದನ್ನು ಕರೆಸಿ ಅದನ್ನು ನೀವು ಏನು ಮಾಡಿ, ಅದನ್ನು ಈ ಥರ ನಮಗೊಂದು ಡೌಟ್ ಇದೆ ಅಂತ ಹೇಳಿದ್ರೆ, ಖಂಡಿತ ಅದನ್ನು ಆ್ಯಕ್ಚುಲಿ BBMP ನಿಮ್ಮನ್ನು ನೋಡುತ್ತೆ, ಮಾಡುತ್ತೆ, ಅದನ್ನು ತೆಗೆಯುವಂಥ ಕೆಲಸಗಳನ್ನು ಮಾಡುತ್ತೆ, ಅದ್ರ ಬಗ್ಗೆ ನಿಮ್ಗೆ ಇನ್ಫಾರ್ಮೇಶನ್ಸ್ ಕೂಡ ಕೊಟ್ಟೋಗ್ತಾರೆ ಆ್ಯಕ್ಚುಲಿ. ಸೊ ಇಟ್ಸ್ ಬೆಟರ್ ಟು ಕಾಂಟ್ಯಾಕ್ಟ್ ದ ಇದು, ಇಲ್ದಿದ್ರೆ ನೀವು ನನಗೆ vijay@rukshaw.com ಅಂತ ಹೇಳಿ ನನ್ನ ಇಮೇಲ್ ಐಡಿಗೆ, ಈ ಥರದ ಇಶ್ಯೂಸ್ ಆಗ್ತಾ ಇದೆ ಸರ್, ಈ ಥರ ನಮ್ಗೆ ತಿಳ್ಕೊಬೇಕು ಮಾಡಿದ್ರೆ, ಖಂಡಿತ ನಾನು ಬಂದು ನಿಮ್ಗೆ ಅದು ಹೇಳ್ಕೊಡೋದು, ಇಲ್ಲ ಸಂಬಂಧಪಟ್ಟದಕ್ಕೆ ನಾನು ಊರಲ್ಲಿಲ್ಲ ಅಂದರೆ ಸಂಬಂಧಪಟ್ಟಿದ್ದಕ್ಕೆ ನಿಮ್ಗೆ ಕಳಿಸ್ಕೊಡ್ತೀನಿ,
0: ಮಾಹಿತಿನೇ
1: ಕೊಡ್ತೀನಿ. ಬಟ್ ನಿಮ್ಮ ಕರ್ತವ್ಯ ಏನೋ ಆಗುತ್ತೆ ಇದನ್ನೆಲ್ಲ ನೋಡೋದು, ಯಾಕಂದರೆ ಮಕ್ಕಳು ವಯಸ್ಸಾದವರು ಅಥವಾ ನೀವು ವೆಹಿಕಲ್ ಇಟ್ಟಿರ್ತೀರ, ಇದನ್ನೆಲ್ಲ ಇವಾಗ ಏನು ಅಂದರೆ ಸಿಂಪಲ್ ಆಗಿ ಇಟ್ಕೊಳ್ಳಿ. ಏನು ಅಂದರೆ, ಇವಾಗ ನೀವು ಹೆಲ್ದಿ, ನೀವು ಚೆನ್ನಾಗಿದ್ದೀರಾ ಅಂದರೆ ನಿಮ್ಗೆ ಹೆಂಗೆ ಗೊತ್ತಾಗುತ್ತೆ? ನೀವು ಬಂದು ಸಡನ್ನಾಗಿ ಯಾರೋ ಇನ್ನೊಂದು ಸಹ ಅಮ್ಮ ನೋಡ್ಬಿಟ್ಟು, ಅಯ್ಯೋ ಏನೋ ಹಿಂಗಾಗೋಗಿದೆಯಾ, ನಿನಗೇನು ಜ್ವರ ಬಂದಿದೆಯಾ ಅಂತ ಸಡನ್ನಾಗಿ ಗೊತ್ತಾಗುತ್ತೆ. ಅದಕ್ಕೆ ಒಂದು ಹೆಲ್ದಿ ಮರ ಅಂದರೆ ಏನಂತ ತಿಳ್ಕೊಳ್ಳಿ. ಎಲೆ ಚೆನ್ನಾಗಿರಬೇಕು, ಕಾಂಡ ಚೆನ್ನಾಗಿರಬೇಕು, ಸ್ಟ್ರೈಟಾಗಿ ನಿಂತಿರಬೇಕು, ಅದರಲ್ಲಿ ಯಾವುದೇ ಟೊಳ್ಳಾಗಿರೋ ರೆಂಬೆ ಕೊಂಬೆಗಳು ಇರಬಾರ್ದು, ಅಥವಾ ಅನ್ಸೀಸನಾಗಿ ಎಲ್ಲೋ ಆಗಬಾರ್ದು, ಅಥವಾ ಅದರಲ್ಲಿ ಯಾವುದೇ ಥರದ ಹೋಲ್ಸು, ಅರ್ಥ ಆಯ್ತಾ, ಅಥವಾ ಫಂಗಲ್ ಇನ್ಫೆಕ್ಷನ್ಸು ಅಥವಾ ಇನ್ಸೆಕ್ಟ್ಸು ಇದೆಲ್ಲ ಕಾಣಿಸ್ಬಾರ್ದು. ಇದು ಮಿನಿಮಲ್ ಅಂಡರ್ಸ್ಟ್ಯಾಂಡಿಂಗ್ ನಿಮಗೆ. ಇದನ್ನು ನೀವು ಅಬ್ಸರ್ವ್ ಮಾಡ್ತಾ ನಿಮ್ಗೆ ಗೊತ್ತಾಗತ್ತೆ ನೀವು ಹೆಲ್ದಿ ಅಂದರೆ ಏನಂತ. ಗೊತ್ತಾದ್ಮೇಲೆ ಅನ್ಹೆಲ್ದಿ ಅನ್ನೋದು ಕೂಡ ಗೊತ್ತಾಗತ್ತೆ. ನೀವು ಒಂದು ಮರನ ನಿಮ್ಮ ಕಣ್ಮುಂದೆ ಒಂದು 100-50 ನೋಡಿರ್ತೀರ, ನಿಮಗೆ ಒಂದು ಸೆನ್ಸ್ ಆಗುತ್ತೆ. ಆ ಸೆನ್ಸಲ್ಲಿ ಇಟ್ಕೊಂಡು ಅದನ್ನು ಅಬ್ಸರ್ವ್ ಮಾಡಿದಾಗ ಆಮೇಲಿಂದ ಕೆಲವು ಸೀಸನಲ್ಲೇ ಕೆಲವು ಸರಿ ಆಗುತ್ತೆ. ಇವಾಗ ನಿಮಗೆ ಇದು ಮಳೆ ಬಂದಾಗ ತುಂಬ ಆದಾಗ ಜಾಮೂನ್ ಟ್ರೀಗೆ ಬ್ಲ್ಯಾಕ್ ಫಂಗಲ್ ಇನ್ಫೆಕ್ಷನ್ ಆಗೋದು, ಅಥವಾ ಇವಾಗ ರೀಸೆಂಟಾಗಿ ಮಿಲಿ ಬಗ್ಸ್ ಹೀಟ್ ಜಾಸ್ತಿ ಆದಾಗ ಹೊಂಗೆ ಮರದಲ್ಲಿ ಬರೋದು, ಈ ಥರದ್ದು ನಿಮ್ಗೆ ಕಾಣಿಸಿದಾಗ ಅದನ್ನು ನೀವು ಇಂಟಿಮೇಟ್ ಮಾಡಿದಾಡ್ಕೆ ಅದಕ್ಕೆ ನಿಮ್ಗೆ ಏನು ಔಷಧ ಹಾಕಬೇಕು ಅಥವಾ ಏನು ಇನ್ಸೆಕ್ಟಿಸೈಡ್ಸು ಅಥವಾ ಪೆಸ್ಟಿಸೈಡ್ಸು ಅಥವಾ ಅಲ್ಲ ಇದನ್ನೆಲ್ಲ ಯೂಸ್ ಮಾಡಬೇಕು ಅಂತೇಳಿ ನಾವು ಅದನ್ನು ನಿಮಗೆ ಸಜೆಸ್ಟ್ ಮಾಡ್ತೀವಿ ಆ್ಯಕ್ಚುಲಿ. ಸೊ ಅದನ್ನು ನೀವು ಅಬ್ಸರ್ವ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆ್ಯಕ್ಚುಲಿ. ಅದು ನೋಡ್ತಾ ನಿಮಗೆ ಗೊತ್ತಾಗತ್ತೆ.
0: ಇನ್ನು ನಮ್ಮ ಮನೆ ಸುತ್ತಮುತ್ತ ಮರಗಿಡಗಳು ಏನಿರುತ್ತೆ ಅವುಗಳನ್ನು ರಕ್ಷಣೆ ಮಾಡೋದು ನಮ್ಮ ಕರ್ತವ್ಯ ಸಹ. ಯಾಕೆಂದರೆ ಪರಿಸರ ನಾವು ರಕ್ಷಣೆ ಮಾಡದೆ ಇನ್ಯಾರು ಮಾಡಬೇಕು? ಅದು ಏನು ಅಪೇಕ್ಷೆ ಪಡದೆ ಎಲ್ಲವನ್ನು ನೀಡ್ತಾ ಇದೆ ನಮಗೆ ಉಚಿತವಾಗಿ ಅದು ಅಲ್ವಾ. ಹಾಗಾಗಿ ನಮ್ಮ ಗೆಳೆಯರಿಗೆ ಹೇಳ್ಬೋಣ, ಇವತ್ತು ಪರಿಮಳ ಕಾರ್ಯಕ್ರಮದಲ್ಲಿ ಮುಕ್ತ ಮಾತುಕತೆಯಲ್ಲಿ ನಮ್ಮ ಜೊತೆ ಟ್ರೀ ಡಾಕ್ಟರ್ ವಿಜಯ್ ನಿಶಾಂತ್ ಅವರು ಇದ್ದಾರೆ. ಅವ್ರ ಜೊತೆ ಸಂವಾದ ಮಾತುಕತೆ ನಡೀತಾ ಇದೆ, ಖುಷಿಯಾಗಿ ಮಾತಾಡ್ತಾ ಇದ್ದೀವಿ ಅಂತ ಅಂದ್ಕೊಂಡ್ರೂ ಸಹ ಒಳಗಡೆ ಬೇಜಾರಿದೆ. ಯಾಕೆಂದರೆ ಸಾಕಷ್ಟು ಮರಗಳು ಬಿದ್ದಿದ್ದು ನೋಡಿದ್ವಿ, ಅದರಿಂದ ಹಾನಿ ನೋಡಿದ್ವಿ, ತೊಂದರೆ ನೋಡಿದ್ವಿ, ಕಷ್ಟ ನೋಡಿದ್ವಿ. ಸಡನ್ನಾಗಿ ಎಲ್ಲ ಕಡೆ ನ್ಯೂಸ್ ನೋಡಿದ್ವಿ, ನೀರು ಅಲ್ಲಿ ನುಗ್ತು ಇಲ್ಲಿ ನುಗ್ತು, ಮರಗಳು ಬಿದ್ದಿದೆ, ಇದರಿಂದ ಆಗ್ತಿದೆ. ಇದೆಲ್ಲ ನೋಡಿದಾಗ ತುಂಬ ಬೇಜಾರಾಗುತ್ತೆ. ಯಾಕೆಂದರೆ ನಾವು ಇದನ್ನು ತಡಿಬಹುದಿತ್ತು, ಎಲ್ಲೋ ಒಂದು ಕಡೆ ಹಿಂದಕ್ಕೆ ಹೋಗ್ತಾ ಇದ್ದೀವಿ ಅಂತ. ನಿಮ್ಮ ಅನಿಸಿಕೆ, ಅಭಿಪ್ರಾಯ ಏನು, ಏನಾದರೂ ಕೇಳಲಿಕ್ಕೆ ಬಯಸ್ತೀರಾ ವಿಜಯ್ ಅವ್ರಿಗೆ, ಸಂದೇಶದ ಮುಖಾಂತರ ನಮಗೆ ತಿಳಿಸಿ. ನಮ್ಮ ವಾಟ್ಸಪ್ ಸಂಖ್ಯೆ 9483091029. 9483091029 ಈ ಸಂಖ್ಯೆಗೆ ನಿಮ್ಮ ಸಂದೇಶ ಕಳಿಸ್ಕೊಡಿ. ನಿಮ್ಮ ಸುತ್ತಮುತ್ತ ಪರಿಸರದ ಬಗ್ಗೆ, ಮರಗಳ ಬಗ್ಗೆ ಸಾಕಷ್ಟು ವರ್ಷಗಳಿಂದ ಅವ್ರು ಕೆಲಸ ಮಾಡ್ತಾ ಇದ್ದಾರೆ, ಹಾಗಾಗಿ ಅವರನ್ನೇ ಕೇಳೋಣ. ಒಂದು ಒಳ್ಳೆಯ ಸಮಯ ಇದು, ಹಾಗಾಗಿ ನಿಮ್ಮ ಸಂದೇಶ ಕಳಿಸ್ಕೊಡಿ.

0: ಅನೇಕರ ಸಂದೇಶಗಳು ಹರಿದು ಬರ್ತಾ ಇದೆ, ಇನ್ನು ಮಾಹಿತಿ ಹಾಗೇನೆ ಇವತ್ತಿನ ವಿಷಯ ಇಷ್ಟ ಆಯಿತು, ಕಾರ್ಯಕ್ರಮ ಇಷ್ಟ ಆಗ್ತಾ ಇದೆ ಅಂತ ಹೇಳಿ ಮೆಸೇಜ್ಗಳಂತೂ ಬರ್ತಾ ಇದೆ. ದಯವಿಟ್ಟು ನಿಮ್ಮ ಪ್ರಶ್ನೆಗಳು ಅಥವಾ ನಿಮಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನಾದರೂ ಇದ್ದರೆ ಖಂಡಿತ ನಿಮ್ಮ ಅನುಭವ ಪರಿಸರದ ಜೊತೆ ನಾವು ಹಿಂದೆ ಹೋಗ್ತಾ ಇರೋದು, ನಮ್ಮ ಮಕ್ಕಳನ್ನು ಜಾಗೃತಿ ಮಾಡದೇ ಇರೋದು, ಇದೆಲ್ಲದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಸಂದೇಶದ ಮುಖಾಂತರ ನಮಗೆ ತಿಳಿಸಿ ಅಂತ ಹೇಳಿದೆ. ಇನ್ನೂ ಸಮಯ ಇದೆ, ನಿಮ್ಮ ಸಂದೇಶಗಳು ಬೇಗ ಬೇಗ ಹರಿದು ಬರಲಿ ಅಂತ ಹೇಳ್ತಾ ವಿಜಯ್ ಅವರ ಜೊತೆ ಮಾತುಕತೆಯನ್ನು ಮುಂದುವರಿಸೋಣ. ವಿಜಯ್, ಇನ್ನು ಡೀಪ್ ರೂಟೆಡ್ ಮರಗಳು ಅದು ಎಲ್ಲೋ ಆಚೆ ಬರ್ತಾ ಇದೆ, ಇದರ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಹಾಗೇನೆ ನೆರಳು, ಇದರ ಬಗ್ಗೆನೂ ಮಾತಾಡಿದ್ವಿ. ಇನ್ನು ಮನೆಯ ಸುತ್ತ, ಈಗ ಬರ್ತ್ಡೇಗೆ ಅವರೊಂದು ವಿಶೇಷವಾಗಿ ಸಂಭ್ರಮ ಆಚರಿಸ್ತಾರೆ, ಒಂದು ಗಿಡ ಎರಡು ಗಿಡ ಈ ಥರ ನೆಟ್ಟರೆ ಅವ್ರ ಹೆಸರಲ್ಲೇ ಆ ಗಿಡ ಬೆಳೆಯುತ್ತೆ, ಒಂದಿನ ಫಲ ಕೊಡುತ್ತೆ, ತುಂಬ ಖುಷಿ ಆಗುತ್ತೆ ಅದನ್ನ ನೆನೆಸ್ಕೊಂಡ್ರೆ. ಇನ್ನು ಜಾಗ ಇಲ್ಲ ಅಂದ್ರೆ ಟೆರೆಸ್ ಮೇಲೆ ಮಾಡ್ಕೋಬಹುದು, ಇದ್ರ ಬಗ್ಗೆ ಏನಂತೀರಿ?
1: ಇಲ್ಲ, ಇವಾಗ ನೀವು ಹೇಳ್ದಂಗೆ ಬೆಂಗಳೂರಲ್ಲಿ ಏನಾಗ್ತಾ ಇದೆ, ಜಾಗ ಇದಾಗ್ತಾ ಇದೆ, ಶಾರ್ಟೇಜ್ ಆಗ್ತಾ ಇದೆ, ಶ್ರಿಂಕಿಂಗ್ ಆಗ್ತಾ ಇದೆ. ಇವಾಗ ನಾವೇ ಕೆಲವು ಸರಿ ನೋಡಿದಾಗ ಏನಂದ್ರೆ ಮನೆ ಮುಂದೆ ಮುಂಚೆ ಅಂದ್ರೆ ಒಂದು ಗಾರ್ಡನ್ ಇರೋದು ಬೆಂಗಳೂರಲ್ಲಿ, ಅದ್ರ ಮುಂದೆ ಅದರಲ್ಲಿ ಎಲ್ಲಾ ತರದ ಗಿಡ ಇರೋದು, ತೆಂಗಿನ ಮರ. ಇವಾಗ ಏನಾಗ್ತಾ ಅಂದ್ರೆ ಬೆಂಗಳೂರಲ್ಲಿ ತೆಂಗಿನಕಾಯಿ ಮರನೂ ಬಿಡ್ತಾ ಇಲ್ಲ, ಅದನ್ನು ಕಿತ್ತು ತೆಗೆದು ಕಂಪ್ಲೀಟ್ ಆಗಿ ಬಿಲ್ಡ್ ಅಪ್ ಏರಿಯಾ ಮಾಡಿ ಪಾರ್ಕಿಂಗು ಜಾಗ ಇಲ್ದಿರ ಅದನ್ನ ಹೊರಗಡೆ ತಂದು ನಿಲ್ಸ್ಕೊಳ್ಳೋಂತ
0: ಪರಿಸ್ಥಿತಿ
1: ಆಗಿದ್ರೆ. ಬಟ್ ಒಂದು ತುಂಬಾ ತುಂಬಾ ಇದು, ನಾನು ಆಮೇಲೆ ನನ್ನ ಮೆಂಟರ್ ಹರಿಣಿ ನಾಗೇಂದ್ರ ಅವರೆಲ್ಲ ಅಬ್ಸರ್ವ್ ಮಾಡಿದೀವಿ, ಈವನ್ ಅದ್ರ ಬಗ್ಗೆ ಅವ್ರು ರಿಪೋರ್ಟ್ ಕೂಡ ಮಾಡಿದ್ದಾರೆ. ನಾನು ಇದೊಂದು ತುಂಬಾ, ನೀವು ಈ ಸ್ಲಮ್ಸು, ಈ ಚಿಕ್ಕ ಚಿಕ್ಕ ಜಾಗ ಇದೆ ಅಲ್ಲಿ ಹೋಗಿ ನೋಡಿ, ಅವ್ರು ಯಾವುದೋ ಒಂದು ಪ್ಲಾಸ್ಟಿಕ್ ಡಬ್ಬ ಬಿದ್ದೋಗಿರುತ್ತೆ, ಇಲ್ಲ ಪ್ಲಾಸ್ಟಿಕ್ ಬಕೆಟ್ ಹೊಡೆದೋಗಿರುತ್ತೆ, ಇಲ್ಲ ಪೇಂಟ್ ಡಬ್ಬ ಇರುತ್ತೆ, ಅದರಲ್ಲೆಲ್ಲ ಹೂವ ಹಣ್ಣು ಕಾಯಿ ಹಾಕೊಂಡು ಇಟ್ಕೊಂಡಿರ್ತಾರೆ. ಆಕ್ಚುಲಿ ಅವ್ರಿಗೆ ಏನೋ ಒಂಥರ ಪ್ರೀತಿ. ಸೋ ಶಾಕ್ಡ್ ಆಕ್ಚುಲಿ, ನಾನು ಅದನ್ನು ನೋಡಿದಾಗ ಪ್ರತಿ ಸರಿ ಅದನ್ನ ಎಷ್ಟು ಅವ್ರ ಬಗ್ಗೆ ಅದ್ರ ಕೇರ್ ಇದೆ ಅಂತ ನನಗೆ ಅನ್ಸುತ್ತೆ. ಈವನ್ ದೋ ಐ ಹ್ಯಾವ್ ಸೀನ್ ದ ಬಿಗ್ ಬಿಗ್ ಹೌಸಸ್, ಅವ್ರಿಗೆಲ್ಲ ರಿಚ್ನೆಸ್ಸು ಎಲ್ಲ ಇರುತ್ತೆ, ಬಟ್ ಒಂದು ಗಿಡ ಇಟ್ಕೊಳ್ತೀರಾ, ಅವ್ರ ಮನೆ ಇರೋ ಮುಂದೆ ನಮ್ಮ ಬಿಲ್ಡಿಂಗ್ ಕಾಣಿಸ್ಬೇಕಂತ ತೆಗ್ಸಿರೋ ಎಕ್ಸಾಂಪಲ್.

0: ಸಲ ನೋಡಿದ್ದೀನಿ ಆ್ಯಕ್ಚುಲಿ. ಬಟ್ ದೇ ಡೋಂಟ್ ನೋ ದ ಸಿಂಪ್ಲೆಸ್ಟ್ ಥಿಂಗ್. ಆ ಮರ, ಆ ಗಿಡ, ಆ ಗಿಡಗಳು ಇದ್ದಾಗ ಹೆಂಗೆ ವಾತಾವರಣ ಚೇಂಜ್ ಆಗುತ್ತೆ, ಅವ್ರು ಅದಕ್ಕೆ ಅವ್ರ ಮೆಂಟಲ್ ಹೆಲ್ತ್ ಎಷ್ಟು ಬೆಟರ್ ಆಗುತ್ತೆ ಅನ್ನೋದಕ್ಕೆ ಸಾವಿರಾರು ಎಕ್ಸಾಂಪಲ್ಸ್ ಇದೆ ಆ್ಯಕ್ಚುಲಿ.
1: ಹೌದಲ್ವಾ? ಈಗ ಎಷ್ಟೊಂದು ಕಡೆ ಹೇಳ್ತಾ ಇರ್ತಾರೆ ಹಿರಿಯರಿಗೆ ಮತ್ತೆ ಕಿರಿಯರಿಗೆ, ಒಂದು ಗಿಡದ ಜೊತೆ ಪರಿಸರದ ಜೊತೆ ಇರಿ, ಅಥವಾ ಚಿಕ್ಕ ಮಕ್ಕಳ ಜೊತೆ ಪ್ರಾಣಿಗಳ ಜೊತೆ ಸಂಘ ಜೀವಿ ಆಗಿರೋದ್ರಿಂದ ಮನುಷ್ಯ. ಇನ್ನ ನಮ್ಗೆಲ್ರಿಗೂ ಗೊತ್ತು, ಇದನ್ನೆಲ್ಲ ಮಾಡೋದಕ್ಕೆ ಸ್ವಲ್ಪ ಮನಸ್ಸು ಬೇಕು. ಅದಕ್ಕೆ ಸ್ವಲ್ಪ ದೊಡ್ಡ ಮನಸ್ಸು ಮಾಡಿ, ಜಾಗ ಚಿಕ್ಕದಿರ್ಬೋದು, ಮನಸ್ಸನ್ನ ದೊಡ್ಡದಾಗಿ ಮಾಡ್ಕೋಬಹುದು.
0: ಏನ್ ಹೇಳ್ತಾ ಇದ್ರೆ, ನೀವು ನೆಡಬೇಕು ಅಂದ್ರೆ ನಮ್ಮ ಮನೆ ಮುಂದೆ ಜಾಗ ಅಂತಲ್ಲ, ಬೆಂಗಳೂರು ಸುತ್ತ ತುಂಬಾ ಜಾಗ ಇದೆ, ನೀವು ಹಳ್ಳಿಗಳಿದೆ, ಅದೇ ನಿಮ್ಮ ಊರುಗಳಿದೆ, ಅಲ್ಲೂ ಹೋಗಿ ನಡಿ ಬೆಳಿಬೇಕ. ಯಾರೋ ಹಾಕಿರೋದಕ್ಕೆ, ಇವಾಗ 80s ಅಲ್ಲಿ ಎಸ್ ಜಿ ನಗೀನಾಲ್ ಅಂತವ್ರು ಅವತ್ತು ಆಗಿನ ಕಾಲಕ್ಕೂ ಜನ ಗಿಡ ಹಾಕೋದ್ರೆ ನಮ್ಮನೆ ಮನೆ ಮುಂದೆ ಬೇಡ, ಎಲೆ ಬಿಡುತ್ತೆ ಅದು ಇದಂದಾಗ ನೈಟ್ ಅಲ್ಲಿ ಹೋಗಿ ಪ್ಲಾಂಟ್ ಮಾಡೋದಕ್ಕೆ ಒಂದು ಬೆಂಗಳೂರು ಗ್ರೀನ್ ಸಿಟಿ ಗಾರ್ಡನ್ ಸಿಟಿ ಆಗಿದ್ದ ಆಕ್ಚುಲಿ. ಅವ್ರು ನೆಟ್ಟದಕ್ಕೆ ನಾವು ಅದನ್ನ ಎಂಜಾಯ್ ಮಾಡ್ತಾ ಇರೋದ್ರು. ಸೊ ನಾನೇನು ಹೇಳ್ತಾ ಇದ್ದೀನಿ ಅಂದ್ರೆ, ನಿಮ್ಮ ಮನೆ ಹತ್ರ ನಿಮ್ಮ ಇದಲ್ದಾದ್ರು ಬೇರೆ ಜಾಗದಲ್ಲಿ ನೆಡೋದು, ಅಥವಾ ನೀವು ಏನಂದ್ರೆ ಆ ಸಣ್ಣ ಪುಟ್ಟ ಪ್ಲಾಂಟ್ಗಳನ್ನ ಬೆಳೆಸ್ಕೋದು, ಆಮೇಲೆ ಇವಾಗ ಆರ್ಗ್ಯಾನಿಕ್ ಆರ್ಗ್ಯಾನಿಕ್ ಆರ್ಗ್ಯಾನಿಕ್ ಅಂತ ಹೇಳ್ತಾರೆ, ಈಗ ತುಳಸಿ ಇಟ್ಕೊಳ್ಳೋದು ಅಥವಾ ಬೇರೆ ಬೇರೆ ಸಣ್ಣ ಗಿಡಗಳನ್ನ, ಲಾವಂಚ ಅದೆಲ್ಲ ಸಣ್ಣ ಸಣ್ಣ ಗಿಡಗಳನ್ನ,
1: ನಮ್ಗೇನು ಸಾಧ್ಯತೆ ಇರುತ್ತೆ
0: ಅದನ್ನ ಇಟ್ಕೊಂಡ್ರೆ ಏನಾಗುತ್ತೆ, ಅದು ಬೆಳೆಯುತ್ತೆ. ಆಮೇಲೆ ನೀವು ನಿಮ್ಮ ರೋಡಲ್ಲಿ ಅಂತಲ್ಲ, ಬೇರೆ ಜಾಗದಲ್ಲಿ ಕಾಣಿಸಿದಾಗ ನಿಮ್ಮ ಕಾರ್ಪೊರೇಟರೋ MLAನೋ ಅಥವಾ ಯಾರು ಡಿಪಾರ್ಟ್ಮೆಂಟ್ ಅಥಾರಿಟೀಸ್ ಇರ್ತಾರೋ ಅವ್ರಿಗೆ ಹೋಗಿ ಅಲ್ಲಿ ನೆಡಿ, ಅದ್ ನೆಟ್ಟು ಬಿಟ್ಟು ಅದನ್ನ ಬೆಳೆಸಿ. ಅದು ನಿಮ್ ರೋಡಲ್ಲಿ ಅಂದ್ರೆ ಅದು ವಾಕಿಂಗ್ ಹೋದಾಗ, ಇದು ನಾನಿವಾಗ ಕೆಲವು ಕಡೆ ನೋಡ್ತಾ ಇರ್ತೀನಿ, ಅವ್ರು ಹೇಳ್ತಾರೆ ವಿಜಯ್ ಈ ಗಿಡ ನಾನು ನೆಟ್ಟಿದೆ, ಇವತ್ತು ಇಷ್ಟು ಮರ ಆಗಿದೆ, ನಾನು ನೋಡಿದ ಪ್ರತಿ ಸರಿ ಖುಷಿ ಆಗುತ್ತೆ. ಯಾಕಂದ್ರೆ ನಾನು ಐ ಕೀಪ್ ಇಂಟ್ರಾಕ್ಟಿಂಗ್ ವಿತ್ ದ ಪೀಪಲ್, ನಾನು ಅವ್ರಿಗೆ ಹೇಳಿರ್ತೀನಿ ಗಿಡ ನೆಡಿ ಇದು ಅಂದ್ಬಿಟ್ಟು. ನಾನು ನಮ್ಮ ಸೋಮನಹಳ್ಳಿಯಲ್ಲಿ ನಮ್ಮ ಫ್ರೆಂಡ್ ಅವ್ರಿಗೆ ಆ ಗಿಡ ಎಲ್ಲ ನಾನೇ ಕೊಡಿಸಿದ್ದು. ಐ ಎಮ್ ಸೋ ಹ್ಯಾಪಿ ಟು ಟೆಲ್ ಯು, ನೀವು ನಂಬಲ್ಲ, ಎರಡು ಈ ಎರಡು ಎಕ್ಸಾಂಪಲ್ಸ್ ಇಟ್ ಮೇಕ್ಸ್ ಮೀ ಸೋ ಹ್ಯಾಪಿ. ನಾನು ಹಾಕಿದ್ದು ಮರದಲ್ಲಿ ಇವತ್ತು ಜಾಕ್ ಫ್ರೂಟ್ ಬಂದಿತ್ತು ವಿಜಯ್, ಅದು ನಿನಗೆ ಫಸ್ಟ್ ನಿನಗೆ ಕೊಡಬೇಕು ಅಂತೇಳಿ ನಾನು ಕೊಟ್ಟಿದ್ರು. ಆಮೇಲೆ ಇನ್ನೊಂದು ಒಬ್ರು ಲೇಡಿ ಇದ್ರು, ಅವ್ರು ತುಂಬಾ, ಅವ್ರ ಲೇಡಿ ಪಾಪ ನಂಗೆ ಗೊತ್ತಿರಲಿಲ್ಲ, ಇನ್ನೊಂದು ಜಾಕ್ ಫ್ರೂಟ್ ಮರನೇ, ಯಾಕೆ ಎರಡು ಯಾಕೆ ಜಾಕ್ ಫ್ರೂಟ್ ಹೇಳ್ತಾ, ಇಟ್ ವಿಲ್ ಶೋ ಹೌ ಇಂಪಾರ್ಟೆಂಟ್. ಆ ಜಾಕ್ ಫ್ರೂಟ್ ಮರಕ್ಕೆ ಸ್ವಲ್ಪ ಇನ್ಫೆಕ್ಷನ್ ಆಗಿತ್ತು, ಅದಕ್ಕೆ ಅದು ನಾನು ರೂಟ್ ಫಾರ್ಮುಲೇಷನ್ಸ್ ಎಲ್ಲ ಕೊಟ್ಟು ಚಿಕಿತ್ಸೆ ಎಲ್ಲ ಕೊಟ್ಟೆ. ನೀವು ನಂಬ್ತಿರೋ ಇಲ್ವೋ, ಆ ಮರ ಹಣ್ಣು ಸರಿಯಾಗಿ ಕೊಡ್ತಾ ಇರಲಿಲ್ಲ, ಹಣ್ಣು ಸರಿಯಾದ ಮೇಲೆ ಅವರು ತಂದು ನನಗೆ ಕೊಟ್ಟಿದ್ರು. ಆಕ್ಚುಲಿ ನಾನು ಲಿಟ್ರಲಿ ಐ ವಾಸ್ ಶಾಕ್. ಶಾಕ್ ಯಾಕೆ ಅಂತ ಹೇಳ್ತಾ ಇದ್ದೀನಿ ಅಂದ್ರೆ, ದಿಸ್ ಇಸ್ ಅವ್ ದ ಕನೆಕ್ಟ್ ಇದೆಯಲ್ಲ, ನೀವು ಆ ಕನೆಕ್ಟ್ ಇದೆಯಲ್ಲ, ದಟ್ ಈಸ್ ಸಮಥಿಂಗ್. ಯಾಕಂದ್ರೆ ನಿಮ್ ಪ್ರತಿ ಉಸಿರಲ್ಲಿ ಮರ ಗಿಡ ಇದೆ ಅಲ್ವಾ? ನೀವು ಎರಡು ನಿಮಿಷ, ನನ್ನ ಮಕ್ಕಳಿಗೆ ಪ್ರತಿ ಸ್ಕೂಲ್ ಗೊತ್ತಾಗ್ಲೂ ಫಸ್ಟ್ ಎಕ್ಸಸೈಸ್ ಹೆಂಗ್ ಮಾಡ್ತಾ ಮಾಡ್ತೀನಿ, ಮೂಗು ಮುಚ್ಚಿಸ್ತೀನಿ, ಯೋಗಾಸನ ಹೇಳಿಸ್ತೀನಿ ಅನ್ಬಿಟ್ಟು ಮೂಗು ಎರಡು ಮುಗಿಸ್ತೀನಿ, ಅವರು ಆಗ್ತಾ ಇಲ್ಲ ಆಗ್ತಾ ಇಲ್ಲ, ದೆನ್ ದೇವ್ ರಿಮೂವ್. ಆ ಟ್ರೀ ಎಲ್ಲ ಎಷ್ಟು ಬ್ಲಿಸ್ಫುಲಿ, ನಾವು ನಾವು ಎಷ್ಟು ಎಲ್ಲ ಫ್ರೀಯಾಗಿ ಸಿಗ್ತಾ ಇದೆ. ಅದನ್ನ ಬೆಳೆಸಬೇಕು ಅನ್ನೋದು ಒಂದು ಸಣ್ಣ ಕಾಳಜಿ ಇದ್ರೆ ನಿಮ್ಗೆ, ಅದನ್ನೆಲ್ಲೋ ಬೆಳೆಸಿ ಅದನ್ನ ನೀವು ಮುಂದೆ ತರೋದಕ್ಕೆ ಪ್ರಯತ್ನ ಮಾಡಬೇಕು. ಥ್ರೂ ದಟ್ ನೀವು ಎನ್ವೈರನ್ಮೆಂಟ್ ಆ ಮೆಸೇಜ್ ಏನಿದೆಯೋ ಪಾಸ್ ಮಾಡಬೇಕು.
1: ಒಂದು ನಿಮ್ಮ ಮೂಲಕ ಹೇಳಕ್ ಇಷ್ಟಪಡೋದು, ನೀವು ಈಗಾಗಲೇ ಹೆಸರುಗಳು ಹೇಳಿದ್ರಿ, ಒಂದಿಬ್ರು ಗಿಡ ಕೊಟ್ಟಿದ್ದೆ ಅವ್ರು ಬೆಳೆಸಿದ್ರು ಅಂತ. ನಿಜವಾಗ್ಲೂ ಸಾಲು ಮರದ ತಿಮ್ಮಕ್ಕ ಆಗಿರಬಹುದು, ಇಂತಹ ದೊಡ್ಡ ದೊಡ್ಡವರ ಹೆಸರುಗಳನ್ನ ಅವ್ರು ಯಾಕೆ ದೊಡ್ಡವರಾದ್ರು ಅಂದ್ರೆ, ಅವ್ರು ಏನೋ ಅಪೇಕ್ಷೆ ಪಡದೆ ಒಂದಷ್ಟು ಮರಗಳನ್ನ ನೆಡ್ತಾ ಹೋದ್ರು. ಪ್ರಶಸ್ತಿ ಬರಬೇಕು ಅಥವಾ ಇನ್ನೇನೋ ಬರಬೇಕು, ಯಾವುದೇ ನಿರಪೇಕ್ಷೆ ಇಟ್ಕೊಂಡು ಅವ್ರು ಕೆಲಸ ಮಾಡ್ತಾ ಹೋದ್ರು. ಹಾಗಾಗಿ ಈಗ ಎಷ್ಟು ಜನ ನೆನೆಸ್ಕೋತಾರೆ. ಹಾಗಾಗಿ ಅಟ್ಲೀಸ್ಟ್ ನಮ್ಮ ಮೂಲ ನಿವಾಸಿಗಳು ಬೆಂಗಳೂರಿಂದ ಸಾಕಷ್ಟು ಜನ ಹೊರಗಡೆಯಿಂದ ಬಂದವರೆ. ನೀವು ಹೇಳಿದ್ರಿ ಜಾಗ ಇಲ್ಲ ಅಂದ್ರೆ ನಿಮ್ಮ ಊರಲ್ಲಿ ನಿಮ್ಮ ಹೆಸರಲ್ಲಿ ಒಂದು ಗಿಡ ನೆಡ್ರಿ ಅಲ್ವಾ? ಇವತ್ತಿಂದ ಕೇಳುಗ್ರೆ ಯಾರೆಲ್ಲ ಇದ್ದೀರಿ ನಿಮ್ಮ ಊರಲ್ಲಿ, ನಿಮಗೆ ಎಲ್ಲಿ ಜಾಗ ಸಿಗುತ್ತೆ, ನಿಮಗೆ ಅಲ್ಲಿ ಒಂದು ಗಿಡ ನೆಟ್ಟರೆ ನಾಳೆ ದಿನ ಅದನ್ನು ಪೋಷಣೆ ಮಾಡೋಕ್ಕೆ ನನ್ನ ಕೈಲಿ ಸಾಧ್ಯ ಅಂತ ನಿಮ್ಗೆ ಅನ್ಸಿದ್ರೆ, ಖಂಡಿತ ವಿಜಯ್ ಅವ್ರ ಮುಖಾಂತರ ಈ ಮಾತನ್ನು ಓದ್ ತಗೋತಾ ಇದ್ದೀನಿ. ನಾ ಅಂದರೆ ನಮ್ಮ ಗೆಳೆಯರು ಯಾರ್ಯಾರು ಇದ್ದಾರೆ, ನಮ್ಮ ಕೇಳುಗರು ಯಾರ್ಯಾರು ಇದ್ದಾರೆ, ಅವ್ರು ಈ ಕೆಲಸ ಮಾಡ್ತಾರೆ ಅಂತ.
0: ಆಮೇಲೆ ನಿಮಗೆ ನಾನು ಇವಾಗ ಪ್ರೇರಿತ ಇದ್ರೆ, ಪುನೀತ್ ಸರ್ ಹಾಡಾಕಿ ಹಾಡಿಯಾಕಿ ಅಂತ ಇದ್ರೆ ಅವರು ಮೆಸೇಜ್ ಬಿಟ್ಟು ಹೋಗಿದ್ರೆ ಗಂಧದ ಗುಡಿಲಿ,
1: ಹೌದು
0: ಮರ ಗಿಡ ಪ್ರಾಣಿ ಪಕ್ಷಿ ಎನ್ವೈರನ್ಮೆಂಟ್ನ ನೋಡ್ಕೊಳ್ಳಿ ಅಂತೇಳಿ. ಸೊ ಅದನ್ನು ಮಾಡಬೇಕು. ಪುನೀತ್ ರಾಜ್ಕುಮಾರ್ ಸರ್ ಯಾರು ಫ್ಯಾನ್ಸ್ ಇದ್ರೋ ಪ್ಲೀಸ್ ಅವ್ರ ಹೆಸರಲ್ಲಿ ಒಂದು 10 ಗಿಡ ನೆಡಿ. ಸೊ ಅವ್ರು ಒಳ್ಳೇದನ್ನ ನಮ್ಗೆ ಹೇಳಿಕೊಟ್ಟು ಮಾಡಿ ಅಂತ ಹೇಳಿದರೆ
1: ಅದನ್ನು ಮುಂದುವರ್ಸೋಣ.
0: ಮುಂದುವರ್ಸಿ ಈ ಕರ್ನಾಟಕ ಏನಿದೆಯೋ ಗಂಧದ ಗುಡಿ ಅಂತ ಹೆಸರಿದೆಯೋ,
1: ಹೌದು
0: ಅದು ಮತ್ತೆ ವಾಪಸ್ ಬರಂಗಾಗ್ಲಿ.
1: ನಮ್ಮ ಚಿತ್ರರಂಗಕ್ಕೆ ಏನ್ ಹೆಸರು ಹೇಳಿ?
0: ಸ್ಯಾಂಡಲ್ವುಡ್ ಅಂತ ಅದು ನೋಡಿ, ನಮ್ಮ ನಮ್ಮ ರಾಜ್ಯದ ಹೆಸರು ನಮ್ಮ ಮರದಲ್ಲೇ ಇದೆ. ಸೊ
1: ನಮ್ಮೆಲ್ಲರ ಹೆಮ್ಮೆ ಮೈಸೂರು ಸ್ಯಾಂಡಲ್ ಸೋಪ್ಸ್ ಡಿಟರ್ಜೆಂಟ್ಸ್ ಇವೆಲ್ಲವೂ ಸರ್ಕಾರಿ ಸ್ವಾಮ್ಯದಲ್ಲಿ ಇದ್ದು ವಿಶ್ವದಾದ್ಯಂತ ಹೆಸರನ್ನ
0: ನೋಡಿ, ಒಂದು ಸ್ಪೀಶೀಸ್ ವಾಟ್ ಇಟ್ ಕ್ಯಾನ್ ಡೂ ಅನ್ನೋದಕ್ಕೆ 100 ವರ್ಷದ ಮೇಲೆ ಆಗಿದೆ ಇವತ್ತು.
1: ಹೌದು,
0: ಅದು ಐಡೆಂಟಿಟಿ ಆತರ ಮರಗಳು ಇದ್ದಾಗ ಏನಾಗುತ್ತೆ, ಒಂದೊಂದು ಮರ

0: ನಮ್ಮ ಪೇಜು, ನೀವು ಬೆಳಗ್ಗೆ ಯೂಸ್ ಮಾಡೋ ಪೇಸ್ಟಿಂದ ಹಿಡಿದು ನೈಟ್ ನೀವು ಯೂಸ್ ಮಾಡೋ ಒಂದು ಸೊಳ್ಳೆ ಬತ್ತಿವರೆಗೂ ಎಲ್ಲಾನು ಪ್ಲಾಂಟ್ ವಾಡಿಂದ ಬರುತ್ತೆ. ಸೊ ಅದರಿಂದ ಪ್ಲಾಸ್ಟಿಕ್ ಅದಕ್ಕೆ ಏನ್ ಹೇಳ್ತಾ ಇದೀವಿ ಅಂದ್ರೆ ಇದು
1: ಬರೆಯೋ,
0: ಯಾಕಂದ್ರೆ ಇದು ರೀಸೈಕಲ್ ಆಗುತ್ತೆ. ಬೇರೆ ನೀವು ಯಾವ್ದೋ ಮಾಡಿದ್ವಿ ಅಂದ್ರೆ ಅದು ಏನಾಗುತ್ತೆ, ಗಾರ್ಬೇಜ್. ಇವಾಗ ಈ ಪ್ಲಾಸ್ಟಿಕ್ ಇದು ನಿಮ್ದೇನು ಕಂಪ್ಯೂಟರ್ ಎಲೆಕ್ಟ್ರಾನಿಕ್ಸ್ ಗಾರ್ಬೇಜ್ ಅಂತ ಇದಾರೆ, ಎಲ್ಲಾನು ಡಿಟೀರಿಯೇಟ್ ಆಗಲ್ಲ. ಈ ಗಾರ್ಬೇಜಸ್ ನೀವು ಮೇಜರ್ ಗಾರ್ಬೇಜಸ್ ನೋಡಿ, ಬಟ್ ಎನ್ವೈರನ್ಮೆಂಟ್ ನೋಡಿ, ಅದು ಮತ್ತೆ ರೀಸೈಕಲ್ ಆಗಿ ಮತ್ತೆ ನಿಮ್ಗೆ ಅದನ್ನ ಡಬಲ್ ಮಾಡಿಕೊಡುತ್ತೆ. ಎನ್ವೈರನ್ಮೆಂಟ್ ಪ್ಲಾಂಟ್ ವರ್ಡ್ ದಟ್ ಈಸ್ ವೆರಿ ಯು ಹ್ಯಾವ್ ಟು ರಿಮೆಂಬರ್. ನೀವು ಅದಕ್ಕೆ ಆ ಸಿಂಬಾಲಿಕ್ ಆಗಿ ಆ ಸಣ್ಣ ಸಣ್ಣದಾಗಿ ಬೆಳೆಸೋದು, ಉಳಿಸ್ಕೊಳ್ಳೋದು, ಅಥವಾ ಯಾರಾದರೂ ಕಡಿಬೇಕಾದ್ರೆ ಯಾಕೆ ಕಡಿತಾ ಇದ್ರೆ ಅದಕ್ಕೆ ಪರ್ಮಿಷನ್ ಲೆಟರ್ ಇದೆಯಾ, ಇದನ್ನೆಲ್ಲ ಕೇಳೋದು ನಿಮ್ದು ಆಸ್ ಪರ್ ದ ಕಾನ್ಸ್ಟಿಟ್ಯೂಷನ್ ಆಲ್ಸೋ ರೈಟ್. ಇದನ್ನ ಸಂರಕ್ಷಣೆ ಮಾಡಬೇಕು.
1: ನೋಡಿದ್ರ 51
0: ಆರ್ಟಿಕಲ್ ಪ್ರಕಾರ ನೀವು ಭಾರತೀಯರು ಅಂತ ಹೇಳ್ಕೊಳೋದಕ್ಕೆ ನೀವು ಮರ, ಪ್ರಾಣಿ, ಪಕ್ಷಿ
1: ನಮ್ಮ ಕರ್ತವ್ಯ ಅಷ್ಟೇ ಅಲ್ಲ, ಹಕ್ಕು ಸಹ ಅಂತ ಹೇಳ್ತಾ
0: ಇದ್ದಾರೆ.
1: ತುಂಬಾ ಖುಷಿ ಆಯ್ತು ವಿಜಯ್ ಅವ್ರ ಮಾತುಗಳು ಕೇಳ್ತಾ ಇದ್ರೆ. ನಿಜವಾಗ್ಲೂ ಸಮಯ ಹೋದದ್ದೇ ತಿಳಿತಾ ಇಲ್ಲ. 4:46 ಆಗಿದೆ, 26 ಸೆಕೆಂಡ್ಗಳು, ಅನೇಕ ಸಂದೇಶಗಳು. ಒಂದು 2 ನಿಮಿಷದ ಅಂತರ ಒಂದು ಹಾಡನ್ನ ಕೇಳೋಣ, ಆ ನಂತರ ಕಾರ್ಯಕ್ರಮದ ಕೊನೆಯಲ್ಲಿ ಒಂದಷ್ಟು ಮಾತುಗಳನ್ನ, ಜೊತೆಗೆ ನಮ್ಮ ಸುತ್ತಲಿನ ಪರಿಸರ, ಗಿಡ ಮರ ಜೊತೆಗೆ ಪ್ರಾಣಿಗಳನ್ನು ನಾವು ಕಾಪಾಡಬೇಕು, ಈ ಬಗ್ಗೆ ಒಂದು 2 ನಿಮಿಷ ಮಾತಾಡೋಣ, ಒಂದು ಹಾಡನ್ನ ಕೇಳ್ಬಾರ್ದು.
0: ಖಂಡಿತ.

0: ಗಿಡಗಳನ್ನು ನೆಟ್ಟರೆ ಅದು ಮುಂದೊಂದು ದಿನ ಮರ ಆಗಿ ನಮಗೆ ನಮ್ಮ ಮುಂದಿನ ಜನಾಂಗಕ್ಕೆ ಒಳ್ಳೇದು ಮಾಡುತ್ತೆ. ವಿಜಯ್, ಇನ್ನು ಕಾರ್ಯಕ್ರಮದ ಕೊನೆಗೆ ಬಂದಿದ್ದೀವಿ. ಪ್ರಾಣಿಗಳು ನಮ್ಮ ಸುತ್ತ ಇರುತ್ತೆ, ನಮ್ಗೆ ತುಂಬ ಖುಷಿಯನ್ನು ನೀಡುತ್ತೆ. ಕೆಲವು ಸಾರಿ ಅಂತೂ ಮನೆಯ ಪೆಟ್ ಡಾಗ್ಗಳನ್ನಾಗಿ ಕ್ಯಾಟ್ಗಳನ್ನು ಸಾಕಿರ್ತಾರೆ, ಹಸುಗಳನ್ನು, ಹೀಗೆ ಸಾಕು ಪ್ರಾಣಿಗಳು ಸಾಕಷ್ಟು ಇರುತ್ತೆ. ಜೊತೆಗೆ ನಮ್ಮ ಪರಿಸರದಕ್ಕೆ ಪ್ರಾಣಿಗಳ ಕೊಡುಗೆ ಈ ಬಗ್ಗೆ ಒಂದು ಲೈನಲ್ಲಿ ಹೇಳೋದಾದ್ರೆ.
1: ಇಲ್ಲ, ಏನು ಅಂದರೆ ನಾನು G20 ಇನ್ವೈಟ್ ಮಾಡಿದಾಗ ವಸುದೈವ ಕುಟುಂಬಕಂ ಅಂತೇಳಿ ನಮಗೊಂದು ಥೀಮ್ ಕೊಟ್ಟಿದ್ರು. ಎಲ್ಲರಿಗೂ ಗೊತ್ತಿರುತ್ತೆ G20 ನನ್ನ ಇದು ಒಡಿಸಾಗೆ ಇನ್ವೈಟ್ ಮಾಡಿದ್ದು,
0: ನಮ್ಮಲ್ಲೂ ಆ ಕಾರ್ಯಕ್ರಮಗಳನ್ನು
1: ಅಲ್ಲಿ ನಾನು ಇನ್ವೈಟ್ ಮಾಡಿ ಅದ್ರ ಬಗ್ಗೆ ಎನ್ವೈರನ್ಮೆಂಟ್ ಬಗ್ಗೆ ಮಾತಾಡಬೇಕು ಅಂತ ಹೇಳಿದಾಗ, ಏನು ವಸುದೈವ ಕುಟುಂಬಕಂ? ಸಿ, ಇವತ್ತು ದ ವರ್ಲ್ಡ್ ಈಸ್ ಒನ್ ಅಂತ ಹೇಳ್ತಾ ಇದ್ದಾರೆ, ಬಟ್ ಲುಕ್ ಅಟ್ ದ ಇಂಡಿಯಾ, ಯಾವತ್ತಿನಿಂದ ಈ ವಸುದೈವ ಕುಟುಂಬಕಂ ಎಲ್ಲ ಒಂದು ಅನ್ನೋ ಪದ ಬಳಕೆನ ಎಷ್ಟು ಹಳೇದು ಮಾಡ್ತಾ ಇದೆ. ಆಮೇಲೆ ನಮ್ಮಲ್ಲಿ ಭಾವ ಇದೆ, ನಮ್ಮಲ್ಲಿ ಹಸು, ಪ್ರಾಣಿ, ಪಕ್ಷಿ ಎಲ್ಲದನ್ನು ಭಗವಂತ ನೋಡುವಂತ
0: ಎಲ್ಲವನ್ನು ಪೂಜಿಸ್ತೀವಿ
1: ಪೂಜಿಸ್ತೀವಿ. ಹಾ, ಸೂರ್ಯ ಇದನ್ನೆಲ್ಲ ಇವತ್ತು ಹೇಳ್ತಾ ಇದ್ರೆ, ಸೂರ್ಯ ಎಷ್ಟು ಇಂಪಾರ್ಟೆನ್ಸು ಅಂದ್ರೆ ಆ ಶಾಖ ಎಷ್ಟು ಇಂಪಾರ್ಟೆನ್ಸ್ ಇದೆಲ್ಲ ಏನು ಅಂತ ಹೇಳಿದ್ರೆ, ಅಂದ್ರೆ ಕೆಲವು ಸರಿ ಇದೆಲ್ಲ ನಮ್ಮ ಏನು ಈ ಈ ಒಂದು ನಮ್ಮ ಇದು ಏನು ಸೆನ್ಸ್ಗೆ ಬರದೇ ಇರುವಂತ ವಿಚಾರಗಳು. ಆಕ್ಚುಲಿ ನಿಮ್ಗೆ ಬರ್ತಾ ಇದೆ ಕೆಲವು ವಿಚಾರಗಳು, ಈ ಬರ್ಡ್ ಒಂದು ಚಿಕ್ಕ ಬರ್ಡ್ ಒಂದು ದೇಶ ಬಿಟ್ಟು ದೇಶ ಟ್ರಾವೆಲ್ ಮಾಡುತ್ತೆ ಹಿಂಗೆ ಮಾಡುತ್ತೆ ಅರ್ಥ ಆಯ್ತಾ ಅನ್ನೋದನ್ನ ಈಗೀಗ ತಿಳ್ಕೊತಾ ಇದ್ದೀವಿ. ಆಮೇಲಿಂದ ಇವತ್ತು ನೀವು ಹೇಳ್ಬೋದು, ವಿಜಯ್ ಒಂದು ಕಾಡು ಫುಲ್ಲು ಸುಟ್ಟೋಗಿದೆ, ಬಂಡೀಪುರ ಬೆಂಕಿ ಬಿದ್ದಾಗ ಪ್ರತಿ ವರ್ಷ ಸುಟ್ಟೋಗುತ್ತೆ, ಹೆಂಗೆ ಒಂದು ಮಳೆ ಬಂದಾಗ ಒಂದು ಎಲ್ಲ ಚಿಗುರು ಬರುತ್ತೆ, ಇದು ಸುಟ್ಟೋಗುತ್ತೆ,
0: ಕಾಡಿಗೆ ಚಚ್ಚಿ ಎಲ್ಲ ಸುಟ್ಟೋಗುತ್ತೆ, ಮತ್ತೆ ರಿಕವರ್ ಆಗುತ್ತೆ.
1: ಹೆಂಗ್ ಅಲ್ಲಲ್ಲ ಹೆಂಗ್ ಬರುತ್ತೆ ಎಲ್ಲ ಸುಟ್ಟೋಗಿದೆ, ಸುಟ್ಟೋದ್ಮೇಲೆ ಹೆಂಗ್ ಬರುತ್ತೆ? ಅದು ಹೇಗೆ ಬರುತ್ತೆ ಅಂದ್ರೆ, ಇರುವೆಗಳು ಅದು ತನ್ನ ಗೂಡಿನ ಒಳಗಡೆ ಆ ಸೀಡ್ ಎಲ್ಲ ತಗೊಂಡೋಗ ಬಿಟ್ಟಿರುತ್ತೆ, ಆ ಮಳೆ ಬಂದಾಗ ನೀರ್ ಹೋಗಿ ಆ ಸೀಡ್ ಮೇಲೆ ಬರುತ್ತೆ.
0: ಆಮೇಲೆ ನೀವು ಪಕ್ಷಿಗಳ ಬಗ್ಗೆ ಹೇಳ್ತಾ ಇದ್ರಿ, ಕೆಲವು ಪಕ್ಷಿಗಳು ಬೀಜಗಳನ್ನು ತಗೊಂಡೋಗಿ ಬೇರೆಲ್ಲ ಒಂದಷ್ಟು ಕಾಡುಗಳಿಗೆ ಹಾಕಿ
1: ಸೊ
0: ವೃಕ್ಷದ
1: ಇದಾಗುತ್ತೆ. ಇವಾಗ ಬೆಟ್ಟದ ಮೇಲೆ ನಾವಂತೂ ನೆಡಕ್ಕಾಗಲ್ಲ, ಪಕ್ಷಿಗಳು ಡ್ರಾಪಿಂಗ್ಸ್ ಅದು ಏನು ಇತ್ಕೆಗಳಾಗುತ್ತೆ ಅದರಲ್ಲೇ ಬೀಜಗಳು ಇರುತ್ತೆ. ಇದಲ್ದಿರ ಆನೆ ಯಾಕೆ ಅಷ್ಟು ತಿಂದು ಸುತ್ತಬೇಕು ಅಂದ್ರೆ, ಅದು ಸುತ್ತಿದ್ರೆ ಅದ್ರ ತಿಂದಿರೋ ಲದ್ದಿಯಲ್ಲಿ ಆ ಬೀಜಗಳು ಇರುತ್ತೆ, ಅದು ಮತ್ತೆ ಬೆಳೆಯುತ್ತೆ. ಸೊ ಎಲ್ಲಾ ಪ್ರಾಣಿಗಳಿಗೂ ಏನೋ ಒಂದು ಯೂಸಬಿಲಿಟಿ ಇರುತ್ತೆ, ಅರ್ಥ ಆಯ್ತಾ? ಏನೋ ಒಂದು ಕೆಲಸ ಮಾಡ್ತಾ ಇದೆ
0: ಇದೆಲ್ಲ, ಒಂದು ಸರ್ಕಲ್ ಅಂತ ತಗೊಂಡ್ಬಿಟ್ರೆ.
1: ಹೌದು, ನಮ್ಗೆ ಆಕ್ಚುಲಿ ಪಾಠದಲ್ಲೂ ಹೇಳ್ಕೊಡ್ತಾರೆ.
0: ಹೌದು,
1: ಹೆಂಗೆ ಒಂದು ಪ್ರಾಣಿ ಇನ್ನೊಂದು ಪ್ರಾಣಿ ತಿನ್ನುತ್ತ ಅದ ಹೆಂಗೆ ಅಂತ ಸೈಕಲ್ ಹೇಳ್ಕೊಡುತ್ತೆ.
0: ಹಾವು ಕಪ್ಪೆ ಅಂದ್ರೆ ಕಪ್ಪೆ,
1: ಹೌದು
0: ನಮ್ಗೆ ಅದನ್ನ ಇನ್ನೊಂದು,
1: ಅದು ಆತರ ಸೈಕಲ್ ಅಲ್ಲಿ ನಾವು ಡಿಸ್ಟರ್ಬೆನ್ಸ್ ಕಾಸ್ ಮಾಡ್ತಾ ಇದೀವಿ, ಅದು ಆಗ್ಬಾರ್ದು. ನಾವು ಏನ್ ಮಾಡ್ಬೇಕು, ಮರ, ಪ್ರಾಣಿ, ಪ್ರಾಣಿ, ಪಕ್ಷಿ, ನದಿ, ನೀರು ಇದೆಲ್ಲ ಇದೆಯಲ್ಲ, ಇದನ್ನೆಲ್ಲ ನಾವು ಅದ್ರ ಜೊತೆ ಮಿಳಿತ ಆಗ್ಬೇಕು. ನಮ್ಮ ಏನು ಹ್ಯೂಮನ್ ಇವತ್ತು ಇಂಟೆಲಿಜೆನ್ಸ್ ಇದೆಯಲ್ಲ, ಇಟ್ಸ್ ಅ ಬಿಗ್ ಈಗೋ ವಿ ಆರ್ ಗ್ರೋನ್.
0: ಬಿಟ್ರೆ ಇದ್ರ ಜೊತೆಗೆ ಇನ್ನೊಂದು ಮಾತನ್ನ ಸೇರಿಸ್ಬಿಡ್ತೀನಿ ವಿಜಯ್, ಏನಂದ್ರೆ ನಮಗೆಷ್ಟು ಹಕ್ಕಿದೆಯೋ ಅವಕ್ಕೂ ಅಷ್ಟೇ
1: ಇಂಟೆಲಿಜೆನ್ಸ್. ಈಗೋ ಎಷ್ಟು ದೊಡ್ಡದಾಗಿ ಮಟ್ಟಿದೆ ಅಂದ್ರೆ, ನಾವು ಬಿಟ್ರೆ ಇನ್ಯಾವುದು ಇರಲೇಬಾರ್ದು ಅನ್ನೋ ಒಂದು ಭಾವನೆನ ಬೆಳೆಸ್ಕೊಂಡ್ಬಿಟ್ಟಿದ್ದೇವೆ,
0: ಅಥವಾ ನಾವೇ ದೊಡ್ಡವರು ಅನ್ನೋ ಭಾವನೆ.
1: ಎಕ್ಸಾಕ್ಟ್ಲಿ, ಅಂಡ್ ದಟ್ ಈಸ್ ವಾಟ್ ನಮ್ದು. ಪ್ರತಿ ಸರಿ ನೀವು ನೋಡಿ ಈ ಈ ಈ ಭಾವನೆನ ತಿಳ್ಕೊಬೇಕು, ಪ್ರತಿ ಸರಿ ನಮ್ಮ ಏನೋ ಅವತಾರಗಳಲ್ಲಿ ಅಥವಾ ನಮ್ಮ ಪುರಾಣ ಕಥೆಗಳಲ್ಲಿ ಒಬ್ಬ ರಾಕ್ಷಸನ್ನ ಸಾಯಿಸಿದಾಗ ಆ ರಾಕ್ಷಸ ಏನ್ ಮಾಡ್ತಾನೆ, ದೇವರಿಗೆ ಕೈ ಮುಗಿದು ಧನ್ಯವಾದ, ನನ್ನ ಧನ್ಯವಾದ, ನಾನು ಈ ಋಣಮುಕ್ತ ಮಾಡಿದ್ದಕ್ಕಂತ ಅಂತ ಹೇಳ್ಬೇಕಾದ್ರೆ ಆ ಈಗೋ ಎಲ್ಲ ಬೆಳೆದು ಅವನು ಅವ್ನು ರಾಕ್ಷಸ ಆಗಿರ್ತಾನೆ.
0: ಹೌದು, ಇವತ್ತಿಗೆ ನನ್ನ ಸಂತೃಪ್ತಿ ಆಯ್ತು,
1: ನನಗೆ
0: ಜನ್ಮ ಸಾರ್ಥಕ ಆಯ್ತು, ನನಗಿದ್ದ ಶಾಪ ವಿಮೋಚನೆ
1: ವಿಮೋಚನೆ ಅಂತ ಹೇಳ್ಬೇಕಾದ್ರೆ ಆ ಈಗೋ ಎಲ್ಲ ಬಂದು ಆ ತರದ್ದು ಒಂದು ಅನ್ಯಾಚುರಲ್ ಆಗಿರೋ ವಿಚಾರ ಅಂತ ಹೇಳೋದಕ್ಕೆ,
0: ಗಿಡ ಮರದಿಂದ ಶುರುವಾಗಿ ಪ್ರಾಣಿಗಳಿಂದ ಮತ್ತೆ ಫಿಲಾಸಫಿಕಲ್ ಆಗಿ ಮತ್ತೆ
1: ಇಟ್ ಹ್ಯಾಸ್ ಟು ಬಿ ಆವಲ್ಲ, ಇದೆಲ್ಲ ಕೂಡಿನೇ ಅಲ್ವಾ ಮನುಷ್ಯ.
0: ಹೌದು,
1: ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ, ದಿಸ್ ಇಸ್ ಹೌ ನೀವು ಇದೇ ತರದಲ್ಲಿ ಅದಕ್ಕೆ ಹತ್ತು ಅವತಾರ ಹೇಳ್ಬೇಕಾದ್ರೆ ಪ್ರತಿ ಸರಿ ನೋಡಿ ಯಾವುದೋ ಒಂದು ತರದಲ್ಲಿ ಅವನು ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ರಾವಣ ಆಗಲಿ ಅಥವಾ ಯಾವುದೇ ರಾಕ್ಷಸರು, ಅವರು ಒಂದು ನ್ಯಾಚುರಲ್ ಆಗಿದ್ದು ಲೇಟರ್ ಆನ್ ಅವರು
0: ಒಂದಷ್ಟು ಕಾರಣಗಳಿಗೆ ತಮ್ಮದೇ ಆದ ಇದಕ್ಕೆ
1: ಡಿಫೀಟ್ ನ ಇದು ಮಾಡಿ ಮೇಲೆ ಹೋಗಿ ಒಂದು ಒಂದು ಅಬ್ಜೆಕ್ಟಿವ್ ಆಗಿ ಏನೋ ಒಂದು ಅಚೀವ್ ಮಾಡಿದ ತಕ್ಷಣ ಆ ಈಗೋ ಬೆಳೆದು ಅದು ನಾನು ಇನ್ಯಾರು ಇಲ್ಲ ಅಂತ ಹೇಳಿ ಮುಂದಕ್ಕೆ ಹೋಗಿ ಆ ಡಿಸ್ಟ್ರಕ್ಷನ್ ಸ್ಟಾರ್ಟ್ ಆದಾಗ ಅದು ಬೇರೆ ರೂಪದಲ್ಲಿ ಬಂದು ಅದನ್ನ ಡಿಸ್ಟ್ರಾಯ್ ಮಾಡೋದು ಅನ್ನೋದು ಇದ್ದೇ ಇರುತ್ತೆ. ದಿಸ್ ಇಸ್ ನಾಟ್ ಏನೋ ಇದನ್ನ ಯಾವುದೋ ಇದು ಅನ್ಕೊಂಬಾರ್ದು, ಇದು ಸಿಂಬಾಲಿಕ್.
0: ಪರಿಸರಕ್ಕೆ ಎಲ್ಲವೂ ಗೊತ್ತು, ಕನ್ಸ್ಟ್ರಕ್ಷನ್ ಗೊತ್ತು, ಡಿಸ್ಟ್ರಕ್ಷನ್ ಗೊತ್ತು,
1: ಅದಕ್ಕೆ

0: ಒಂದು ಸರ್ವಿಸ್ ಮಾಡಬೇಕಾಗಿತ್ತು ನಾನು, ಅಥವಾ ಅದರಿಂದ ಯಾವುದೋ ಒಂದು ಏನೋ ಸೊಸೈಟಿಗೆ ಒಳ್ಳೇದು ಮಾಡಬೇಕಾಗಿತ್ತು. ಬಟ್ ಇದು ನಾನು ಪ್ರತಿ ಮರ ನೆಟ್ಟಾಗ ಉಳಿಸಿದಾಗ ಅಥವಾ ಸಿಟೀಸು ಈ ಥರ ಡಿಸೈನ್ಸು ಅಥವಾ ಒಂದು ಡಿಸ್ಟ್ರಕ್ಷನ್ಸ್ ಆಗಬೇಕಾದ್ರೆ ಇದನ್ನೆಲ್ಲ ತಡಿಬೇಕಾದ್ರೆ ಮತ್ತೆ ಅದು ಜನಕ್ಕೆ ಬೇಕಾಗಿದೆ. ಆಮೇಲೆ ನೇಚರ್ ಇಲ್ದ್ರೆ ಏನೂ ಇಲ್ಲ ಅನ್ನೋ ಒಂದು ಮೆಸೇಜ್ ಇದೆಯಲ್ಲ, ಅದು ತುಂಬ ಇಂಪಾರ್ಟೆಂಟ್ ಆಯಿತು. ಆಮೇಲೆ ಎವ್ರಿ ಲೀಡರ್ಸ್, ವರ್ಲ್ಡ್ ಲೀಡರ್ಸ್ ಇವತ್ತು ಹೇಳ್ತಾ ಇದ್ದಾರೆ ಆ್ಯಕ್ಚುಲಿ. ಆಮೇಲೆ ಅದನ್ನು ಕಂಟ್ರೋಲ್ ಮಾಡಿ ನಾವು ಒಳ್ಳೆ ವಾತಾವರಣ, ನೀವು ಇವಾಗ ನಾವು ಏನು ಇವತ್ತು ನಾನು ಇಂಜಿನಿಯರ್ ಆಗಬೇಕು, ಡಾಕ್ಟರ್ ಆಗಬೇಕು, ಪೈಲಟ್ ಆಗಬೇಕು, ಎಲ್ಲದಕ್ಕೂ ವಾತಾವರಣ ಬೇಕಲ್ಲ. ಕೋವಿಡ್ ಸಮಯದಲ್ಲಿ ಎಲ್ಲಿದ್ವಿ ನಾವು? ಎಲ್ಲ ಮನೆಯೊಳಗಿದ್ವಿ. ಸೊ ಆ ವಾತಾವರಣನ ಇಂಜಿನಿಯರಿಂಗ್ ಮಾಡಿ ಅದನ್ನು ಉಳಿಸ್ಬೇಕು ಅನ್ನೋದಿದೆಯಲ್ಲ, ಅದು ನನಗೆ ಆವಾಗ ಗೊತ್ತಾಗಿತ್ತು. ಯಾಕಂದ್ರೆ ನನ್ನ ಕಾಲಕ್ಕೆ ಸುರೇಶ್ ಅಬ್ಲಿಕರ್ ಸರ್ ಬಂದು ಹೇಳ್ತಾ ಇದ್ರು ಡಿಸ್ಟ್ರಕ್ಷನ್ಸ್ ಆಗ್ತಾ ಇದೆ ಇದೆಲ್ಲ ಅಂಥೇಳಿ. ಅದು ಎಲ್ಲೋ ನನ್ನನ್ನು ಹೊಡೆದು ಇಳಿಸೋದಕ್ಕೆ ಒಂದು ರೀಸನ್ ಆದರೆ ನಾನು ಜಯನಗರದಲ್ಲೇ ಬೆಳೆದಿದ್ದ ಹುಡುಗ, ಮರ ಗಿಡ ಇದ್ರ ಜೊತೆನೆ ಬೆಳೆದಿದ್ದರಿಂದ ನನಗೆಲ್ಲೋ ಅದು ನನಗೆ ಇವಾಗಲೂ ಹೇಳ್ತಾರೆ ಎಲ್ಲಾದರೂ ಹಳ್ಳಿಗೆ ಹೋದಾಗ, ನೀವೇನು ಸರ್ ಬೆಂಗಳೂರಿಂದ ಬಂದಿರೋ ಸಿಟಿ ಜನ, ನಿಮ್ಗೇನು ಮರಗಳ ಬಗ್ಗೆ ಇಷ್ಟೊಂದು ಹುಚ್ಚು, ಇಷ್ಟು ತಿಳ್ಕೊಂಡಿದ್ದೀರಾ ಅಂತ ಅವ್ರು ನನ್ನನ್ನು ಒಳ್ಳೆ ರೀತಿಯಲ್ಲಿ ಎನ್ವಿ ಮಾಡ್ತಾರೆ.
1: ಓಕೆ,
0: ಆದರೆ ಆಮೇಲೆ ತಿಳ್ಕೊಂಡಾಗ ಇಲ್ಲ ಹಿಂಗೆ ಹೀಗೆ ಅಂತ ಹೇಳೋದಕ್ಕಾರೆ ಅವ್ರು ತುಂಬ ಖುಷಿ ಪಡ್ತಾರೆ. ಸಿಟಿ ಮಟ್ಟದಲ್ಲೇ ಒಂದು ಎನ್ವೈರನ್ಮೆಂಟ್ನ ಉಳಿಸ್ಬೇಕು ಅನ್ನೋ ಒಂದು ಜಾಗೃತಿ ಇದೆಯಲ್ಲ, ತುಂಬ ಒಳ್ಳೆ ಕಾನ್ಸೆಪ್ಟ್.
1: ಈಗಷ್ಟೇ ನೀವು ಹೇಳಿದ್ರೆ ವಿಜಯ್, ಪರಿಸರದ ಜೊತೆಗೆ ನಾವು ಹೆಜ್ಜೆ ಹಾಕ್ಬೇಕು, ಪರಿಸರದ ಮುಂದೆ ನಾವೇನು ಅಲ್ಲ ಅನ್ನೋ ಭಾವವನ್ನ ಅರ್ಥ ಮಾಡ್ಕೋಬೇಕು. ಹಾಗಾಗಿ ಕಾರ್ಯಕ್ರಮದ ಕೊನೆಯಲ್ಲಿ ನಾವಿದ್ದೇವೆ, ಅನೇಕರು ಸಂದೇಶಗಳನ್ನು ಕಳಿಸಿದ್ದಾರೆ, ಮೆಸೇಜ್ ಮಾಡಿರುವ ಎಲ್ಲರಿಗೂ ಒಳ್ಳೇದಾಗ್ಲಿ ವಿಜಯ್ ಅವ್ರಿಗೆ ಅಂತ ಹೇಳ್ತಾ ಇದ್ದಾರೆ. ಕಂಗ್ರ್ಯಾಚುಲೇಷನ್ಸ್, ಸ್ವಾಗತ ಅಂತ ಕೆಲವರು ಹೇಳ್ತಾ ಇದ್ದಾರೆ. ಹಾಗೆಯೇ ಇಷ್ಟ ಆಯಿತು ಕಾರ್ಯಕ್ರಮ, ಪರಿಸರದ ಬಗ್ಗೆ ಮಾಹಿತಿ ಇಷ್ಟ ಆಯಿತು ಅಂತ ಹೇಳ್ತಾ ಇದ್ದಾರೆ. ಇದೆಲ್ಲದರ ಜೊತೆಗೆ ಒಂದು ಕೊನೆಯ ಮಾತೇನೆಂದರೆ, ನಿಮ್ಮ ಮನೆ ಸುತ್ತಮುತ್ತ ಜಾಗ ಇರುವ ಕಡೆ ಒಂದು ಗಿಡ ನೆಡುವಂತಹ ಪ್ರಯತ್ನ ಮಾಡಿ ನೋಡೋಣ. ಮುಂದಷ್ಟೇ ಇನ್ನಷ್ಟು ಮತ್ತಷ್ಟು ಕಾರ್ಯಕ್ರಮಗಳಲ್ಲಿ ವಿಜಯ್ ಅವರ ಜೊತೆ ಮಾತಾಡುವಾಗ ನೀವು ನೆಟ್ಟಿರುವ ಗಿಡ ಯಾವ ಮಟ್ಟಕ್ಕಿದೆ ಅಂತ ನಮಗೆ ನೀವು ತಿಳಿಸ್ತೀರಾ ಅಂತ ಅನ್ಕೊಳ್ತಾ, ವಿಜಯ್ ಕಾರ್ಯಕ್ರಮದ ಕೊನೆಯಲ್ಲಿ 30 ಸೆಕೆಂಡ್ ಟೈಮ್ ಇದೆ, ಏನು ಹೇಳ್ತೀರಾ ಕೊನೆಯದಾಗಿ ನಮ್ಮ ಕೇಳುಗರಿಗೆ ಮತ್ತು ನಿಮ್ಮ ವಿಚಾರ
0: ಏನಂದರೆ, ನಿಮ್ಮ ಮಕ್ಕಳಿಗೆ ನೀವು ಮೊಬೈಲ್ ಕೊಡಿಸಿ, ನಿಮ್ಮ ಮಕ್ಕಳಿಗೆ ನೀವು ಮನೆ ಮಾಡಿ, ನಿಮ್ಮ ಮಕ್ಕಳಿಗೆ 2-wheelers, 4-wheelers ಎಲ್ಲ ಕೊಡಿ, ಅದೇ ಥರ ಅವ್ರ ಹೆಸರಲ್ಲಿ ಒಂದು 10 ಗಿಡ ನೆಡಿ. ದಟ್ ಈಸ್ ಅ ಗ್ರೇಟೆಸ್ಟ್ ಗುಡ್ ಯು ವಿಲ್ ಗೋನ್ ಟು ಡೂ ಇಟ್. ದಟ್ ಈಸ್ ಅ ಗ್ರೇಟೆಸ್ಟ್ ಥಿಂಗ್ ಯು ವಿಲ್ ಗೋನ್ ಟು ಡೂ ಇಟ್ ಫಾರ್ ದ ಫ್ಯೂಚರ್ ಜನರೇಷನು. ಯಾಕಂದರೆ ನಾವು ಏನೇ ಮಾಡ್ತಾ ಇದೀವೋ ಇದೆಲ್ಲ ಮಕ್ಕಳಿಗೋಸ್ಕರ ಮಾಡ್ತಾ ಇರೋದು. ಸೊ ಅವ್ರನ್ನ ಎನ್ವೈರನ್ಮೆಂಟಿಂದ ಡಿಸ್ಕನೆಕ್ಟ್ ಮಾಡಬೇಡಿ. ಹಸಿರೇ ಉಸಿರು.
1: ಎಸ್, ಹಸಿರೇ ಉಸಿರು. ಹಾಗಾಗಿ ಪರಿಸರ ಜೊತೆ ನಾವು ಸಾಗೋಣ. ನಿಮ್ಮ ಮಕ್ಕಳನ್ನು ಆಚೆ ಕಡೆ ಎಲ್ಲ ಕಡೆ ಕರ್ಕೊಂಡೋಗಿ, ಅದರ ಜೊತೆಗೆ ಹತ್ತಿರದ ಪಾರ್ಕ್ಗಳಿಗೆ, ಕೆರೆ ಕಟ್ಟೆಗಳಿಗೆ, ಹಳ್ಳಿಗಳಿಗೆ, ಮರ ಗಿಡಗಳನ್ನು ಹೆಚ್ಚಾಗಿ ಅವರು ನೋಡಲಿಕ್ಕೆ ಆಗುವಂತಹ ಸ್ಥಳಗಳಿಗೆ, ಹಣ್ಣು ತರಕಾರಿ ಇವುಗಳ ಬಗ್ಗೆ ಹೆಚ್ಚಾಗಿ ಮಾಹಿತಿಯನ್ನು ಕೊಡೋಣ ಅಂತ ಹೇಳ್ತಾ, ವಿಜಯವರೇ ಕರೆದ ಸಮಯಕ್ಕೆ ಬಂದು ಇಷ್ಟು ಹೊತ್ತು ಸಾಕಷ್ಟು ಮಾಹಿತಿಯನ್ನು ಕೊಟ್ರಿ, ತುಂಬ ಖುಷಿಯಾಯಿತು. ಧನ್ಯವಾದಗಳು ನಿಮಗೆ.
0: ಧನ್ಯವಾದ, ಧನ್ಯವಾದ,
1: ನಮಸ್ಕಾರ ಬಂದಿದ್ದಕ್ಕೆ. ಒಳ್ಳೇದಾಗಲಿ, ನಿಮ್ಮ ಎಲ್ಲ ಆಸೆ ಕನಸು ಆಲೋಚನೆ ಇಷ್ಟಪಟ್ಟು ಮಾಡೋ ಕೆಲಸ ಎಲ್ಲದಕ್ಕೂ, ವೈಯಕ್ತಿಕ ಬದುಕು, ವೃತ್ತಿ ಬದುಕು, ನೀವು ಮುಂದೆ ಏನೇನು ಅಂದ್ಕೊಂಡಿದ್ದೀರಿ, ಇನ್ನಷ್ಟು ಮತ್ತಷ್ಟು ಸಾವಿರಾರು ಗಿಡಗಳು ನಿಮ್ಮ ಹೆಸರಿನ ಜೊತೆಗೆ ಉಳಿಯುವಂತಾಗಲಿ, ಬೆಳೆಯುವಂತಾಗಲಿ, ಒಂದಷ್ಟು ಹಳೆಯ ಗಿಡಗಳು ರಕ್ಷಣೆಗೆ ಒಳಪಡಲಿ ಅಂತ ಹೇಳ್ತಾ, ಥ್ಯಾಂಕ್ ಯು ವಿಜಯ್.
0: ಧನ್ಯವಾದ, ಧನ್ಯವಾದ,
1: ನಮಸ್ಕಾರ. ಇದಾಗಿತ್ತು ಇವತ್ತಿನ ಪರಿಮಳ ಕಾರ್ಯಕ್ರಮ. ಕೇಳುಗರೆ, ನಿಮಗೆ ಇವತ್ತಿನ ಕಾರ್ಯಕ್ರಮ ಇಷ್ಟ ಆಯಿತು ಅಂತ ಅಂದ್ಕೊಳ್ತಾ, ಇಷ್ಟು ಹೊತ್ತು ನಿಮ್ಮ ಜೊತೆಯಾದದ್ದು ಈ ಸಮಯದ ಧ್ವನಿ ಸುನಿಲ್ ರುದ್ರಮೂರ್ತಿ. ಇನ್ನು ಗಡಿಯಾರ ಹೇಳ್ತಾ ಇದೆ 5:10, ಇನ್ನು 10 ಸೆಕೆಂಡ್ ಇದೆ. ವಸಂತ್ ಶೆಟ್ಟಿ ಅಂತೂ ರೆಡಿ ಇದ್ದಾರೆ ನನ್ನ ಹಿಂದೆ ಕಾರ್ಯಕ್ರಮ ನಡೆಸ್ಕೊಳ್ಳಿಕ್ಕೆ. ಸಂಜೆಯ ಕಾರ್ಯಕ್ರಮಕ್ಕೆ ಅವರು ನಿಮ್ಮ ಜೊತೆ ಆಗ್ತಾರೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳನ್ನು ನೀವು ಕೇಳಲಿದ್ದೀರಿ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರಕ್ಕೆ ಜೂನ್ 14 24 ಅವಧಿಯಲ್ಲಿ ಚುನಾವಣಾ ದಿನಾಂಕ ಘೋಷಣೆ ಮಾಡುವಂತೆ ರಾಜ್ಯ ಚುನಾವಣಾ ಆಯೋಗದ ಮುಖ್ಯ ಆಯುಕ್ತ ಜಿಎಸ್ ಸಂಗ್ರೇಶಿ ಸೂಚನೆ ನೀಡಿದ್ದಾರೆ. ತಮಿಳುನಾಡಿನಲ್ಲಿ ಉದ್ಭವಿಸಿರುವ ರಾಜಕೀಯ ಬಿಕ್ಕಟ್ಟು ಮುಂದಿನ 2 ಅಥವಾ 3 ದಿನಗಳಲ್ಲಿ ಬಗೆಹರಿಯಬಹುದು ಎಂದು ಕೇಂದ್ರ ಬೃಹತ್ ಕೈಗಾರಿಕಾ ಮತ್ತು ಉಕ್ಕು ಸಚಿವ ಎಚ್ಡಿ ಕುಮಾರಸ್ವಾಮಿ ತಿಳಿಸಿದ್ದಾರೆ. ಕೇರಳಂನಲ್ಲಿ ನೂತನ ಸರ್ಕಾರ ರಚಿಸುವ ಕುರಿತು ಚರ್ಚೆಗೆ ಪ್ರಗತಿಯಲ್ಲಿವೆ. ಯುಡಿಎಫ್ ಭಾನುವಾರದೊಳಗೆ ತನ್ನ ನಾಯಕನನ್ನು ಘೋಷಿಸಲಿದೆ ಎಂದು ಕಾಂಗ್ರೆಸ್ ಮೂಲಗಳು ತಿಳಿಸಿವೆ. ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಶಾಸಕಾಂಗ ಪಕ್ಷದ ನಾಯಕನ

ಆಯ್ಕೆ ಕುರಿತಂತೆ ಪರಿಶೀಲಿಸಲು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇಂದು ಕೋಲ್ಕತ್ತಾಗೆ ಆಗಮಿಸಿದ್ದಾರೆ. ಭಾರತವು ಇಂದು ವಿಶ್ವದ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ವಿಮಾನಯಾನ ಮಾರುಕಟ್ಟೆಯಿಂದ ವಿಮಾನ ಗುತ್ತಿಗೆ ಮತ್ತು ಹಣಕಾಸು ಸೇವೆಯಲ್ಲಿ ಪ್ರಮುಖ ಜಾಗತಿಕ ತಾಣವಾಗಿ ಪರಿವರ್ತನೆಗೊಳ್ಳುತ್ತಿದೆ ಎಂದು ಕೇಂದ್ರ ನಾಗರಿಕ ವಿಮಾನಯಾನ ಸಚಿವ ರಾಮ್ ಮೋಹನ್ ನಾಯ್ಡು ತಿಳಿಸಿದ್ದಾರೆ. ಬೆಂಬಲ ಬೆಲೆ ಯೋಜನೆಯಡಿಯಲ್ಲಿ 2025-26 ಸಾಲಿನ ಹಿಂಗಾರು ಹಂಗಾಮಿನ ಸೂರ್ಯಕಾಂತಿಯನ್ನು ಪ್ರತಿ ಕ್ವಿಂಟಾಲ್ಗೆ 7,721 ರೂಪಾಯಿ ದರದಲ್ಲಿ ಖರೀದಿಗೆ ಕಬ್ಬು ಅಭಿವೃದ್ಧಿ, ಸಕ್ಕರೆ, ಜವಳಿ ಹಾಗೂ ಕೃಷಿ ಮಾರುಕಟ್ಟೆ ಸಚಿವ ಶಿವಾನಂದ ಪಾಟೀಲ್ ಆದೇಶ ನೀಡಿದ್ದಾರೆ. ತೋಟಗಾರಿಕೆ ಹಾಗೂ ಕರ್ನಾಟಕ ರಾಜ್ಯ ಮಾವು ಅಭಿವೃದ್ಧಿ ಮತ್ತು ಮಾರುಕಟ್ಟೆ ನಿಗಮ ಸಂಯುಕ್ತಾಶ್ರಯದಲ್ಲಿ ಬೆಂಗಳೂರಿನ ಕಬ್ಬನ್ ಪಾರ್ಕ್ನಲ್ಲಿ ಇಂದಿನಿಂದ 10 ದಿನಗಳವರೆಗೆ ಮಾವು ಮತ್ತು ಹಲಸು ಮೇಳ ನಡೆಯಲಿದೆ. ಇಂಡೋನೇಷ್ಯಾದಲ್ಲಿ ಮೌಂಟ್ ಡುಕೋನೋ ಜ್ವಾಲಾಮುಖಿ ಸ್ಫೋಟಗೊಂಡ ಪರಿಣಾಮ 3 ಸಾವನ್ನಪ್ಪಿದ್ದಾರೆ. ಜ್ವಾಲಾಮುಖಿ ಸ್ಫೋಟಗೊಂಡ ರಭಸಕ್ಕೆ 10 ಕಿಲೋಮೀಟರ್ ಎತ್ತರಕ್ಕೆ ಬೂದಿ ಹಾರಿದ್ದು ಜನಜೀವನ ಅಸ್ತವ್ಯಸ್ತವಾಗಿತ್ತು. ದೆಹಲಿಯ ಅರುಣ್ ಜೇಟ್ಲಿ ಕ್ರೀಡಾಂಗಣದಲ್ಲಿ ಇಂದು ನಡೆಯಲಿರುವ ಐಪಿಎಲ್ T20 ಕ್ರಿಕೆಟ್ ಪಂದ್ಯದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಹಾಗೂ ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ಈ ರಾತ್ರಿ 7:30 ಆರಂಭವಾಗಲಿದೆ. ಮುಂದಿನ ಸುದ್ದಿ ಮುಖ್ಯಾಂಶಗಳು ಸಂಜೆ 6 ಗಂಟೆಗೆ.

0: ನಾಡಿನ ಅಧ್ಯಾಯ
1: ನಮ್ಮ ಜನಗಣತಿ ನಮ್ಮ ವಿಕಾಸ.
2: ಜನಗಣತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರೆಯಲಿ. ಜನಗಣತಿ 2027 ನಮ್ಮ ಜನಗಣತಿ ನಮ್ಮ ವಿಕಾಸ.

0: ಶುಲ್ಕರಹಿತ ಕಾನೂನು ಸಲಹೆಯ ವೆಬ್ಸೈಟ್ www.tele-lawin ಅಥವಾ ಟೋಲ್ ಫ್ರೀ ಸಂಖ್ಯೆ 144454 ದಿಂದ ಸಹಾಯ ಪಡೆಯಿರಿ.
1: ಆತ್ಮೀಯ ಕೇಳುಗರಿಗೆಲ್ಲ ಇವತ್ತಿನ ಸಂಜೆಯ ಕಾರ್ಯಕ್ರಮಗಳಿಗೆ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ಇದು ನಿಮ್ಮ ಮೆಚ್ಚಿನ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. ಈಗ ಈ ಸಂಜೆ ಹಾಗೂ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರಣೆ. ಈ ಕಾರ್ಯಕ್ರಮ ವಿವರಣೆಯ ನಂತರ 5:05 ಸೇಫ್ ಡ್ರೈವ್, ಇದರಲ್ಲಿ ಮೊದಲಿಗೆ ಓಲ್ಡ್ ಇಸ್ ಗೋಲ್ಡ್. 5:15 ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್, ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್ ಪುಣೆ. ನಂತರ ಓಲ್ಡ್ ಇಸ್ ಗೋಲ್ಡ್ ಮುಂದುವರಿಯುವುದು. 5:40 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ, ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ನಂತರ ಓಲ್ಡ್ ಇಸ್ ಗೋಲ್ಡ್ ಮುಂದುವರಿಯುವುದು. 6:02 ಒಂದೇ ಮಾತ್ರಂ, 150 ಸಂಭ್ರಮ, ಆಕಾಶವಾಣಿಗೆ 90 ಸಂಭ್ರಮ. ವಿಶೇಷ ಕಾರ್ಯಕ್ರಮ, ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು ಭಾಗವಹಿಸುತ್ತಾರೆ. ನಿವೃತ್ತ ನಾಯಕ್ ನಾರಾಯಣ್ ಅವರೊಂದಿಗಿನ ಮಾತುಕತೆಯ ಮುಂದುವರೆದ ಭಾಗ. ಪರಿಕಲ್ಪನೆ ಪ್ರಸ್ತುತಿ ನೂತನ ಎಸ್ಕದಂ, ನಿರ್ಮಾಣ ನಂದನ್ ಕುಮಾರ್ ಎಲ್ಬೋ. 6:55 ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರುಪ್ರಸಾರ. 7:07 ಆಕಾಶ ಬುಟ್ಟಿ, ಆಕಾಶವಾಣಿಗೆ 90 ಸಂಭ್ರಮದ ವಿಶೇಷ ಕಾರ್ಯಕ್ರಮ. ಆಕಾಶವಾಣಿಯ ನಿವೃತ್ತ ಹಿರಿಯ ಉದ್ಘೋಷಕರಾದ ಬಾಲಸುಬ್ರಹ್ಮಣ್ಯ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಜಾಂಪಣ್ಣ ಆಶಿಹಾಳ್. 7:22 ಕಗ್ಗದ ಸಿರಿ, ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್. 7:45 ಸೇಫ್ ಡ್ರೈವ್, ಗಾನ ಭಜನ ಮುಂದುವರಿಯುವುದು. ಇಂದು ರಾತ್ರಿ 8:02 ಯುವಧ್ವನಿ, 9:15 ಹಿಂದಿ ಮೆಲೋಡೀಸ್, 10:02 ಪ್ರೇಮ ನಿನಾದ ಕಾರ್ಯಕ್ರಮದಲ್ಲಿ ಪ್ರಣಯ ಗೀತೆಗಳನ್ನು ಕೇಳಲಿದ್ದೀರಿ. ಈ ಸಂಜೆಯ ಕಾರ್ಯಕ್ರಮಗಳನ್ನು ಆಲಿಸಿದ್ರಲ್ಲ, ಇನ್ನು ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರಣೆ ಹೀಗಿದೆ. ನಾಳೆ ಬೆಳಿಗ್ಗೆ 6:03 ಕಾರ್ಯಕ್ರಮ ವಿವರಣೆ ಇರುತ್ತೆ. 6:05 ನಾದೋಪಾಸನೆ, 7:15 ಶುಭೋದಯ ಕರ್ನಾಟಕ ಕಾರ್ಯಕ್ರಮ. ಇದರಲ್ಲಿ ಮೊದಲಿಗೆ ನೀವು ಆಲಿಸುವಿರಿ ಕನ್ನಡ ರತ್ನ ಭಂಡಾರ, ನಂತರ ಭಾವಗೀತೆಗಳು. 9:00 ಇಂದಿನ ವಿಶೇಷ, 10:02 ಓಲ್ಡ್ ಇಸ್ ಗೋಲ್ಡ್, 11:02 ಹೊಸ ಹಾಡು, 11:30 ಕಾರ್ಯಕ್ರಮ ಕಲಾಭಾರತಿ, 12:05 ಕರೆಗೊಂದು ಹಾಡು, 1:02 ಚಿತ್ರಗೀತೆಗಳು, 1:20 ಸಂದೇಶ ನಮಗೆ ಸಂಗೀತ ನಿಮಗೆ, 2:15 ವೀಕೆಂಡ್ ಸ್ಪೆಷಲ್ ಸಾಂಗ್ಸ್, 2:40 ಚಿತ್ರತಾಣ, 3:00 ಸಖಿ ಸಹೇಲಿ ಮುಂಬೈ ಕೇಂದ್ರದ ಸಹಪ್ರಸಾರದಲ್ಲಿ, 4:00 ಕಾರ್ಯಕ್ರಮ ಪರಿಮಳ, 5:02 ಕಾರ್ಯಕ್ರಮ ವಿವರಣೆ, 5:05 ಸೇಫ್ ಡ್ರೈವ್, ಮೊದಲಿಗೆ ಓಲ್ಡ್ ಇಸ್ ಗೋಲ್ಡ್, 5:15 ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್, ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್ ಪುಣೆ, 5:40 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ, ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ನಂತರ ಓಲ್ಡ್ ಇಸ್ ಗೋಲ್ಡ್ ಮುಂದುವರಿಯುವುದು. 6:02 ಸೇಫ್ ಡ್ರೈವ್, ಗಾನ ಭಜನ. 6:55 ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರುಪ್ರಸಾರ. 7:02 ಸೇಫ್ ಡ್ರೈವ್, ಗಾನ ಭಜನ ಮುಂದುವರಿಯುವುದು. 7:07 ಆಕಾಶ ಬುಟ್ಟಿ, ಆಕಾಶವಾಣಿಗೆ 90 ಸಂಭ್ರಮದ ವಿಶೇಷ ಕಾರ್ಯಕ್ರಮ. ಇಂದುಮತಿ ಸಾಲಿಮಠ್ ಅವರೊಂದಿಗೆ ಸಂದರ್ಶನ. ನಿರ್ಮಾಣ ಮತ್ತು ಪ್ರಸ್ತುತಿ ಚಂದು ಬಾನುಲಿ ಬಂಧು. 7:22 ಕಗ್ಗದ ಸಿರಿ, ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್. 7:45 ಸೇಫ್ ಡ್ರೈವ್, ಗಾನ ಭಜನ ಮುಂದುವರಿಯುವುದು. ನಾಳೆ ರಾತ್ರಿ 8:02 ಕನ್ನಡ ಚಲನಚಿತ್ರ ಧ್ವನಿವಾಹಿನಿ ಚಿತ್ರ ಕಾಲೇಜು ರಂಗ. 9:15 ಹಿಂದಿ ಮೆಲೋಡೀಸ್, 10:02 ಪ್ರೇಮ ನಿನಾದ ಕಾರ್ಯಕ್ರಮದಲ್ಲಿ ಪ್ರಣಯ ಗೀತೆಗಳು. ಇದಿಷ್ಟು ಈ ಸಂಜೆ ಹಾಗೂ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರಣೆಯಾಗಿತ್ತು.
2: ವಿವಿಧ ಭಾರತಿ 102.9.
1: ಹೌದು ಸ್ನೇಹಿತರೆ, ಇದು ನಿಮ್ಮ ಮೆಚ್ಚಿನ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. ಇನ್ನು ಮುಂದೆ ಸೇಫ್ ಡ್ರೈವ್ ಓಲ್ಡ್ ಇಸ್ ಗೋಲ್ಡ್. ಇವತ್ತಿನ ಸೇಫ್ ಡ್ರೈವ್ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಆತ್ಮೀಯ ಸ್ವಾಗತ ಕೋರ್ತಾ ಇದೆ ನಿಮ್ಮ ಅನುದಿನದ ಸಂಗಾತಿ ವಿವಿಧ ಭಾರತಿ. ಕಾರ್ಯಕ್ರಮದ ಮೊದಲಿಗೆ ರಥಸಪ್ತಮಿ ಚಿತ್ರದ ಹಾಡನ್ನು ಕೇಳೋಣ. ಹಾಡಿದರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಎಸ್ ಜಾನಕಿ ಮತ್ತು ಸಂಗಡಿಗರು. ಇದು ಚಿ ಉದಯಶಂಕರ್ ಅವರು ಬರೆದ ಹಾಡು. ಸಂಗೀತ ನೀಡಿದವರು ಉಪೇಂದ್ರ.

5:24:40 ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಇಂಪಾದ ಹಾಡುಗಳ ಜೊತೆಗೆಯೇ ನಮ್ಮ ಪಯಣ ಸಾಗ್ತಾ ಇದೆ. ಈಗ ಮೌನ ಗೀತೆ ಚಿತ್ರದ ಹಾಡನ್ನ ಕೇಳೋಣ. ಕೆ ಜೆ ಯೇಸುದಾಸ್ ಮತ್ತು ಎಸ್ ಜಾನಕಿ ಅವರು ಹಾಡಿರುವ ಈ ಗೀತೆಗೆ ಎಂ ರಂಗರಾವ್ ಅವರ ಸಂಗೀತವಿದೆ. ರಚನೆ ಗೀತಪ್ರಿಯ ಪ್ರಭು.

ಡಾಕ್ಟರ್ ರಾಜ್ಕುಮಾರ್ ಮತ್ತು ರತ್ನಮಾಲ ಪ್ರಕಾಶ್ ಅವರು ಹಾಡಿದ ಗುರಿ ಚಿತ್ರದ ಹಾಡನ್ನು ಕೇಳಿದ್ರಲ್ಲ, ಚಿವುದಯ ಶಂಕರ್ ಅವರ ರಚನೆ ಇದಾಗಿತ್ತು. ರಾಜ ನಾಗೇಂದ್ರ ಅವರ ಸಂಗೀತವಿತ್ತು. ವರ್ಲ್ಡ್ ಇಸ್ ವರ್ಲ್ಡ್ ಕಾರ್ಯಕ್ರಮದ ಮುಂದಿನ ಗೀತೆ ಪ್ರಸಾರ ಆಗ್ತಾ ಇದೆ. ಅರುಣರಾಗ ಚಿತ್ರದಿಂದ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವ ಹಾಡು ಇದು. ದೊಡ್ಡ ರಂಗೇಗೌಡ ಅವರು ಬರೆದ ಹಾಡಿಗೆ ಎಂ ರಂಗರಾವ್ ಅವರ ಸಂಗೀತವಿದೆ.

0: ಈಗ ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ
1: ಆಕಾಶವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ.
2: ನ್ಯಾಯವಾಣಿ ಕಾರ್ಯಕ್ರಮದಲ್ಲಿ ಇಂದು ಈ ರಸ್ತೆ ಅಪಘಾತ ಮತ್ತು ಕೆಲಸದ ಸ್ಥಳದ ಅಪಘಾತ ಅಥವಾ ಇತರ ಅಸ್ವಾಭಾವಿಕ ಸಾವುಗಳಿಗೆ ಕುಟುಂಬಗಳಿಗೆ ಪರಿಹಾರ ಸಿಗ್ತದೆ ಅಂತನೋದನ್ನು ನಾವು ತಿಳ್ಕೊಳ್ಬೇಕಾಗಿದೆ. ಮಾಹಿತಿ ನೀಡಲು ನಮ್ಮ ಜೊತೆಗಿದ್ದಾರೆ ಮಂಜೇಶ್ ಅವರು. ಸರ್ ನಮಸ್ಕಾರ.
3: ಸರ್ ನಮಸ್ತೆ ಸರ್.
2: ಹೇಗೆ ಸರ್ ಈಗ ರಸ್ತೆ ಅಪಘಾತ ಆಗಿರ್ಬೋದು ಅಥವಾ ಯಾವುದೋ ಒಂದು ಕಾರ್ಖಾನೆಯಲ್ಲಿ ಕೆಲಸ ಮಾಡ್ತಿರೋ ಸಂದರ್ಭದಲ್ಲಿ ಏನೋ ಅಪಘಾತ ಆಗ್ಬಿಡ್ಬೋದು ಅಥವಾ ಇನ್ನಿತರ ಅಸ್ವಾಭಾವಿಕ ಸಾವುಗಳು ಅಂತ ಹೇಳ್ತಾರಲ್ಲ, ಇವಕ್ಕೆ ಹೇಗೆ ಪರಿಹಾರ ಸರ್?
3: ಸಹಜವಾಗಿ ನಾವು ಇವತ್ತು ನೋಡ್ತಾ ಇರುವಂತ ಯಥೇಚ್ಛವಾಗಿ ರಸ್ತೆ ಅಪಘಾತಗಳನ್ನ ನಾವು ನೋಡ್ತಾ ಇದ್ದೇವೆ ಸರ್. ನಾವು ಸಮಾಜದ ಒಬ್ಬ ಪ್ರಜೆಯಾಗಿ ನಾವು ಮುಂಚೂಣಿಯಾಗಿ ನಾವು ಯಾವ ಪ್ರಿಕಾಷನ್ ಅಲ್ಲಿ ತಗೋಬೇಕು ಅದನ್ನು ಸಹಿತ ನಾವು ನಮ್ಮ ಮನಸ್ಸಲ್ಲಿ ಇರ್ಬೇಕಾಗ್ತದೆ. ಇವತ್ತು ನಾವು ಸಹಜವಾಗಿ ಸಾಕಷ್ಟು ಈ ಟೂ ವೀಲರ್ ಬೈಕ್ಗಳು, ಅದರಲ್ಲೂ ವಿದ್ಯಾರ್ಥಿ ದೆಸೆಯಲ್ಲಿರುವಂತಹ ಯುವಕರು ಓವರ್ ಸ್ಪೀಡ್ 120 130 140ರಲ್ಲಿ ಅತಿ ವೇಗವಾಗಿ ವಾಹನ ಚಲಾವಣೆ ಮಾಡಿ ಅಪಘಾತ ಆಗಿ ಸ್ಥಳದಲ್ಲೇ ಮೃತಪಟ್ಟಿರುವಂತದ್ದು ಶೇಕಡಾವಾರು ಜಾಸ್ತಿ ಇದೆ ಸರ್. ಇಂತಹ ಅಪಘಾತ ನಡೆದಂತಹ ಸಂದರ್ಭದಲ್ಲಿ ಪರಿಹಾರವನ್ನು ನಾವು ಪಡ್ಕೊಳ್ಬಹುದು.

0: ಆಗಿರ್ತದೆ ಸರ್. ಸ್ಥಳದಲ್ಲಿ ಸಾವನ್ನೊಪ್ಪಿದ್ರೆ ಅಥವಾ ಆ ವ್ಯಕ್ತಿ ಅಪಘಾತದಿಂದ ಸಾವನ್ನೊಪ್ಪಿದ್ರೆ ಆ ವ್ಯಕ್ತಿಯ ಏನು ವಾರಸುದಾರಿದ್ದಾರೆ ಕಾನೂನು ಪ್ರಕಾರ ಪರಿಹಾರ ಸಿಗ್ತದೆ ಸರ್. ನಮ್ಮ ಮೋಟಾರ್ ವೆಹಿಕಲ್ ಆಕ್ಟ್ ನಲ್ಲಿ ಸಾಕಷ್ಟು ಈ ಪರಿಹಾರಕ್ಕೆ ಸಂಬಂಧಪಟ್ಟಂತೆ ಕಾನೂನನ್ನ ರೂಪಿಸಿರುವಂತದ್ದು, ಜೊತೆಗೆ ಮಿಷನರೀಸ್ ಗಳಿಂದ ಅಪಘಾತ ಆಗ್ತಾ ಇರುವಂತದ್ದು ಸಹಿತ ನೋಡ್ತೇವೆ.
1: ಕೆಲಸದ ಸ್ಥಳದಲ್ಲಿ ಅಪಘಾತ,
0: ಹೌದು,
1: ಕಾರ್ಖಾನೆಯಲ್ಲಿ ಆಗಿರಬಹುದು, ಕೃಷಿ ಕಾರ್ಯ ಚಟುವಟಿಕೆಗಳಲ್ಲಿ ತೊಡಕೊಂಡಾಗೂ ಕೂಡ ಅಪಘಾತ ಆಗಬಹುದು, ಇನ್ನಿತರ ಯಾವುದೇ ಒಂದು ಸಂದರ್ಭದಲ್ಲಿ ಕೆಲಸ ಏನೇ ಇರಬಹುದು,
0: ಕೆಲಸ ಏನೇ ಸಂದರ್ಭ
1: ಆ ಮಾಲೀಕರು ಆ ಭದ್ರತೆಯನ್ನ ಕೊಡಬೇಕಾಗುತ್ತದೆ.
0: ಅವ್ರ ಮೇಲೂ ಸಹಿತ ನಾವು ನೆಗ್ಲಿಜೆನ್ಸಿ ಅಂತೇಳಿ ಪ್ರಕರಣವನ್ನ ದಾಖಲು ಮಾಡಿ ಅವ್ರ ಮೇಲೂ ಸಹಿತ ನಾವು ಪರಿಹಾರವನ್ನ ಪಡ್ಕೊಳ್ಳಿಕ್ಕೆ ಅವಕಾಶ, ಕಾನೂನು ಅವಕಾಶ
1: ಇದೆಯಲ್ಲ. ಈ ಅಸ್ವಾಭಾವಿಕ ಸಾವುಗಳು ಅಂತ ಹೇಳ್ತಾರಲ್ಲ,
0: ಈಗ ಪ್ರಾಣಿಗಳಿಂದ ಅನ್ಯಾಚುರಲ್ ಡೆತ್
1: ಹೌದು,
0: ಅಥವಾ ಆತ್ಮಹತ್ಯೆಗಳು ಸಹಿತ ಅನ್ಯಾಚುರಲ್ ಡೆತ್
1: ಒಂದ್ ಕಡೆ ದೋಂಬಿ ನಡೀತಿರ್ತದೆ ಅಲ್ಲಿ ಕೂಡ ಸಾವಾಗಬಹುದು,
0: ಅಲ್ಲೂ ಸಾವಾಗಬಹುದು,
1: ಹಾವು ಕಚ್ಚಿ
0: ನೋಡಿ ಗುಂಡಿ ಒಳಗಡೆ ಬಿದ್ದು ಸಾವನ್ನಪ್ಪಿರುವಂತದ್ದು
1: ಮರ ಬಿದ್ದು ಬಿಡುತ್ತೆ,
0: ಮರ ಬಿದ್ದಿರ್ತದಂತದ್ದು, ಮತ್ತೆ ಯಾವ್ದೋ ಒಂದು ಕಟ್ಟಡ ತಲೆ ಮೇಲೆ ಬಿದ್ದು ಸಾವನ್ನಪ್ಪಿರುವಂತದ್ದು, ಇವೆಲ್ಲವೂ ಸಹಿತ ಅನ್ಯಾಚುರಲ್ ಡೆತ್ ಒಳಗಡೆ ಒಳಪಡ್ತದೆ ಸರ್.
1: ಸೊ ಅವರಿಗೆ ಪರಿಹಾರ ಸಿಗುತ್ತಾ?
0: ಖಂಡಿತವಾಗ್ಲೂ ಸಿಗ್ತದೆ ಸರ್. ಈಗ ರೋಡ್ ಅಲ್ಲಿ ಹೋಗ್ತಾ ಇರ್ತಾನೆ, ಯಾವ್ದೋ ಒಂದು ಆನೆ ಬಂದು
1: ತೊಗೊಂಡ್ಬಿಡುತ್ತೆ, ಸಿಡಿಲು ಗುಡುಗು, ಅದಕ್ಕೆ
0: ಪರಿಹಾರ ಸಿಗ್ತದೆ. ಇದೆಲ್ಲವನ್ನೂ ಸಹಿತ ಈ ಕಾಡು ಪ್ರಾಣಿಗಳಿಂದ ಆದಂತಹ ಪ್ರಕರಣಗಳೇನಿದಾವೆ ಇವೆಲ್ಲ ಸಹಿತ ಅರಣ್ಯ ಇಲಾಖೆಯಲ್ಲಿ ಅವರಿಗೆ ಪರಿಹಾರವನ್ನ ದೊರಕಿಸಿಕೊಡಲಾಗ್ತದೆ. ಜೊತೆಗೆ ಮುಖ್ಯಮಂತ್ರಿಗಳ ಪರಿಹಾರ ನಿಧಿ ಅನ್ನುವಂತಹ ಒಂದು ನಿಧಿ ಇದೆಯಲ್ಲ, ಅಲ್ಲಿಂದಲೂ ಸಹಿತ ಅವರಿಗೆ ಪರಿಹಾರವನ್ನ ದೊರಕಿಸಿಕೊಳ್ಳುವಂತ ಸಾಧ್ಯತೆಗಳು.
1: ಈಗ ಭೂಕಂಪ ಆಗಿರಬಹುದು, ದೊಡ್ಡ ಪ್ರವಾಹ ಆಗಿರಬಹುದು, ಎಲ್ಲಾ ಸಂದರ್ಭಗಳಲ್ಲೂ ಕೂಡ ಪ್ರಾಣ ತೆತ್ತಾಗ ಸರ್ಕಾರದ ವತಿಯಿಂದ, ಕೇಂದ್ರ ಸರ್ಕಾರ ಆಗಿರಬಹುದು, ರಾಜ್ಯ ಸರ್ಕಾರ ಆಗಿರಬಹುದು, ಒಟ್ಟಾರೆ ಸರ್ಕಾರದ ವತಿಯಿಂದ ಪರಿಹಾರ ಸಿಗುತ್ತೆ. ಅದೇ ರೀತಿ ಸಂಸ್ಥೆಗಳಲ್ಲಿ ಕಾರ್ಖಾನೆಗಳಲ್ಲಿ ಕೆಲಸ ಮಾಡುವಾಗ ಅಲ್ಲಿ ಏನಾದರೂ ಅಪಘಾತ ಎಲ್ಲದಕ್ಕೂ ಕೂಡ ಪರಿಹಾರ ಇದೆ. ಆ ಒಂದು ಅಂಶವನ್ನು ತಿಳ್ಕೊಂಡು ಮುಂದುವರಿಬೇಕು. ಮತ್ತೆ ತಾವು ಹೇಳಿದಂಗೆ ಜಾಗೃತಿಯನ್ನು ವಹಿಸ್ಕೋಬೇಕು,
0: ಜಾಗೃತಿ ವಹಿಸ್ಕೋಬೇಕು.
1: ನಮ್ಮ ಪಾತ್ರ ಏನು, ನಾವು ಎಷ್ಟು ಸುರಕ್ಷತೆಯನ್ನು ವಹಿಸಿದ್ದೀವಿ ಅಂತನೋ ಅಂಶ ಕೂಡ ಮುಖ್ಯ ಆಗುತ್ತೆ,
0: ಮುಖ್ಯ ಆಗ್ತದೆ ಸರ್.
1: ಮಂಜೇಶ್ ವಕೀಲವರೇ, ತಾವು ಈ ಬಗ್ಗೆ ಮಾಹಿತಿ ಮಾಡಿಕೊಟ್ಟಿದ್ದೀರಿ, ನಮ್ಮ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದಗಳು ಸರ್. ನಮಸ್ಕಾರ.
0: ಧನ್ಯವಾದಗಳು.
2: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯಸಂಸ್ಥೆ. ಕಾನೂನು ಮಾಹಿತಿಗಾಗಿ ಕನ್ನಡ ಡಾಟ್ ನ್ಯಾಯ ಡಾಟ್ ಒಆರ್ಜಿ ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

ಶಿವರಾಜ್ ಕುಮಾರ್ ಜೂಜು ಅನುರಾಧ ಅವರು ಹಾಡಿದ ರಣರಂಗ ಚಿತ್ರದ ಹಾಡು ಮೂಡಿ ಬಂತು. ಬರೆದು ಸಂಗೀತ ನೀಡಿದ್ದು ಹಂಸಲೇಖ. ಇವತ್ತಿನ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದ ಕೊನೆಯ ಗೀತೆಯಾಗಿ ಕೇಳೋಣ ಜನನಾಯಕ ಚಿತ್ರದ ಹಾಡನ್ನು. ರಾಜನ್ ನಾಗೇಂದ್ರ ಅವರ ಸಂಗೀತವಿರುವ ಗೀತೆಯನ್ನು ಬರೆದವರು ಆರ್ ಎನ್ ಜೆ ಗೋಪಾಲ್. ಸಂಗಡಿಗರೊಂದಿಗೆ ಈ ಗೀತೆಯನ್ನು ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ.

0: ಜನನಾಯಕ ಚಿತ್ರದ ಹಾಡಿನೊಂದಿಗೆ ಇವತ್ತಿನ ವರ್ಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು. ಸಾಕಷ್ಟು ಜನರು ಇಂದು ಪ್ರಸಾರವಾದಂತಹ ಹಾಡುಗಳು ಇಷ್ಟ ಆಯಿತು ಅಂತ ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ಸಂದೇಶ ರವಾನಿಸಿದ ಎಲ್ಲರಿಗೂ ಧನ್ಯವಾದ.
1: ಆಕಾಶವಾಣಿ ಆಕಾಶವಾಣಿಗೆ 90 ಮನಸ್ಸಿನ ವಿಡಿಯೋ ಭಾವದ ಆಡಿಯೋ ಆಕಾಶವಾಣಿ ಆಕಾಶವಾಣಿ ಆಕಾಶವಾಣಿ ಆಕಾಶವಾಣಿ ಆಕಾಶವಾಣಿ ಆಕಾಶವಾಣಿ ಸದಾ ನಿಮ್ಮೊಂದಿಗೆ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಹಿರಿಯ ನಾಯಕ ಸುವೇಂದು ಅಧಿಕಾರಿ ಅವರನ್ನು ಇಂದು ಬಿಜೆಪಿ ಶಾಸಕಾಂಗ ಪಕ್ಷದ ನಾಯಕನನ್ನಾಗಿ ಆಯ್ಕೆ ಮಾಡಿದೆ. ಇದರಿಂದಾಗಿ ಅವರು ಪಶ್ಚಿಮ ಬಂಗಾಳದ ಮೊದಲ ಬಿಜೆಪಿ ಮುಖ್ಯಮಂತ್ರಿಯಾಗಲು ದಾರಿ ಸುಗಮವಾಗಿದೆ. ಬಿಹಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾಗಿ ನಿಶಾಂತ್ ಕುಮಾರ್ ಇಂದು ಅಧಿಕಾರ ಸ್ವೀಕರಿಸಿದರು. ಸಚಿವ ಸಂಪುಟಕ್ಕೆ ನಿನ್ನೆ ಸೇರ್ಪಡೆಯಾದ ಜೆಡಿಯು ಅಧ್ಯಕ್ಷ ನಿತೀಶ್ ಕುಮಾರ್ ಅವರ ಪುತ್ರ ನಿಶಾಂತ್ ಕುಮಾರ್ ಅವರಿಗೆ ಆರೋಗ್ಯ ಇಲಾಖೆ ನೀಡಲಾಗಿದೆ. ಆರೋಗ್ಯ, ಶಿಕ್ಷಣ ಮತ್ತು ಕೃಷಿ ಕ್ಷೇತ್ರಗಳಲ್ಲಿ ಬೃಹತ್ ಪ್ರಮಾಣದಲ್ಲಿ ಸೇವೆಗಳನ್ನು ಒದಗಿಸಲು ದೇಶದ ಡಿಜಿಟಲ್ ಸಾರ್ವಜನಿಕ ಮೂಲಸೌಕರ್ಯದಲ್ಲಿ ಕೃತಕ ಬುದ್ಧಿಮತ್ತೆ ಪ್ರಭಾವ ಬೀರುತ್ತಿದೆ. ಈ ವಲಯದಲ್ಲಿ ಭಾರತ ವಿಶಿಷ್ಟ ಸ್ಥಾನದಲ್ಲಿ ಇದೆ ಎಂದು ಕೇಂದ್ರ ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಕಾರ್ಯದರ್ಶಿ ಎಸ್ ಕೃಷ್ಣನ್ ಬೆಂಗಳೂರಿನಲ್ಲಿಂದು ಹೇಳಿದ್ದಾರೆ. ಜಾಗತಿಕ ಆರ್ಥಿಕ ಸ್ಥಿರತೆಯ ಆಧಾರ ಸ್ತಂಭವಾಗಿ ಬೆಳೆಯುತ್ತಿರುವ ಭಾರತದ ಪಾತ್ರವನ್ನು ವಿದೇಶಾಂಗ ವ್ಯವಹಾರಗಳ ಸಚಿವ ಡಾಕ್ಟರ್ ಎಸ್ ಜೈಶಂಕರ್ ಒತ್ತಿ ಹೇಳಿದ್ದಾರೆ. ರೈಲ್ವೆ ಸುರಕ್ಷತೆ ಮತ್ತು ಆಧುನೀಕರಣಕ್ಕೆ ಉತ್ತೇಜನ ನೀಡುವ ನಿಟ್ಟಿನಲ್ಲಿ ಭಾರತೀಯ ರೈಲ್ವೆ ಉತ್ತರ ರೈಲ್ವೆಯ ಪ್ರಮುಖ ಮಾರ್ಗಗಳಲ್ಲಿ ಸುಮಾರು 362 ಕೋಟಿ ರೂಪಾಯಿಗಳ ಒಟ್ಟು ವೆಚ್ಚದಲ್ಲಿ ದೇಶೀಯ ಕವಚ್ ಸ್ವಯಂಚಾಲಿತ ರೈಲು ರಕ್ಷಣಾ ವ್ಯವಸ್ಥೆಯನ್ನು ವಿಸ್ತರಿಸಲು ಅನುಮೋದನೆ ನೀಡಿದೆ. ಮುಂಬೈ ಷೇರು ಮಾರುಕಟ್ಟೆಯಲ್ಲಿಂದು ಷೇರು ಸಂವೇದಿ ಸೂಚ್ಯಂಕ ಸೆನ್ಸೆಕ್ಸ್ 516 ಅಂಕಗಳಷ್ಟು ಇಳಿಕೆ ಕಂಡಿದ್ದು ದಿನದ ಅಂತ್ಯಕ್ಕೆ 77,300

128 ಅಂಕಗಳು ದಾಖಲಾಗಿದೆ. ಇದೇ ವೇಳೆ ರಾಷ್ಟ್ರೀಯ ಸಂವೇದಿ ಸೂಚ್ಯಂಕ ನಿಫ್ಟಿ 151 ಅಂಕಗಳು ಇಳಿಕೆ ಕಂಡಿದ್ದು ದಿನದ ಅಂತ್ಯಕ್ಕೆ 24,176 ಅಂಕಗಳು ದಾಖಲಾಗಿವೆ. ಶಾಂಘೈನಲ್ಲಿ ಇಂದು ನಡೆದ ಆರ್ಚರಿ ವಿಶ್ವಕಪ್ ಹಂತ 2ರ ಮಹಿಳೆಯರ ರಿಕರ್ವ್ ವೈಯಕ್ತಿಕ ವಿಭಾಗದ ಸ್ಪರ್ಧೆಯಲ್ಲಿ ಭಾರತದ ಸಿಮ್ರನ್ಜಿತ್ ಕೌರ್ ಸೆಮಿಫೈನಲ್ ಪ್ರವೇಶಿಸಿದ್ದಾರೆ. ವಿಶ್ವಕಪ್ ಫೈನಲ್ ಹಂತಕ್ಕೆ ಮೊದಲ ಬಾರಿಗೆ ಪ್ರವೇಶಿಸಿರುವ ಸಿಮ್ರನ್ಜಿತ್ ಕ್ವಾರ್ಟರ್ ಫೈನಲ್ನಲ್ಲಿ ಚೈನೀಸ್ ತೈಪೆಯ ಎದುರಾಳಿಯನ್ನು 6-0 ಅಂತರದಿಂದ ಸೋಲಿಸಿದರು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40 ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ರಾತ್ರಿ 7 ಗಂಟೆಗೆ.

0: ನಾಡಿನ ಧ್ಯೇಯ ನಮ್ಮ ಜನಗಣತಿ ನಮ್ಮ ವಿಕಾಸ.
1: ಜನಗಣತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರೆಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.
2: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಈಗ ವಂದೇ ಮಾತರಂ 150ರ ಸಂಭ್ರಮ, ಆಕಾಶವಾಣಿಗೆ 90ರ ಸಂಭ್ರಮ ವಿಶೇಷ ಕಾರ್ಯಕ್ರಮ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು. ನಿವೃತ್ತ ನಾಯಕ್ ನಾರಾಯಣ ಅವರೊಂದಿಗಿನ ಸಂದರ್ಶನದ ಮುಂದುವರೆದ ಭಾಗ. ಪರಿಕಲ್ಪನೆ ಪ್ರಸ್ತುತಿ ನೂತನ ಎಸ್ ಕದಂ, ನಿರ್ಮಾಣ ನಂದನ್ ಕುಮಾರ್ ಎಲ್ವೋ.
1: ಆಕಾಶವಾಣಿ ವಂದೇ ಮಾತರಂ 150ರ ಸಂಭ್ರಮ, ಆಕಾಶವಾಣಿಗೆ 90ರ ಸಂಭ್ರಮ. ಕೇಳಿ ವಿಶೇಷ ಕಾರ್ಯಕ್ರಮ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು. ಪರಿಕಲ್ಪನೆ ಹಾಗೂ ಪ್ರಸ್ತುತಿ ನೂತನ ಎಸ್ ಕದಂ, ನಿರ್ಮಾಣ ನಂದನ್ ಕುಮಾರ್ ಎಲ್ಒ. ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದಾರೆ ನಿವೃತ್ತ ನಾಯಕ್ ನಾರಾಯಣ್ ಅವರು.
2: ಶ್ರೋತೃಗಳೇ ನಮಸ್ಕಾರ. ಇವತ್ತಿನ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ನಾವು ಕಳೆದ ವಾರ ಇದೇ ಹೊತ್ತಿಗೆ ನಾಯಕ್ ನಾರಾಯಣ್ ಅವರೊಂದಿಗೆ ಮಾತನಾಡ್ತಾ ಇದ್ದೀವಿ. ಇವತ್ತು ಈ ಮಾತುಕತೆಯ ಮುಂದಿನ ಭಾಗವನ್ನ ಕೇಳೋಣ. ನಾವು ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಾಯಕ್ ನಾರಾಯಣ್ ಅವರೇ, ಶ್ರೋತೃಗಳ ಎಲ್ಲರ ಪರವಾಗಿ ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಜೈ ಹಿಂದ್ ಸರ್.
3: ನಮಸ್ಕಾರ. ಜೈನ್ ಮೇಡಮ್.
2: ನಾಯಕ್ ನಾರಾಯಣ್ ಅವರೇ, ತೊಂಗ್ಲಾ ಭಾಗಕ್ಕೆ ಹೋದ್ರಲ್ಲ, ಅಲ್ಲಿ ಎಲ್ಲ ಸಿದ್ಧತೆಗಳಾಯ್ತು ಯುದ್ಧಕ್ಕೆ, ಯಾವತ್ತಾದ್ರೂ ಆಗಬಹುದು ಅನ್ನೋ ಕಾರಣದಿಂದ ಎಲ್ಲ ಸಿದ್ಧತೆಗಳಾಯ್ತು. ಜೊತೆಗೆ ಹೇಗೆ ಸೈನ್ಯ ಮುಂದುವರಿತಾ ಹೋಗ್ತಿರುತ್ತೋ ನಿಮ್ಮ ಯೂನಿಟ್ ಕೂಡ ಅದ್ರ ಜೊತೆ ನೀವು
3: ಬೇಸ್ ಅಲ್ಲಿ ಇರಲ್ಲ. ಫೀಲ್ಡಲ್ಲಿ ಇದ್ರೆ ಒಂದು ಜಾಗದಲ್ಲಿ ಒಂದು ಪರ್ಮನೆಂಟ್ ಗೆಲುವು ಇರಲ್ಲ. ಟೆಂಪರರಿ ಟೆಂಟ್ ಹಾಕೊಂಡಿರ್ತೀವಿ, ಮೋರ್ಚಾ ಮಾಡ್ಕೊಂಡಿರ್ತೀವಿ, ಅದ್ರಲ್ಲಿ ಇರ್ತೀವಿ. ನಮ್ ಮೆಸೇಜ್ ಬರ್ತಿರ್ತದೆ ಮೇಲ್ಗಡೆಯಿಂದ, ಸಿಗ್ನಲ್ ಅನ್ನೋರು ಮತ್ತೆ ಇಂಟೆಲಿಜೆಂಟ್ ಅವರು ಮೆಸೇಜ್ ಆಫೀಸರ್ ಕೊಡ್ತಿರ್ತಾರೆ, ಅವ್ರು ಆರ್ಡರ್ ಮಾಡ್ತಿರ್ತಾರೆ. ಮೂವ್ ಮಾಡಿದ್ರೆ ಮೂವ್ ಮಾಡೋದು, ಲೆಫ್ಟ್ ಹೋಗಿದ್ರೆ ಲೆಫ್ಟ್, ರೈಟ್ ಹೋಗಿದ್ರೆ ರೈಟು, ಬೇಸ್ ಮನೆಯಿಂದ ಬೇಸ್, ಎಲ್ಲ ಇನ್ಫಾರ್ಮೇಶನ್ ಅವ್ರು ಸಿಗುತ್ತೆ. ನಮ್ಗೇನು ಸಿಗುತ್ತೆ, ನಮ್ಗೆ ಸಿಗೋದು ಬರೀ ಸೌಂಡ್ಗಳೇ, ಆರ್ಮ್ಸ್ ಅಂಡ್ ಆಮ್ನೇಷನ್ ಸೌಂಡ್ಗಳು, ಬೆಂಕಿಗಳು, ಆಕಾಶದಲ್ಲಿ ಓಡಾಡ್ತಾರೆ ಫ್ಲೈಟ್ಗಳು, ಇವೇ ಕೊಡ್ತೀವಿ. ಬಟ್ ಎಲ್ಲ ಇನ್ಫಾರ್ಮೇಶನ್ ನಮ್ಗೆ ಇಮಿಡಿಯೇಟ್ ಆಗಿ ಕಮಾಂಡರ್ ಕೊಡ್ತಿರ್ತಾರೆ. ಕಮಾಂಡರ್ಗೆ ಎಲ್ಲ ಕಡೆಯಿಂದ ಮೆಸೇಜು ವಾಕಿ ಟಾಕಿನಿಂದ ಹೋಗ್ತಿರ್ತದೆ. ಅದರಿಂದಾಗಿ ತುಂಬಾ ಚೆನ್ನಾಗಿ, ನಮ್ಗೇನು ತೊಂದರೆನೇ ಆಗಲ್ಲ, ಅಷ್ಟು ಚೆನ್ನಾಗಿ ಆರ್ಡರ್.
2: ಯುದ್ಧ ಭೂಮಿ ಮಧ್ಯದಲ್ಲಿ ನೀವಿದ್ರಲ್ಲ, ಅಲ್ಲಿ ಏನೇನು ನಡೀತಾ ಇತ್ತು ಅದನ್ನ ಒಂದ್ ಸ್ವಲ್ಪ ಹೇಳ್ಬೋದಾ ನಮ್ಮ?
3: ಹಾಗೆ ನಮ್ಗೆ ಆ ಫ್ರಂಟಲ್ ನಡೆಯೋದು ಕಾಣಿಸೋದಿಲ್ಲ, ಫ್ರಂಟಲ್ ನಡೆದು ಏನು ಕಾಣಿಸೋದಿಲ್ಲ. ಆರ್ಟಿಲರಿ ಫೈರ್ ಆಗ್ತದಲ್ಲ, ಅವು ನಮ್ ಕೇಳಿಸ್ತಿರ್ತದೆ.
2: ಅಂದ್ರೆ ಒಂದ್ ಕಿಲೋಮೀಟರ್ ದೂರ ಈ ತರ ಇರುತ್ತೆ
3: ದೂರ. ಅದು ನಮ್ ಇನ್ಫೆಂಟ್ರಿ ಹಿಂಗಿರುತ್ತೆ, ಕೆಳಗಡೆ ಇನ್ಫೆಂಟ್ರಿ ಸೋಲ್ಜರ್ ಇರ್ತಾರೆ, ಸೋಲ್ಜರ್ನ ದಾಟ್ ಮುಂದಕ್ಕೆ ಹೋಗುತ್ತೆ. ಅಲ್ಲಿ ಸೈನಿಕರು ಶತ್ರುಗಳಿದ್ರೆ ಮಾತ್ರ ಫೈರ್ ಮಾಡೋ, ಸುಮ್ಸುಮ್ಗೆ ಫೈರ್ ಮಾಡಲ್ಲ. ಅವ್ರಗಳಿಂದ ಸಿಗ್ನಲ್ ಬರುತ್ತೆ ಶತ್ರು ಪಡೆ ಇಲ್ಲಿದೆ ಅಂತ, ಅವಾಗ ಟಾರ್ಗೆಟ್ ಅಲ್ಲಿ ಫೈರ್ ಮಾಡ್ತಾರೆ, ಅದನ್ನ ಕ್ಲಿಯರ್ ಮಾಡ್ತಾರೆ, ಆಮೇಲೆ ಇನ್ಫೆಂಟ್ರಿ ಮೂವ್ ಮಾಡಿ
2: ಹೋಗ್ತಾರೆ.
3: ಹಿಂಗೆ ಒಂದು ಕವರಿಂಗ್ ಫೈರ್ ಅಂತ ಹೇಳ್ತಾರೆ, ಅದಕ್ಕೆ ಇಟ್ಸ್ ಕಾಲ್ಡ್ ಕವರಿಂಗ್ ಫೈರ್. ಈಗ ಹಳೆ ಕಾಲದಲ್ಲಿ ಫೈರ್ ಫಾರ್ಮೇಶನ್ ಎಲ್ಲ ಮಾಡ್ಕೊಂಡು ಹೋಗ್ತಾರೆ, ಯುದ್ಧದ ಫಾರ್ಮೇಶನ್ಸ್ ಯಾವ ರೀತಿ ಫಾರ್ಮೇಶನ್ ಮಾಡಬೇಕು ಅಂತ, ಆ ರೀತಿ ಫಾರ್ಮೇಶನ್ ಇಂಡಿಯನ್ ಟೆಕ್ನಿಕಲಜಿ ಮಾಡಿರ್ತಾರೆ. ಗೋರಿಲಾ ವಾರ್ಫೇರ್ ಕೂಡ ಐತೆ ಇಂಡಿಯನ್ ಆರ್ಮಿ ಒಳಗೆ, ಮುಚ್ಚಿಟ್ಕೊಂಡು ಯಾರಿಗೂ ಗೊತ್ತಿಲ್ಲದಂಗೆ ಸಡನ್ ಅಟ್ಯಾಕ್ ಮಾಡೋದು, ನೀವು ಫಿಲಮ್ ಎಲ್ಲ ನೋಡಿರ್ಬೇಕು, ನೀರೊಳಗಡೆ ಬಚ್ಚಿಕೊಂಡಿರ್ತಾರೆ.
2: ಹೀಗೆ ನೀವಲ್ಲಿ ಎಷ್ಟು ದಿವಸ ಇದ್ರಿ
3: ಮೇಡಮ್? ವಾರ್ ನಡೆದಿದೆ 18 ದಿವಸ, ನನಗೆ 8 ದಿವಸ ಅವಕಾಶ ಸಿಕ್ಕಿತ್ತು. ಅದಾದ್ಮೇಲೆ ಮುಂದುವರೆದ ಮೇಲೆ ಅಲ್ಲಿರೋ ಫ್ರೆಂಟ್ ಇವನ್ನೆಲ್ಲ ಮುಂದಕ್ಕೆ ಕಳ್ಸಿದ್ರು. ನಮಗೆ ಬೇಸ್ನಲ್ಲಿ ಆರ್ಮ್ಸ್ ಅಂಡ್ ಆಮ್ನೇಷನ್ ಬೇರೆ ಕೆಲಸಗಳಿದ್ದವಲ್ಲ, ಅದಕ್ಕೆ ಸ್ಟಾಕ್ನ ರೆಡಿ ಮಾಡ್ಕೊಳ್ಳೋಕೆ ಮತ್ತೆ ವಾಪಸ್ ಕರ್ಸ್ಕೊಂಡ್ರು. ನಾವೆಲ್ಲ ಸ್ಟಾಕ್ ರೆಡಿ ಮಾಡ್ಕೊಂಡು ಮುಂದೆ ನಿಮ್ಮನ್ನು ಕಳಿಸ್ತೀವಿ ಅಂತ ಹೇಳಿದ್ರು. ಅಷ್ಟೊತ್ತಿಗೆ ವಾರೇ ಮುಗಿದೋಯ್ತು, ನಾವು ಅಲ್ಲೇ ಉಳ್ಕೊಂಬಿಟ್ಟು ವಾರ್ನ ಗೆದ್ದು ಖುಷಿ ಆಯಿತು, ಸಂಭ್ರಮಿಸ್ತು, ಈಗಲೂ ನೆನೆಸ್ಕೋತಾ ಇರ್ತೀವಿ. ಪ್ರತಿ ವರ್ಷವೂ 1917 ವಾರು, ಕಾರ್ಗಿಲ್ ವಿಜಯೋತ್ಸವ, ಇವೆಲ್ಲ ನೆನೆಸ್ಕೊಂಡು ನೆನೆಸ್ಕೊಂಡು ಹಬ್ಬ ಮಾಡ್ತೀವಿ. ಯುಗಾದಿ ಹಬ್ಬ, ದೀಪಾವಳಿ ಹಬ್ಬ ಮಾಡ್ತಿರೋ
2: ಮನೆಗಳಲ್ಲಿ ಮಾಡ್ತೀರಿ?
3: ನಾವು ಸಂಘ ಮಾಡ್ಕೊಂಡಿರ್ತೀವಿ, ಸಮಾಜ ಸೈನಿಕರ ಸಂಘ ಇದೆ, ಸೈನಿಕರು ಮಾಡ್ತಿರ್ತಾರೆ. ರಾಜಭವನದಲ್ಲಿ ಪ್ರತಿ ವರ್ಷ ಕರೀತಾರೆ ನಮ್ಗೆ ಉತ್ಸವ ಮಾಡಕ್ಕೆ. ಪ್ರತಿ ಸೋಲ್ಜರ್ಗೂ ಕರೆದು ಇಲ್ಲಿ ನಮ್ಗೆ ಊಟ ಕೊಡ್ತಾರೆ, ಭಾಷಣ ಮಾಡ್ತಾರೆ, ವಿಜಯೋತ್ಸವ ಮಾಡ್ತವೆ. ಕಾರ್ಗಿಲ್ ವಿಜಯೋತ್ಸವ ಅಂತೂ ಮರದಿ ಮಾಡ್ತೀವಿ ನಾವು.
2: ಹೀಗೆ ಒಂದು ವಾರ ನೀವು ಅಲ್ಲೇನು ಟೊಂಗ್ಲಾದಲ್ಲಿ ಇದ್ದು ವಾಪಸ್ ಬಂದ್ರಲ್ಲ, ಬೇಸಿಗ್ ಬಂದ್ರಿ, ಅಲ್ಲಿಂದ ಮತ್ತೆ ಮುಂದಕ್ಕೆ ಎಲ್ಲಿಗೆ ಪೋಸ್ಟಿಂಗ್ ಆಯ್ತು?
3: ಅಲ್ಲಿಂದ ಬಂದೆ, ವಾರದೆಲ್ಲ ನಮ್ದು ಮುಗೀತು. ಇಂಡಿಯನ್ ಆರ್ಮಿನಲ್ಲಿ ಒಂದು ರೂಲ್ಸ್ ಇದೆ, 2 ವರ್ಷ ಫೀಲ್ಡ್ ಅಲ್ಲಿ ವರ್ಕ್ ಮಾಡಿದ್ರೆ ಇನ್ನು 3 ವರ್ಷ ಫೀಸ್ಗೆ ಬರಬೇಕು. ವಾರದೆಲ್ಲ ಕ್ಲಿಯರ್ ಆಗಿ ಎಲ್ಲ ಮುಗಿದು ಎಲ್ಲ ಶಾಂತವಾದ ಮೇಲೆ ನಮ್ಮ ಅಲ್ಲಿಂದ ಪೂನಾ ಕಳ್ಸಿದ್ರು. ನಾನ್ ತಿಳ್ಕೊಂಡಿದ್ದೆ ನಿಯರೆಸ್ಟ್ ಕೊಡ್ತಾರೆ ಮನೆಗೆ ಅಂತ.
2: ನಿಯರೆಸ್ಟ್ ಅಂದ್ರೆ ಬೆಂಗಳೂರೇ ಇರೋದು,
3: ಬೆಂಗಳೂರು ಅದು ಬಿಟ್ರೆ ಚೆನ್ನೈ, ಅದು ಬಿಟ್ಟರೆ ಹೈದರಾಬಾದ್, ಈ ಮೂರೇ ಇದ್ದಿದ್ದು. ಈ ಮೂರ್ ಕಡೆ ಎಲ್ಲಾರು ಕೊಡಿ ಅಂತ ಕೇಳ್ಕೊಂಡಿದ್ದೆ. ಅವ್ರು ಅಲ್ಲೆಲ್ಲೂ ವೇಕೆನ್ಸಿ ಇಲ್ಲ, ಪೂನಾಗ್ ಹೋಗೋ ಬಂದ ಪೂನಾಗ್ ಕೊಟ್ರು. ಆ ಪೂನಾದಲ್ಲಿ ನಾನು ಪೀಸ್ಫುಲ್ ಆಗಿ ಚೆನ್ನಾಗಿರೋ ಯೂನಿಟ್ ಸಿಕ್ತು ನಮ್ಗೆ. ನಮ್ಮ ಕಮೆಂಟ್ರು ತುಂಬಾ ಚೆನ್ನಾಗಿದ್ರು. ನಂದು ಮಿಕ್ಕಿದ ಎಜುಕೇಷನ್ಗೆಲ್ಲ ಅವರು ಹೆಲ್ಪ್ ಮಾಡಿದ್ರು. ಸರ್, ನಾನು ನಿಮಗೆ ಪಾರ್ಟಿಸಿಪೇಟ್ ಮಾಡಿದ್ದೀನಿ, ನಂದು ಎಜುಕೇಷನ್ ಫುಲ್ ಆಗಿಲ್ಲ, ನನಗೆ ಎಜುಕೇಷನ್ ಮಾಡಬೇಕು ಅಂತ ಇಷ್ಟ ಇದೆ ಅಂತ ಅವ್ರು ನನಗೆ ಪರ್ಮಿಷನ್ ಕೊಟ್ಟು ಡಿಗ್ರಿವರೆಗೂ ನಾನು ಪೂನಾದಲ್ಲಿ ಮುಗಿಸ್ಕೊಂಡೆ.
2: ಅದು ಆರ್ಮಿ,
3: ದೆಲ್ಲಿ ಯೂನಿವರ್ಸಿಟಿ ಕ್ಲಾಸ್ ಪೂನಾದಲ್ಲಿ ನಡೀತದೆ. ಅಫಿಲಿಯೇಷನ್ ಟು ದೆಲ್ಲಿ, ದೆಲ್ಲಿ ಯೂನಿವರ್ಸಿಟಿಗೆ ಅಫಿಲಿಯೇಟ್ ಡಿಗ್ರಿ ಮುಗಿಸ್ಕೊಂಡೆ. ಅದಾದ್ಮೇಲೆ ನಂದು ರಿಟೈರ್ಡ್ ಆದ್ಮೇಲೆ ಇಲ್ಲಿ ಬಂದು ನಾನು ಮಿಕ್ಕಿದ ಏನೇನು ಆಸೆ ಇತ್ತು ಎಜುಕೇಶನ್ದು ಅದನ್ನೆಲ್ಲ ಮುಗಿಸ್ಕೊಂಡೆ.
2: ಈಗ ಸಿಕ್ಕಿಮಲ್ಲಿ ಯುದ್ಧ ನಡೀತಾ ಇತ್ತಲ್ಲ, ಅದು ನೀವು ಹೇಳದ ಹಾಗೆ ನವೆಂಬರ್ ಸಮಯ, ತುಂಬಾ ಚಳಿ ಇರುತ್ತೆ,
3: ಚಳಿಗಾಲ,
2: ಹಿಮನೂ ಇರುತ್ತೆ.
3: ಅಯ್ಯೋ, ಇಲ್ಲಿ ಚಳಿಗೂ ಅಲ್ಲಿ ಚಳಿಗೂ ಕಂಪೇರೆ ಮಾಡಕ್ಕಾಗಲ್ಲ, ಅಷ್ಟೊಂದು ಚಳಿ. ಅದರಲ್ಲೂ ನೀವು ಸಿಯಾಚಿನ್ ಕಡೆ ಹೋಗ್ಬಿಟ್ರಂತೂ -050 ಡಿಗ್ರಿ -060 ಡಿಗ್ರಿ ಕೆಲಸ ಮಾಡಬೇಕು. ಅಂತ ಒಂದು ಕೋಲ್ಡ್ ಚಳಿ, ಗ್ಲೌಸ್ ಹಾಕೊಂಡಿರ್ತೀವಿ, ಶೂ ಹಾಕೊಂಡಿರ್ತೀವಿ, ಅಷ್ಟು ಹಾಕೊಂಡ್ರು ಸಿಕ್ಕಾಪಟ್ಟೆ ಚಳಿ ಇರೋದು. ಯಾಕೆ ನೀವು ಕುಡಿಯೋ ನೀರನ್ನ ತೆಗೆದ್ಬಿಟ್ಟು ಸ್ವಲ್ಪ ಲೇಟ್ ಆಗ್ಬಿಟ್ರೆ ಕುಡಿಯೋಕೆ ನೀರೇ ಐಸ್ ಆಗ್ಬಿಡೋದು, ಅಷ್ಟೊಂದು ಭಯಂಕರವಾದಿದ್ದು. ನಮ್ಗಂತೂ ಪರವಾಗಿರಲಿಲ್ಲ, ಆ ಜಾಗದಲ್ಲಿ ನೀರು ಕೋಲ್ಡ್ ಆಯ್ತಿದ್ದು, ಐಸ್ ಆಯ್ತಿರಲಿಲ್ಲ. ಸಿಯಾಚಿನಲ್ಲಿ ಕೆಲಸ ಮಾಡೋರಿಗೆ ನೀರೇನು ದುಃಖ ಆಗ್ಬಿಟ್ಟು ಕಣ್ಣಲ್ಲಿ ನೀರು ಬಂದು ಒಂದ್ ಸೆಕೆಂಡ್ ಕಣ್ಣು ನೀರು ಮಂಜ ಆಗ್ಬಿಡೋದು. ಅಂತ ಅದ್ಭುತವಾದ ಒಂದು ಇದ್ರಲ್ಲಿ ನಮ್ಮ ಸೋಲ್ಜರ್ ಕೆಲಸ ಮಾಡ್ತಾರೆ ಅಂದ್ರೆ ನಿಜವಾಗ್ಲು ನಮ್ಮ ಇಂಡಿಯನ್ ಸೋಲ್ಜರ್ ಗ್ರೇಟ್. ಬೇರೆ ಯಾರು ಆ ರೀತಿ ಸಿಯಾಚಿನ್ ಮಾಡುವಂತ ಕಷ್ಟವಾದ ಕೆಲಸ ಬೇರೆ ಯಾರು ಎಲ್ಲೂ ಮಾಡಲ್ಲ. ಸಿಯಾಚಿನ್ ಬರಲಿಲ್ಲ, ನನಗೆ ಬರುತ್ತೆ ಅಂತ ಇದು ಮಾಡ್ಕೊಂಡಿದ್ದೆ, ಏನು ಐಸ್ಗೆ ಬರ್ಬೋದು ನನಗೆ ನೆಕ್ಸ್ಟ್ ಅಂದ್ಬಿಟ್ಟು ಸಿಯಾಚಿನ್ ಬರಲಿಲ್ಲ. ಕಾರ್ಗಿಲ್ಗೆ ಬಂತು, ಕಾರ್ಗಿಲ್ಗೆ ಹೋಗೋ ದಾರಿ ಒಳಗೆ ನಮ್ದೊಂದು ಯೂನಿಟ್ ಬರುತ್ತೆ, ಆ ಜಾಗದಲ್ಲಿ ಇದೆ ಸ್ವಲ್ಪ ದಿವಸ. ಅದಾದ್ಮೇಲೆ ಪೂನಾಗೆ ಬಂದೆ, ಪೂನಾ ಆದ್ಮೇಲೆ ತಿರ್ಗಾ ಮತ್ತೆ ದೆಲ್ಲಿಗೆ ಹೋಯ್ತು, ತಿರ್ಗಾ ಮತ್ತೆ ಜಮ್ಮು ಕಾಶ್ಮೀರಿಗೆ ಹೋಗಿ ಆಮೇಲೆ ರಿಟೈರ್ಡ್ ಆದೆ. ಆಮೇಲೆ ನನಗೆ ಇನ್ನೊಂದಿತ್ತು, ನಾನು ಬ್ಯಾಚುಲರ್ ಆಗಿದೆ, ಮದುವೆ ಆಗಿರಲಿಲ್ಲ ಆರ್ಮಿನಲ್ಲಿ, ನನಗೆ ಇಡೀ ಇಂಡಿಯಾನೇ ಸುತ್ಕೊ ಬರಬೇಕು ಅಂತ ಆಸೆ ಇತ್ತು. ಅಲ್ಲಿ ನಮ್ಮದು ಆರ್ಮಿನಲ್ಲಿ ಒಂದು ರೂಲ್ಸ್ ಇದೆ, ಯಾರಾದರೂ ಟೆಂಪ್ರರಿ ಡ್ಯೂಟಿಗೆ ಹೋಗೋಗಿದ್ರೆ ವಾಲಂಟ್ರಿ ನಿಮ್ಮ ಹೆಸರು ಕೊಡಿ ಅಂತ ಕೇಳ್ಕೊಳ್ಳೋರು. ನಾನು ನನ್ನ ಹೆಸರು ಕೊಟ್ಬಿಡುತ್ತೆ ಟೆಂಪ್ರರಿ ಡ್ಯೂಟಿ, ಎಲ್ಲೇ ಇದ್ರು ಯಾವ್ದಾರು

0: ಫೀಲ್ಡ್ಗೆ ಅದಕ್ಕೆ ಆಫೀಸರ್ ಜೊತೆ ಹೋಗ್ಲಿಕ್ಕೆ ಯಾವ್ದಾರ ಮೆಟೀರಿಯಲ್ ತಗೊಂಡು ತಲುಪಿಸ್ಲಿಕ್ಕೆ ನಾನು ಇಮಿಡಿಯೇಟ್ ಕಳಿಸ್ಬಿಡೋರು ಯಾರು ವಾಲಂಟಿಯರ್ ಬರ್ಸಿದ್ದಾರೆ. ನಾನು ಹಿಂಗೆ ಟೆಂಪ್ರರಿ ಡ್ಯೂಟಿಯಿಂದನೇ ಇಡೀ ಇಂಡಿಯಾನ ಎಲ್ಲ ಕಡೆ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಸುತ್ಕೊಂಡು ಬಂದ್ಬಿಟ್ಟಿದ್ದೀನಿ. ಜಮ್ಮು ಕಾಶ್ಮೀರ, ಅಂಬಾಲು, ಗಂಗಾನಗರ, ಕಲ್ಕಟ್ಟಾ, ಅಸ್ಸಾಮು, ಮುಂಬೈ ಎಲ್ಲ ಸುತ್ಕೊಂಡು ಬಂದ್ಬಿಟ್ಟಿದ್ದೀನಿ.
1: ಥ್ರೂ
0: ಔಟ್ ಇಂಡಿಯಾ ಸುತ್ಕೊಂಡು ಬಂದ್ಬಿಟ್ಟೆ.
1: ಪುಣಾಕ್ ಬಂದ್ರಲ್ಲ, ಪುಣಾದಲ್ಲಿ 3 ವರ್ಷ ಪಿ ಎಸ್ ಡ್ಯೂಟಿ ನಿಮ್ಗೆ, ಅಲ್ಲಿ ಏನು ಕೆಲಸ ಇರ್ತಿತ್ತು?
0: ಅಲ್ಲಿ ಮೇಡಮ್ ನಮ್ದು ಆರ್ಮಿ ಆರ್ಡಿನೆನ್ಸ್ ದೊಡ್ಡ ಟ್ಯಾಂಕ್ ಡಿಪೋ ಇದೆ, ವಿ ಡಿ ವೆಹಿಕಲ್ ಡಿಪೋ ಅಂತ ಇದೆ. ಎಲ್ಲ ಟ್ಯಾಂಕ್ಗಳೇ, ಯಾವುದು ಅಟ್ಲರಿ ಟ್ಯಾಂಕ್ಗಳು, ಅವು ಮ್ಯಾನುಫ್ಯಾಕ್ಚರ್ ಆಗಿ ನಮ್ಮ ಹತ್ರ ಬರ್ತವೆ. ಅವನ್ನ ನಾವು ಸ್ಟಾಕ್ ಮಾಡ್ಕೊಂಡು ಇಟ್ಕೊಂಡು
1: ಟೆಸ್ಟ್ ಮಾಡ್ಬೇಕು.
0: ಅಲ್ಲ, ಅವ್ರು ಟೆಸ್ಟ್ ಮಾಡಿ ಎಲ್ಲ ಕಳ್ಸಿಬಿಟ್ಟಿರ್ತಾರೆ, ನಮ್ ಬರೀ ಸಪ್ಲೈ ಮಾಡೋದು. ಸಪ್ಲೈ ಮಾಡಕ್ ನಮ್ಮ ಹತ್ರ ಟ್ಯಾಂಕ್ಗಳು ಬರ್ತದೆ, ಅದಕ್ಕೆ ಯೂಸ್ ದೊಡ್ಡ ಡಿಪೋ ಬೇಕು. ಈ ಕಾರ್ ಪಾರ್ಕ್ ಮಾಡದಂಗೆ ಸಿಕ್ಕ ಒಂದ್ ಕಡೆ ಮಾಡಕ್ಕಾಗಲ್ಲ, ಅದಕ್ಕೆ 1,000 ಎಕರೆ ಜಾಗ ಇದೆ ನಮ್ಗೆ ಪುನಃ ಕ್ಯಾಂಟ್ ಅಲ್ಲಿ. ಅಲ್ಲಿ ನಾವು ಅದನ್ನ ಸಿಸ್ಟಮೆಟಿಕ್ ಆಗಿ ಶೆಡ್ ನಲ್ಲಿ ಕ್ಲೀನ್ ಆಗಿ ಇಡ್ತಿದ್ವಿ. ಆ ಇಟ್ಬಿಟ್ಟು ಅದಕ್ಕೆ ಮೆಕ್ಯಾನಿಕಲ್ಸ್ ಎಲ್ಲ ಇಂಜಿನಿಯರ್ಸ್ ಎಲ್ಲ ಇರ್ತಾರೆ, ಅವ್ರು ಅದನ್ನ ಹಂಗೆ ಇಟ್ಬಿಟ್ರೆ ತುಕ್ಕಿಡಿದ್ಬಿಡ್ತಾರೆ, ಮೇಂಟೈನ್ ಮಾಡ್ತಾರೆ. ಡೈಲಿ ಓಡಿಸ್ಬೇಕು, ಸ್ಟಾರ್ಟ್ ಮಾಡಬೇಕು, ಓಡಿಸ್ಬೇಕು, ಗ್ರೀಸಿಂಗ್ ಹಾಕ್ಬೇಕು, ವರ್ಕಿಂಗ್ ಕಂಡೀಷನ್ ಇಟ್ಕೊಂಡಿರ್ಬೇಕು. ಆ ಜವಾಬ್ದಾರಿ ನಮ್ದು, ರಿಸೀವ್ ಮಾಡೋದು, ಸ್ಟಾಕ್ ಮಾಡೋದು, ಮೇಂಟೈನ್ ಮಾಡೋದು, ಡಿಮ್ಯಾಂಡ್ ಬಂದಾಗ ಸಪ್ಲೈ ಮಾಡೋದು. ಡಿಮ್ಯಾಂಡ್ ಎಲ್ಲಿಂದ ಬರುತ್ತೆ? ಫೀಲ್ಡ್ ಇಂದ ಬರುತ್ತೆ, ಅವ್ರು ಬಂದು ತಗೊಂಡು ಹೋಗ್ತಾರೆ. ಅವ್ರು ನಾವು ಬೈ ರೋಡ್ ಅಲ್ಲೇ ಕಳಿಸ್ಬೇಕು, ಇಲ್ಲ ದೊಡ್ಡ ಟ್ರ್ಯಾಕ್ಟರ್ ಬರ್ತದೆ, ಟ್ರ್ಯಾಕ್ಟರ್ ಅಲ್ಲಿ 3-4 ಟ್ಯಾಂಕ್ ಇಡಿಸ್ತವೆ, ಅದನ್ನ ಬೈ ರೋಡ್ ಎತ್ಕೊಂಡು ಹೋಗ್ತಾರೆ, ಕೆಲವು ಸಾರಿ ಬೈ ಟ್ರೈನ್ ಎತ್ಕೊಂಡು ಹೋಗ್ತಾರೆ. ಈ ರೀತಿ ಎಲ್ಲ ಮಾಡಬಹುದು. ಆ ಡ್ಯೂಟಿ ನಮ್ಗೆ ಪುಣೆದಲ್ಲಿ ಇತ್ತು. ಓಡಿಸ್ತೀವಿ ನಾವು, ಅಲ್ಲಿರುವಾಗ ಓಡಿಸ್ತಿದ್ವಿ. ನಮ್ಗೆ ಟ್ರೈನಿಂಗ್ ಕೊಡೋರು, ಟ್ಯಾಂಕ್ಗೆ ಸ್ಟಾಕ್ ಮಾಡೋದು, ಹೋಲ್ಡ್ ಮಾಡೋದು ಎಲ್ಲ ಅದನ್ನ ಓಡಿಸೋದು ಕಲ್ತ್ಕೋಬೇಕು ಅಂತ ನಮ್ಗೆ ತೋರಿಸೋರು. ನಾವು ಅಲ್ಲಿ ಓಡಿಸ್ತಿದ್ದು ಅದನ್ನ, ಟ್ಯಾಂಕ್ ಓಡಿಸ್ತಿದ್ದೋ, ಅದನ್ನ ಸ್ಟಾಕ್ ಮಾಡಿಕೊಂಡು ಓಡಿಸಿ ವಾಪಸ್ ಬಂದು ಇದು ಮಾಡಿಕೊಂಡು ಅದನ್ನ ಸಪ್ಲೈ ಮಾಡಿಕೊಂಡು ಈ ರೀತಿ ಮೇಂಟೈನ್ ಮಾಡೋ ಡ್ಯೂಟಿ ನಮ್ದು. ಆಮಿನೇಷನ್ ಟೆಕ್ನಿಷಿಯನ್ ಇದೇನೆ, ಆಮಿನೇಷನ್ ಎಲ್ಲ ಬರ್ತಿತ್ತು, ಸೂಜಿಯಿಂದ ಹಿಡಿದು ಟ್ಯಾಂಕ್ ವರೆಗೂ ನಮ್ದು ಎ ಓ ಸಿಂದ ನಮ್ ಕೋರು, ಆರ್ಮಿ ಆರ್ಡಿನೆನ್ಸ್ ಕೋರು, ಇದನ್ನ ನಾವು ಸ್ಟಾಕ್ ಮಾಡ್ಕೋತಿದ್ದೋ.
1: ಈಗ ನೀವು ಈ ಟ್ಯಾಂಕ್ ಅನ್ನ ಓಡಿಸ್ತೀರಾ, ಅದನ್ನ ರಿಪೇರಿ ಮಾಡೋದನ್ನ ಕಲ್ತ್ಕೋತೀರಾ, ಅದೆಲ್ಲ ನಿಮ್ ಕೆಲಸಗಳು. ಆದ್ರೆ ಯುದ್ಧ ಸಂದರ್ಭದಲ್ಲಿ ಅಲ್ಲಿ ಫೀಲ್ಡ್ ಅಲ್ಲೂ ಓಡಿಸೋ ಅಂತ ಒಂದು ಆರ್ಡರ್ ನಿಮ್ಗೆ ಬರ್ಬೋದಾ?
0: ಅಲ್ಲ, ನಮ್ಗೆ ಅದಕ್ಕಿಂತ ಸಪರೇಟ್ ಆಗಿ ಟ್ಯಾಂಕ್ ಓಡಿಸೋ ಡ್ರೈವರ್ ಇದಾರೆ, ಟ್ಯಾಂಕ್ ಆಪರೇಟರ್ ಅಂತ ಹೇಳ್ತಾರೆ. ಅದರಲ್ಲಿ ಬೇರೆ ಬೇರೆ ತರ ಇದೆ, ಒಂದೇ ತರ ಟ್ಯಾಂಕ್ ಅಲ್ಲ, ಡಿಫ್ರೆಂಟ್ ಡಿಫ್ರೆಂಟ್ ಟ್ಯಾಂಕ್ ಗಳಿದೆ. ಫಾರ್ ಎಕ್ಸಾಂಪಲ್, ರಷ್ಯಾದಿಂದ ಬರ್ತಿದ್ ನಮ್ಗೆ RS-54, RS-72. 72 ಅನ್ನೋ ಟ್ಯಾಂಕ್ ಹೆಂಗಿದೆ, ಅದಕ್ಕೆ ಆಂಪಿಬಿಎಸ್ ಅಂತ ಹೇಳೋರು. ಅದು ಹೆಂಗೆ ಅಂದ್ರೆ ರೋಡ್ ಅಲ್ಲೂ ಹೋಗುತ್ತೆ, ನೀರಲ್ಲೂ ಹೋಗುತ್ತೆ. ನೀರ್ಗೆ ಇಳಿದ್ರೆ ಬೋಟ್ ಆಗ್ಬಿಡುತ್ತೆ, ರೋಡಕ್ಕೆ ಬಂದ್ರೆ ಟ್ಯಾಂಕ್ ಆಗ್ಬಿಡ್ತದೆ. ದಟ್ ಇಸ್ ಆಂಪಿಬಿಎಸ್ ಟ್ಯಾಂಕ್,
1: ಕಪ್ಪೆ ಇದ್ದಾಗೆ,
0: ಕಪ್ಪೆ ಇದ್ದಾಗ ಆಂಪಿಬಿಎಸ್ ಟ್ಯಾಂಕ್ ಅಂತಾನೆ ಹೇಳೋರು. ಅದು ರಷ್ಯಾದಿಂದ ಬಂದಿದ್ದು ಆ ಟ್ಯಾಂಕು ನಮ್ಮ ಹತ್ರ ಸ್ಟಾಕ್ ಇದ್ದು. ಟ್ಯಾಂಕ್ 54, T-55, T-72 ಈ ತರ ಟ್ಯಾಂಕ್ ಗಳಿದ್ವು. ಈಗಿನ್ನು ಚೇಂಜಸ್ ಆಗಿದೆ, ಈಗ ಎಕ್ಸ್ಟ್ರಾಡಿನರಿ ಇಕ್ವಿಪ್ಮೆಂಟ್ ಬಂದಿದೆ, ಅವೆಲ್ಲ ರಿಪ್ಲೇಸ್ಮೆಂಟ್
1: ಆಗೋಗ್ಬಿಟ್ಟಿದೆ.
0: ಬಫೋರ್ಸ್ ಇದೆ, ಈಗ S-47 ಬಂತಲ್ಲ, ಇದ್ರ ಸಿಂಧೂರಲ್ಲಿ ಆಪರೇಷನ್ ಆಯ್ತಲ್ಲ, ಎಕ್ಸ್ಟ್ರಾಡಿನರಿ. ಮೊದಲು ನಾವು ವಾರ್ಗೆ ಹೋದಾಗ ಕ್ಯಾಸುಯಾಲಿಟಿ ಜಾಸ್ತಿ ಇರ್ತಿತ್ತು, ಈಗ ಕ್ಯಾಸುಯಾಲಿಟಿ ಇಲ್ಲ, ಎಲ್ಲ ಡಿಜಿಟಲ್ ವಾರ್. ಈಗಿನ ಸೋಲ್ಜರ್ ಎದುರುಕೊಡೋದೇ ಬೇಕಾಗಿಲ್ಲ, ಅಗ್ನಿವೀರ್ಗಳು ಹೋಗಿರ್ತಾರಲ್ಲ, ಒಂದು ಸಾವಾಗಿಲ್ಲ, ಬರೀ ಟೆಕ್ನಿಕಲ್ ಎಲ್ಲ ಡಿಜಿಟಲ್ ವಾರೆ. ಎಷ್ಟೋ 1,000 ಕಿಲೋಮೀಟರ್ಗೆ ಟಾರ್ಗೆಟ್ ಫಿಕ್ಸ್ ಮಾಡಿ ಫೈರ್ ಮಾಡೋದು, ನಾವು ಅವ್ರು ನೋಡಲ್ಲ, ಅವ್ರು ನಮ್ಮನ್ನು ನೋಡಲ್ಲ. ಆ ರೀತಿ ವಾರ್ ಬಂದಿದೆ. ಈಗಿನ ಯುವಕರು ಇದ್ದಕ್ಕೆ ಹೋಗೋಕೆ ಎದುರಲೇಬಾರ್ಬಾರ್ದು, ಕಣ್ಣು ಮುಚ್ಕೊಂಡು ಆರಾಮಾಗಿ ಹೋಗ್ಬೋದು, ನೀವು ಸಾಯ್ದೇನೆ ವಾಪಸ್ ಬರ್ತೀರಾ. ನಾನು ಆರ್ಮಿಯಿಂದ ವಾಪಸ್ ಬಂದು ಇದೇ ಟ್ರೈನಿಂಗ್ ಕೊಡ್ತಾ ಇರೋದು. ನಾ ಆರ್ಮಿ ಬಂದ್ಬಿಟ್ಟು ಆರ್ಮಿ ಸೋಲ್ಜರ್ಗೆ ಸೆಲೆಕ್ಟ್ ಆಗಲಿಕ್ಕೆ ಏನ್ ಬೇಕೋ ಅಂತ ಟ್ರೈನಿಂಗ್, ಫಿಸಿಕಲ್ ಟ್ರೈನಿಂಗ್ ಕೊಟ್ಟು ಆರ್ಮಿಗೆ ರಿಕ್ರೂಟ್ಮೆಂಟ್ ಮಾಡೋ ಟ್ರೈನಿಂಗ್ ನಂದು. ಅದಕ್ಕೊಂದು ಸ್ಪರ್ಧಾ ವಿವೇಕ್ ಅಂತ ಇನ್ಸ್ಟಿಟ್ಯೂಷನ್ ಮಾಡ್ಕೊಂಡಿದ್ದೀನಿ, ಎಲ್ಲ ಆರ್ಮಿ ಅವ್ರಿಗೆ ಟ್ರೈನ್ ಅಪ್ ಮಾಡಿ ರಿಕ್ರೂಟ್ಮೆಂಟ್ ಮಾಡಿಸೋದು. ಅವ್ರಿಗೆ ಪ್ರಿಪೇರ್ ಆಗ್ಬಿಡೋದು ಮುಂಚೆನೆ, ಸೆಲೆಕ್ಟ್ ಆಗಿ ರಿಜೆಕ್ಟ್ ಆಗೋದು ಮುಂಚೆ ರಿಜೆಕ್ಟ್ ಆಗದಂಗೆ ಪ್ರಿಪೇರ್ ಮಾಡಿ ಕಳಿಸ್ತಾ ಇದ್ದೆ.
1: ರಿಟೈರ್ಮೆಂಟ್ ಆದ್ಮೇಲೆ
0: ಆದ್ಮೇಲೆ ಇದೇ ಕೆಲಸ ಮಾಡ್ತಾ ಇದ್ದೆ ನಾನು. ಆರ್ಮಿಲಿ ಸೆಲೆಕ್ಟ್ ಆಗಲಿಲ್ಲ ಅಂತಂದ್ರೆ PSI ಪೊಲೀಸ್ ಇನ್ಸ್ಪೆಕ್ಟರ್ ಕಳಿಸ್ಕೊಡ್ತಿದೆ, ಅಲ್ಲಿಂದ ರಿಜೆಕ್ಟ್ ಆಗಿದ್ರೆ PSI ಕಳಿಸಿದೆ. ಹಿಂಗೆ ಮಾಡಿ ಮಾಡಿ ಒಂದು 1,000 ಜನ ಒಂದು ಹೆಲ್ಪ್ ಮಾಡಿದ್ದೀನಿ ಆರ್ಮಿಗೆ ಸೇರಕ್ಕೆ. ಈಗಂತೂ ತುಂಬಾ ಈಸಿ ಆರ್ಮಿಗೆ, ಭಯ ಸಾವನ್ನು ಭಯನೇ ಇಲ್ಲ. ನಾನು ಟ್ರೈನಿಂಗ್ ಮಾಡುವಾಗ ಸ್ಟೂಡೆಂಟ್ ಹೇಳ್ತಾ ಇದೆ, ಯಾಕೆ ನೀವು ಆರ್ಮಿಗೆ ಸೇರ್ಬಾರ್ದು ಅಂದರೆ, ಸರ್ ನನಗೆ ಒಬ್ಬನೇ ಮಗ ಸರ್ ನಾನು ಅಂತ ಹೇಳೋರು. ಒಬ್ಬನೇ ಮಗ ಆದ್ರೆ ಏನು, ವಾರದಲ್ಲಿ ಸೊತ್ತೋಗ್ಬಿಟ್ರೆ ಅಂತ ಹೇಳ್ತಿದ್ರು ಅವರು. ಅವ್ರಿಗೆ ಏನು ಎಕ್ಸಾಂಪಲ್ ಕೊಡ್ತೀನಿ ಅಂದರೆ, ನೋಡಿ ಮಕ್ಕಳ, ವಾರಲ್ಲಿ ಯಾವತ್ತೂ ಜನ ಸಾಯೋದೇ ಇಲ್ಲ. ನಾನು ನನ್ನ ತಮ್ಮ ಇಬ್ರು ಸರ್ವಿಸ್ ಮಾಡಿದೀವಿ, ಜೀವಂತ ವಾಪಸ್ ಬಂದೀವಿ, ಬೆಸ್ಟ್ ಉದಾಹರಣೆ. ವಾರಲ್ಲಿ ಯಾಕೆ ಸಾಯಲ್ಲ ಅಂದರೆ, ವಾರ ದಿನ ಆಗಲ್ಲ, ಯಾವತ್ತೋ ಒಂದ್ಸರಿ ಆಗುತ್ತೆ. ಯಾವತ್ತೂ ಆಗೋ ವಾರ್ಗೆ ಯಾಕೆ ನೀವು ಹೆದರ್ಕೊಂಡು ಸಾಯಬೇಕು? ನೀವು ಅದಕ್ಕಿಂತ ವಾರ್ಗಿಂತ ತುಂಬ ಡೇಂಜರು ನೀವು ಜೀವನದಲ್ಲಿ, ಸಿವಿಲಲ್ಲಿ ಮಾಡ್ತಾರೆ ಆ ಜೀವನ. ಅಂದರೆ ಮನೆಯಿಂದ ಆಚೆ ಹೋದ್ರೆ ಎಲ್ಲಿಗೆ ಬರ್ತೀವಿ? ರೋಡಿಗೆ ಬರ್ತೀವಿ. ರೋಡ್ ಈಸ್ ದ ಬಿಗ್

0: ಬಿಗ್ಗೆಸ್ಟ್ ವಾರ್, ಬಿಗ್ಗೆಸ್ಟ್ ವಾರ್ ಗ್ರೌಂಡ್
1: ಬೆಂಗಳೂರು ಅಂತ ಊರು.
0: ಬೆಂಗಳೂರು ಅಂತ ಊರಲ್ಲಿ ರೋಡ್ ಇರುವಂತ ವಾರ್ ಫೀಲ್ಡ್ ಬೇರೆ ಏನು ಇಲ್ಲ. ಎಕ್ಸಾಂಪಲ್ 71 ವಾರು 62 ವಾರು 99 ವಾರ್ ಅಲ್ಲಿ ಎಷ್ಟು ಜನ ಸತ್ತಿದಾರೋ ಅದ್ರ 10 ಪಟ್ಟು ರೋಡಲ್ಲಿ ಸತ್ತಿದ್ದಾರೆ. ನೀವು ಟ್ರಾಫಿಕ್ ಡೆತ್ ತಗೊಂಡ್ರೆ ರೋಡಲ್ಲಿ ಸತ್ತಿರೋ ಜಾಸ್ತಿ, ವಾರಲ್ಲಿ ಸತ್ತಿರೋ ಕಮ್ಮಿ. ವಾರೇ ಸೇಫೆಸ್ಟ್ ಜಾಗ, ರೋಡೇ ಡೇಂಜರಸ್ ಜಾಗ. ಅದಕ್ಕೆ ರೋಡ್ ಬಿಟ್ಬಿಟ್ಟು ವಾರಕ್ಕೆ ಬನ್ನಿ, ಅಲ್ಲಿಗೆ ಹೋಗಿ ಅಂತ ಮೋಟಿವೇಟ್ ಕ್ಲಾಸ್ ಅಲ್ಲಿ ಹೇಳ್ತಾ ಇದ್ದೇನೆ.
1: ತುಂಬಾ ಚೆನ್ನಾಗಿದೆ ನೀವು ಹೇಳಿ. ರೋಡೇ
0: ರೋಡೇ ಡೇಂಜರ್. ನೀವು ಬೆಳಗ್ಗೆ ಹೋದನ್ ರೋಡಿಂದ ವಾಪಸ್ ಬರ್ತಾನೆ ಗ್ಯಾರಂಟಿ ಇಲ್ಲ, ವಾರಕ್ಕೆ ಹೋದನ್ ಗ್ಯಾರಂಟಿ ವಾಪಸ್ ಬರ್ತಾನೆ. ಆರ್ಮಿಗೆ ಹೋದನು ಒಂದಲ್ಲ ಒಂದಿನ ನನ್ನ ಮಗ ಬಂದೇ ಬರ್ತಾನೆ, ನಂಬಿಕೆ ಇರ್ತದೆ, ಅವ್ರು ಬಂದೇ ಬರ್ತಾರೆ. ಹಂಗಾಗಿ ಈ ರೋಡ್ಗಿಂತ ಆರ್ಮಿನೇ ಬೆಸ್ಟ್, ಡಿಫೆನ್ಸೇ ಬೆಸ್ಟ್, ಡಿಫೆನ್ಸೇ ಸೇಫೆಸ್ಟ್.
1: ಹಾಗೆ ನೀವು ನಿಮ್ಮ ವಿದ್ಯಾರ್ಥಿಗಳಿಗೆ ಹೇಳ್ತೀರಾ?
0: ಹೇಳ್ತಾರೆ ಕ್ಲಾಸ್, ಈಗಲೂ ಕ್ಲಾಸ್ ಅದೇ ಹೇಳೋದು. ಹೆದರಬೇಡಿ, ನಿಮ್ಗೆ ವಾರ್ ಏನು ಡೇಂಜರ್ ಇಲ್ಲ, ನೀನು ಒಬ್ಬರೇ ಮಗ ಅಂತ ಇದು ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ.
1: ನೀವು ವಾರಿಗೆ ಹೋದ್ರಲ್ಲ, ನೀವು ಸೈನ್ಯಕ್ಕೆ ಸೇರಿದ್ರಿ, ಆನಂತರ ಯುದ್ಧವನ್ನ ನೋಡಿದ್ರಿ, ಅವಾಗ ಹೇಗಿತ್ತು? ನಿಮ್ಮ ಮನೆಯಲ್ಲಿ ಒಂದು ಉದ್ಯೋಗದ ಅವಶ್ಯಕತೆ ಇತ್ತು ಅಂತ ಕಳಿಸಿದ್ರ ಅಥವಾ?
0: ನಮ್ಗೆ ತಂದೆ ತಾಯಿ ರೈತ ಆಫೀಸನ್ಗಳು, ಅವ್ರಿಗೆ ವ್ಯವಸಾಯ ಬಿಟ್ಟು ಬೇರೆ ಏನು ಗೊತ್ತಿರಲಿಲ್ಲ. ನನ್ನ ಮಗ ಏನೋ ಒಂದು ಕೆಲಸ ತಗೋತಾರೆ ಅಂತ ಆಸೆ ಇತ್ತು ಅಷ್ಟೇ. ನಾವು ಅವ್ರು ತೃಪ್ತಿ ಮಾಡೋಕ್ಕೋಸ್ಕರ ಯಾವುದೋ ಒಂದು ಜಾಬ್ ಸಿಕ್ತಲ್ಲ ಹೆಂಗಾದ್ರೂ ನೋಡ್ಕೊಬಿಡೋಣ ಅಂತ ನಾವು ಆರ್ಮಿಗೆ ಹೋದ. ಅವರು ಇದೇ ತರ ಆರ್ಮಿಗೆ ಹೋದ್ರೆ ಸೊತ್ತೋಗ್ಬಿಡ್ತಾರೆ, ವಾರ್ಗೆ ಹೋಗ್ತಾರೆ, ನಮ್ಮ ತಂದೆ ತಾಯಿಗೆ ಭಯ ಆಗಬಾರ್ದು ಅಂತ ನಾನು ಆರ್ಮಿಲಿಲ್ಲ, ಸೆಂಟ್ರಲ್ ಗೌರ್ಮೆಂಟಲ್ಲಿ ಒಂದು ಡಿಫೆನ್ಸ್ ಜಾಬ್ ಅಲ್ಲಿ ಇದ್ದೀನಿ, ಟ್ರೈನಿಂಗ್ ತಗೋತಾ ಇದ್ದೀನಿ, ನಾನು ಬಂದ ಆಮೇಲೆ ಎಲ್ಲ ಹೇಳ್ತೀನಿ ಅಂತ ಸಮಾಧಾನ ಪಟ್ಟಿದೆ.
1: ಹೌದಾ?
0: ಆಮೇಲೆ ನಿಧಾನದಲ್ಲಿ ಗ್ರ್ಯಾಜುಯಲ್ ಅವ್ರಿಗೆ ಸಡನ್ ಆಗಿ ಹೇಳ್ಬಿಟ್ರೆ ಇದಾಗುತ್ತೆ ಅಂತ ಆರ್ಮಿನೇ, ಅದರಲ್ಲೊಂದು ಯೂನಿಫಾರ್ಮ್ ಹಾಕೊಂಡು ಮಾಡೋದು ಒಳ್ಳೆ ಸರ್ವಿಸು, ಒಳ್ಳೆ ಜಾಬು. ಬೇರೆ ಸರ್ವಿಸ್ಗೆ ಹೋದ್ರೆ ನಿಮಗೆ ಫುಡ್ಡು, ಅಕಮಡೇಷನು, ಮೆಡಿಸಿನ್ ಸಿಗಲ್ಲ. ಈ ಸರ್ವಿಸಲ್ಲಿ ಫುಡ್ಡು, ಅಕಮಡೇಷನ್, ಮೆಡಿಸಿನ್ ಪ್ಲಸ್ ಪೆನ್ಷನ್ ಸಿಗುತ್ತೆ. ಹಂಗಾಗಿ ಈ ಚೂಸ್ ಮಾಡ್ಕೊಂಡಿದ್ದಾಗ ಅವ್ರು ಖುಷಿ ಆಯ್ತು, ಯಾವುದೋ ಒಂದು ಸೇವೆ ಮಾಡಪ್ಪ, ಚೆನ್ನಾಗಿರಪ್ಪ ನೀವು ಅಂತ ಆಶೀರ್ವಾದ ಮಾಡೋರು. ಆವಾಗ ನಾನು ಆರ್ಮಿಗೆ ಹೋದಾಗ ನಮ್ಮ ತಂದೆ ತಾಯಿನ ಸ್ವಲ್ಪ ಕಷ್ಟದಿಂದ ಮೇಲ್ಕೆತ್ತಿ ಅವ್ರ ಬಡಸ್ತನ ನಿಭಾಯಿಸಿ ನನ್ನನ್ನು ನೋಡಿಕೊಂಡು, ನನ್ನ ತಮ್ಮನ ಸುಮ್ಮನೆ ಇರೋದು ಬೇಡವಾ, ಅವನು ಕೂಡ ಆರ್ಮಿಗೆ ಜಾಯ್ನ್ ಆಗ್ಬಿಟ್ಟು. ಅವನಿಗೂ ಈ ಡೈರೆಕ್ಟ್ ಜೆ ಸಿ ಓದು, ನಾನೇ ಎಲ್ಲ ಅವನಿಗೆ
1: ಗೈಡ್ ಮಾಡಿದ್ರು,
0: ಗೈಡ್ ಮಾಡಿದ ಇಂಜಿನಿಯರ್ ಮಾಡಿದ, ಅವನು ಬಿ ಇ ಮಾಡಿದ. ಬಿ ಇ ಮಾಡಿದ ತಕ್ಕನಾಗೆ ನೀನು ಇದನ್ನ ಜಾಯ್ನ್ ಮಾಡ್ಕೊಂಡು ಇದು ಮಾಡು ಅಂತ ಹೇಳಿದ್ಕೆ ಅವನು ಅದೇ ಥರ
1: ಸೆಲೆಕ್ಟ್ ಆಫೀಸರ್ ಗ್ರೇಡಿಗೆ
0: ಸೇರ್ಕೊಂಡ. ಚೆನ್ನಾಗಿ ಸರ್ವಿಸ್, ನನಗಿಂತ ಚೆನ್ನಾಗಿ 30 ಇಯರ್ ಸರ್ವಿಸ್ ಮಾಡ್ದ. ಅವನು ಎಲ್ಲ ಬಾರ್ಡ್ರಲ್ಲೂ ಟೆರರಿಸ್ಟ್ ಇರೋ ಜಾಗದಲ್ಲಿ ಯೂನಿಫಾರ್ಮ್ ಕಳಿಸ್ಬಿಟ್ಟು ವೇಷ ಬದಲಾಯಿಸ್ಕೊಂಡು ಜಾಬ್
1: ಸಿವಿಲಿಯನ್ ಆಗಿ
0: ಸಿವಿಲಿಯನ್ ಆಗಿ ನಾನು ಆರ್ಮಿ ವಿರುದ್ಧ ಹೇಳ್ಕೊಂಡಿಲ್ಲ, ಯೂನಿಫಾರ್ಮ್ ಇಲ್ಲ, ಸಿವಿಲ್ ಕಾಂಟ್ರಾಕ್ಟರ್ ರೋಡ್ ಮಾಡಿಸ್ತಾರಲ್ಲ, ಈ ಆರ್ಮಿ ರೋಡ್ಗಳು ಮಾಡಿಸ್ಬೇಕು ಬಾರ್ಡರ್ನಲ್ಲಿ, ಆ ರೋಡ್ ಎಲ್ಲ ಮಾಡಿಸ್ ಬಂದಿದ್ದಾನೆ, ಅಂತ ಜಾಗದಲ್ಲೂ ಸರ್ವಿಸ್ ಮಾಡಿ ಬಂದಿದ್ದಾನೆ. ಅದಕ್ಕೆ ಅವನಿಗೆ ಆನರಿ ಕ್ಯಾಪ್ಟನ್ ಪದವಿ ಸಿಕ್ಕಿದೆ.
1: ತುಂಬಾ ಸಂತೋಷ. ಅಂದ್ರೆ ನಿಮ್ಮ ತಂದೆ ತಾಯಿಗಳು ಪರೋಕ್ಷವಾಗಿ ನಿಮ್ಮ ಮೂಲಕ ದೇಶಕ್ಕೆ ಸೇವೆ,
0: ನಿಜವಾಗ್ಲೂ
1: ಕೃಷಿ ಕೂಡ ಬಹಳ ದೊಡ್ಡ ಸೇವೆ.
0: ಅದಕ್ಕೆ ನಾವು ಜೈ ಜವಾನ್ ಜೈ ಕಿಶನ್ ಲಾಲ್ ಬಹದ್ದೂರ್
1: ಎರಡು, ನಿಮ್ಮಲ್ಲಿ ಎರಡು ಇದೆ,
0: ಅದಕ್ಕೆ ನಮ್ಗೆ ಖುಷಿ ಆಯ್ತು. ನಾನು ಜೈ ಜವಾನ್ ಹೌದು, ಜೈ ಕಿಶನ್ ಹೌದು ಅಂತ ಹೇಳಿ ತುಂಬಾ ಖುಷಿ.
1: ಅಪರೂಪದ ಕುಟುಂಬ ನಿಮ್ದು. ಹಾಗಾಗಿ ಈಗ ನೀವು ಅಲ್ಲಿಗೆ ಸೇರಿದಾಗ ಬಹಳ ಚಿಕ್ಕ ವಯಸ್ಸು, 18 ವರ್ಷ, ಅವಾಗ ಏನು ಗೊತ್ತಾಗದೆ ಇರುವಂತ ವಯಸ್ಸಿನಲ್ಲಿ ಹೋಗಿ ಸೇರಿದ್ರಿ. ಮತ್ತೆ ಕೃಷಿ ಹಿನ್ನೆಲೆ ಇದ್ದಿದ್ರಿಂದ ಯಾವುದೇ ಒಂದು ರೀತಿಯ ತರಬೇತಿ ಆಗ್ಲಿ
0: ಇರಲಿಲ್ಲ,
1: ಅಥವಾ ಹೇಗಿರುತ್ತೆ ಒಂದು ಸೈನ್ಯ ಅನ್ನೋದು ಹೇಗಿರುತ್ತೆ, ಅಲ್ಲಿ ಏನ್ ಕೆಲಸ ಏನು ಗೊತ್ತಿರಲಿಲ್ಲ. ಅಲ್ಲಿ ಸುಮಾರಷ್ಟು 16 ವರ್ಷ ಕೆಲಸ ಮಾಡಿದ್ರಿ. ಮತ್ತೆ ವಾಪಸ್ ಬಂದು ನೀವು ಸಮಾಜದಲ್ಲಿ ಸೇವೆ ಮಾಡ್ತಾ ಇದ್ರು, ಆರ್ಮಿಯಲ್ಲಿ ಇದ್ದಂತ ಒಂದು ಶಿಸ್ತು ನಿಮ್ಗೆ ಈ ಸಮಾಜಕ್ಕೆ ಸಿವಿಲಿಯನ್ ಲೈಫಿಗೆ ಬಂದ್ಮೇಲೆ ಅಲ್ಲಿ ಅಷ್ಟು ಇರಲ್ಲ, ಸ್ವಲ್ಪ ಕಷ್ಟ ಆಗಲ್ವಾ ಅಲ್ಲಿ?
0: ಯಾವುದಕ್ಕೂ ಅಷ್ಟೇ, ನಾವು ಇಲ್ಲಿಂದ ಸಿವಿಲಿಂದ ಇಂಡಿಯನ್ ಆರ್ಮಿಗೆ ಹೋದಾಗಲೂ ಆ ಡಿಸಿಪ್ಲಿನ್ ಹೊಂದ್ಕೊಳಕ್ಕೆ ಸ್ವಲ್ಪ ಸಮಯ ಬಂತು. ಆರ್ಮಿಯಿಂದ ವಾಪಸ್ ಸಿವಿಲ್ಗೆ ಬಂದಾಗಲೂ ಇವ್ರ ಜೊತೆ ಹೊಂದ್ಕೊಳಕ್ಕೂ ಸ್ವಲ್ಪ ಸಮಯ ತಗೊಳುತ್ತೆ. ನಾವು ಅದೇ ಡಿಸಿಪ್ಲಿನ ಇಲ್ಲಿ ಜಾಸ್ತಿ ಮೇಂಟೈನ್ ಮಾಡೋಕ್ಕಾಗಲ್ಲ, ಬಟ್ ಇವ್ರ ಜೊತೆ ಹೊಂದ್ಕೊಂಡು ಬಾಳ್ಬೇಕು, ಅದನ್ನು ಇಟ್ಕೊಂಡಿರ್ಬೇಕು. ಹಂಗಂತ ಆ ಡಿಸಿಪ್ಲಿನ್ ಬಿಟ್ಟು ಹೋಗೋಕ್ಕಾಗಲ್ಲ, ಈ ಸಿವಿಲ್ ಡಿಸಿಪ್ಲಿನ್ ಕಂಪ್ಲೀಟ್ ತೊರೆಯೋಕ್ಕಾಗಲ್ಲ, ಎರಡರ ಮಧ್ಯೆ ಸಮನ್ವಯನ ಉಳಿಸ್ಕೊಂಡು ನಾವು ಬಾಳ್ಬೇಕಾಗುತ್ತೆ. ಹಂಗಿಲ್ಲ ಅಂದ್ರೆ ನಾವು ಜೀವನ ಮಾಡಕ್ ಆಗೋದಿಲ್ಲ.
1: ಈಗ ನೀವು ಹಿಂತಿರುಗಿ ಬಂದ್ಮೇಲೆ ಅಥವಾ ಆರ್ಮಿಯಲ್ಲಿ ಒಳ್ಳೆ ಕೆಲಸ ಇದೆ ನಿಮ್ಗೆ ಅಂತ ಗೊತ್ತಾಯ್ತಲ್ಲ, ಅವಾಗ ತಂದೆ ತಾಯಿಗಳು ಬಹಳ ಖುಷಿ ಪಟ್ರ?
0: ತುಂಬಾ ಖುಷಿ ಪಟ್ರು. ಅವ್ರು ಎಲ್ಲಿವರೆಗೂ ಚೆನ್ನಾಗಿ ಮನವರಿಗೆ ಆಯ್ತು ಅಂದ್ರೆ, ಎರಡನೇ ಮಗನ್ ಕಳ್ಸಕ್ ರೆಡಿ ಆದ್ರಲ್ಲ. ನಾವು ಅವ್ರನ್ನ ನೋಡ್ಕೊತಾ ಇದ್ದ ರೀತಿ, ನಾನು ಮಾಡ್ತಾ ಇದ್ದ ಸೇವೆ, ನನಗೆ ಸಿಗ್ತಾ ಇದ್ದ ಒಂದು ಪದವಿಗಳು, ಅವೆಲ್ಲ ನೋಡ್ಕೊಂಡು ನಾನು ಪ್ರತಿ ವರ್ಷ ಆರ್ಮಿಂದ ಬರ್ಬೇಕಾದ್ರೆ ಇದು ಒಳ್ಳೆ ಸರ್ವಿಸ್ ಅಂತ ಕಾಣುತ್ತೆ, ನನ್ನ ಮಗನು ಹೋಗೋದಿದ್ದು ಹೋಗ್ಲಿ ಅಂತ ಅವರು ಕೂಡ ಅವ್ರಿಗೆ ಪ್ರಮೋಟ್ ಮಾಡಿದ್ರು. ಹೋಗಪ್ಪ ಬ್ರದರ್ ನೀನು ಮುಗಿತಾ, ಅವ್ರು ಬರ್ತಾರೆ, ನೀನು ಸೇವೆ ಮಾಡು, ನಮ್ಮನ್ನ ಅಣ್ಣ ನೋಡ್ಕೋತಾರೆ ಅಂತ ಒಂದು ಧೈರ್ಯ ಬಂತು. ಆಗ ನಮ್ಮ ತಾಯಿ ತಂದೆ ಬದುಕಿರುವಾಗಲೂ ನಾವಿಬ್ರು ಆರ್ಮಿಲಿ ಸೇವೆ ಮಾಡಿದ್ವಿ. ನನಗೆ ಆವಾಗ ಬ್ಯಾಚುಲರ್ ಆದ್ರಿಂದ ಕರ್ಕೊಂಡು ಹೋಗಕ್ಕೆ ಆಗಲಿಲ್ಲ ನಮ್ಮ ತಂದೆ ತಾಯಿನ. ನನ್ನ ತಮ್ಮ ನಮ್ಮ ತಂದೆ ತಾಯಿನ ಇಬ್ಬರನ್ನ, ಅವನೆಲ್ಲೆಲ್ಲಿ ಸರ್ವಿಸ್ ಮಾಡ್ತಾನೆ ಎಲ್ಲ

0: ಕಡೆ ಸುತ್ತಿಸ್ಕೊಂಡು ಬಂದಿದ್ದಾರೆ. ನಮ್ಮ ತಂದೆ ತಾಯಿ ದಿಲ್ಲಿ ಕಾಶ್ಮೀರ ಇದೆಲ್ಲ ನೋಡ್ಕೊಂಡು ಬಂದಿದ್ದಾರೆ.
1: ಇದು ನಿಮ್ಮ ಸೇವೆ ದೇಶಕ್ಕೆ ಇದ್ದಿದ್ರಿಂದ ಮತ್ತೆ ಭಾರತೀಯ ಸೈನ್ಯದಲ್ಲಿ ಅಂತ ಅವಕಾಶ ಇರೋದ್ರಿಂದ ಇವೆಲ್ಲ ಸಾಧ್ಯ ಆಗುತ್ತೆ ಅಂತ ಅಲ್ವಾ? ನಾಯಕ ನಾರಾಯಣ್ ಅವರೇ, ಈಗ ನಿಮ್ಮೊಂದಿಗೆ ಮಾತನಾಡಿದ್ದು ಬಹಳ ಒಂದು ವಿಶಿಷ್ಟವಾದ ಅನುಭವ. ಏಕೆಂದ್ರೆ ಸಿಕ್ಕಿಂ ಗಡಿ ಭಾಗದಲ್ಲಿ ನಿಮ್ಮ ಸೇವೆಯಾಗಿರಬಹುದು ಅಥವಾ ಅದರ ಸೈನ್ಯದಿಂದ ಹೊರಗೆ ಬಂದ ಮೇಲೆ ನೀವು ದೇಶಕ್ಕಾಗಿ ಮಾಡ್ತಾ ಇರುವಂತ ಒಂದು ಪರೋಕ್ಷವಾದ ಸೇವೆಯಾಗಿರಬಹುದು, ಇದೆಲ್ಲ ನಿಮಗೆ ಈ ಸೈನ್ಯವೇ ಕಲಿಸಿದೆ, ಸೈನ್ಯದ ಜೀವನವೇ ಅಲ್ಲಿಯ ತರಬೇತಿಯೇ ಕಲಿಸಿದೆ ಅನ್ನೋದು ನಮ್ಗೆ ನಿಸ್ಸಂಶಯವಾಗಿ ಗೊತ್ತಾಗುತ್ತೆ.
0: ನಾನು ಈಗಿನ ಯುವಕರಿಗೆ ಏನಪ್ಪ ನನ್ನ ಸಂದೇಶ ಕೊಡೋದು ಅಂದ್ರೆ, ನೀವು ದಯವಿಟ್ಟು ಆರ್ಮಿ ಯುದ್ಧ ಸತ್ತೋಗ್ಬಿಡ್ತೀವಿ ಖಂಡಿತ ಇದು ಮಾಡ್ಕೋಬೇಡಿ. ಅದು ಒಳಗಡೆ ಹೋಗಿ ಹೋಗಿ ನೋಡಿದಾಗಲೇ ನಿಮ್ ರಿಯಾಲಿಟಿ ಗೊತ್ತದು. ಆರ್ಮಿ ಸರ್ವಿಸ್ ಎಂಥದ್ದು ಅಂದ್ರೆ, ಒಂದ್ಸಾರಿ ಹೋಗಿ ಟ್ರೈನಿಂಗ್ ಮಾಡಿದ್ರೆ ಪ್ರಪಂಚದಲ್ಲಿ ಯಾವ ಸಂಸ್ಥೆನೂ ಕೊಡದೆ, ಯಾವ ಸಾಫ್ಟ್ವೇರ್ ಕಂಪ್ನಿಗಳು ಕೊಡ್ತಾರಲ್ಲ ಜಾಸ್ತಿ ಸಂಬಳ, ಅದಿಲ್ಲ, ಒಂದು ಯೂನಿಫಾರ್ಮಿಟಿಗೆ ತೃಪ್ತಿ ಕೊಡುತ್ತೆ, ಸಂಬಳಕ್ಕಿಂತ ಜಾಸ್ತಿ ತೃಪ್ತಿ ಕೊಡುತ್ತೆ. ಉಚಿತ ಮೆಡಿಕಲ್ ಇದೆ, ಫುಡ್ ಇದೆ, ಯೂನಿಫಾರ್ಮ್ ಇದೆ, ಲೈಫ್ ಲಾಂಗ್ ಒಳ್ಳೆ ಪೇಮೆಂಟ್ ಇದೆ, ಮತ್ತೆ ಎಲ್ಲರಿಗಿಂತ ಮುಂಚೆ ಪೆನ್ಷನ್ ಇದೆ. ಪೆನ್ಷನ್ ಯಾವ ರೀತಿ ಕೊಡ್ತಾರೆ ಅಂದ್ರೆ ಮೇಡಮ್, ಆರ್ಮಿನಲ್ಲಿ ಯಾವ ಸಂಸ್ಥೆನೂ ಆ ರೀತಿ ಪೆನ್ಷನ್ ಕೊಡಲ್ಲ. ಬೇರೆ ಎಲ್ಲ ಸರ್ವಿಸ್ನವ್ರಿಗೂ ಎಕ್ಸ್ ಎಂಪ್ಲಾಯ್ ಅಂತ ಹೇಳ್ತಾರೆ, ಇದಕ್ಕೆ ಎಕ್ಸ್ ಸರ್ವಿಸ್ ಮ್ಯಾನ್ ಅಂತಾರೆ. ದಟ್ ಇಸ್ ಸರ್ವಿಸ್, ನಾಟ್ ಎ ಎಂಪ್ಲಾಯ್. ಎಕ್ಸ್ ಸರ್ವಿಸ್ ಮ್ಯಾನ್ ಅಂತ ಹೇಳೋದು ಬಿಟ್ಟು ಬಂದ ಮೇಲೆ, ಮೊದಲು ಅವನಿಗೆ ಪೆನ್ಷನ್ ಸಿಗುತ್ತೆ. ಅವನು ಎಲ್ಲಿವರೆಗೂ ಸಿಗುತ್ತೆ, ಸಾಯೋವರೆಗೂ ಪೆನ್ಷನ್ ಸಿಗುತ್ತೆ. ಅವನ್ ಸತ್ತರೆ ಹೆಂಡತಿಗೆ ಪೆನ್ಷನ್ ಕಂಟಿನ್ಯೂ ಆಗುತ್ತೆ, ಹೆಂಡತಿ ಸಾಯೋವರೆಗೂ ಪೆನ್ಷನ್ ಇರುತ್ತೆ. ಹೆಂಡತಿ ಸತ್ತರೆ ಅವ್ರ ಮಕ್ಕಳಲ್ಲಿ ಯಾರಾದರೂ ಮದುವೆ ಆಗಿಲ್ಲ ಅಂದ್ರೆ, 18 ವರ್ಷ ತುಂಬಿಲ್ಲ ಅಂದ್ರೆ, ಅಲ್ಲಿ ತುಂಬೋವರೆಗೂ ಹೆಣ್ಮಗಳು ಮದುವೆ ಆಗೋವರೆಗೂ ಪೆನ್ಷನ್ ಬರುತ್ತೆ. ಅಂದ್ರೆ ಒಂದೇ ಸರ್ವಿಸು 3 ತಲೆಮಾರುವರೆಗೂ ಪೆನ್ಷನ್ ಬರತಕ್ಕಂಥ ಸರ್ವಿಸ್ ಯಾವ್ದಾದ್ರು ಭಾರತದಲ್ಲಿ ಇದ್ರೆ
1: ರಕ್ಷಣಾ ವ್ಯವಸ್ಥೆ,
0: ಅದು ಇಂಡಿಯನ್ ಆರ್ಮಿ, ಇಂಡಿಯನ್ ಏರ್ಫೋರ್ಸ್, ಇಂಡಿಯನ್ ನೇವಿ. ಅದಕ್ಕೋಸ್ಕರ ನಿಮ್ಮ ಸೇವೆ ಭದ್ರತೆಗೋಸ್ಕರ, ದೇಶದ ಭದ್ರತೆಗೋಸ್ಕರ ನೀವು ಆರ್ಮಿ ಸೇರಿ. ಅದಕ್ಕೆ ಮುಂಚೆ ನಾನು ಹೇಳ್ದಂಗೆ ಆರ್ಮಿ ಅಪಾಯ ಇಲ್ಲ, ರೋಡೇ ಜಾಸ್ತಿ ಅಪಾಯ ಇದೆ. ಆರ್ಮಿ ಸುರಕ್ಷಿತವಾಗಿದೆ, ನಿಮ್ಮ ಸುರಕ್ಷತೆನೆ ಆರ್ಮಿಯವರು ನೋಡ್ಕೋತಾರೆ. ನೀವು ದೇಶ ಸುರಕ್ಷೆ ಮಾಡಿದ್ರೆ ಆರ್ಮಿ ನಮ್ಮನ್ನು ಸುರಕ್ಷೆ ಮಾಡುತ್ತೆ. ಅದಕ್ಕೋಸ್ಕರ ಎಲ್ಲ ಯುವಕರು ಒಬ್ಬನೇ ಮಕ್ಕಳು ಅನ್ನೋ ಸಂಕಲ್ಪ ಬಿಟ್ಟು ಒಂದೇ ದೇಶ ಅಂತ ದೇಶಕ್ಕೋಸ್ಕರ ಈ ನೀವು ಸೇವೆ ಮಾಡೋದನ್ನ ಕಲ್ತ್ಕೊಳ್ಳಿ. ನಿಮ್ಮ ಧರ್ಮ ಜಾತಿ ಗುಣ ಎಲ್ಲ ಬಿಟ್ಟಾಕಿ, ನಾವು ಆರ್ಮಿಗೆ ಸೇರಿದಾಗ ನಮ್ಗೆ ಯಾವುದು ಧರ್ಮ, ಯಾವುದು ಜಾತಿ, ಯಾವುದು ಭಾಷೆ ಏನಿರಲಿಲ್ಲ. ನಮ್ಮ ಮೊದಲು ಫಸ್ಟ್
1: ಬರೋದೇ
0: ದೇಶ, ಫಸ್ಟೇ ನಮ್ಮ ದೇಶ ಮೊದಲು, ದೇಶ ಮೊದಲು, ಆಮೇಲೆ ಧರ್ಮ, ಆಮೇಲೆ ಭಾಷೆ, ಆಮೇಲೆ ಮಿಕ್ಕಿದೆಲ್ಲ. ಅದಕ್ಕೆ ನಮ್ಮ ಟ್ರೈನಿಂಗ್ ಕೊಡುವಾಗಲೇ ಹೇಳಿರ್ತಾರೆ, ದೇಶನೇ ತುಂಬಾ ಇಂಪಾರ್ಟೆಂಟು, ದೇಶನೇ
1: ತುಂಬಾ ಒಳ್ಳೆ ಮಾತು ಹೇಳಿದ್ರಿ. ದೇಶ ಎಲ್ಲದಕ್ಕಿಂತ ಮುಖ್ಯ
0: ಮುಖ್ಯವಾದದ್ದು.
1: ಇದು ಸೈನ್ಯದಲ್ಲೇ ಅಷ್ಟೇ ಅಲ್ಲ, ಎಲ್ಲಾ ಕಡೆಯಲ್ಲೂ ದೇಶನೇ ಮುಖ್ಯ. ನಿಮ್ಮೊಂದಿಗೆ ಮಾತನಾಡ್ತಾ ಈಗ ಇದನ್ನ ಕೇಳ್ತಾ ಇರುವಂತವರಿಗೆ ಇನ್ನಷ್ಟು ಸ್ಫೂರ್ತಿ ಬರಲಿ, ಹೆಚ್ಚೆಚ್ಚು ಜನ ನಮ್ಮ ಭಾರತೀಯ ಸೇನೆಗೆ ಬೇರೆ ಬೇರೆ ವಿಭಾಗಗಳಲ್ಲಿ ಸೇವೆ ಸಲ್ಲಿಸೋದಕ್ಕೆ ಅವಕಾಶ ಆಗಲಿ ಅನ್ನುವ ಹಾರೈಕೆ ಜೊತೆಗೆ ನಮ್ಮೊಂದಿಗೆ ಇದುವರೆಗೆ ಮಾತನಾಡ್ತಾ ನಿಮ್ಮ ಎಲ್ಲ ಅನುಭವಗಳನ್ನ ಹಂಚಿಕೊಂಡಿದ್ದೀರಿ. ಶ್ರೋತೃಗಳು ನಿಮ್ಮ ಮಾತನ್ನ ಕೇಳ್ತಾ ಬಹಳ ಸ್ಫೂರ್ತಿ ಪಡಿತಾರೆ ಅಂತ ನನಗಾದರೂ ಅನಿಸುತ್ತೆ. ಜೈ ಹಿಂದ್ ಸರ್.
0: ಜೈ ಹಿಂದ್, ನಮಸ್ಕಾರ, ಧನ್ಯವಾದಗಳು ಮೇಡಮ್.
2: ಇದುವರೆಗೆ ವಂದೇ ಮಾತರಂ 150ರ ಸಂಭ್ರಮ, ಆಕಾಶವಾಣಿಗೆ 90ರ ಸಂಭ್ರಮ. ಈ ಸಂದರ್ಭದಲ್ಲಿ ವೀರ ಯೋಧರು, ರಕ್ಷಣಾ ಸೇವೆಯ ತಾರೆಗಳು, ವಿಶೇಷ ಕಾರ್ಯಕ್ರಮ ಕೇಳಿದಿರಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದವರು ನಿವೃತ್ತ ನಾಯ್ಕ್ ನಾರಾಯಣ್ ಅವರು. ಪರಿಕಲ್ಪನೆ ಹಾಗೂ ಪ್ರಸ್ತುತಿ ನೂತನ ಎಸ್ ಕದಂ, ನಿರ್ಮಾಣ ನಂದನ್ ಕುಮಾರ್ ಎಲ್ವೊ, ಸಂಕಲನ ಧನರಾಜ್ ಎಸ್ ಬಿ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

ವೀರಪ್ಪ ನಾಯಕ ಚಿತ್ರದ ಹಾಡನ್ನ ಪ್ರಸಾರ ಮಾಡಿದ್ವಿ. ಎಸ್ ನಾರಾಯಣ್ ಮತ್ತು ಫಯಾಸ್ ಅವರು ಹಾಡಿದ ಗೀತೆ ಇದು. ಎಸ್ ನಾರಾಯಣ್ ಅವರ ರಚನೆಗೆ ರಾಜೇಶ್ ರಾಮನಾಥ್ ಅವರ ಸಂಗೀತವಿತ್ತು.

0: ಜನಗಣತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರೆಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.
1: ಸೇಫ್ ಡ್ರೈವ್ ಗಾನಭಜನ ಕಾರ್ಯಕ್ರಮದಲ್ಲಿ ಚಿತ್ರಗೀತೆಗಳನ್ನು ಕೇಳ್ತಾ ಇದ್ದೀರಾ. ಹೇಮಂತ್ ಕುಮಾರ್ ಅವರು ಹಾಡಿರುವ ಕ್ರಾಂತಿವೀರ ಚಿತ್ರದ ಹಾಡನ್ನು ಕೇಳಿ. ವಿಜಯ್ ಭರ್ಮಸಾಗರ ಅವರ ರಚನೆಗೆ ಎಸ್ ಪ್ರತಾಪ್ ಅವರ ಸಂಗೀತವಿದೆ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಪೂಜಾ ಪ್ರಸಾದ್. ಮುಖ್ಯಾಂಶಗಳು: ಆರೋಗ್ಯ ಕ್ಷೇತ್ರದಲ್ಲಿ ಕೃತಕ ಬುದ್ಧಿಮತ್ತೆ ಅಳವಡಿಸಿದರೆ ರೋಗಿಗಳಿಗೆ ಸಹಕಾರಿ, ಎಎ ಹ್ಯಾಕಥಾನ್ನಲ್ಲಿ ತಜ್ಞರ ಅಭಿಮತ. ರಾಜ್ಯದಲ್ಲಿ ಪಶುಗಳಿಗೆ ಮೇವಿನ ಕೊರತೆ ಇಲ್ಲ, ಪಶುಸಂಗೋಪನಾ ಸಚಿವ ಕೆ ವೆಂಕಟೇಶ್ ಸ್ಪಷ್ಟನೆ. ದೇಶದಲ್ಲಿ ಪ್ರಾದೇಶಿಕ ಪಕ್ಷಗಳು ಸ್ವತಂತ್ರವಾಗಿ ಅಧಿಕಾರಕ್ಕೆ ಬರುವ ವಾತಾವರಣವಿಲ್ಲ, ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ. ನೈಋತ್ಯ ರೈಲ್ವೆ ಸುರಕ್ಷತಾ ದಳದ ಕಾರ್ಯಾಚರಣೆ, ಏಪ್ರಿಲ್ನಲ್ಲಿ 67 ಮಕ್ಕಳ ರಕ್ಷಣೆ. ಗ್ರಾಮೀಣಾಭಿವೃದ್ಧಿ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸಿಬ್ಬಂದಿಗೆ ಕರ್ತವ್ಯ ಅಪ್ಲಿಕೇಶನ್ ಮೂಲಕ ದೈನಂದಿನ ಹಾಜರಾತಿ. ರಾಷ್ಟೀಯ ಆರೋಗ್ಯ ಪ್ರಾಧಿಕಾರ ಎನ್ಎಚ್ಎ ಸಹಯೋಗದೊಂದಿಗೆ ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯ 2 ದಿನಗಳ ಆಟೋ ಅಡ್ಜುಡಿಕೇಷನ್ ಹ್ಯಾಕಥಾನ್ 2026ಕ್ಕೆ ಬೆಂಗಳೂರಿನ ಭಾರತೀಯ ವಿಜ್ಞಾನ ಸಂಸ್ಥೆಯಲ್ಲಿ ಇಂದು ಚಾಲನೆ ನೀಡಲಾಯಿತು. ರಾಷ್ಟೀಯ ಆರೋಗ್ಯ ಪ್ರಾಧಿಕಾರದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾ ಸುನಿಲ್ ಕುಮಾರ್ ಬರ್ನವಾಲ್, ಜಂಟಿ ಕಾರ್ಯದರ್ಶಿ ಜ್ಯೋತಿ ಯಾದವ್, ಭಾರತೀಯ ವಿಜ್ಞಾನ ಸಂಸ್ಥೆಯ ನಿರ್ದೇಶಕ ಪ್ರೊಫೆಸರ್ ಗೋವಿಂದನ್ ರಂಗರಾಜನ್, ವಿದ್ಯುನ್ಮಾನ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯ ಕಾರ್ಯದರ್ಶಿ ಎಸ್ ಕೃಷ್ಣನ್ ಮತ್ತಿತರರು ಉಪಸ್ಥಿತರಿದ್ದರು. ಬಳಿಕ ಮಾತನಾಡಿದ ಡಾ ಸುನಿಲ್ ಕುಮಾರ್ ಬರ್ನವಾಲ್, ಸರ್ಕಾರಗಳು ಸಾರ್ವಜನಿಕರಿಗೆ ಹಲವು ಆರೋಗ್ಯ ಸೌಲಭ್ಯಗಳನ್ನು ಒದಗಿಸುತ್ತಿದ್ದು, ಈ ಸೇವೆಗಳಲ್ಲಿ ತಂತ್ರಜ್ಞಾನ ಅಳವಡಿಸುವ ಮೂಲಕ ಇಡೀ ವೈದ್ಯಕೀಯ ವರ್ಗಕ್ಕೆ ತಲುಪುವಂತೆ ಮಾಡಬೇಕು ಎಂದು ತಿಳಿಸಿದ್ದಾರೆ.

0: ಆರೋಗ್ಯ ಕ್ಷೇತ್ರದಲ್ಲಿ ದತ್ತಾಂಶ ಸಂಗ್ರಹಿಸಿದಲ್ಲಿ ಆರೋಗ್ಯ ಸೇವೆ ಸುಲಭವಾಗಿ ನೀಡಲು ಸಹಕಾರಿಯಾಗಲಿದೆ ಎಂದು ಹೇಳಿದ್ದಾರೆ. ಜ್ಯೋತಿ ಯಾದವ್ ಮಾತನಾಡಿ, ಆರೋಗ್ಯ ಕ್ಷೇತ್ರಗಳಲ್ಲಿ ಕೃತಕ ಬುದ್ಧಿಮತ್ತೆ ಅಳವಡಿಸಿಕೊಂಡಲ್ಲಿ ಸಾಕಷ್ಟು ನೆರವಾದರೂ ಹಲವು ಸವಾಲುಗಳು ಎದುರಾಗಲಿವೆ. ಹೊಸ ತಂತ್ರಜ್ಞಾನಗಳು ಬಂದರೂ ಮನುಷ್ಯ ಜ್ಞಾನ ಅತ್ಯಗತ್ಯ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಪ್ರೊಫೆಸರ್ ಗೋವಿಂದನ್ ರಂಗರಾಜನ್ ಮಾತನಾಡಿ, ಆರೋಗ್ಯ ಕ್ಷೇತ್ರದಲ್ಲಿ ಕೃತಕ ಬುದ್ಧಿಮತ್ತೆ ಅಳವಡಿಸಿದಲ್ಲಿ ಸಾಮಾನ್ಯ ಜನರಿಗೆ ಸಾಕಷ್ಟು ಸಹಕಾರಿಯಾಗಲಿದೆ ಎಂದು ತಿಳಿಸಿದ್ದಾರೆ. ರಾಜ್ಯದಲ್ಲಿ ಮೇವಿನ ಲಭ್ಯತೆ ಇದೆ ಎಂದು ಅಧಿಕಾರಿಗಳು ವರದಿ ನೀಡಿದ್ದಾರೆ ಎಂದು ಪಶುಸಂಗೋಪನಾ ಸಚಿವ ಕೆ ವೆಂಕಟೇಶ್ ತಿಳಿಸಿದ್ದಾರೆ. ಚಾಮರಾಜನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಹೊರ ರಾಜ್ಯಕ್ಕೆ ಮೇವು ಸಾಗಾಟ ನಡೆಯುತ್ತಿದ್ದರೆ ಈ ಬಗ್ಗೆ ಪರಿಶೀಲನೆ ನಡೆಸಿ ತಡೆಯುವ ಬಗ್ಗೆ ಕ್ರಮ ವಹಿಸಲಾಗುವುದು ಎಂದು ಹೇಳಿದ್ದಾರೆ. ವಿಕಸಿತ ಭಾರತ ಜಿರಾಮ್ಜಿ ಯೋಜನೆ ಬಗ್ಗೆ ಕೇಂದ್ರ ಸರ್ಕಾರವೇ ಗೊಂದಲದಲ್ಲಿದೆ, ಆದ್ದರಿಂದ ನರೇಗಾವನ್ನೇ ಮುಂದುವರೆಸಬೇಕೆಂದು ಕಾನೂನು ಹೋರಾಟ ನಡೆಸಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ತಮಿಳುನಾಡಿನಲ್ಲಿ ಉದ್ಭವಿಸಿರುವ ರಾಜಕೀಯ ಬಿಕ್ಕಟ್ಟು ಮುಂದಿನ 2 ಅಥವಾ 3 ದಿನಗಳಲ್ಲಿ ಬಗೆಹರಿಯಬಹುದು ಎಂದು ಕೇಂದ್ರ ಬೃಹತ್ ಕೈಗಾರಿಕಾ ಮತ್ತು ಉಕ್ಕು ಸಚಿವ ಎಚ್ಡಿ ಕುಮಾರಸ್ವಾಮಿ ತಿಳಿಸಿದ್ದಾರೆ. ಹಾಸನದಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪ್ರಾದೇಶಿಕ ಪಕ್ಷಗಳು ಸ್ವತಂತ್ರವಾಗಿ ಅಧಿಕಾರಕ್ಕೆ ಬರುವ ವಾತಾವರಣವಿಲ್ಲ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಇದೇ ವೇಳೆ ಶೃಂಗೇರಿ ಮರು ಎಣಿಕೆ ವಿಚಾರ ಕುರಿತಂತೆ ಪ್ರತಿಕ್ರಿಯಿಸಿ, ಕಾಂಗ್ರೆಸ್ನ ಓಟ್ ಚೋರಿ ಚರ್ಚೆ ಅರ್ಥಹೀನ ಎಂದು ತಿಳಿಸಿದ್ದಾರೆ. ನೈರುತ್ಯ ರೈಲ್ವೆ ಸುರಕ್ಷತಾ ದಳ ಪ್ರಯಾಣಿಕರ ಸುರಕ್ಷತಾ ಅಭಿಯಾನವನ್ನು ತೀವ್ರಗೊಳಿಸಿ ಏಪ್ರಿಲ್ 2026ರಲ್ಲಿ 67 ಮಕ್ಕಳನ್ನು ರಕ್ಷಿಸಿ 1 ಕೋಟಿಗೂ ಹೆಚ್ಚು ಮೌಲ್ಯದ ಆಸ್ತಿಗಳನ್ನು ವಶಪಡಿಸಿಕೊಂಡಿದೆ. ಏಪ್ರಿಲ್ 2026ರಲ್ಲಿ ನನ್ಹೆ ಫರಿಸ್ತೆ ಕಾರ್ಯಾಚರಣೆಯ ಅಡಿಯಲ್ಲಿ ನೈರುತ್ಯ ರೈಲ್ವೆಯು 12 ಹುಡುಗಿಯರು ಸೇರಿದಂತೆ 67 ಮಕ್ಕಳನ್ನು ರಕ್ಷಿಸಿದೆ. 36.62 ಲಕ್ಷ ಮೌಲ್ಯದ ಪ್ರಯಾಣಿಕರ ಕಳೆದು ಹೋದ ವಸ್ತುಗಳನ್ನು ತ್ವರಿತವಾಗಿ ವಶಪಡಿಸಿಕೊಂಡು ಹಿಂದಿರುಗಿಸಲಾಗಿದೆ. ಉಪಲಬ್ಧ ಕಾರ್ಯಾಚರಣೆಯಡಿಯಲ್ಲಿ 2,43,000 ರೂಪಾಯಿ ಮೌಲ್ಯದ ಟಿಕೆಟ್ಗಳನ್ನು ವಶಪಡಿಸಿಕೊಂಡಿದೆ. ಆಪರೇಷನ್ ಡಿಗ್ನಿಟಿ ಕಾರ್ಯಾಚರಣೆಯಡಿಯಲ್ಲಿ ಆರೈಕೆ ಮತ್ತು ರಕ್ಷಣೆಯ ಅಗತ್ಯವಿದ್ದ 3 ವೃದ್ಧರನ್ನು ರಕ್ಷಿಸಿ ಸಮರ್ಪಕ ಪರಿಶೀಲನೆಯ ನಂತರ ಅವರ ಕುಟುಂಬಗಳು ಹಾಗೂ ಎನ್ಜಿಒಗಳಿಗೆ ಹಸ್ತಾಂತರಿಸಲಾಗಿದೆ ಎಂದು ನೈರುತ್ಯ ರೈಲ್ವೆ ಪ್ರಕಟಣೆಯಲ್ಲಿ ತಿಳಿಸಿದೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಎಲ್ಲಾ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗೆ ಕರ್ತವ್ಯ ಮೊಬೈಲ್ ಅಪ್ಲಿಕೇಶನ್ ಮೂಲಕ ದೈನಂದಿನ ಹಾಜರಾತಿಯನ್ನು ಆಧುನಿಕ ಹಾಜರಾತಿ ನಿರ್ವಹಣಾ ವ್ಯವಸ್ಥೆ ತಂತ್ರಾಂಶದಲ್ಲಿ ದಾಖಲಿಸುವ ಅವಕಾಶವನ್ನು ಕಲ್ಪಿಸಿಕೊಡಲಾಗಿದೆ ಎಂದು ಗ್ರಾಮೀಣಾಭಿವೃದ್ಧಿ ಹಾಗೂ ಮಾಹಿತಿ ಮತ್ತು ಜೈವಿಕ ತಂತ್ರಜ್ಞಾನ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ ಅಭಿವೃದ್ಧಿಪಡಿಸಿರುವ ಈ ಮೊಬೈಲ್ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಂಡು ದೈನಂದಿನ ಹಾಜರಾತಿಯನ್ನು ತಂತ್ರಾಂಶದಲ್ಲಿ ನಮೂದಿಸಲು ಅಧಿಕಾರಿಗಳು ಹಾಗೂ ನೌಕರರು ಅಗತ್ಯ ಕ್ರಮ ಕೈಗೊಳ್ಳುವಂತೆ ತಿಳಿಸಲಾಗಿದೆ ಎಂದು ಸಚಿವರು ಮಾಹಿತಿ ನೀಡಿದ್ದಾರೆ. ರಾಮನಗರ ಜಿಲ್ಲೆಯ ಕೆರೆಗಳಿಗೆ ನೀರು ತುಂಬಿಸುವುದರಿಂದ ಅಂತರ್ಜಲ ಹೆಚ್ಚಾಗಿ ಬೋರ್ವೆಲ್ಗಳಿಗೆ ನೀರು ಲಭಿಸಲಿದೆ. ಈ ಮೂಲಕ ಕುಡಿಯುವ ನೀರಿನ ಸಮಸ್ಯೆ ನೀಗಿಸಬಹುದಾಗಿದೆ ಎಂದು ಸಂಸದ ಡಾ ಸಿಎನ್ ಮಂಜುನಾಥ್ ಸಲಹೆ ನೀಡಿದ್ದಾರೆ. ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಕೇಂದ್ರ ಪುರಸ್ಕೃತ ಯೋಜನೆಗಳ ಜಿಲ್ಲಾ ಮಟ್ಟದ ಜಿಲ್ಲಾ ಅಭಿವೃದ್ಧಿ ಸಮನ್ವಯ ಮತ್ತು ಉಸ್ತುವಾರಿ ಸಮಿತಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಜಲ್ಜೀವನ್ ಮಿಷನ್ ಯೋಜನೆಯಡಿ ಜಿಲ್ಲೆಯಲ್ಲಿ ಕೈಗೊಂಡಿರುವ ಕಾಮಗಾರಿಗಳು ತ್ವರಿತಗತಿಯಲ್ಲಿ ಪೂರ್ಣಗೊಳ್ಳಲು ಸಂಬಂಧಪಟ್ಟ ಗುತ್ತಿಗೆದಾರರಿಗೆ ಸೂಚಿಸಲಾಗಿದೆ. ಕಾಮಗಾರಿಗಳನ್ನು ಪೂರ್ಣಗೊಳಿಸದ ಗುತ್ತಿಗೆದಾರರಿಗೆ ಇದುವರೆಗೂ 65 ಲಕ್ಷ ರೂಪಾಯಿ ದಂಡ ವಿಧಿಸಲಾಗಿದೆ ಎಂದು ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ವಿಭಾಗದ ಕಾರ್ಯಪಾಲಕ ಅಭಿಯಂತರರು ಸಭೆಗೆ ಮಾಹಿತಿ ನೀಡಿದರು. ಈ ವೇಳೆ ಜೆಜೆಎಂ ಕಾಮಗಾರಿಗಳನ್ನು ಶೀಘ್ರವಾಗಿ ಪೂರ್ಣಗೊಳಿಸಲು ಎಲ್ಲ ರೀತಿಯ ಕ್ರಮ ಕೈಗೊಳ್ಳುವಂತೆ

ಸಂಸದರು ಕಟ್ಟುನಿಟ್ಟಿನ ಸೂಚನೆ ನೀಡಿದ್ದಾರೆ. ರಾಷ್ಟೀಯ ಹೆದ್ದಾರಿ 150A ಹತ್ತಿಗೂಡೂರು ತಿಂಥಣಿ ಸೇತುವೆ ಲಿಂಗಸೂಗೂರು ವಿಭಾಗದ ಅಗಲೀಕರಣ ಹಾಗೂ ಮರು ನಿರ್ಮಾಣ ಕಾಮಗಾರಿಗೆ ಕೇಂದ್ರ ಸರ್ಕಾರ ಸಕಾರಾತ್ಮಕ ಸ್ಪಂದನೆ ನೀಡಿದ್ದು, ಕಾಮಗಾರಿಯನ್ನು 2026-27 ಸಾಲಿನ ವಾರ್ಷಿಕ ಯೋಜನೆಯಲ್ಲಿ ಸೇರಿಸಲಾಗಿದೆ ಎಂದು ರಾಯಚೂರು ಯಾದಗಿರಿ ಲೋಕಸಭಾ ಕ್ಷೇತ್ರದ ಸಂಸದ ಜಿ ಕುಮಾರನಾಯಕ ತಿಳಿಸಿದ್ದಾರೆ. ಈ ವಿಭಾಗವು ರಾಯಚೂರು ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುತ್ತಿದ್ದು, ರಸ್ತೆ ಅಗಲೀಕರಣ ಮತ್ತು ಮರು ನಿರ್ಮಾಣ ಕಾಮಗಾರಿಯನ್ನು ತುರ್ತಾಗಿ ಕೈಗೊಳ್ಳುವಂತೆ ಏಪ್ರಿಲ್ 15 ಕೇಂದ್ರ ರಸ್ತೆ ಸಾರಿಗೆ ಮತ್ತು ರಾಷ್ಟೀಯ ಹೆದ್ದಾರಿ ಸಚಿವಾಲಯದ ಕಾರ್ಯದರ್ಶಿ ವಿ ಉಮಾಶಂಕರ್ ಅವರಿಗೆ ಮನವಿ ಸಲ್ಲಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಬೀದರ್, ಕಲಬುರಗಿ, ಯಾದಗಿರಿ ಹಾಗೂ ರಾಯಚೂರು ಜಿಲ್ಲೆಗಳನ್ನು ರಾಜ್ಯದ ರಾಜಧಾನಿ ಬೆಂಗಳೂರಿಗೆ ಸಂಪರ್ಕಿಸುವ ಪ್ರಮುಖ ಮಾರ್ಗಗಳಲ್ಲಿ ರಾಷ್ಟೀಯ ಹೆದ್ದಾರಿ 150A ಕೂಡ ಒಂದಾಗಿದೆ ಎಂದು ಹೇಳಿದ್ದಾರೆ. ಯಾದಗಿರಿ ಜಿಲ್ಲೆಯ ಗ್ರಾಮೀಣ ಭಾಗಗಳಲ್ಲಿ ಬೇಸಿಗೆ ಸಂದರ್ಭದಲ್ಲಿ ಉಂಟಾಗಬಹುದಾದ ಕುಡಿಯುವ ನೀರಿನ ಸಮಸ್ಯೆಗಳನ್ನು ಗಂಭೀರವಾಗಿ ಪರಿಗಣಿಸಿ ತಕ್ಷಣ ಪರಿಹಾರ ಕ್ರಮ ಕೈಗೊಳ್ಳಬೇಕು ಎಂದು ಯಾದಗಿರಿ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಲವೀಶ್ ಒರಡಿಯ ಸೂಚನೆ ನೀಡಿದ್ದಾರೆ. ಸರ್ಕಾರದ ಕಾರ್ಯಕ್ರಮಗಳ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ತಮ್ಮ ಮೊಬೈಲ್ ಫೋನ್ಗಳನ್ನು 24 ಗಂಟೆಯೂ ಚಾಲ್ತಿಯಲ್ಲಿ ಇರಿಸಿಕೊಳ್ಳಬೇಕು. ಯಾವುದೇ ಕಾರಣಕ್ಕೂ ಫೋನ್ ಸ್ವಿಚ್ ಆಫ್ ಮಾಡಬಾರದು. ಕೆಲ ಸಮಸ್ಯೆಗಳನ್ನು ದೂರವಾಣಿ ಮೂಲಕವೇ ತಕ್ಷಣ ಪರಿಹರಿಸಲು ಸಾಧ್ಯ ಎಂದು ತಿಳಿಸಿದ್ದಾರೆ. ಈಗ ಸಂಕ್ಷಿಪ್ತ ಸುದ್ದಿಗಳು. ಸಂಸದ ಯದುವೀರ್ ಒಡೆಯರ್ ಇಂದು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರನ್ನು ಭೇಟಿ ಮಾಡಿ ಸಮಾಲೋಚನೆ ನಡೆಸಿದ್ದಾರೆ. ಇದೇ ವೇಳೆ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತು ಚರ್ಚೆ ನಡೆಸಿದ್ದಾರೆ. ಯಾದಗಿರಿ ಜಿಲ್ಲೆಯ ಗುರುಮಠಕಲ್ ಕ್ಷೇತ್ರದ ಕಂದಕೂರ ಗ್ರಾಮಕ್ಕೆ ನೂತನ ಪಿಯುಸಿ ಕಾಲೇಜು ಮಂಜರಾಗಿದ್ದು, ಪ್ರಸಕ್ತ ಶೈಕ್ಷಣಿಕ ಸಾಲಿನಿಂದಲೇ ಹೆಚ್ಚಿನ ವಿದ್ಯಾರ್ಥಿ ದಾಖಲಾತಿ ಮಾಡಲು ಕ್ರಮ ಕೈಗೊಳ್ಳುವಂತೆ ಗುರುಮಠಕಲ್ ಮತಕ್ಷೇತ್ರದ ಶಾಸಕ ಶರಣಗೌಡ ಕಂದಕೂರ ಅವರು ಪದವಿ ಪೂರ್ವ ಶಿಕ್ಷಣ ಇಲಾಖೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಆರೋಗ್ಯ ಕ್ಷೇತ್ರದಲ್ಲಿ ಕೃತಕ ಬುದ್ಧಿಮತ್ತೆ ಅಳವಡಿಸಿದರೆ ರೋಗಿಗಳಿಗೆ ಸಹಕಾರಿ, ಎಎ ಹ್ಯಾಕಥಾನ್ನಲ್ಲಿ ತಜ್ಞರ ಅಭಿಮತ. ರಾಜ್ಯದಲ್ಲಿ ಪಶುಗಳಿಗೆ ಮೇವಿನ ಕೊರತೆ ಇಲ್ಲ, ಪಶುಸಂಗೋಪನಾ ಸಚಿವ ಕೆ ವೆಂಕಟೇಶ್ ಸ್ಪಷ್ಟನೆ. ದೇಶದಲ್ಲಿ ಪ್ರಾದೇಶಿಕ ಪಕ್ಷಗಳು ಸ್ವತಂತ್ರವಾಗಿ ಅಧಿಕಾರಕ್ಕೆ ಬರುವ ವಾತಾವರಣವಿಲ್ಲ, ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ. ನೈಋತ್ಯ ರೈಲ್ವೆ ಸುರಕ್ಷತಾ ದಳದ ಕಾರ್ಯಾಚರಣೆ, ಏಪ್ರಿಲ್ನಲ್ಲಿ 67 ಮಕ್ಕಳ ರಕ್ಷಣೆ. ಗ್ರಾಮೀಣಾಭಿವೃದ್ಧಿ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸಿಬ್ಬಂದಿಗೆ ಕರ್ತವ್ಯ ಅಪ್ಲಿಕೇಶನ್ ಮೂಲಕ ದೈನಂದಿನ ಹಾಜರಾತಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35 ಕ್ಕೆ.

ಸ್ನೇಹಿತರೆ, ಕೇಳ್ತಾ ಇದ್ದೀರಾ ನಿಮ್ಮ ಮೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸಮಯ 6:12. ಸೇಫ್ ಡ್ರೈವ್ ಗಾನ ಭಜನ ಕಾರ್ಯಕ್ರಮದಲ್ಲಿ ಇನ್ನೀಗ ಒಂದು ಚಿತ್ರಗೀತೆಯನ್ನು ಕೇಳೋಣ. ಕಲ್ಟ್ ಚಿತ್ರದ ಹಾಡು ಇದು. ಅರ್ಜುನ್ ಜನ್ಯ ಅವರ ಸಂಗೀತವಿರುವ ಈ ಗೀತೆಯನ್ನು ಬರೆದವರು ಅನಿಲ್ ಕುಮಾರ್, ಜಸ್ಕರಣ್ ಸಿಂಗ್ ಮತ್ತು ಪೃಥ್ವಿ ಭಟ್ ಅವರ ಧ್ವನಿಯಲ್ಲಿದೆ ಈ ಗೀತೆ.

0: ಈಗ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರುಪ್ರಸಾರ.
1: ಕನ್ನಡ ರತ್ನ ಭಂಡಾರ ಮೈಸೂರು ಆಕಾಶವಾಣಿ ಸಂಸ್ಥಾಪಕರು ಎಂವಿ ಗೋಪಾಲಸ್ವಾಮಿ. ಆಗ ಅವರು ವಿದೇಶದಿಂದ ಟ್ರಾನ್ಸ್ಮೀಟರ್ ತಂದಿದ್ದು, ಸ್ವಂತ ಖರ್ಚಿನಲ್ಲಿ ತಮ್ಮದೇ ಕೇಂದ್ರ ಮಾಡಿದ್ದು, ಇಡೀ ಭಾರತದಲ್ಲಿ ಖಾಸಗಿ ಬಾನುಲಿಯ ಆರಂಭ ಇದೇ ಅಂತ ದಾಖಲಾಗಿದ್ದು ಇದೆಲ್ಲ ನಮಗೆ ಗೊತ್ತು. ಈ ಎಂವಿ ಗೋಪಾಲಸ್ವಾಮಿ ಅವರು ಎಲ್ಲವನ್ನ ಹೇಗೆ ಮಾಡಿದರು ಅಂತ ಅವರ ಪತ್ನಿ ಗೋಪಾಲಸ್ವಾಮಿ ಅವರು ನೆನಪಿಸಿಕೊಂಡಿದ್ದಾರೆ. ಎಂವಿ ಗೋಪಾಲಸ್ವಾಮಿ ಅವರ ಸಾಹಸಗಳನ್ನ ವರ್ಣಿಸಿದ್ದಾರೆ. ಈಗ ಕೇಳೋಣ ಕಮಲಾ ಗೋಪಾಲಸ್ವಾಮಿ ಅವರ ಮಾತುಗಳು.
2: ಇದು 1935 ಇಸ್ವಿನಲ್ಲಿ ಮೈಸೂರು ಮೊಂಟಿಕುಪುರ್ನಲ್ಲಿ ನಮ್ಮ ಮನೆ ಇತ್ತು. ಅಲ್ಲಿಯೇ ಆಕಾಶವಾಣಿ ಬಾನುಲಿ ಕೇಂದ್ರವನ್ನು ಶುರು ಮಾಡಿದ್ದು ಡಾಕ್ಟರ್ ಗೋಪಾಲಸ್ವಾಮಿ ಅವರು ಶುರು ಮಾಡಿದ್ದು. ಅವರಿಗೆ ಬಿಬಿಸಿ ಪ್ರಸಾರ ಕೇಂದ್ರದಿಂದ ಬಾನುಲಿ ಕೇಂದ್ರವನ್ನು ಪ್ರಾರಂಭಿಸಬೇಕೆಂದು ಒಂದು ಆಲೋಚನೆ ಬಂತು. ಅದು ಒಂದು ವ್ಯಕ್ತಿಯ ಧ್ವನಿಯನ್ನು ತರಂಗಗಳಲ್ಲಿ ಹಿಡಿದಬಹುದು, ಅಲ್ಲದೆ ಏಕಕಾಲದಲ್ಲಿ ಅನೇಕ ಕಡೆ ಕೇಳುವ ಹಾಗೆ ಮಾಡುವುದು ಎಂದು ಉದ್ದೇಶದಿಂದ ಇದನ್ನು ಆರಂಭಿಸಿದೆ. ಮನೇಲಿ ಒಂದು 2 ವರ್ಷ ಅದು ಆದಮೇಲೆ ಅದು ಎಕ್ಸಿಬಿಷನ್ ಬಿಲ್ಡಿಂಗ್ ತಗೊಂಡು ಹೋಗಿದ್ರು ಲೇಟರ್. ಅವರು ಪ್ರೊಫೆಸರ್ ಸೈಕಾಲಜಿ ಆಗಿದ್ರು ಮಹಾರಾಜಾಸ್ ಕಾಲೇಜಿನಲ್ಲಿ. ಅವ್ರಿಗೆ ಆರ್ಟ್ ನಲ್ಲೆಲ್ಲ ತುಂಬಾ ಇಂಟ್ರೆಸ್ಟ್ ಇದ್ದಿದ್ರಿಂದ ಈ ಇದನ್ನ ಒಂದು ಸಂಸ್ಕೃತಿ ಕಲೆ ಇದೆಲ್ಲ ಇದಾಗಬೇಕು ಅನ್ನೋ ಐಡಿಯಾ ಇದರಿಂದ ಅವ್ರು ಪ್ರಾರಂಭಿಸಿದ್ದು ಸ್ವಂತದಲ್ಲಿ. ಇದಕ್ಕೆಲ್ಲ ನಾನು ಸ್ವಂತ ಕೈನಿಂದ ದುಡ್ಡು ಹಾಕಿ ಒಂದು ಚಿಕ್ಕ ಟ್ರಾನ್ಸ್ಮಿಟರ್ ಮೊದಲು ಕೊಂಡ್ಕೊಂಡಿದ್ದು. ನಮ್ಮ ಅತ್ತೆ ಅವರಿಗೆ ಹಾಡು ಅಂದ್ರೆ ತುಂಬಾ ಅವರಿಗೆ ಅಭಿಲಾಷೆ ಜಾಸ್ತಿ. ನಾವುಗಳೆಲ್ಲಾನು ಅವ್ರಿಗೆ

0: ಇಲ್ಲಿ ಕೇಳಿ ರೇಡಿಯೋನಲ್ಲ ನಿಮ್ಗೆ ಹೇಗೆ ಬರ್ತಾ ಇದೆ, ಕ್ಲಿಯರ್ ಆಗಿ ಬರ್ತಾ ಇದೆಯಾ, ಚೆನ್ನಾಗಿ ಬರ್ತಾ ಇದೆಯಾ ಅಂತ ಎಲ್ಲ ಸಮಾಚಾರ ಅವ್ರಿಗೆ VU7MT ಅಂತ ಕಾಲ್ ಸಿಗ್ನಲ್, ಅದರಲ್ಲಿ ಇದಕ್ಕೆ ನೀವು ಜವಾಬ್ ಬರೀರಿ ನಮಗೆ, ನಾವು ಅದನ್ನ ಮುಂದೆ ಸರಿ ಮಾಡ್ಕೋಬಹುದು ಅಂತ ಹೇಳಿ ಬರ್ತಾ ಇದ್ರು. ಅವ್ರ ಕಡೆಯಿಂದ ಸಮಾಚಾರ ಬಂದ ಮೇಲೆ ಕೊಂಚ ಏನ್ ಮಾಡ್ಬೇಕು ಸರಿ ಮಾಡ್ಬೇಕಾದ್ರೆ ಅದನ್ನ ಮಾಡ್ಕೊಂಡು ಮುಂದುವರಿಸ್ತಾ ಇದ್ರು. ಈ ಪ್ರಯೋಗದಲ್ಲಿ ಅವರು ಕೆಲವರು ನಮ್ಗೆ ಗುರ್ತಿರೋರು ಆಸ್ಥಾನ ವಿದ್ವಾನ್ಗಳು ಬಂದು ನಾವು ಅವ್ರನ್ನ ಕರೆದ್ರೆ ಪಾಪ ಅವರು ತುಂಬಾ ಸಂತೋಷದಿಂದ ಬಂದು, ಈಗ ದೇವೇಂದ್ರಪ್ಪ ಅವರು ಇವರು ಚೌಡಯ್ಯ ಅವರೆಲ್ಲ ನಮ್ ಬಂದು ಆಕಾಶವಾಣಿಯಲ್ಲಿ ತಾವೇ ಸ್ವಂತವಾಗಿ ನಾವು ಪ್ರೋಗ್ರಾಮ್ ಕೊಡ್ತೀವಿ ಅಂತ ಹೇಳಿ ಬಂದು ಕೊಡ್ತಾ ಇದ್ರು. ಅವರಿಗೆ ನಾವು ಕೊಡ್ತಾ ಇದ್ದಿದ್ ಬರೀ ಒಂದು ಕಾಫಿ ಒಂದು ತಿಂಡಿ ಎಲೆ ಅಡಿಕೆ ಅಷ್ಟೇ. ಈ ಸಂಭಾವನೆ ಮಾತ್ರ ಅವ್ರು ಕೊಟ್ಟರು. ಅವ್ರನ್ನ ಕಾರ್ ಮೇಲೆ ಕರ್ಕೊಂಡು ಹೋಗಿ ಅವ್ರ ಮನೆಗಳಿಗೆ ಬಿಟ್ಟು ಬಿಟ್ಟು ಬರೋದು ಅವ್ರಿಗೆ ಅದೇ ತುಂಬಾ ಸಂತೋಷವಾಗಿತ್ತು. ಯಾಕೆಂದ್ರೆ ಇದು ಹೊಸದಾಗಿ ಶುರು ಆಗಿರೋದ್ರಿಂದ ತಮಗೂ ಒಂದು ಪ್ರಾಮುಖ್ಯತೆ ಬರುತ್ತೆ ಅನ್ನೋ ಯೋಚನೆಯಿಂದ ಅವರು ಹಾಗೆ ಮಾಡ್ತಾ ಇದ್ರು. ಜಗದೀಶ್ ಅಂತ ಹೇಳಿ ರೇಡಿಯೋ ಇಂಜಿನಿಯರ್ ಆಗಿ ತುಂಬಾ ಸಹಾಯ ಮಾಡಿದ್ರು ಅವರು. ವೆಂಕಟೇಶ್ ಮೂರ್ತಿ, ರಂಗು ಮತ್ತೆ ಅಶೋಕನ್ ಇವ್ರನ್ನೆಲ್ಲ ಕೊಂಚ ದಿವಸ ಆದ್ಮೇಲೆ ಒಂದು ವರ್ಷ ತಾವೇ ಸ್ವಂತವಾಗಿ ಮಾಡಿಕೊಂಡು ಒಂದು ಸ್ಥಿಮಿತಿಗೆ ಬಂದ್ಮೇಲೆ ಇವ್ರನ್ನೆಲ್ಲ ಇಟ್ಕೊಂಡು, ಯಾಕೆಂದ್ರೆ ಎಲ್ಲ ಕಡೆಯಲ್ಲೂ ತುಂಬ ಕಾಗದಗಳು ಬರಬೇಕಾಗಿತ್ತು, ಆವಾಗ ಜವಾಬು ಕೊಡೋದಕ್ಕೆ ಇದಕ್ಕೆ ಟೈಮ್ ಇರಲಿಲ್ಲ ಅವರಿಗೆ. ವೆಂಕಟೇಶ್ ಮೂರ್ತಿ ಅವರು ಸ್ಟೆನೋಟೈಪಿಸ್ಟ್ ಆಗಿ ಬಂದು ಅವ್ರಿಗೆಲ್ಲ ಕಾಗದಗಳು ಬರ್ಕೊಡೋದಕ್ಕೆ ಮಾಡೋಕ್ಕೆ ಏರ್ಪಾಡು ಮಾಡಿ ಇವ್ರು ಸ್ವಂತ ಕಾಯಿನಿಂದ ಅವ್ರುಗಳಿಗೆಲ್ಲ 25-25 ರೂಪಾಯಿ ಕೊಡ್ತಾ ಇದ್ರು. ಇವ್ರುಗಳೆಲ್ಲ ಹೊರಗೆ ಕೆಲಸ ಮಾಡ್ತಾ ಇದ್ರು, ಸಾಯಂಕಾಲದ ಹೊತ್ತು ಇವ್ರಿಗೆ ಬಂದು ಸಹಾಯ ಮಾಡ್ತಾ ಇದ್ರು. ಈ ಆಕಾಶವಾಣಿ ಗೌರ್ಮೆಂಟ್ ತಗೊಳ್ಳೋವರಿಗೂ ಇವ್ರ ಸ್ವಂತ ಖರ್ಚಿನಿಂದಾನೆ ಎಲ್ಲ ಮಾಡ್ತಾ ಇದ್ರು. ಆಮೇಲೆ ಕೊಂಚ ದಿವಸ ಆದ್ಮೇಲೆ ಇದೆಲ್ಲ ಕೊಂಚ ಇದು ಚೆನ್ನಾಗಿ ಬರ್ತಾ ನಾಲ್ಕು ಕಡೆಯಿಂದ ಅವ್ರಿಗೆ ಪತ್ರಗಳು ಬಂತು. ಆವಾಗ ಇನ್ನೂ ದೊಡ್ಡ ಟ್ರಾನ್ಸ್ಮಿಟರ್ ಒಂದು ಕೊಂಡುಕೊಂಡ್ರು, ಎಲ್ಲ ಸ್ವಂತವಾಗಿ ಕೈನಿಂದ ಹಾಕಿ ಮಾಡಿ ಮಾಡಿ ಒಂದು ಸ್ಥಿಮಿತಕ್ಕೆ ಬಂದ್ಮೇಲೆ ಇದಕ್ಕೆ ಸ್ವಂತವಾಗಿ ಒಂದು ಕಟ್ಟಡ ಬೇಕು, ಇದು ಮನೆ ನಮ್ಮ ಮನೆಯಲ್ಲೇ ನಾವು ಮಾಡಿದ್ರಿಂದ ಅದು ಪ್ರಯೋಜನ ಜಾಗ ಸಾಲದು, ಬರೋರು ಹೋಗೋರಿಗೆ ಜಾಗನೇ ಇಲ್ಲ, ಹೇಗೆ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ರು. ಆವಾಗ ಅಲ್ಲಿ ಇವಾಗ ಇದೆಯಲ್ಲ ಆಕಾಶವಾಣಿ, ಅಲ್ಲಿ ಖಾಲಿ ಸೈಟ್ ಇತ್ತು. ಇವ್ರು ದಿನಾ ಸವಾರಿ ಹೋಗೋರು ಕುದುರೆ ಮೇಲೆ,
1: ಕುದುರೆ ಇಟ್ಟಿದ್ರು,
0: ಕುದುರೆ ಇಟ್ಕೊಂಡಿದ್ರು, ಅದರಲ್ಲಿ ಸವಾರಿ ಹೋಗೋರು. ಖಾಲಿ ಬಿದ್ದಿದೆಯಲ್ಲ, ಜಾಗ ಚೆನ್ನಾಗಿದೆ, ಅಷ್ಟು ಓಪನ್ ಸ್ಪೇಸ್ ಇರೋದ್ರಿಂದ ಆಕಾಶವಾಣಿಗೆ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಹೋಗಿ ಯಾರು ಸೇರಿದ್ದು ಏನು ಅಂತ ಎಲ್ಲ ವಿಚಾರಿಸ್ಕೊಂಡು ಆ ದಿವಾನ್ರನ್ನ ಹೋಗಿ ನೋಡಿದ್ರು. ದಿವಾನ್ರು ಮೆಂಬರ್ ಆಫ್ ಕೌನ್ಸಿಲ್, ಅವ್ರ ಕಡೆಯಿಂದ ಅವ್ರಿಗೆ ಸೈಟ್ ಸಿಕ್ಕೋದಕ್ಕೆ ಸೌಕರ್ಯ ಆಯಿತು. ಅಲ್ಲಿ ಆವಾಗ ಕೋನೆನ್ಸ್ಬರ್ಗರ್ ಅಂತ ಆರ್ಕಿಟೆಕ್ಟ್ ಇದ್ರು, ಜರ್ಮನ್ ಆರ್ಕಿಟೆಕ್ಟ್, ಅವ್ರ ಸಹಾಯ ಪಡೆದು ಈ ಬಿಲ್ಡಿಂಗ್ ಅನ್ನೆಲ್ಲ ಕಟ್ಟಿದ್ರು.
2: ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ನೀವು ಇಂದು ಆಲಿಸಿದ ಧ್ವನಿ ಕಮಲಾ ಗೋಪಾಲಸ್ವಾಮಿ ಅವರದು. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾ ಎಎಸ್ ಶಂಕರನಾರಾಯಣ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ತಮಿಳುನಾಡಿನಲ್ಲಿ ನೂತನ ಸರ್ಕಾರ ರಚನೆಗೆ ಏಕೈಕ ಅತಿದೊಡ್ಡ ಪಕ್ಷವಾದ ನಟ ಜೋಸೆಫ್ ವಿಜಯ್ ನೇತೃತ್ವದ ಟಿವಿಕೆ, ಸಿಪಿಐ, ಸಿಪಿಎಂ ಮತ್ತು ವಿಸಿಕೆ ಪಕ್ಷಗಳಿಂದ ಬೆಂಬಲ ಕೋರಿದೆ. ಇಂದು ಸಾಕಷ್ಟು ಚರ್ಚೆಗಳ ನಂತರ ತಲಾ ಇಬ್ಬರು ಶಾಸಕರನ್ನು ಹೊಂದಿರುವ ಸಿಪಿಐ ಮತ್ತು ಸಿಪಿಎಂ ಸರ್ಕಾರ ರಚಿಸಲು ಟಿವಿಕೆಗೆ ಬೇಷರತ್ ಬೆಂಬಲ ಘೋಷಿಸಿವೆ. ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಎಲ್ಲ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗೆ ಕರ್ತವ್ಯ ಮೊಬೈಲ್ ಅಪ್ಲಿಕೇಶನ್ ಮೂಲಕ ದೈನಂದಿನ ಹಾಜರಾತಿಯನ್ನು ಆಧುನಿಕ ಹಾಜರಾತಿ ನಿರ್ವಹಣಾ ವ್ಯವಸ್ಥೆ ತಂತ್ರಾಂಶದಲ್ಲಿ ದಾಖಲಿಸುವ ಅವಕಾಶವನ್ನು ಕಲ್ಪಿಸಿಕೊಡಲಾಗಿದೆ ಎಂದು ಗ್ರಾಮೀಣಾಭಿವೃದ್ಧಿ ಹಾಗೂ ಮಾಹಿತಿ ಮತ್ತು ಜೈವಿಕ ತಂತ್ರಜ್ಞಾನ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಮಂಗಳೂರಿನ ಸುಲ್ತಾನ್ ಬತ್ತೇರಿ ಬಳಿ ಫಲ್ಗುಣಿ ನದಿಯಿಂದ ತಣ್ಣೀರು ಬಾವಿ ಸಂಪರ್ಕಿಸುವ ಅತ್ಯಾಧುನಿಕ ತಂತ್ರಜ್ಞಾನದ ಬೋಸ್ಟ್ರಿಂಗ್ ಸೇತುವೆ ಕಾಮಗಾರಿ ಸೆಪ್ಟೆಂಬರ್ ವೇಳೆಗೆ ಪೂರ್ಣಗೊಳ್ಳಲಿದೆ ಎಂದು ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ತಿಳಿಸಿದ್ದಾರೆ. ಕಾಮಗಾರಿ ಸ್ಥಳಕ್ಕೆ ಇಂದು ಭೇಟಿ ನೀಡಿ ಕಾಮಗಾರಿ ಪರಿಶೀಲನೆ ನಡೆಸಿ ಅವರು ಮಾತನಾಡಿದರು. ರಾಜ್ಯದಲ್ಲಿ ಮೇವಿನ ಲಭ್ಯತೆ ಇದೆ ಎಂದು ಪಶುಸಂಗೋಪನಾ ಸಚಿವ ಕೆ ವೆಂಕಟೇಶ್ ಚಾಮರಾಜನಗರದಲ್ಲಿ ತಿಳಿಸಿದ್ದಾರೆ. ಹೊರ ರಾಜ್ಯಕ್ಕೆ ಮೇವು ಸಾಗಾಟ ನಡೆಯುತ್ತಿದ್ದರೆ ಈ ಬಗ್ಗೆ ಪರಿಶೀಲನೆ ನಡೆಸಿ ತಡೆಯುವ ಬಗ್ಗೆ ಕ್ರಮ ವಹಿಸಲಾಗುವುದು ಎಂದು ಅವರು ಹೇಳಿದ್ದಾರೆ. ಕುಶಾಲನಗರ, ಪಿರಿಯಾಪಟ್ಟಣ, ಅರಕಲಗೂಡು, ಹುಣಸೂರು, ಕೆಆರ್ ನಗರ ಹಾಗೂ ಸಾಲಿಗ್ರಾಮ ತಾಲೂಕುಗಳಿಗೆ ಕುಡಿಯುವ ನೀರು ಪೂರೈಕೆಗೆ ಇದೇ 9ರಿಂದ

13ರವರೆಗೆ ದಿನವೊಂದಕ್ಕೆ ಜಲಾಶಯದಿಂದ ನದಿಗೆ 500 ಕ್ಯೂಸೆಕ್ ನೀರನ್ನು ಹರಿಸಲು ಹಾರಂಗಿ ಜಲಾಶಯ ಕುಡಿಯುವ ನೀರಿನ ಸಮಿತಿ ಸಭೆಯಲ್ಲಿ ಮೈಸೂರು ವಿಭಾಗದ ಪ್ರಾದೇಶಿಕ ಆಯುಕ್ತರು ಆದೇಶಿಸಿದ್ದಾರೆ. ಇರಾನ್ ಪರಮಾಣು ಶಸ್ತ್ರಾಸ್ತ್ರ ಹೊಂದದಂತೆ ನೋಡಿಕೊಳ್ಳಲು ಅಮೆರಿಕ ಮತ್ತು ಐರೋಪ್ಯ ಒಕ್ಕೂಟ ಒಗ್ಗೂಡಿವೆ ಎಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. ದೆಹಲಿಯ ಅರುಣ್ ಜೇಟ್ಲಿ ಕ್ರೀಡಾಂಗಣದಲ್ಲಿಂದು ನಡೆಯಲಿರುವ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಹಾಗೂ ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ರಾತ್ರಿ 7:30ಕ್ಕೆ ಆರಂಭವಾಗಲಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35ಕ್ಕೆ ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ರಾತ್ರಿ 8 ಗಂಟೆಗೆ.

0: ಸಮುದಾಯ
1: ನಮ್ಮ ಜನಗಣತಿ ನಮ್ಮ ವಿಕಾಸ.
2: ಜನಗಣತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯೂ ಸೇರಲಿ, ಪ್ರತಿ ಕುಟುಂಬವೂ ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರೆಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.
3: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
4: ಜಯ ಶಿವಶಂಕರ, ನಮೋ ಲೋಕಾಂಕರ, ಜಯ ಪರಮೇಶ್ವರ, ಹರ ಹರ ಶಂಕರ, ಜಯ ಶಿವಶಂಕರ.

0: 45 ಚಿತ್ರದ ಹಾಡನ್ನು ಕೇಳಿದ್ರಲ್ಲ, ವಿಜಯ್ ಪ್ರಕಾಶ್ ಮತ್ತು ಸಂಗಡಿಗರ ಧ್ವನಿಗಳಲ್ಲಿ ಈ ಹಾಡು ಮೂಡಿಬಂತು. ವಿ ನಾಗೇಂದ್ರ ಪ್ರಸಾದ್ ಅವರ ರಚನೆಗೆ ಅರ್ಜುನ್ ಜನ್ಯ ಅವರ ಸಂಗೀತವಿತ್ತು. ಕೇಳ್ತಾ ಇದ್ದೀರಾ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಈಗ ಆಕಾಶಬುಟ್ಟಿ, ಆಕಾಶವಾಣಿಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ. ಆಕಾಶವಾಣಿಯ ನಿವೃತ್ತ ಹಿರಿಯ ಉದ್ಘೋಷಕರಾದ ಬಾಲಸುಬ್ರಹ್ಮಣ್ಯ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಜಂಪಣ್ಣ ಆಶ್ ಹಾಳ್.
1: ಆಕಾಶವಾಣಿಯ 90 ವರ್ಷದ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಸರಣಿ ಆಕಾಶ ಬುಟ್ಟಿ. ಇಂದಿನ ಈ ಕಾರ್ಯಕ್ರಮದಲ್ಲಿ ನಿವೃತ್ತ ಹಿರಿಯ ಉದ್ಘೋಷಕರಾದ ಕೆವಿ ಬಾಲಸುಬ್ರಹ್ಮಣ್ಯ ಅವರೊಂದಿಗೆ ಮಾತುಕತೆ. ಇವರೊಂದಿಗೆ ಜಾಂಪಣ್ಣ ಆಶಿಹಾಳ್.
2: ಇವತ್ತಿನ ಆಕಾಶಬುಟ್ಟಿ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ನಿವೃತ್ತ ಹಿರಿಯ ಉದ್ಘೋಷಕರಾಗಿದ್ದಂತಹ ಕೆವಿ ಬಾಲಸುಬ್ರಹ್ಮಣ್ಯ ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ಕಾರ.
3: ನಮಸ್ತೆ ಜಂಪಣ್ಣ.
2: ಈಗ ನೋಡಿ, ನಿಮ್ಮ ಧ್ವನಿಯನ್ನ ಸತತವಾಗಿ ನಮ್ಮೆಲ್ಲ ಕೇಳುಗರು ಕೇಳ್ತಾನೆ ಇದ್ರು. ಅವಾಗ ವಾರ್ತೆಯನ್ನು ಕೂಡ ಓದ್ತಿದ್ರಿ, ಈಗ ನಂತರದ ದಿನಗಳಲ್ಲಿ ಈಗ ಅನೌನ್ಸರ್ ಕೆಲಸನೂ ಕೂಡ ಮಾಡ್ತಿದ್ರಿ. ಆಕಾಶವಾಣಿ ಕೇಳುಗರಿಗೂ ಮತ್ತು ಉದ್ಘೋಷಕರ ನಡುವೆ ಎಂಥ ಒಂದು ದೊಡ್ಡ ಪ್ರೀತಿ ವಿಶ್ವಾಸ ಇರುತ್ತಂತಂದ್ರೆ ಅವರಷ್ಟೇ ಬಹಳ ಮುಖ್ಯ, ನಮ್ಮ ಉಳಿದವ್ರು ಯಾರು ನಮಗೆ ಸಂಬಂಧ ಇಲ್ಲ ಅನ್ನೋ ರೀತಿ ಇರುತ್ತೆ. ಇಂಥ ಒಂದು ಅಪರೂಪದ ಕಾಯಕದಲ್ಲಿ ತೊಡಗಿ ಸಂಪೂರ್ಣವಾದಂತಹ ಒಂದು ಸೇವೆಯನ್ನು ಸಲ್ಲಿಸಿ ಸ್ವಲ್ಪ ಮುಂಚೆನೆ ಹೋದ್ರು ಕೂಡ ಆಲ್ಮೋಸ್ಟ್ ಈಗಲೂ ಕೂಡ ನಮಗೆ ಮಾತಾಡ್ಲಿಕ್ಕೆ ದೊರಕ್ತಾ ಇರೋದು ನಮಗೆ ಬಹಳ ಸಂತೋಷ ಆಗುತ್ತೆ. ಆಕಾಶವಾಣಿಗೆ 90 ವರ್ಷ ತುಂಬುತ್ತಾ ಇರೋ ಈ ಸಂದರ್ಭದಲ್ಲಿ ನೀವು ಬಂದಿದ್ದೀರಿ ಸರ್, ಬಹಳ ಖುಷಿಯಾಗುತ್ತೆ. ನಮಗಂತೂ ಖುಷಿಯಾಗುತ್ತೆ ನೀವು ಬಂದಿರಂತೇಳಿ. ನಿಮಗೇನು ಅನಿಸುತ್ತೆ?
3: ಖಂಡಿತ, ಅದು ತುಂಬಾ ಖುಷಿಯ ಸಂದರ್ಭ. ಇಷ್ಟು ದೊಡ್ಡ ಮಹತ್ವದ ಸಂಸ್ಥೆ ಭಾರತದ ಪ್ರಸಾರದ ಇತಿಹಾಸದಲ್ಲಿ ಒಂದು ಮೈಲುಗಲ್ಲನ್ನ ಮುಟ್ತಾ ಇದೆ ಅಂತನ್ನೋದು. ನನಗೂ ನಿಮ್ಮೆಲ್ಲರನ್ನ ಮತ್ತೆ ಭೇಟಿ ಆಗೋ ಈ ಅವಕಾಶ ಮತ್ತೆ ನನ್ನ ಅನಿಸಿಕೆಗಳನ್ನು ಹಂಚಿಕೊಳ್ಳೋದಕ್ಕೆ ತುಂಬಾನೇ ಖುಷಿ ಇದೆ.
2: ಈಗ ಆಕಾಶವಾಣಿ ಅಂತನ್ನೋದು ಬಹಳ ಒಂಥರ ವಿಶೇಷವಾದ ಮಾಧ್ಯಮ. ಈ ಬಗ್ಗೆ ತುಂಬಾನೇ ಗೌರವ ಹೊರಗಡೆ ಜನರಿಗೆ. ಈಗಲೂ ಕೂಡ ಮಾಧ್ಯಮದ ರೀತಿ ರಿವಾಜುಗಳು ಎಷ್ಟು ಸಾಕಷ್ಟು ಬದಲಾವಣೆ ಆದ್ರೂ ಕೂಡ ಆಧುನಿಕ ಈ ಯುಗದಲ್ಲೂ ಕೂಡ ಆಕಾಶವಾಣಿ ಸಂಪ್ರದಾಯಬದ್ಧವಾಗಿ ಮತ್ತು ಎಲ್ಲೂ ತಪ್ಪಿಲ್ಲದೇನೆ ಶಿಷ್ಟಾಚಾರದಿಂದ ಒಂದು ಸಂಸ್ಥೆ ಬಹಳ ಉನ್ನತ ಮಟ್ಟಕ್ಕೆ ತನ್ನ ಒಂದು ಗೌರವವನ್ನ ಕಾಪಾಡಿಕೊಂಡಿದೆ. ಇಂತಹ ಒಂದು ಸಂಸ್ಥೆ ಅದು ಆರಂಭದಲ್ಲಿ ನಮ್ಗೆಲ್ಲೋ ಒಂದ್ ಕಡೆ ಇಂಪ್ರೆಷನ್ ಆಗಿರ್ತದೆ, ಈಗ ಸೇರೋಕ್ಕಿಂತ ಮುಂಚೆ ಇದನ್ನ ಹೇಗೆ ನೋಡ್ತಿದ್ರಿ? ಆಕಾಶವಾಣಿ ಅಂತನೋದು ಹೇಗೆ, ರೇಡಿಯೋ ಅಂದ್ರೆ ಹೇಗೆ, ಎಲ್ಲೆಲ್ಲಿ ನಿಮಗೆ ಇದರ ಒಂದು ಸ್ಪರ್ಶ ಆಯ್ತು?
3: ಆಕಾಶವಾಣಿ ಅಥವಾ ನಾವು ಅವಾಗ ರೇಡಿಯೋ ಅಂತ ಅನ್ನೋದಾದ್ರೆ, ನನಗೆ ಬಾಲ್ಯದಲ್ಲಿ ನಮ್ಮ ಊರಲ್ಲಿ ಮತ್ತೆ ನಮ್ಮ ಮನೆಯಲ್ಲಿ ರೇಡಿಯೋ ಇರಲಿಲ್ಲ. ನಮ್ಮ ಪಕ್ಕದ ಮನೆಗೆ ಹೋಗಿ ಚಲನಚಿತ್ರ ಧ್ವನಿವಾಹಿನಿಗಳನ್ನ ಕೇಳ್ತಾ ಇದ್ದೆ. ಅದು ನನಗೆ ಮೊದಲನೇ ಇದೇನೋ ಒಂದು ಅನುಭವ. ಅದಾದ್ಮೇಲೆ ಸ್ವಲ್ಪ ಒಂದು 5-6 ಕ್ಲಾಸ್ ಹೊತ್ತಿಗೆ ಬರೋ ಹೊತ್ತಿಗೆ ನನಗೆ ಕ್ರಿಕೆಟ್ ಆಟದ ಬಗ್ಗೆ ಒಂದು ಪ್ರವೇಶ ಸಿಕ್ಕಿತ್ತು. ಕ್ರಿಕೆಟ್ ಕಾಮೆಂಟ್ರಿಗಳನ್ನು ಕೇಳೋ ಒಂಥರ ಒಂದು ನಿಧಾನಕ್ಕೆ ಆ ಹುಚ್ಚು ಬೆಳೆದಿತ್ತು. ಕ್ರಿಕೆಟ್ ಒಂಥರ ಆಲ್ಮೋಸ್ಟ್ ನಮ್ಮ ನನಗೆ ವೈಯಕ್ತಿಕವಾಗಿ ನನ್ನ ಜೀವಮಾನದ ಸುಮಾರು ಇಲ್ಲಿವರೆಗೂ ಕೂಡ ನನ್ನನ್ನು ಆಕ್ರಮಿಸಿಕೊಂಡಿದೆ ಕ್ರಿಕೆಟ್ ಆಸಕ್ತಿ. ಹಾಗಾಗಿ ಆಮೇಲೆ ಅದೊಂಥರ ಕ್ರಿಕೆಟ್ ಕಾಮೆಂಟ್ರಿ ಕೇಳುವಂತ ಒಂದು ರೋಮಾಂಚಕ ಅನುಭವ ಈಗ ಟಿವಿಯನ್ನು ನೋಡೋದ್ರಲ್ಲಿ ಇಲ್ಲ, ಅದು ಬೇರೆ ಇದು. ಯಾಕೆಂದ್ರೆ ಇವತ್ತು ಕ್ರಿಕೆಟ್ ಪಂದ್ಯಗಳನ್ನು ನಾವು ಟಿವಿಯಲ್ಲಿ ನೋಡುವಾಗ ನಮ್ಮ ಕಣ್ಣೆದುರುಗಡೆನೆ ನಡೀತಿದೆ. ಆ ಅನುಭವ ನಮಗೆ ಸಿಕ್ಕತ್ತೆ, ವಾಸ್ತವದ ಅನುಭವ. ಕ್ರಿಕೆಟ್ ಕಾಮೆಂಟ್ರಿ ಕೇಳುವಾಗ ಪ್ರತಿಯೊಬ್ಬ ಕ್ರಿಕೆಟ್ ಕಾಮೆಂಟ್ರಿ ಕೇಳುಗನಿಗೂ ಅವನ ಮನೋರಂಗದಲ್ಲೇ ಒಂದು ಕ್ರಿಕೆಟ್ ಮ್ಯಾಚ್ ನಡೀತಾ

0: ಇರುತ್ತೆ, ಆ ಎಕ್ಸೈಟ್ಮೆಂಟ್ ಇರೋದು, ಮತ್ತೆ ಅವತ್ತಿನ ಕಾಮೆಂಟೇಟರ್ಗಳು ಅದನ್ನ ವಿವರಿಸ್ತಾ ಇದ್ದಿದ್ದ ರೀತಿ. ಸೊ ಹಾಗೆ ಅದು ಕ್ರಿಕೆಟ್ ಕಾಮೆಂಟ್ರಿ ಎರಡನೇ ನಂಟು.
1: ಅವಿನಾಭಾವ ಸಂಬಂಧ ಹೆಂಗಂದ್ರೆ ಒಂದು ಆಟ ಮತ್ತು ಒಂದು ರೇಡಿಯೋ ಸೆಟ್
0: ಹಾಗೆ. ಆಮೇಲೆ ಬಹುಶಃ ನನ್ನ ಕಾಲೇಜ್ಗೆ ಇದಕ್ಕೆಲ್ಲ ಬರೋ ಹೊತ್ತಿಗೆ ನನಗೆ ಚಿತ್ರಗೀತೆಗಳು ಎಲ್ಲರಿಗೂ ಆಗೋ ಹಾಗೆ ಚಿತ್ರಗೀತೆಗಳ ಮುಖಾಂತರ ಒಂದು ಪರಸ್ಪರ ನಂಟಿತ್ತು. ಕಾಲೇಜಲ್ಲಿ ಒಂದು ಕಾರ್ಯಕ್ರಮ ನಮ್ಮ ಕಾಲೇಜಿಂದ, ಯುವರಾಜಸ್ ಕಾಲೇಜಿಂದ ಒಂದು ಪ್ರೋಗ್ರಾಮ್ ಕೊಟ್ಟಿದ್ವಿ ಮೈಸೂರು ಆಕಾಶವಾಣಿ. ಆಗ ನಾನೊಂದು ಸಣ್ಣ ಕಥೆ ಬರೆದಿದ್ದೆ ಕಾಲೇಜ್ ಪ್ರೋಗ್ರಾಮ್ಗೆ ಅಂತ, ಏನೋ ಒಂದು ಕೆಂಚ ಮತ್ತೆ ಬಂದ ಅಂತ, ಒಂದು ನಗೆ ಕತೆ ಬರೆದಿದ್ದೆ. ಸೊ ಆವಾಗ ಆಕಾಶವಾಣಿಗೆ ರೆಕಾರ್ಡಿಂಗ್ಗೆ ಮೈಸೂರು ಆಕಾಶವಾಣಿಗೆ ಹೋಗಿದ್ ನೆನಪು, ಅದೊಂದು ಅದ್ಭುತವಾದ ಅನುಭವ ಅದು.
1: ಹಾಗೆ ಶುರು ಆಯ್ತು ಅಲ್ವಾ, ಅಂದ್ರೆ ಇದು ಮೊದಲಿನ ದಿನಗಳು. ಈಗ ನೋಡಿ, ಯಾಕಂದ್ರೆ ಸಂಸ್ಥೆಯಲ್ಲಿ ತಾವು ಸಲ್ಲಿಸಿದಂತಹ ಸೇವೆ ಸಲ್ಲಿಸಿದಂತಹ ಒಂದು ಸಂದರ್ಭದಲ್ಲಿ ಸಾಕಷ್ಟು ಬೇರೆ ಬೇರೆ ಕೆಲಸ ಕಾರ್ಯಗಳಲ್ಲಿ ತೊಡಗಿದಿರಿ. ಅನೇಕ ಕಾರ್ಯಕ್ರಮಗಳು, ರೂಪಕಗಳು, ಸರಣಿಗಳು, ನಾಟಕಗಳು, ಎಲ್ಲಾ ಕಡೆನೂ ಕೂಡ ನಿಮ್ಮ ಭಾಗವಹಿಸುವಿಕೆ ಬಹಳ ಉತ್ತಮ ಮಟ್ಟದಲ್ಲೇ ಇತ್ತು. ಈಗ ಉದ್ಘೋಷಕರಾಗಿ ನೀವು ಕೆಲಸಕ್ಕೆ ಸೇರಿದಿರಿ ಅಂತ ಅನ್ನೋಕ್ಕಿಂತ ಏನೇನಾಯ್ತು ಅಂತ, ಈಗ ಆಕಾಶವಾಣಿ ಸಂಸ್ಥೆಗೆ ಸೇರ್ಕೊಂಡ್ರಿ ಮತ್ತೆ ಏನೇನಾಯ್ತು, ಅದ್ರ ಮುಂಚೆ ಎಲ್ಲಿದ್ರಿ, ಅದ್ರ ಬಗ್ಗೆ ಹೇಳಿ.
0: ನಾನು ಆಕಾಶವಾಣಿಗೆ ಸೇರೋದಕ್ಕಿಂತ ಮುಂಚೆ ರೈಲ್ವೇಸ್ನಲ್ಲಿ ಕೆಲಸ ಮಾಡ್ತಿದ್ದೆ. ರೈಲ್ವೇಸಲ್ಲಿ ನಾನು ಟಿಕೆಟ್ ಕಲೆಕ್ಟರ್ ಆಗಿ, ರಿಸರ್ವೇಷನ್ ಕ್ಲರ್ಕ್ ಆಗಿ ಕೆಲಸ ಮಾಡ್ತಾ ಇದ್ದೆ. ಆಮೇಲೆ ಅವಾಗ ಮೈಸೂರು ನಿಲ್ದಾಣನ ಒಂದು ಮಾದರಿ ನಿಲ್ದಾಣ ಅಂತ ಮಾಡಬೇಕು ಅಂತ ಕೇಂದ್ರ ಸರ್ಕಾರದವರು ಮಾಡಿದ್ರು. ಅವಾಗ ಮೊದಲನೇ ಸಾರಿಗೆ ಅಲ್ಲಿ ಪ್ಲಾಟ್ಫಾರ್ಮ್ ಅನೌನ್ಸ್ಮೆಂಟ್ಗಳು ಶುರು ಮಾಡಿದ್ರು. ಸೊ ಅದಕ್ಕೆ ಒಂದು ಇಂಟರ್ವ್ಯೂ ಮಾಡಿದ್ರು. ಅಷ್ಟೊತ್ತಿಗಾಗಲೇ ನಾನು ಇದು ಕ್ಯಾಶುವಲ್ ಅನೌನ್ಸರ್ ಆಗಿ ಕೂಡ ಬರ್ತಾ ಇದ್ದೆ, ಕೆಲಸ ಮಾಡ್ತಾ ಇದ್ದೆ, ಹಾಗಾಗಿ ಬರ್ತಾ ಇದ್ದೆ ಬಿಡುವಿದ್ದಾಗ. ಸೊ ಅದರಿಂದಾಗಿ ನಾನು ಪ್ಲಾಟ್ಫಾರ್ಮ್ ಅನೌನ್ಸರ್ಸ್ ಇದು ಪೋಸ್ಟ್ ಇತ್ತಲ್ಲ ಅದಕ್ಕೆ ಅಪ್ಲೈ ಮಾಡಿ, ಸೊ ಅದು ನನಗೆ ಸಿಕ್ತು. ಸೊ ಮತ್ತೆ ಅಲ್ಲಿ ಕೆಲಸ ಮಾಡುವಾಗ ಮೈಸೂರು ಆಕಾಶವಾಣಿಯಲ್ಲಿ ಕೆಲಸ ಮಾಡ್ತಿದ್ದವರು ಒಬ್ರು ಪ್ರೋಗ್ರಾಮ್ ಎಕ್ಸಿಕ್ಯೂಟಿವ್ ಇದ್ರು, ಶ್ರೀರಾಮ್ ಭಾರತಿ ಅಂತ. ಅವರು ದಿನ ಮೇಲ್ಕೋಟೆಗೆ ಹೋಗಿ ಬಂದು ಮಾಡ್ತಿದ್ರು, ಮೈಸೂರು ಆಕಾಶವಾಣಿಗೂ ಮೇಲ್ಕೋಟೆಗೂ ಅಲ್ಲಿದ್ರು ಅವರು. ಸೊ ಪಾಂಡವಪುರ ತನಕ ಅವರು ರೈಲಲ್ಲಿ ಹೋಗೋರು. ಸೊ ಅವರು ಯಾವಾಗಲೂ ಸಂಜೆ ಎಲ್ಲ ನನ್ನ ಡ್ಯೂಟಿಲಿ ಇದ್ದಾಗ ದಿನ ಕೇಳ್ತಾ ಇದ್ರು ಅನ್ಸುತ್ತೆ. ಒಂದು ದಿನ ಅವರು ಹುಡುಕೊಂಡು ಬಂದಿದ್ರು ನಮ್ಮ ಅನೌನ್ಸರ್ಸ್ ಕ್ಯಾಬಿನ್ಗೆ. ಆಮೇಲೆ ಏನ್ ಮಾಡ್ತೀರಾ ನೀವೆಲ್ಲ ವಿಚಾರಿಸಿ, ಆಮೇಲೆ ನಿಮ್ಗೆ ಆಕಾಶವಾಣಿಲಿ ಏನಾದರೂ ಕೆಲಸ ಮಾಡಕ್ಕೆ ಆಸಕ್ತಿ ಇದೆಯಾ ಅಂತ ಏನೋ ವಿಚಾರಿಸಿದ್ರು. ಜೊತೆಗೆ ನನ್ನ ಇನ್ನೊಬ್ರು ಹಿರಿಯ ಮಿತ್ರ ಆಮೇಲೆ ಆಕಾಶವಾಣಿಗೆ ಸೇರ್ಕೊಂಡ್ಮೇಲೆ ಎಂ ಆರ್ ಸತ್ಯನಾರಾಯಣ ಅಂತ, ನಾನು ಕ್ಯಾಶುವಲ್ ಆಗಿ ಹೋಗ್ತಾ ಇದ್ದಾಗ ಅವರು ಕೂಡ ನಂಗೆ ತುಂಬಾ ಪ್ರೋತ್ಸಾಹ ಕೊಡ್ತಾ ಇದ್ರು. ಸೊ ಅವರು ಇದಕ್ಕೆ ಅಪ್ಲೈ ಮಾಡಿ ಅಂತ ಅಂದ್ರು. ಸೊ ಹಂಗಾಗಿ ನಾನು ರೈಲ್ವೇಸ್ ಅಲ್ಲಿ ಅನೌನ್ಸರ್ ಆಗಿದ್ದವನು, ಆಮೇಲೆ ಆಕಾಶವಾಣಿಗೆ
1: ಅನೌನ್ಸರ್ ಆದ್ರೆ. ನಿಜವಾಗ್ಲೂ ಇದು ಎಷ್ಟು ಅಪರೂಪದ ಸಂದರ್ಭ ನಾನೇನು ಕೇಳ್ತಾ ಇದ್ದೀನಿ ಅಂದ್ರೆ, ನಾವು ಅನೌನ್ಸರ್ ಆಗಿ ನಾನು ಕೂಡ ಕೆಲಸ ಮಾಡ್ತಾ ಇದ್ದೆ. ಎಷ್ಟೋ ಸಲ ಏನಂತ, ನಮ್ಮ ಸಂಸ್ಥೆ ಏನಾದರೂ ಹೆಚ್ಚು ಕಡಿಮೆ ಮುಚ್ಚಿದ್ರೆ ಅಂತ ಆಗಲಿ, ಅಥವಾ ನಾನು ಏನಾದರೂ ಆ ಕೆಲಸದಿಂದ ಹೊರಗಡೆ ಬಂದರೆ ಏನೋ ಆದರೆ, ನಾವು ರೈಲ್ವೇನಲ್ಲಿ ಬೇಕಾದ್ರೆ ಅನೌನ್ಸ್ಮೆಂಟ್ ಮಾಡ್ಬೋದು ಅಂತ ನಾವು ನಕ್ಕು ನಕ್ಕು ಮಾತಾಡ್ತಿದ್ವಿ. ಆದರೆ ನೀವು ನಿಜವಾಗ್ಲೂ ಕೆಲಸ ಮಾಡಿದ್ರಿ. ಬಹುಶಃ ನಮ್ಮ ಉದ್ಘೋಷಕರ ವಲಯದಲ್ಲಿ ನೀವೊಬ್ಬರೇ ಕಾಣಿಸುತ್ತೆ. ನಿಜವಾಗ್ಲೂ ನಾವೇನು ಅಂದು ನಗುತ್ತಿದ್ವಿ, ಈ ಕೆಲಸನೂ ಕೂಡ ಮಾಡಬಹುದು, ನಮ್ಮ ಕೆಲಸನೇ ಇದು ಹೌದು ಅಂತ ಹೇಳಿ ನಾವು ಅಂತಿದ್ವಿ. ಅದನ್ನು ನೀವು ಮಾಡೇ ಬಂದಿದ್ದೀರಿ, ಅಲ್ಲಿಂದ ನೀವು ಆಕಾಶವಾಣಿಗೆ ಬಂದಿದ್ದೀರಿ ನೋಡಿ, ಬಹಳ ವಿಶೇಷ. ಮತ್ತು ಅಲ್ಲಿ ಅನೌನ್ಸ್ಮೆಂಟ್ ಕೊಡೋ ರೀತಿ ಎಷ್ಟು ಆಕರ್ಷಕವಾಗಿರುತ್ತೆ ಅಂತ ಹೇಳಿ, ಅದನ್ನ ಇವಾಗ ಯೂಟ್ಯೂಬ್ಗಳಲ್ಲಿ ಅಲ್ಲಿ ಇಲ್ಲಿ ಕೆಲವೊಬ್ಬರೆಲ್ಲ ಅಲ್ಲಿ ಆ ಕೆಲಸ ಮಾಡ್ತಿದ್ದವರು ಬಂದು ಅದನ್ನ ಮಾಡಿರ್ತಾರೆ, ಅಷ್ಟು ವಿಶೇಷ ಅಂತ. ಅದೊಂದು ಸ್ಟೈಲೇ ಬೇರೆ. ಆದ್ರೆ ಆಕಾಶವಾಣಿ ಯಾವುದೇ ಒಂದು ಶೈಲಿಯನ್ನ ಅಳವಡಿಸಿಕೊಳ್ಳಿಲ್ಲ ಅಂದ್ರೆ, ಒಂದು ಸಾಂಪ್ರದಾಯಿಕವಾಗಿ ಈಗ ಮಂಗಳೂರು ಭಾಗದ ಪ್ರಾದೇಶಿಕ ನೆಲೆಯಲ್ಲಿ ಇದ್ದವರು ಇಲ್ಲಿ ಬಂದಾಗ ಅದೇ ರೀತಿಯಾದಂತಹ ಉದ್ಘೋಷಣೆ ಇರುತ್ತೆ. ಮಂಗಳೂರಿಗೆ ಹೋದ್ರು ಕೂಡ ಅದೇ ರೀತಿ ಇರ್ತದೆ. ಅಲ್ಲಿ ಆ ಭಾಗದ ಪ್ರಾದೇಶಿಕತೆಯನ್ನು ಇಟ್ಕೊಂಡಿರಲ್ಲ ಉದ್ಘೋಷಕರು, ಒಂದು ಸ್ಟೈಲ್ ಅಲ್ಲಿ ಮಾಡ್ತಾರೆ ಅನೌನ್ಸ್ಮೆಂಟ್. ಈ ಕೆಲಸ ಹಿಂಗ್ ಮಾಡ್ತಾ ಮಾಡ್ತಾ ಬಂದಾಗ ಆಕಾಶವಾಣಿಗೆ ಸೇರ್ಕೊಂಡ್ರಿ ನೀವು, ಉದ್ಘೋಷಕರಾಗಿ ಕೆಲಸ ಮಾಡೋಕ್ಕಿಂತ ಜೊತೆ ಜೊತೆಗೆ ಅದ್ರ ಮುಂಚೆ ನೀವು ಕ್ಯಾಶುವಲ್ ಆಗಿ ಕೂಡ ಕೆಲಸ ಮಾಡ್ತಿದ್ವಿ. ಸೊ ಈ ಸಂಸ್ಥೆಯ ಪರಿಚಯ ನಿಮ್ಗೆ ಇತ್ತು. ಅದ್ರ ಮಧ್ಯೆ ನೀವು ದಿಲ್ಲಿಗೆ ಹೋದ್ರಿ ಅಂತ ಗೊತ್ತಾಯ್ತಲ್ಲ.
0: ನಾನು ದೆಹಲಿಗೆ ನ್ಯೂಸ್ ರೀಡರ್ ಆಗಿ ಹೋಗಿದ್ದು, ಅದು ಸುಮಾರು ನಾನು ಆಕಾಶವಾಣಿಗೆ ಸೇರಿದ್ದು ರೆಗ್ಯುಲರ್ ಇದರಲ್ಲಿ ಐ ತಿಂಕ್ 84 ಅಲ್ಲಿ ಸೇರಿದೆ, 84ನೇ ಇಸ್ವಿನಲ್ಲಿ. ಅದಾಗಿ ನಾನು 14 ನಾನು ಮೈಸೂರಲ್ಲಿ ಕೆಲಸ ಮಾಡ್ತಾ ಇದ್ದೆ. ಮೈಸೂರಲ್ಲಿ ಕೆಲಸ ಮಾಡುವಾಗ ಬಿಕಾಸ್ ಅಲ್ಲಿ ತುಂಬ ಕಾರ್ಯಕ್ರಮಗಳ ಅವಕಾಶ ಎಲ್ಲರಿಗೂ ಸಿಗ್ತಾ ಇತ್ತು, ಅದರಲ್ಲೂ ಉದ್ಘೋಷಕರಿಗೂ ತುಂಬ ಅವಕಾಶಗಳು ಇರ್ತಾ ಇತ್ತು. ಸಣ್ಣ ಸ್ಟೇಷನ್ ಅಲ್ಲ, ಎಲ್ಲ ಕಾರ್ಯಕ್ರಮಗಳು ಮಾಡ್ತಾ ಇದ್ವಿ ನಾವು. ಹಾಗಾಗಿ ಬೇರೆ ಬೇರೆ ಕಾರ್ಯಕ್ರಮಗಳೆಲ್ಲ ಮಾಡ್ತಾ ಇದ್ವಿ. ಆಕ್ಚುಲಿ ಸ್ನೇಹಿತರ ಜೊತೆಗೆ ಆಗಾಗ್ಗೆ

0: ಹೇಳ್ತಾಯಿದ್ದೆ. ಆಮೇಲೆ ನಾವು ಇದ್ದ ನನ್ನ ಜೊತೆ ಮಿಕ್ಕವ್ರು ಕೆಲಸ ಮಾಡ್ತಿರೋರ ಆಸಕ್ತಿಗಳು ಮತ್ತೆ ಅವರ ಪರಿಣತಿ ಅವುಗಳ ಮಧ್ಯ ಎಲ್ಲ ತುಂಬಾ ಸಂತೋಷವಾಗಿ ಕೆಲಸ ಮಾಡ್ತಾ ಇದ್ವಿ ಅಂತ ಅನಿಸ್ತಿತ್ತು ಆ ಅನುಭವ ಹೇಳ್ಬೇಕಾದ್ರೆ. ಮತ್ತೆ ತುಂಬಾ ಎನ್ಕರೇಜ್ಮೆಂಟ್ ಕೂಡ ಇರ್ತಿತ್ತು, ಪ್ರೋತ್ಸಾಹಕ್ಕೆ ಬಹಳ ಎನ್ಕರೇಜ್ಮೆಂಟ್ ಇರ್ತಾ ಇತ್ತು. ಸೊ ಕಾರ್ಯಕ್ರಮಗಳ ದೃಷ್ಟಿಯಿಂದ ತುಂಬಾ ಅಫ್ಕೋರ್ಸ್ ಹೊರಗಡೆ ಕೂಡ ಜನ ಅದನ್ನ ಅವಾಗ ಇನ್ನೂ ದೂರದರ್ಶನ ಇನ್ನು
1: ವ್ಯಾಪಕವಾಗಿರಲಿಲ್ಲ,
0: ಅದರಿಂದಾಗಿ ಆಮೇಲೆ ಒಂದು ಸಾಂಸ್ಕೃತಿಕವಾದ ಒಂದು ಐಡೆಂಟಿಟಿ ಇತ್ತು ನೋಡಿ, ಇದಕ್ಕೆ ಅಸ್ತಿತ್ವ ಇದೆ. ಅದರಿಂದಾಗಿ ತುಂಬಾ ಜನ ಇನ್ನೂ ಅವಾಗೆಲ್ಲ ಬಹಳ ಕೇಳ್ತಾ ಇರ್ತಿದ್ರು. ಹಾಗಾಗಿ ಬೇರೆ ಬೇರೆ ರೀತಿಯ ಕಾರ್ಯಕ್ರಮಗಳು ಎಲ್ಲದಕ್ಕೂ, ಆಮೇಲೆ ತುಂಬಾ ದೊಡ್ಡ ದೊಡ್ಡವರೆಲ್ಲ ಬರ್ತಾ ಇದ್ರು ಮೈಸೂರು ಸ್ಟೇಷನ್ಗೆ. ತುಂಬಾ ಸಂತೋಷವಾಗಿ ಬಹಳ ಉತ್ಸಾಹದಲ್ಲಿ ಕೆಲಸ ಮಾಡ್ತಾ ಇದ್ವಿ. ಬಟ್ ಆಫ್ಟರ್ ಸಮ್ ಟೈಮ್ ಒಂದು ಅವಕಾಶ ಸಿಕ್ತು ನನಗೆ, ದೆಹಲಿಯಲ್ಲಿ ವಾರ್ತೆಗಳನ್ನ ಓದೋ ಇದಿತ್ತು ಅವಕಾಶ, ಏನೋ ಅಡ್ವರ್ಟೈಸ್ ಮಾಡಿದ್ದು. ಸೊ ನಾನು ಅಪ್ಲೈ ಮಾಡಿದೆ, ಮತ್ತೆ ನಮ್ಮ ನನ್ನ ಹೆಂಡತಿ ಅನುರಾಧ ಕೂಡ ಅಲ್ಲೇ ಅನೌನ್ಸರ್ ಆಗಿ ಕೆಲಸ ಮಾಡ್ತಾ ಇದ್ವಿ, ನಾವಿಬ್ರು ಅಪ್ಲೈ ಮಾಡಿದ್ವಿ. ಆವಾಗ ಅದ್ರಲ್ಲಿ ಒಂದು ಪೋಸ್ಟ್ ಮಾತ್ರ ಕನ್ನಡ ಇತ್ತು, ಒಂದು ಇಂಗ್ಲಿಷ್ ಇತ್ತು. ಸೊ ನಾನು ಎರಡಕ್ಕೂ ಅಪ್ಲೈ ಮಾಡಿದ್ದೆ. ಅಂಡ್ ಅದೃಷ್ಟ ಅಥವಾ ಇದು ಏನಾದರೂ ಹೇಳಿ, ಅದು ಒಟ್ಟಿನಲ್ಲಿ ನನಗೆ ಇಂಗ್ಲಿಷ್ ವಿಭಾಗದಲ್ಲಿ ಕೆಲಸ ಸಿಕ್ತು, ಮತ್ತೆ ಹಾಗೆ ಅವ್ರಿಗೆ ಕನ್ನಡದಲ್ಲಿ ಸಿಕ್ತು, ನಾವಿಬ್ರು ಡೆಲ್ಲಿ.
1: ಬಹಳ ರೋಚಕವಾದ ಅನುಭವ. ಮತ್ತೆ ಜೊತೆ ಜೊತೆಯಾಗಿ ಇಲ್ಲಿದ್ದವರು ನೀವು ಅಲ್ಲಿ ಹೋಗಿ ವಾರ್ತೆ ವಾಚಕರಾಗಿದ್ರಿ, ಆಮೇಲೆ ಇಂಗ್ಲೀಷಿಗೆ ಹೋದ್ರಿ ನೋಡಿ ನೀವು, ನಿಮ್ದು ಎಷ್ಟು ಒಳ್ಳೆಯ ಕನ್ನಡ ಅಂದ್ರೆ ಅದು ನಮ್ಮ ಕಲಿಕೆ ಮೇಲೆ ಹೋಗುತ್ತೆ. ಅಫ್ಕೋರ್ಸ್ ಬಹಳ ನಮ್ಗೆ ಹೆಮ್ಮೆ ವಿಷಯ ಕೂಡ ಇಂಗ್ಲೀಷ್ ವಾರ್ತೆಯನ್ನು ಓದ್ತಿದ್ರಿ ನೀವು ಅಂತ. ಆದ್ರೆ ಇಂಗ್ಲೀಷ್ ವಾರ್ತಾ ಸೆಕ್ಷನ್ ನಲ್ಲಿ ಕೂಡ ನೀವು ಕೆಲಸ ಮಾಡೋದಂದ್ರೆ ಬಹಳ ವಿಶೇಷ ಅನ್ಬೇಕು. ಎಷ್ಟು ವರ್ಷ ಇದ್ರಿ ಅಲ್ಲಿ?
0: ಹತ್ರ ಹತ್ರ 3 ವರ್ಷ ಇದ್ದೆ ನಾನು. ಆಮೇಲೆ ನನಗೆ ಅಫ್ಕೋರ್ಸ್ ಕಾರಣಾಂತರಗಳಿಂದ ನಾವು ವಾಪಸ್ ಬರಬೇಕಾದ ಒತ್ತಡ ಇತ್ತು ಮನೆ ಕಡೆಯಿಂದ, ಇದರಿಂದ ಹಾಗಾಗಿ ನಾನು ವಾಪಸ್ ಅನೌನ್ಸರ್ ಕ್ಯಾಡರ್ಗೆ ಬರ್ತೀನಿ ಅಂತ ನಾನು ವಾಲಂಟಿಯರ್ ಆಗಿ ನಾನು ಇಲ್ಲಿಗೆ ಬಂದೆ. ಸೊ ಅನುರಾಧ ಅವ್ರಿಗೆ ನ್ಯೂಸ್ ಸ್ಟೇಷನ್ ಇಲ್ಲಿ ನ್ಯೂಸ್ ಇದು ಕನ್ನಡ ನ್ಯೂಸ್ ಡೇ ಇದ್ದಿದ್ದರಿಂದ ಅವರು ಕಂಟಿನ್ಯೂ ಮಾಡಿ.
1: ಓಕೆ ಓಕೆ ಓಕೆ. ಹಾಗೆ ಅಂದ್ರೆ ಅವರು ವಾರ್ತಾ ವಾಚಕರಾಗಿ ಹಾಗೆ ಈ ಕಡೆ ಬಂದ್ಬಿಟ್ರು, ನೀವು
0: ಉದ್ಘೋಷಕನಾಗಿ ಬಂದ್ರೆ.
1: ಈಗ ಈ ಮತ್ತೆ ವಾಪಸ್ ಆ ಒಂದು ವೈಭವ ಮತ್ತು ಒಂದಿಷ್ಟು ಕೆಲಸ ಉತ್ಸಾಹ ಇತ್ಯಾದಿ ಎಲ್ಲವನ್ನು ನಾವು ನಮ್ಮ ಅನುಭವವನ್ನು ಇಲ್ಲಿ ಧಾರೆ ಎರಿಬಹುದಂತ ಹೇಳಿ ಬಂದ್ರಿ ನೀವು. ಎಲ್ಲಿ ಬಂದ್ರಿ, ಮೈಸೂರಿಗೆ ಬಂದ್ರು ಅಥವಾ ಬೆಂಗಳೂರಿಗೆ ಬಂದ್ರು?
0: ನಾನು ಸ್ವಲ್ಪ ಕಾಲ ಮೈಸೂರಲ್ಲಿ ಇದ್ದೆ,
1: ಆಮೇಲೆ
0: ತಿಂಗಳು, ಆಮೇಲೆ ಬೆಂಗಳೂರಲ್ಲಿ ವಿವಿಧ ಭಾರತಿಗೆ
1: ಬಂದ್ರ. ಈಗ ನೋಡಿ, ವಿವಿಧ ಭಾರತಿನಲ್ಲಿ ಕೆಲಸ ಅಂದ್ರೆ ಸ್ವಲ್ಪ ವಿಭಿನ್ನವಾಗೇ ಇದೆ. ಪ್ರೈಮರಿ ಚಾನೆಲ್ ಮುಖ್ಯವಾಹಿನಿಯಲ್ಲಿ ಇರೋದಕ್ಕಿಂತ ಅಲ್ಲಿ ಸ್ವಲ್ಪ ಬೇರೆನೆ. ಸಾಕಷ್ಟು ಜನರ ಸಂಪರ್ಕ ಬರುತ್ತೆ, ಮತ್ತು ಬೇರೆ ಬೇರೆ ಕಾರ್ಯಕ್ರಮಗಳ ಅದರಲ್ಲಿ ತೊಡಗಿಸ್ಕೊಂಡಿದ್ದೀರಿ, ಮತ್ತು ಸರಣಿಗಳನ್ನೆಲ್ಲ ಮಾಡಬೇಕಾಯ್ತೇನೋ ಅಂತ ಅನ್ಸುತ್ತೆ. ನಂಗೆ ಗೊತ್ತಿಲ್ಲ ಆವಾಗ ಆ ಟೈಮ್ನಲ್ಲಿ ಏನೇನಿತ್ತು ಅಂತೇಳಿ. ಯಾವ್ಯಾವ ಕಾರ್ಯಕ್ರಮಗಳಲ್ಲಿ ನೀವು ತೊಡಗಿಸ್ಕೊಂಡ್ರಿ? ಉದ್ಘೋಷಣೆ ಭಾಳ ಪ್ರಮುಖವಾಗಿ ಅದೇ ಒಂದು ಇಷ್ಟದ ಕೆಲಸವಾಗಿತ್ತ ಅಥವಾ ಬೇರೆ ಬೇರೆ ಏನೇನು ಮಾಡ್ತಿದ್ರಿ?
0: ಇಲ್ಲ, ಆ್ಯಕ್ಚುಲಿ ಬೇರೆ ಬೇರೆ ಪ್ರೋಗ್ರಾಮ್ಗಳು ಕೂಡ ಮಾಡ್ತಾ ಇದ್ವಿ. ಈವನ್ ನಾನು ಪ್ರೈಮರಿ ಚಾನಲಲ್ಲಿ ಅನೌನ್ಸರ್ ಆಗಿದ್ದಾಗಲೂ ಕೂಡ ನನಗೆ ಇದು ರೂಪಕಗಳು ಮತ್ತು ನಾಟಕಗಳನ್ನು ಮಾಡಿಸೋ ಅವಕಾಶಗಳು ಸಾಕಷ್ಟು ಇತ್ತು ಮೈಸೂರಲ್ಲಿ. ಹಾಗೆ ಇಲ್ಲಿ ಬಂದಮೇಲೂ ಕೂಡ ರೂಪಕಗಳು ಮತ್ತು ಅವಾಗೆಲ್ಲ ಇದು ಕನ್ನಡ ಸಾಹಿತ್ಯ ಪರಂಪರೆಯ ಇದು ಧ್ವನಿಗಳು, ಮರೆಯಲಾರದ ಇವರು ಮಹನೀಯರು, ಈ ಥರ ಮಾಲಿಕೆಗಳು ಅವುಗಳೆಲ್ಲ ತುಂಬ ಇತ್ತು. ವಿವಿಧ ಭಾರತಿಗೆ ಬಂದಾಗ ಅವುಗಳನ್ನೆಲ್ಲ ಸಾಕಷ್ಟು ಒಂದು ಸೀರೀಸ್ ಮಾಡಿದ್ವಿ. ತುಂಬ ದೊಡ್ಡ ದೊಡ್ಡ ರೈಟರ್ಸು ಪರಿಣಿತರು ಅವುಗಳನ್ನೆಲ್ಲ ಸ್ಕ್ರಿಪ್ಟ್ ಎಲ್ಲ ಬರೆದಿದ್ರು. ವಿಷಯದ ದೃಷ್ಟಿಯಿಂದ ಬಹಳ ಗಾಢವಾಗಿ ಬಹಳ ಆಳವಾದ ವಿಷಯ ಸಾಮಗ್ರಿಗಳು ಇರ್ತಿದ್ವಿ. ಒಂದ್ ರೀತಿಯಲ್ಲಿ ಅದು ಕನ್ನಡ ಸಾಹಿತ್ಯ ಓದದೇ ಇದ್ದವ್ರಿಗೆ ಕನ್ನಡ ಸಾಹಿತ್ಯದ ಬಗ್ಗೆ ಒಂಥರ ತಿಳುವಳಿಕೆ ಬೇಕು ಅಂತನ್ನೋದಾದ್ರೆ ಅವೆಲ್ಲ ನಿಜವಾಗ್ಲೂ ಒಂದಕ್ಕಿಂತ ಒಂದು ಶೈಕ್ಷಣಿಕ ಸಾಮಗ್ರಿ ಇದ್ದ ಹಾಗೆ ಇರ್ತಿದ್ವು. ಮಹಾನ್ ವ್ಯಕ್ತಿಗಳು, ಕನ್ನಡದ ಬರಹಗಾರರು, ಸಂಸ್ಕೃತಿಯಲ್ಲಿ ಉನ್ನತ ಸಾಧನೆಯನ್ನು ಮಾಡಿದವರು, ಅವರುಗಳ ಜೀವನ ಪರಿಚಯ ಮಾತ್ರ ಅಲ್ಲ, ಅವರ ಕೃತಿಗಳು ಏನು, ಹೇಗೆ ಅದು ಕನ್ನಡ ಸಂಸ್ಕೃತಿಯ ಮೇಲೆ ಪ್ರಭಾವ ಬೀರ್ತು ಅಂತ ಈ ಎಲ್ಲ ಇದರ ಸಮಗ್ರ ಚಿತ್ರಣ ಅದರಲ್ಲಿ ಸಿಗ್ತಾ ಇತ್ತು. ಅವುಗಳನ್ನು ಮಾಡೋ ಅವಕಾಶಗಳು ಇತ್ತು. ಮಾಲತಿ, ನಾನು ಮತ್ತೆ ಲಲಿತಾ ಅವರು ಅದರಲ್ಲಿ ಇರ್ತಿದ್ರು,
1: ಲಲಿತಾ ಸತ್ಯಮೂರ್ತಿ
0: ಮಂಜುಳಾ ಅದರ ಸುಮಾರು ದಿವಸ ಅದರ ನಿರ್ವಹಣೆ ಮಾಡ್ತಾ ಇದ್ರು. ಸೊ ಒಟ್ಟಾರೆ ಒಂಥರ ಅದು ತುಂಬಾ ಕಲಿಕೆ ಮತ್ತು ಸಂತೋಷ.

0: ಎರಡು
1: ಎಲ್ಲ ಇತ್ತಲ್ಲ,
0: ಬಹಳ
1: ನಿಜವಾಗ್ಲು ಆ ಜ್ಞಾನ ಸಂಪಾದನೆಯನ್ನು ಕೂಡ, ಅಂದರೆ ನಿಮ್ಮಲ್ಲಿ ಆಲ್ರೆಡಿ ಆ ಒಂದು ದಾಹ ಇತ್ತು ಎಷ್ಟು ಬೇಕು ಅಂತ ಅನ್ನೋದನ್ನು, ಆ ಸ್ವೀಕಾರ ಮಾಡೋ ಮನೋಭಾವ ಬೇಕು, ಮತ್ತು ಒಂಚೂರು ಉತ್ಸಾಹ ಕೂಡ ಇರಬೇಕಾಗತ್ತೆ. ಜ್ಞಾನ ಅಂತ ಅನ್ನೋದು ನಿರಂತರವಾಗಿರುತ್ತೆ, ಕೊನೆ ಉಸಿರಿನ ತನಕನೂ ಇರುತ್ತೆ ಅಂತೇಳಿ. ಸಾಕಪ್ಪ ಅಂತ ಯಾರಾದರೂ ಹೇಳೋರು ಸಿಕ್ಕರೆ ಈಗ ಸಿಗ್ತಾರೇನೋ ಅನ್ಸುತ್ತೆ, ಏ ಓದೋದು ಯಾರಿಗೆ ಬೇಕು ಅಂತೇಳಿ.
2: ನಿವೃತ್ತ ಹಿರಿಯ ಉದ್ಘೋಷಕರಾದ ಕೆವಿ ಬಾಲಸುಬ್ರಹ್ಮಣ್ಯ ಅವರೊಂದಿಗಿನ ಮಾತುಕತೆಯನ್ನ ಕೇಳ್ತಾ ಇದ್ರಿ. ಇವರೊಂದಿಗೆ ಜಾಂಪಣ್ಣ ಆಶೇಹಾಳ್. ಈ ಕಾರ್ಯಕ್ರಮದ ಮುಂದುವರಿದ ಭಾಗ ಮುಂದಿನ ಸಂಚಿಕೆಯಲ್ಲಿ. ಇದುವರೆಗೂ ಆಕಾಶವಾಣಿಯ 90 ವರ್ಷದ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಆಕಾಶ ಬುಟ್ಟಿ ಕೇಳಿದ್ರಿ. ಇದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ. ಆಕಾಶವಾಣಿ

ಕಗ್ಗದ ಸಿರಿ, ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ಧರ್ಮ ಸಂಕಟದಿ ಮನ ತಲ್ಲಣಿಸು ತಿರುವಂದು ನಿರ್ಮಥಿಸು ನಿನ್ನಾತ್ಮವನೆ ಮಮತೆ ಬಿಟ್ಟು. ಧರ್ಮ ಸಂಕಟದಿ ಮನ ತಲ್ಲಣಿಸು ತಿರುವಂದು ನಿರ್ಮಥಿಸು ನಿನ್ನಾತ್ಮವನೆ ಮಮತೆ ಬಿಟ್ಟು. ನಿರ್ಮಮದ ಸದ್ವಿವೇಕದ ದೀಪ ಕಿಂತ ನೀ ನೆಮ್ಮಲಿನ್ನೇನಿಹುದೋ ಮಂಕುತಿಮ್ಮ. ನಿರ್ಮಮದ ಸದ್ವಿವೇಕದ ದೀಪ ಕಿಂತ ನೀಂ ನೆಮ್ಮಲಿನ್ನೇನಿಹುದೋ ಮಂಕುತಿಮ್ಮ.

ಧರ್ಮ ಸಂಕಟಗಳು ಅರ್ಜುನನಿಗೂ ಬಂದಿತ್ತು, ಧರ್ಮರಾಜನಿಗೂ ಬಂದಿತ್ತು. ಅವರಿಗೆ ಪಾರಾಗಲು ಜ್ಞಾನಬೋಧೆಯನ್ನು ಸಾಕ್ಷಾತ್ ಭಗವಾನ್ ಶ್ರೀಕೃಷ್ಣನೇ ಉಪದೇಶಿಸಿ ಅವರನ್ನು ಸರಿದಾರಿಗೆ ತಂದನು. ನಮಗೂ ಬರುತ್ತವೆ. ನಾವು ಹೃದಯ ನಿವಾಸಿಯಾದ ಆತ್ಮಾರಾಮನನ್ನು ನಿರ್ಮಮತೆಯಿಂದ ಶರಣು ಹೋದರೆ ನಮಗೂ ಉತ್ತರ ಸಿಗುತ್ತದೆ. ಹೀಗೆ ದಾರಿ ಸುಗಮವಾಗುತ್ತದೆ. ಮೇಕೆಯ ತರಹ ಮೇ ಮೇ ಅನ್ನೋದೇ ನಾನು ನನ್ನದು ಬಿಡು. ಡಿ ವಿ ಜಿಯವರು ಇನ್ನೊಂದು ಪದ್ಯದಲ್ಲಿ ಹೇಳುತ್ತಾರೆ, ಮೊದಲು ನಾ ನನಗೆ ಮೊದಲ ಊಟ ಮೊದಲಿನ ಪೀಠ ಮೊದಲು ನಾನೆನ್ನುವರು ಬಳಿಕ ಉಳಿದವರು. ಇದು ಲೋಕದೆಲ್ಲ ಕಲಹಗಳ ದುಃಖದ ಮೂಲ. ಅದುಮಿಕೋ ಅಹಂತೆಯನು, ಈ ಅಹಮ್ಮಿಕೆಯನ್ನು ಬಿಟ್ಟು ನಿರ್ಮಮತೆಯ ಜಪವನ್ನು ಹಿಡಿ. ಧರ್ಮ ನಿರ್ಣಯ ಪ್ರಸಂಗದಲ್ಲಿ ಕಲುಷಿತವಾದ ಸ್ವಾರ್ಥದಿಂದ ಧೃತರಾಷ್ಟ್ರನು ಹಳ್ಳಕ್ಕೆ ಬಿದ್ದನು. ಸದ್ವಿವೇಕವೆಂಬ ದೀಪಕ್ಕಿಂತ ಇನ್ನು ಏನನ್ನು ತಾನೇ ನೆಚ್ಚಬಹುದು ಅನ್ನುತ್ತಾರೆ ಡಿ ವಿ ಜಿ ಅವರು.

ಶಕ್ತಿ ಮೀರ್ದ ಪರೀಕ್ಷೆಗಳನ್ನು ವಿಧಿ ನಿಯಮಿಸಿರೆ, ಯುಕ್ತಿ ಮೀರ್ದ ಪ್ರಶ್ನೆಗಳನ್ನು ಕೇಳುತ್ತಿರೆ. ಶಕ್ತಿ ಮೀರ್ದ ಪರೀಕ್ಷೆಗಳನ್ನು ವಿಧಿ ನಿಯಮಿಸಿರೆ, ಯುಕ್ತಿ ಮೀರ್ದ ಪ್ರಶ್ನೆಗಳನ್ನು ಕೇಳುತ್ತಿರೆ. ಚಿತ್ತವನ್ನು ತಿರುಗಿಸೊಳಗಡೆ ನೋಡು ನೋಡಲ್ಲಿ ಸತ್ವದ ಚಿನ್ನ ಝರಿ ಮಂಕುತಿಮ್ಮ. ಚಿತ್ತವನ್ನು ತಿರುಗಿಸೊಳಗಡೆ ನೋಡು ನೋಡಲ್ಲಿ ಸತ್ವದ ಚಿನ್ನ ಝರಿ ಮಂಕುತಿಮ್ಮ.

0: ಒಬ್ಬ ಪತಿರಾಯನು ತಂದೊಡ್ಡುವ ಸಮಸ್ಯೆಗಳನ್ನು, ಸಂಸಾರದ ತಾಪತ್ರಯಗಳನ್ನು ಆ ಗೃಹಿಣಿ ಎಷ್ಟು ಚಾಕಚಕ್ಯತೆಯಿಂದ ನಿಭಾಯಿಸ್ತಾಳೆ ಅದು ಅವಳಿಗೆ ಅಂತಃಸತ್ವದಿಂದ ಬರುತ್ತದೆ. ಇನ್ನು ಆ ವಿಧಿರಾಯ ತಂದೊಡ್ಡುವ ಸಮಸ್ಯೆಗಳು ನಮ್ಮ ಕಲ್ಪನೆಗಳಿಗೆ ಮೀರಿದಂಥವುಗಳು, ನಮ್ಮ ಬುದ್ಧಿ ಸಾಮರ್ಥ್ಯಗಳಿಗೆ ಶಕ್ತಿಗೆ ತಡೆದುಕೊಳ್ಳಲಾರದು ಅನ್ನಿಸುತ್ತದೆ. ತಿಮ್ಮಗುರು ಹೇಳುತ್ತಾರೆ, ನಿನ್ನ ಚಿತ್ತವನ್ನು ಒಳಗಡೆ ತಿರುಗಿಸು, ಅಲ್ಲಿ ಅವಿಚ್ಛಿನ್ನವಾದ ಆತ್ಮಶಕ್ತಿಯ ಊಟ ಚಿಮ್ಮುತ್ತಿದೆ. ಚಿಲುಮೆ, ಆ ಚಿಲುಮೆಯಿಂದ ನೀನು ಶಕ್ತಿಯನ್ನು ಸಂಪಾದಿಸಿಕೊ. ಸತ್ವ, ರಜಸ್ಸು, ತಮಸ್ಸು ಎಂಬ ಗುಣಗಳಿಂದ ಈ ಲೋಕದ ವ್ಯವಹಾರ ನಡೆಯುತ್ತದೆ. ಶುದ್ಧಾಂತಃಕರಣವುಳ್ಳ ಆತ್ಮಕ್ಕೆ ತಟ್ಟತಕ್ಕದ್ದಲ್ಲ. ನೋಡು ನೋಡಲ್ಲಿ ಅಂತ ಎರಡು ಸಲ ಒತ್ತಿ ಹೇಳಿದ್ದಾರೆ ಡಿ ವಿ ಜಿ ಅವರು. ಹೀಗೆ ಲುಕಿಂಗ್ ಈಸ್ ಎ ಡಿಫರೆಂಟ್, ಸೀಯಿಂಗ್ ಈಸ್ ಎ ಡಿಫರೆಂಟ್. ಆಳದಲ್ಲಿ ಗಮನವಿಟ್ಟು ನೋಡು, ಎವೆ ಇಡದೆ ನೋಡು, ಮರಮರವು ಕರೆವುದು ನಿನ್ನ ಕಿವಿ ನಾನಿಸು, ಕಲ್ಲು ಕಲ್ಲೊಳಂ ಸೊಲ್ಲು ಅವಧರಿಸು, ಜೀವ ಜೀವವು ಮುಲಿಯುವುದೊಂದುಲಿಯ. ಭುವನವೇ ಶಿವವಾರ್ತೆ, ಕಣ್ಣುಗಳ ರೆಪ್ಪೆಗಳನ್ನು ಮಿಟುಕಿಸದೇ ನೋಡು, ಪ್ರಪಂಚದಲ್ಲಿರುವ ಮರಮರಗಳು ನಿನ್ನನ್ನು ಕರೆಯುತ್ತಿವೆ. ಕಿವಿಗೊಟ್ಟು ಕೇಳು, ಧ್ವನಿಗಳನ್ನು ಕೇಳುತ್ತೀಯಾ, ಮನಸ್ಸಿಟ್ಟು ಕೇಳು, ಪ್ರತಿಯೊಂದು ಜೀವಿಯು ಒಂದೊಂದು ಮಾತುಗಳನ್ನು ಹೇಳುತ್ತಿದೆ. ಈ ಪ್ರಪಂಚವೆಲ್ಲವೂ ಪರಮಾತ್ಮನ ಸಮಾಚಾರವೇ ಹೌದು. ಸಮುದ್ರದಡೆಯಲ್ಲಿ ಕಪ್ಪೆ ಚಿಪ್ಪು ಸಿಗುತ್ತದೆ, ಡೀಪ್ ಡೌನ್ ಆಫ್ ದ ಸಿ ಹೋದರೆ ಮುತ್ತು ರತ್ನ ಸಿಗುತ್ತದೆ. ಅದೇ ರೀತಿ ಕರ್ಮಯೋಗಿಯು ದೈಹಿಕವಾಗಿ ಭೌತಿಕ ಜಗತ್ತಿನಲ್ಲಿದ್ದರೂ ಸಮಕಾಲದಲ್ಲಿ ತನ್ನ ಮನಸ್ಸನ್ನು ದೇವನತ್ತ ಹರಿಸುತ್ತಾನೆ. ಅವನ ದಿವ್ಯ ಚಿಂತನಾ ಶ್ರುತಿಗೆ ಭಂಗ ಬರದು. ಸಮಸ್ಯೆಗಳು ನನ್ನವು ನಾನೇ ಎಂದು ತಿಳಿದಾಗ ದುಃಖ, ನಾನು ನನ್ನದು ಬಿಟ್ಟು ಯೋಚಿಸಿದಾಗ ದುಃಖ ನಿವಾರಣೆಯಾಗುತ್ತದೆ. ಹೂ ಎತ್ತಿದ ಹಾಗೆ ಅಷ್ಟೇ ಸಲೀಸಾಗಿ ಸಮಸ್ಯೆ ಕರಗಿ ಹೋಗುತ್ತದೆ. ಈ ತತ್ವವನ್ನೇ ಇಲ್ಲಿ ಡಿ ವಿ ಜಿ ಅವರು ಪ್ರತಿಪಾದಿಸಿದ್ದಾರೆ.
1: ಕಗ್ಗದ ಸಿರಿ, ಡಿ ವಿ ಜಿ ಅವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ಗಾಯನ ಆರ್ ಚಂದ್ರಿಕಾ, ವ್ಯಾಖ್ಯಾನ ಡಾಕ್ಟರ್ ಎಚ್ ಎಸ್ ಘಳಿಗಿ, ಸಂಯೋಜನೆ ಎಂಜಿ ಶ್ರೀಹರ್ಷನ್, ಎವಿ ವಿನೋದ್ ಕುಮಾರ್ ಹಾಗೂ ಟಿವಿ ವಿದ್ಯಾಶಂಕರ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ.

ವಸುಧೈವ ಕುಟುಂಬಕಂ, ಇದು ನಮ್ಮ ಪೂರ್ವಜರು ಸಾರಿರುವ ಸಂದೇಶ. ಇಡೀ ಭೂಮಂಡಲ ನಮ್ಮ ಮನೆಯಂತೆ, ಒಂದೇ ಕುಟುಂಬದ ಸದಸ್ಯರಂತೆ ನಾವು ಬಾಳಬೇಕು. ಎಲ್ಲಿದೆ

0: ಪಂಥ, ಭಾಷೆ, ದೇಶ, ಅಂತಸ್ತು ಇವು ಮನುಷ್ಯ ಸಂಬಂಧಗಳ ಸೌಹಾರ್ದವನ್ನು ಕೆಡಿಸುವ ಸಾಧನಗಳಾಗಬಾರದು. ಪ್ರೀತಿ, ವಿಶ್ವಾಸ, ಸಹಬಾಳ್ವೆ, ಆ ಮೂಲಕ ವಿಶ್ವಶಾಂತಿ ನಮ್ಮ ಧ್ಯೇಯವಾಗಬೇಕು.
1: ಒಂದೇ ಬಾಳು, ಒಂದೊಂದೇ ಬದುಕು ಹೊಂದಿಕೊಂಡೇ ನಾವು ಬಾಳಬೇಕು.
2: ಜಗತ್ತಿನ ಅತಿ ಸುಂದರ ತಾಣ ನಮ್ಮ ಮನೆ. ಅಪ್ಪ, ಅಮ್ಮ, ಮಕ್ಕಳು, ಅಜ್ಜ, ಅಜ್ಜಿ, ಬಂಧು ಬಾಂಧವರು, ಈ ಸಂಬಂಧ ಗಟ್ಟಿಯಾಗಬೇಕು. ಅದೇ ಅನುಬಂಧ ಕುಟುಂಬದಾಚೆಗೂ ವಿಸ್ತರಿಸಬೇಕು. ನಾವೆಲ್ಲ ಒಂದು ಎಂಬ ಭಾವ ಸ್ಥಿರಗೊಳ್ಳಬೇಕು. ಮೊದಲು ಮನೆಯೊಳಗೆ ನೆಮ್ಮದಿ ನೆಲೆಸಲಿ, ಅದು ವಿಶ್ವಶಾಂತಿಗೆ ನಾಂದಿಯಾಗಲಿ.
3: ಕೇಳ್ತಾ ಇದ್ದೀರಾ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. ಸಮಯ 7:35 ನಿಮಿಷವಾಗಲಿದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಕನ್ನಡದಲ್ಲಿ ವಾರ್ತೆಗಳು.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಪೂಜಾ ಪ್ರಸಾದ್. ಮುಖ್ಯಾಂಶಗಳು. ತಮಿಳುನಾಡಿನಲ್ಲಿ ವಿಜಯ್ ನೇತೃತ್ವದ ಟಿವಿಕೆಗೆ ಸಿಪಿಐ ಸಿಪಿಎಂ ಬೆಂಬಲ. ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಶಾಸಕಾಂಗ ಪಕ್ಷದ ನಾಯಕರಾಗಿ ಹಿರಿಯ ನಾಯಕ ಸುವೇಂದು ಅಧಿಕಾರಿ ಆಯ್ಕೆ. ಪರಮಾಣು ಶಸ್ತ್ರಾಸ್ತ್ರ ಹೊಂದಲು ಇರಾನ್ಗೆ ಬಿಡುವುದಿಲ್ಲ, ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ಐಪಿಎಲ್ ಟಿ20 ಕ್ರಿಕೆಟ್, ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ಟಾಸ್ ಗೆದ್ದ ಕೋಲ್ಕತ್ತಾ ನೈಟ್ ರೈಡರ್ಸ್ ಫೀಲ್ಡಿಂಗ್ ಆಯ್ಕೆ. ವಾರ್ತೆಗಳ ವಿವರ. ತಮಿಳುನಾಡಿನಲ್ಲಿ ನೂತನ ಸರ್ಕಾರ ರಚನೆಗೆ ಏಕೈಕ ಅತಿದೊಡ್ಡ ಪಕ್ಷವಾದ ನಟ ಜೋಸೆಫ್ ವಿಜಯ್ ನೇತೃತ್ವದ ಟಿವಿಕೆ ಸಿಪಿಐ ಸಿಪಿಎಂ ಮತ್ತು ವಿಸಿಕೆ ಪಕ್ಷಗಳಿಂದ ಬೆಂಬಲ ಕೋರಿದೆ. ಈಗಾಗಲೇ 5 ಶಾಸಕರನ್ನು ಹೊಂದಿರುವ ಕಾಂಗ್ರೆಸ್ ಟಿವಿಕೆಗೆ ಬೆಂಬಲ ನೀಡಿದೆ. ಇಂದು ಸಾಕಷ್ಟು ಚರ್ಚೆಗಳ ನಂತರ ತಲಾ 2 ಶಾಸಕರನ್ನು ಹೊಂದಿರುವ ಸಿಪಿಐ ಮತ್ತು ಸಿಪಿಎಂ ಸರ್ಕಾರ ರಚಿಸಲು ಟಿವಿಕೆಗೆ ಬೇಷರತ್ ಬೆಂಬಲ ಘೋಷಿಸಿವೆ. ಇಂದು ರಾತ್ರಿ ಅಥವಾ ನಾಳೆಯ ಸಭೆಯ ನಂತರ ವಿಸಿಕೆ ತನ್ನ ನಿರ್ಧಾರವನ್ನು ಪ್ರಕಟಿಸುವ ಸಾಧ್ಯತೆ ಇದೆ ಎಂದು ಮೂಲಗಳು ತಿಳಿಸಿವೆ. ಇನ್ನೊಂದೆಡೆ ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ತಮಿಳುನಾಡು ಬಿಜೆಪಿ ರಾಜ್ಯಾಧ್ಯಕ್ಷ ನೈನಾರ್ ನಾಗೇಂದ್ರನ್, ಚುನಾವಣಾ ಫಲಿತಾಂಶಗಳನ್ನು ಬಿಜೆಪಿ ಸೌಜನ್ಯದಿಂದ ಸ್ವೀಕರಿಸಿದೆ. ಯಾವುದೇ ರೀತಿಯಲ್ಲೂ ಟಿವಿಕೆ ಜೊತೆ ಹೊಂದಾಣಿಕೆ ಮಾಡಿಕೊಳ್ಳಲು ಬಿಜೆಪಿ ಬಯಸುವುದಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಹಿರಿಯ ನಾಯಕ ಸುವೇಂದು ಅಧಿಕಾರಿ ಅವರನ್ನು ಇಂದು ಬಿಜೆಪಿ ಶಾಸಕಾಂಗ ಪಕ್ಷದ ನಾಯಕರನ್ನಾಗಿ ಆಯ್ಕೆ ಮಾಡಲಾಗಿದೆ. ಇದರಿಂದಾಗಿ ಅವರು ಪಶ್ಚಿಮ ಬಂಗಾಳದ ಮೊದಲ ಬಿಜೆಪಿ ಮುಖ್ಯಮಂತ್ರಿಯಾಗಲು ದಾರಿ ಸುಗಮವಾಗಿದೆ. ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಸುವೇಂದು ಅಧಿಕಾರಿ ಅವರ ಹೆಸರನ್ನು ಪ್ರಸ್ತಾಪಿಸಲಾಯಿತು. ನೂತನವಾಗಿ ಆಯ್ಕೆಯಾದ ಬಿಜೆಪಿ ಶಾಸಕರು ಮತ್ತು ಪಕ್ಷದ ಹಿರಿಯ ನಾಯಕರ ಸಮ್ಮುಖದಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಅಧಿಕೃತವಾಗಿ ಅವರ ಹೆಸರನ್ನು ಘೋಷಿಸಿದರು. ಕೋಲ್ಕತ್ತಾದ ಬ್ರಿಗೇಡ್ ಪರೇಡ್ ಮೈದಾನದಲ್ಲಿ ನಾಳೆ ಪ್ರಮಾಣ ವಚನ ಸಮಾರಂಭ ನಡೆಯಲಿದೆ. ಇರಾನ್ ಪರಮಾಣು ಶಸ್ತ್ರಾಸ್ತ್ರ ಹೊಂದದಂತೆ ನೋಡಿಕೊಳ್ಳಲು ಅಮೆರಿಕ ಮತ್ತು ಐರೋಪ್ಯ ಒಕ್ಕೂಟ ಒಗ್ಗೂಡಿವೆ ಎಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. ಈ ಕುರಿತು ಸಾಮಾಜಿಕ ಮಾಧ್ಯಮದಲ್ಲಿ ಡೊನಾಲ್ಡ್ ಟ್ರಂಪ್ ಯುರೋಪ್ ಆಯೋಗದ ಅಧ್ಯಕ್ಷೆ ಉರ್ಸುಲಾ ವನ್ ಡೆವ್ ಲೆಯನ್ ಅವರೊಂದಿಗೆ ದೂರವಾಣಿಯ ಮೂಲಕ ತಾವು ಮಾತನಾಡಿದ್ದು ಪಶ್ಚಿಮ ಏಷ್ಯಾದಲ್ಲಿನ ಪರಿಸ್ಥಿತಿ ಕುರಿತು ಚರ್ಚಿಸಲಾಗಿದೆ. ಲಕ್ಷಾಂತರ ಜನರ ಮರಣಕ್ಕೆ ಕಾರಣವಾಗುವ ಶಸ್ತ್ರಾಸ್ತ್ರಗಳನ್ನು ಹೊಂದುವುದಕ್ಕೆ ಯಾವುದೇ ಕಾರಣಕ್ಕೂ ಅವಕಾಶ ನೀಡುವುದಿಲ್ಲ ಎಂದು ತಿಳಿಸಿದ್ದಾರೆ. ಇದೇ ವೇಳೆ ಅಮೆರಿಕ ಮತ್ತು ಐರೋಪ್ಯ ಒಕ್ಕೂಟದ ನಡುವಿನ ವಾಣಿಜ್ಯ ಬಾಂಧವ್ಯಗಳ ಕುರಿತು ಚರ್ಚಿಸಲಾಯಿತು. ಈ ಸಂದರ್ಭದಲ್ಲಿ ಸುಂಕ ಕಡಿತಗಳ ಕುರಿತ ಬದ್ಧತೆಗಳನ್ನು ಈಡೇರಿಸುವಂತೆ ಐರೋಪ್ಯ ಒಕ್ಕೂಟಕ್ಕೆ ಒತ್ತಾಯಿಸಲಾಯಿತು ಎಂದು ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. ಜಾಗತಿಕ ಆರ್ಥಿಕ ಸ್ಥಿರತೆಯ

0: ಆಧಾರ ಸ್ತಂಭವಾಗಿ ಬೆಳೆಯುತ್ತಿರುವ ಭಾರತದ ಪಾತ್ರವನ್ನು ವಿದೇಶಾಂಗ ವ್ಯವಹಾರಗಳ ಸಚಿವ ಡಾಕ್ಟರ್ ಎಸ್ ಜೈಶಂಕರ್ ಒತ್ತಿ ಹೇಳಿದ್ದಾರೆ. ಸುರಿನಾಮ್ನಲ್ಲಿರುವ ಸುರಿನಾಮೀಸ್ ಸಮಾಜದ ವಿವಿಧ ವರ್ಗಗಳ ಪ್ರತಿನಿಧಿಗಳನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಈ ವರ್ಷ ಜಾಗತಿಕ ಬೆಳವಣಿಗೆಯ ಐಎಂಎಫ್ ಅಂದಾಜಿನ ಪ್ರಕಾರ ಭಾರತ ಒಟ್ಟು ಜಾಗತಿಕ ಬೆಳವಣಿಗೆಯ ಶೇಕಡ 17% ಕೊಡುಗೆ ನೀಡುತ್ತದೆ ಎಂದು ತಿಳಿಸಿದ್ದಾರೆ. ಇದರ ಪ್ರಕಾರ ಭಾರತ 2026 ಜಾಗತಿಕ ನೈಜ ಜಿಡಿಪಿಯ ಬೆಳವಣಿಗೆಯ ಗಣನೀಯ ಶೇಕಡ 17% ಪಾಲನ್ನು ಹೊಂದಲಿದೆ. ವಿಶ್ವದಲ್ಲಿ ವೇಗವಾಗಿ ವಿಸ್ತರಿಸುತ್ತಿರುವ ಪ್ರಮುಖ ಆರ್ಥಿಕತೆಯಾಗಿ ತನ್ನ ಸ್ಥಾನಮಾನವನ್ನು ಭಾರತ ಕಾಯ್ದುಕೊಳ್ಳುತ್ತದೆ ಎಂದು ಡಾ ಎಸ್ ಜೈಶಂಕರ್ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಭಾರತ ವಿಶ್ವದ ವೇಗವಾಗಿ ಬೆಳೆಯುತ್ತಿರುವ ವಿಮಾನಯಾನ ಮಾರುಕಟ್ಟೆಯಾಗಿ ಮಾತ್ರವಲ್ಲದೆ ವಿಮಾನ ಗುತ್ತಿಗೆ ಮತ್ತು ಹಣಕಾಸು ಹೂಡಿಕೆಯ ಪ್ರಮುಖ ಜಾಗತಿಕ ತಾಣವಾಗಿಯೂ ವೇಗವಾಗಿ ರೂಪಾಂತರಗೊಳ್ಳುತ್ತಿದೆ ಎಂದು ಕೇಂದ್ರ ವಿಮಾನಯಾನ ಸಚಿವ ಕೆ ರಾಮ್ ಮೋಹನ್ ನಾಯ್ಡು ತಿಳಿಸಿದ್ದಾರೆ. ಗುಜರಾತ್ನ ಗಾಂಧಿನಗರದ ಗಿಫ್ಟ್ ಸಿಟಿಯಲ್ಲಿ ನಡೆದ ಭಾರತ ವಿಮಾನ ಗುತ್ತಿಗೆ ಮತ್ತು ಹೂಡಿಕೆ ಶೃಂಗಸಭೆ 2.0 ಉದ್ದೇಶಿಸಿ ಮಾತನಾಡಿದ ಅವರು, ದೇಶದ ವಿಮಾನಯಾನ ಕ್ಷೇತ್ರದಲ್ಲಿನ ಸುಧಾರಣೆಗಳು ಮತ್ತು ಮೂಲಸೌಕರ್ಯ ಅಭಿವೃದ್ಧಿಯು ಅಂತಾರಾಷ್ಟೀಯ ಹೂಡಿಕೆದಾರರನ್ನು ಆಕರ್ಷಿಸುತ್ತಿದೆ. ಇದು ಭಾರತವನ್ನು ವಿಮಾನಯಾನದ ಹಣಕಾಸು ವ್ಯವಹಾರಗಳ ಪ್ರಮುಖ ಕೇಂದ್ರವನ್ನಾಗಿ ಮಾಡಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ವಲಸೆ ಕುರಿತಂತೆ ಭಾರತದ ಕ್ರಮವು ವಲಸಿಗರ ರಕ್ಷಣೆ, ಸಮಗ್ರ ಆಡಳಿತ ಮತ್ತು ಅಂತಾರಾಷ್ಟೀಯ ಸಹಕಾರದ ವಿಧಾನಗಳಿಂದ ನಿರ್ದೇಶಿಸಲ್ಪಟ್ಟಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಖಾತೆ ರಾಜ್ಯ ಸಚಿವ ಕೀರ್ತಿವರ್ಧನ್ ಸಿಂಗ್ ಹೇಳಿದ್ದಾರೆ. ನ್ಯೂಯಾರ್ಕ್ನಲ್ಲಿ ನಡೆದ ಅಂತಾರಾಷ್ಟೀಯ ವಲಸೆ ಪರಿಶೀಲನಾ ವೇದಿಕೆಯ ನಿಯೋಗಗಳನ್ನು ಉದ್ದೇಶಿಸಿ ಅವರು, ಭಾರತ 23 ದೇಶಗಳೊಂದಿಗೆ ಸಮಗ್ರ ದ್ವಿಪಕ್ಷೀಯ ವಲಸೆ ಕುರಿತ ಒಪ್ಪಂದಗಳು ಮತ್ತು ಒಡಂಬಡಿಕೆಗಳನ್ನು ಅಖೈರುಗೊಳಿಸಿವೆ. ವಲಸೆಯು ಮುಖ್ಯವಾಗಿ ಜನರು ಮತ್ತು ಅವರ ಅಶೋತ್ತರ ಸ್ಥಿತಿಸ್ಥಾಪಕತ್ವ ಹಾಗೂ ಕೊಡುಗೆಗಳಿಗೆ ಸಂಬಂಧಿಸಿದ್ದಾಗಿದೆ. ಒಳಗೊಳ್ಳುವಿಕೆ ಮತ್ತು ಮಾನವೀಯತೆ ಕಾರ್ಯಚೌಕಟ್ಟು ರೂಪಿಸುವುದು ಭಾರತದ ಪ್ರಯತ್ನವಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಇದಕ್ಕೂ ಮುನ್ನ ಸಚಿವ ಕೀರ್ತಿವರ್ಧನ್ ಸಿಂಗ್ ವಿಶ್ವಸಂಸ್ಥೆ ಪ್ರಧಾನ ಕಾರ್ಯದರ್ಶಿ ಆಂಟೋನಿಯೋ ಗುಟೆರಸ್ ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಿದರು. ಭಯೋತ್ಪಾದನೆಯನ್ನು ಕಾರ್ಯತಂತ್ರದ ಪಾಲುದಾರರಾಗಿ ಎದುರಿಸುವಲ್ಲಿ ದ್ವಿಪಕ್ಷೀಯ ಸಹಕಾರದ ಮಹತ್ವವನ್ನು ಭಾರತ ಮತ್ತು ಸಿಂಗಾಪುರ ಒತ್ತಿ ಹೇಳಿವೆ. ಭಾರತ ಮತ್ತು ಸಿಂಗಾಪುರ ನಡುವಿನ ಭಯೋತ್ಪಾದನೆ ಮತ್ತು ಅಂತಾರಾಷ್ಟೀಯ ಅಪರಾಧಗಳನ್ನು ಎದುರಿಸುವ ಜಂಟಿ ಕಾರ್ಯಕಾರಿ ಗುಂಪಿನ 5ನೇ ಸಭೆ ನವದೆಹಲಿಯಲ್ಲಿ ನಡೆಯಿತು. ಗಡಿಯಾಚೆಗಿನ ಭಯೋತ್ಪಾದನೆ ಸೇರಿದಂತೆ ಭಯೋತ್ಪಾದನೆಯ ಎಲ್ಲ ರೂಪಗಳು ಮತ್ತು ಅಭಿವ್ಯಕ್ತಿಗಳನ್ನು ಜಂಟಿ ಕಾರ್ಯಕಾರಿ ಗುಂಪು ನಿಸ್ಸಂದಿಗ್ಧವಾಗಿ ಮತ್ತು ಬಲವಾಗಿ ಖಂಡಿಸಿತು ಹಾಗೂ ಭಯೋತ್ಪಾದನೆಯ ಬಗ್ಗೆ ಶೂನ್ಯ ಸಹಿಷ್ಣುತೆಯ ತತ್ವವನ್ನು ಪುನರುಚ್ಚರಿಸಿತು. ಕಳೆದ ವರ್ಷ April 22 ಪಹಲ್ಗಾಮ್ ಭಯೋತ್ಪಾದಕ ದಾಳಿ ಮತ್ತು ಕಳೆದ ವರ್ಷ November 10 ನವದೆಹಲಿಯ ಕೆಂಪುಕೋಟೆ ಬಳಿ ನಡೆದ ಭಯೋತ್ಪಾದಕ ಘಟನೆಯನ್ನು ಸಿಂಗಾಪುರ ಖಂಡಿಸಿತು ಮತ್ತು ಭಯೋತ್ಪಾದನೆಗೆ ಕಾರಣರಾದವರನ್ನು ಹೊಣೆಗಾರರನ್ನಾಗಿ ಮಾಡಬೇಕು ಎಂದು ಸಿಂಗಾಪುರ ಒತ್ತಿ ಹೇಳಿದೆ. ಸಭೆಯ ಅಧ್ಯಕ್ಷತೆಯನ್ನು ವಿದೇಶಾಂಗ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಡಾ ವಿನೋದ್ ಬಹಾಡೆ ಮತ್ತು ಸಿಂಗಾಪುರದ ಗೃಹ ಸಚಿವಾಲಯದ ಉಪಕಾರ್ಯದರ್ಶಿ ನ್ಗಿಯಾಮ್ ಶಿಹ್ ಚುನ್ ವಹಿಸಿದ್ದರು. ದೆಹಲಿಯ ಅರುಣ್ ಜೇಟ್ಲಿ ಕ್ರೀಡಾಂಗಣದಲ್ಲಿಂದು ನಡೆಯುತ್ತಿರುವ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಹಾಗೂ ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡಗಳು ಮುಖಾಮುಖಿಯಾಗಿವೆ. ಟಾಸ್ ಗೆದ್ದ ಕೋಲ್ಕತ್ತಾ ನೈಟ್ ರೈಡರ್ಸ್ ಫೀಲ್ಡಿಂಗ್ ಆಯ್ಕೆ ಮಾಡಿಕೊಂಡಿದೆ. ಶಾಂಘೈನಲ್ಲಿ ಇಂದು ನಡೆದ ಆರ್ಚರಿ ವಿಶ್ವಕಪ್ ಹಂತ 2 ಮಹಿಳೆಯರ ರಿಕರ್ವ್ ವೈಯಕ್ತಿಕ ಸ್ಪರ್ಧೆಯಲ್ಲಿ ಭಾರತದ ಸಿಮ್ರನ್ಜೀತ್ ಕೌರ್ ಸೆಮಿಫೈನಲ್ ಪ್ರವೇಶಿಸಿದ್ದಾರೆ. ವಿಶ್ವಕಪ್ ಫೈನಲ್ ಹಂತಕ್ಕೆ ಮೊದಲ ಬಾರಿಗೆ ಪ್ರವೇಶಿಸಿರುವ ಸಿಮ್ರನ್ಜೀತ್ ಕ್ವಾರ್ಟರ್ ಫೈನಲ್ನಲ್ಲಿ ಚೈನೀಸ್ ತೈಪೆಯ ಎದುರಾಳಿಯನ್ನು 6-0 ಅಂತರದಿಂದ ಸೋಲಿಸಿದರು. ಇದಕ್ಕೂ ಮೊದಲು ನಿನ್ನೆ ನಡೆದ ಸೆಮಿಫೈನಲ್ನಲ್ಲಿ ಭಾರತೀಯ ಮಹಿಳಾ ರಿಕರ್ವ್ ತಂಡ ದಾಖಲೆಯ 10 ಬಾರಿಯ ಒಲಿಂಪಿಕ್

ಚಾಂಪಿಯನ್ಶಿಪ್. ದಕ್ಷಿಣ ಕೊರಿಯಾ ವಿರುದ್ಧ ಅದ್ಭುತ ಜಯ ಸಾಧಿಸುವ ಮೂಲಕ ಪಂದ್ಯಾವಳಿಯಲ್ಲಿ ದೇಶದ ಮೊದಲ ಪದಕವನ್ನು ಖಚಿತಪಡಿಸಿತು. ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಸ್ರಿ ಅವರು ಅಬುಧಾಬಿಯಲ್ಲಿ ಯುಎಇಯ ಅಂತಾರಾಷ್ಟ್ರೀಯ ಸಹಕಾರ ಖಾತೆ ರಾಜ್ಯ ಸಚಿವ ಮತ್ತು ಭಾರತದ ವಿಶೇಷ ರಾಯಭಾರಿ ರೀಮ್ ಅಲ್ ಹಶಿಮಿ ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಿದರು. ಭಾರತ ಯುಎಇ ಸಮಗ್ರ ಕಾರ್ಯತಂತ್ರದ ಪಾಲುದಾರಿಕೆ ಮತ್ತು ಪರಸ್ಪರ ಆಸಕ್ತಿಯ ಜಾಗತಿಕ ವಿಷಯಗಳ ಕುರಿತು ಸಭೆಯಲ್ಲಿ ಚರ್ಚಿಸಲಾಯಿತು. ಉಭಯ ನಾಯಕರು ವ್ಯಾಪಾರ, ಹೂಡಿಕೆ, ಇಂಧನ, ರಕ್ಷಣೆ, ಫಿನ್ಟೆಕ್, ಆರೋಗ್ಯ, ಶಿಕ್ಷಣ, ಪ್ರಾದೇಶಿಕ ಪರಿಸ್ಥಿತಿ ಮತ್ತು ಪರಸ್ಪರ ಆಸಕ್ತಿಯ ಜಾಗತಿಕ ವಿಷಯಗಳ ಕುರಿತು ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಂಡರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ತಮಿಳುನಾಡಿನಲ್ಲಿ ವಿಜಯ್ ನೇತೃತ್ವದ ಟಿವಿಕೆಗೆ ಸಿಪಿಐ ಸಿಪಿಎಂ ಬೆಂಬಲ. ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಶಾಸಕಾಂಗ ಪಕ್ಷದ ನಾಯಕರಾಗಿ ಹಿರಿಯ ನಾಯಕ ಸುವೇಂದು ಅಧಿಕಾರಿ ಆಯ್ಕೆ. ಪರಮಾಣು ಶಸ್ತ್ರಾಸ್ತ್ರ ಹೊಂದಲು ಇರಾನ್ಗೆ ಬಿಡುವುದಿಲ್ಲ, ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ಐಪಿಎಲ್ ಟಿ20 ಕ್ರಿಕೆಟ್, ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ಟಾಸ್ ಗೆದ್ದ ಕೋಲ್ಕತ್ತಾ ನೈಟ್ ರೈಡರ್ಸ್ ಫೀಲ್ಡಿಂಗ್ ಆಯ್ಕೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05 ಕ್ಕೆ.

0: ಜನಗಣತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರಿಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.
1: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
2: ಇದು ನಿಮ್ಮ ಮೆಚ್ಚಿನ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. ಸಮಯ 7:46:06. ಸೇಫ್ ಡ್ರೈವ್ ಗಾನಭಜಾನ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಅಣ್ಣಾವ್ರ ಚಿತ್ರದ ಹಾಡನ್ನ ಈಗ ಕೇಳೋಣ. ಕೆ ಕಲ್ಯಾಣ್ ಅವರು ಬರೆದ ಹಾಡಿಗೆ ರಾಜೇಶ್ ರಾಮನಾಥ್ ಅವರ ಸಂಗೀತವಿದೆ. ಹಾಡಿದ್ದಾರೆ ಬದ್ರಿ ಪ್ರಸಾದ್ ಮತ್ತು ನಾಗಚಂದ್ರಿಕಾ.

ಇವತ್ತಿನ ಗಾನಭಜನ ಕಾರ್ಯಕ್ರಮದಲ್ಲಿ ಪ್ರಸಾರವಾದ ಹಾಡುಗಳು ಇಷ್ಟ ಆದವು ಅಂತ ತ್ರಿಣಿ ತಾಲೂಕು ಚಿಕ್ಕುಡ ಗ್ರಾಮದ ಶ್ರೀಶೈಲ ತೇಲಿ ಆದಿತ್ಯ ಶಿವಲೀಲ ಮತ್ತು ಮನೆಯವರು ಸಂದೇಶ ಕಳಿಸ್ಕೊಟ್ರೆ. ಕವಿತಾ ಶ್ರೀನಿವಾಸ್ ಅವರು ಸಂದೇಶವನ್ನು ರವಾನಿಸಿದ್ದಾರೆ. ವಯಸ್ ಕಾಲೋನಿ ಧಾರವಾಡದಿಂದ ಅಮೃತ ರಮೇಶ್ ಅವರು, ಚಿತ್ರದುರ್ಗದಿಂದ ಹನುಮಂತಪ್ಪ ಹುಲಗಮ್ಮನವರ್, ಅಕ್ಷಯ್ ಪಾರ್ಕ್ ಕೊಕ್ಕುಲ್ ರಸ್ತೆ, ಹುಬ್ಬಳ್ಳಿಯಿಂದ ವಿಜಯಕುಮಾರ್ ಮುಳೆ ಶಿರಾಳಕೊಪ್ಪ, ಇಲ್ಲಿಂದ ಹೂವಾಲೆ ಲಕ್ಷ್ಮಿ ಚಂದ್ರಶೇಖರ್ ವಿದ್ಯಾನಗರ ಹರಿಹರದಿಂದ, ಹಲಸೂರಿನ ರಾಜೇಶ್ ಅವರು ಬಾಗಲಕೋಟೆ ಜಿಲ್ಲೆ ಬನಹಟ್ಟಿಯ ಅಂಕುಶ್ ದೀಪ ಮಹದೇವ ಗುಮ್ಮಟ್ಟಿಯವರು, ಎಸ್ ರಾಜುವರು ಚಿಕ್ಕ ಅಂಕನ ಹಳ್ಳಿಯಿಂದ ರಾಜು ಹೊಯ್ಸಳ ತ್ರಿವೇಣಿ ಸುದರ್ಶನ್, ಜೆ ಪಿ ನಗರ ಇಲ್ಲಿಂದ ಸಂದೇಶ ಕಳಿಸ್ಕೊಟ್ರೆ ಕೌಸಲ್ಯ ಅವರು ಬನಶಂಕರಿಂದ, ಮಂಡಿಕಲ್ ಕೃಪಾ ಅವರ ಸಂದೇಶ ಬಂದಿದೆ, ನಾಗರತ್ನ ಅವರು ರಾಜಾಜಿನಗರದಿಂದ, ಮಂಜುನಾಥ ಪಿ ಕಲ್ಲತಮ್ಮನಹಳ್ಳಿಯಿಂದ, ಉಮೇಶ್ ಸಿರಿಗೆರೆ ದಾವಣಗೆರೆಯಿಂದ ಸಂದೇಶವನ್ನು ರವಾನಿಸಿ ಕಾರ್ಯಕ್ರಮ ಕೇಳ್ತಾ ಇದ್ದೀವಿ ಅಂತಿದ್ದಾರೆ. ಈಗ ವಂದಾಗೋಣ ಬಾ ಚಿತ್ರದ ಹಾಡನ್ನು ಕೇಳೋಣ. ನಂದಿತಾ ಮತ್ತು ಅನೂಪ್ ಅವರು ಹಾಡಿರುವ ಈ ಗೀತೆಯನ್ನು ಬರೆದು ಸಂಗೀತ ನೀಡಿದ್ದಾರೆ ಹಂಸಲೇಖ.

ಶ್ರೀರಾಮ್ ಚಿತ್ರದ ಹಾಡಿನೊಂದಿಗೆ ಇವತ್ತಿನ ಗಾನವಚನ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು. ಇದಾಗಿತ್ತು ಇವತ್ತಿನ ಸೇಫ್ ಡ್ರೈವ್ ಕಾರ್ಯಕ್ರಮ. ಕಾರ್ಯಕ್ರಮವನ್ನು ಆಲಿಸಿದ ಜೊತೆಗೆ ಆಲಿಸಿ ಸಂದೇಶ ರವಾನಿಸಿದ ಎಲ್ಲರಿಗೂ ಧನ್ಯವಾದಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಭಯೋತ್ಪಾದನೆಯನ್ನು ಕಾರ್ಯತಂತ್ರದ ಪಾಲುದಾರರಾಗಿ ಎದುರಿಸುವಲ್ಲಿ ದ್ವಿಪಕ್ಷೀಯ ಸಹಕಾರದ ಮಹತ್ವವನ್ನು ಭಾರತ ಮತ್ತು ಸಿಂಗಾಪುರ ಒತ್ತಿ ಹೇಳಿವೆ. ಭಾರತ ಮತ್ತು ಸಿಂಗಾಪುರ ನಡುವಿನ ಭಯೋತ್ಪಾದನೆ ಮತ್ತು ಅಂತಾರಾಷ್ಟೀಯ ಅಪರಾಧಗಳನ್ನು ಎದುರಿಸುವ ಜಂಟಿ ಕಾರ್ಯಕಾರಿ ಗುಂಪಿನ 5ನೇ ಸಭೆ ನವದೆಹಲಿಯಲ್ಲಿ ನಡೆಯಿತು. ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಸ್ರಿ ಅವರು ಅಬುಧಾಬಿಯಲ್ಲಿ ಯುಎಇಯ ಅಂತಾರಾಷ್ಟೀಯ ಸಹಕಾರ ಖಾತೆ ರಾಜ್ಯ ಸಚಿವ ಮತ್ತು ಭಾರತದ ವಿಶೇಷ ರಾಯಭಾರಿ ರೀಮ್ ಅಲ್ ಹಶಿಮಿ ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಿದರು. ಭಾರತ ಯುಎಇ ಸಮಗ್ರ ಕಾರ್ಯತಂತ್ರದ ಪಾಲುದಾರಿಕೆ ಮತ್ತು ಪರಸ್ಪರ ಆಸಕ್ತಿಯ ಜಾಗತಿಕ ವಿಷಯಗಳ ಕುರಿತು ಸಭೆಯಲ್ಲಿ ಚರ್ಚಿಸಲಾಯಿತು. ನೈಋತ್ಯ ರೈಲ್ವೆ ಸುರಕ್ಷತಾ ದಳವು ಈ ವರ್ಷ ಏಪ್ರಿಲ್ನಲ್ಲಿ 67 ಮಕ್ಕಳನ್ನು ರಕ್ಷಿಸಿ 1 ಕೋಟಿಗೂ ಹೆಚ್ಚು ಮೌಲ್ಯದ ಆಸ್ತಿಗಳನ್ನು ವಶಪಡಿಸಿಕೊಂಡಿದೆ. ನನ್ಹೆ ಫರಿಸ್ತೆ ಕಾರ್ಯಾಚರಣೆಯ ಅಡಿಯಲ್ಲಿ ನೈಋತ್ಯ ರೈಲ್ವೆಯು 12 ಹುಡುಗಿಯರು ಸೇರಿದಂತೆ 67 ಮಕ್ಕಳನ್ನು ರಕ್ಷಿಸಿದೆ. ರಾಷ್ಟೀಯ ಹೆದ್ದಾರಿ 150A ರಾಯಚೂರು ಜಿಲ್ಲೆಯ ಹತ್ತಿಗೂಡೂರು ತಿಂಥಣಿ ಸೇತುವೆ ಲಿಂಗಸೂಗೂರು ವಿಭಾಗದ ವಿಸ್ತರಣೆ ಹಾಗೂ ಮರು ನಿರ್ಮಾಣ ಕಾಮಗಾರಿಗೆ ಕೇಂದ್ರ ಸರ್ಕಾರ ಸಕಾರಾತ್ಮಕ ಸ್ಪಂದನೆ ನೀಡಿದ್ದು, ಕಾಮಗಾರಿಯನ್ನು 2026-27 ಸಾಲಿನ ವಾರ್ಷಿಕ ಯೋಜನೆಯಲ್ಲಿ ಸೇರಿಸಲಾಗಿದೆ ಎಂದು ಸಂಸದ ಜಿ ಕುಮಾರನಾಯ್ಕ ತಿಳಿಸಿದ್ದಾರೆ. ರಾಷ್ಟೀಯ ಆರೋಗ್ಯ ಪ್ರಾಧಿಕಾರ ಎನ್ಎಚ್ಎ ಸಹಯೋಗದೊಂದಿಗೆ ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯ 2 ದಿನಗಳ ಆಟೋ ಅಡ್ಜುಡಿಕೇಷನ್ ಹ್ಯಾಕಥಾನ್ 2026 ಬೆಂಗಳೂರಿನ ಭಾರತೀಯ ವಿಜ್ಞಾನ ಸಂಸ್ಥೆಯಲ್ಲಿ ಇಂದು ಚಾಲನೆ ನೀಡಲಾಯಿತು. ಕೆಂಪೇಗೌಡ ಬಸ್ ನಿಲ್ದಾಣದಿಂದ ರಾಮನಗರಕ್ಕೆ ಈಗಾಗಲೇ ಸಂಚರಿಸುತ್ತಿರುವ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಯ ವಜ್ರ ವಿಸ್ತಾರ ಹವಾನಿಯಂತ್ರಿತ ಸಾರಿಗೆಗಳನ್ನು ಸಾರ್ವಜನಿಕರ ಬೇಡಿಕೆಗೆ ಅನುಗುಣವಾಗಿ ಚನ್ನಪಟ್ಟಣದವರೆಗೆ ವಿಸ್ತರಿಸಲಾಗಿದೆ ಎಂದು ಚನ್ನಪಟ್ಟಣ ಶಾಸಕ ಸಿಪಿ ಯೋಗೇಶ್ವರ್ ತಿಳಿಸಿದ್ದಾರೆ. ದೆಹಲಿಯ ಅರುಣ್ ಜೇಟ್ಲಿ ಕ್ರೀಡಾಂಗಣದಲ್ಲಿಂದು ನಡೆಯುತ್ತಿರುವ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಕೋಲ್ಕತ್ತಾ ನೈಟ್ ರೈಡರ್ಸ್ ವಿರುದ್ದ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡುತ್ತಿರುವ ಡೆಲ್ಲಿ ಕ್ಯಾಪಿಟಲ್ಸ್ ಇತ್ತೀಚಿನ ವರದಿಯಂತೆ 7 ಓವರ್ಗಳಲ್ಲಿ 1 ವಿಕೆಟ್ ನಷ್ಟಕ್ಕೆ 62 ರನ್ ಮಾಡಿ ಆಡುತ್ತಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ರಾತ್ರಿ 10 ಗಂಟೆಗೆ.

ಕಾರ್ಯಕ್ರಮ ಯುವಧ್ವನಿ ಇವತ್ತಿನ ಯುವಧ್ವನಿ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಆತ್ಮೀಯ ಸ್ವಾಗತ. ಇವತ್ತಿನ ಯುವಧ್ವನಿ ಕಾರ್ಯಕ್ರಮದಲ್ಲಿ ನಾವು ಸಾಮಾಜಿಕ ಜಾಲತಾಣಗಳು ಮತ್ತು ಯುವಜನತೆ ಅನ್ನುವ ವಿಚಾರಗಳ ಬಗ್ಗೆ ಮಾತಾಡೋಣ, ಜೊತೆಗೆ ಇಂಪಾದ ಹಾಡುಗಳು ಕೂಡ ನಿಮಗಾಗಿ. ಸ್ನೇಹಿತರೆ, ಇಂದಿನ ದಿನಮಾನದಲ್ಲಿ ದಿನಪತ್ರಿಕೆ ಪುಸ್ತಕಗಳನ್ನು ಕಣ್ಣೆತ್ತಿ ನೋಡಿದವರು ಇರಬಹುದು, ಆದರೆ ಸಾಮಾಜಿಕ ಮಾಧ್ಯಮ ಅಥವಾ ಸೋಷಿಯಲ್ ಮೀಡಿಯಾದ ಸಂಘ ಮಾಡಿದವರು ಭಾಳ ಕಮ್ಮಿ ಅಥವಾ ಯಾರೂ ಇಲ್ಲ ಅಂತಲೇ ಹೇಳ್ಬೋದು. ಯಾಕಂದರೆ ಈ ಸಾಮಾಜಿಕ ಮಾಧ್ಯಮ ಏನಿದೆ ಅಷ್ಟೊಂದು ಪ್ರಭಾವಶಾಲಿ, ಜೊತೆಗೆ ಜನಪ್ರಿಯ ಕೂಡ. ಯುವ ಸಮೂಹವನ್ನು ಪೂರ್ತಿಯಾಗಿ ತನ್ನ ತೆಕ್ಕೆಗೆ ಸೆಳೆದುಕೊಂಡು ಇದು ಹಿಡಿದುಕೊಂಡಿದೆ. ಆಧುನಿಕ ತಂತ್ರಜ್ಞಾನ ತಂದುಕೊಟ್ಟಿರುವ ಈ ಸೌಲಭ್ಯ 21ನೇ ಶತಮಾನದ ಅತ್ಯಂತ ಮಹತ್ವದ ಕೊಡುಗೆ ಅಂತಲೇ ಹೇಳ್ಬೋದು. ಇದು ತಂದುಕೊಟ್ಟಂಥ ಅನುಕೂಲ, ಉಪಯೋಗ ಹಾಗೂ ಸ್ವಾತಂತ್ರ್ಯ ಏನಿದೆ ಇದೆಲ್ಲ ಅಪಾರವಾದದ್ದು. ಎಲ್ಲ ಆವಿಷ್ಕಾರಗಳು ದುರುಪಯೋಗವಾದಂತೆ ಇಲ್ಲೂ ಕೂಡ ಅನಾಹುತಕಾರಿ ಎನ್ನಬಹುದಾದಷ್ಟು ಕೆಟ್ಟ ಪರಿಣಾಮಗಳು ಕೂಡ ಯುವಜನತೆ ಮೇಲಾಗ್ತಾ ಇದೆ. ಇವತ್ತಿನ ಯುವಧ್ವನಿ ಕಾರ್ಯಕ್ರಮದಲ್ಲಿ ನಾವು ಸಾಮಾಜಿಕ ಜಾಲತಾಣಗಳು ಮತ್ತು ಯುವಜನತೆ ಅನ್ನೋ ವಿಷಯದ ಬಗ್ಗೆ ಮಾತಾಡೋಣ.

ಜನಗಣತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರೆಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.

ಜಿಲೇಬಿ ಚಿತ್ರದ ಹಾಡನ್ನು ಕೇಳಿದ್ರಲ್ಲ, ಜೋಗಿ ಸುನೀತಾ ಅವರು ಹಾಡಿದ ಗೀತೆ ಇದಾಗಿತ್ತು. ವಿ ನಾಗೇಂದ್ರ ಪ್ರಸಾದ್ ಅವರ ರಚನೆಗೆ ಜೇಮ್ಸ್ ಆರ್ಕಿಟೆಕ್ಟ್ ಅವರ ಸಂಗೀತವಿತ್ತು. ಯುವಧ್ವನಿ ಕಾರ್ಯಕ್ರಮ ಕೇಳ್ತಾ ಇದ್ದೀರಾ. ಇವತ್ತಿನ ಯುವಧ್ವನಿ ಕಾರ್ಯಕ್ರಮದಲ್ಲಿ ನಾವು ಸೋಷಿಯಲ್ ಮೀಡಿಯಾ ಯಾವ ರೀತಿಯಾಗಿ ಯುವ ಜನರ ಮೇಲೆ ಪ್ರಭಾವ ಬೀರುತ್ತೆ ಅನ್ನೋ ಕುರಿತಂತೆ ಮಾತಾಡ್ತಿದ್ದೀವಿ. ಹಾಗೆ ರಿಮಿಕ್ಸ್ ಹಾಡುಗಳನ್ನು ಕೂಡ ಕೇಳ್ತಾ ಇದ್ದೀವಿ. ಇಂಥ ಮತ್ತಷ್ಟು ರಿಮಿಕ್ಸ್ ಹಾಡುಗಳು 9 ಗಂಟೆಯವರೆಗೆ ಪ್ರಸಾರವಾಗಲಿವೆ. ಎಲ್ಲೂ ಹೋಗಬೇಡಿ, ಕೇಳ್ತಾ ಇರಿ ನಿಮ್ಮ ಮೆಚ್ಚಿನ 102.9 FM. ಇಂದು ಸಾಮಾಜಿಕ ಮಾಧ್ಯಮದ ಸ್ವರೂಪ, ವ್ಯಾಪಕತೆ ಜೊತೆಗೆ ವೈವಿಧ್ಯತೆ ಏನಿದೆ, ಇದು ಬಹಳ ಬೆರುಗು ಹುಟ್ಟಿಸುವಂತಿದೆ. ಯೂಟ್ಯೂಬ್, ಫೇಸ್ಬುಕ್, ಟ್ವಿಟರ್, ಇನ್ಸ್ಟಾಗ್ರಾಮ್, ವ್ಯಾಟ್ಸಪ್, ಟೆಲಿಗ್ರಾಮ್, ಹೀಗೆ ಅನೇಕ ಜನಪ್ರಿಯವಾಗಿರುವಂಥ ಸಾಮಾಜಿಕ ಮಾಧ್ಯಮಗಳು ನಮ್ಮ ಕಣ್ಣು ಮುಂದಿದೆ. ಹೊಸ ಹೊಸ ವಿಚಿತ್ರ ಹೆಸರುಗಳುಳ್ಳಂಥ ಹಲವಾರು ಮಾಧ್ಯಮಗಳು ಪ್ರತಿನಿತ್ಯ ಬರ್ತಾ ಇವೆ. ಮುಂದಿನ ದಿನಗಳಲ್ಲಿ ಈ ಮಾಧ್ಯಮಗಳು ತಾಳಬಹುದಾದಂತಹ ಸ್ವರೂಪವನ್ನು ಊಹಿಸಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಯಾವುದೇ ಹೊಸ ಸಂಶೋಧನೆ ತಂತ್ರಜ್ಞಾನ ತಂದುಕೊಡುವ ಅನುಕೂಲತೆ ಸೌಲಭ್ಯಗಳೊಂದಿಗೆ ಕೆಲವೊಂದು ಅಡ್ಡ ಪರಿಣಾಮಗಳು ಕೂಡ ಇವೆ. ಸಾಮಾಜಿಕ ಜಾಲತಾಣಗಳು ಕೆಲವೊಮ್ಮೆ ಬಹುತೇಕರಿಗೆ ಉಪಕಾರ ಮಾಡೋದಕ್ಕಿಂತ ಉಪದ್ರವ ಮಾಡಿರೋದೇ ಹೆಚ್ಚು. ಹಾಗಂತ ಇವುಗಳನ್ನು ಬಹಿಷ್ಕರಿಸುವಂತೆಯೂ ಇಲ್ಲ, ನಿಷೇಧಿಸುವಂತೆಯೂ ಇಲ್ಲ. ಬದಲಾಗಿ ಕೆಲವೊಂದು ಕಟ್ಟುಪಾಡು ಮಿತಿಗಳನ್ನು ವಿಧಿಸ್ಕೋಬಹುದು. ಜೊತೆಗೆ ವೈಯಕ್ತಿಕ ನೆಲೆಯಲ್ಲಿ ಸ್ವಯಂ ನಿಯಂತ್ರಣ ಈ ಸಂದರ್ಭದಲ್ಲಿ ಬಹಳ ಅಗತ್ಯ ಇದೆ.

ಬಹುಪರಕ್ ಚಿತ್ರದ ಹಾಡನ್ನು ಪ್ರಸಾರ ಮಾಡಿದ್ವಿ. ಸುನಿ ಅವರು ಬರೆದ ಈ ಹಾಡಿಗೆ ಬಿ ಜೆ ಭರತ್ ಅವರ ಸಂಗೀತವಿತ್ತು. ಹಾಡಿದವರು ನೀಲ್ ಅಶ್ವೀಟ್, ಬಿ ಜೆ ಭರತ್, ವಿದ್ಯಾಶ್ರೀ, ಶ್ವೇತಾ ಮತ್ತು ಸಂಗಡಿಗರು. 8:15:58 ಯುವಧ್ವನಿ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಮನುಷ್ಯನ ನಡವಳಿಕೆ ಎಷ್ಟು ವಿಚಿತ್ರ ಇದೆ ನೋಡಿ. ಯಾವನೋ ಒಬ್ಬ ರಾತ್ರಿ ಹಗಲು ತಲೆ ಕೆಡಿಸ್ಕೊಂಡು ಸಮಯ ಕೊಟ್ಟು ಶ್ರಮವಹಿಸಿ ಮಾನವ ಜನಾಂಗದ ಒಳಿತಿಗಾಗಿ ಯಾವುದೋ ಒಂದು ಅಪೂರ್ವವಾದ ತಂತ್ರಜ್ಞಾನವನ್ನು ಕಂಡುಹಿಡಿತಾನೆ. ಈ ತಂತ್ರಜ್ಞಾನ ಬೆಳಕಿಗೆ ಬರ್ತಾ ಇದ್ದಂಗೆ ಅದನ್ನು ದುರ್ಬಳಕೆ ಮಾಡುವಂಥ ಒಂದು ವಿಕೃತ ಮನಸ್ಥಿತಿಯ ವರ್ಗ ನಮ್ಮ ನಡುವೆ ಹುಟ್ಕೊಂಡು ಬಿಡುತ್ತೆ. ಯಾಕಂದರೆ ಈಗ ಸಾಮಾಜಿಕ ಮಾಧ್ಯಮಗಳಲ್ಲಿ ಮಾಧ್ಯಮಗಳ ವಿಷಯದಲ್ಲಿ ನಡೀತಾ ಇರೋದು ಕೂಡ ಅದೇ. ಇಲ್ಲಿ ಹಣಕಾಸಿನ ವಂಚನೆ ನಡೀತಾ ಇದೆ, ವೀಕ್ಷಣಾ ವ್ಯಸನ ಇರ್ಬೋದು, ಅಶ್ಲೀಲತೆ ಇರ್ಬೋದು, ಅರ್ಧ ಸತ್ಯ ಸುಳ್ಳುಗಳ ಹರಡುವಿಕೆ ಇರ್ಬೋದು, ಜೊತೆಗೆ ಸಾಮಾಜಿಕ ಸಾಮರಸ್ಯವನ್ನು ಕದಡುವಂತಹ ವಿಚಾರಗಳೇನಿವೆ ಇವೆಲ್ಲವುಗಳು ಆತಂಕಕಾರಿಯಾಗಿದೆ, ಜೊತೆಗೆ ಅನೇಕ ಸವಾಲುಗಳನ್ನು ಒಡ್ಡುವಂತಹ ವಿಚಾರ ಕೂಡ ಹೌದು. ಇವುಗಳ ಪರಿಣಾಮ ಹೆಚ್ಚು ಉಂಟು ಮಾಡುವಂಥದ್ದು ಯುವ ಜನತೆಯ ಮೇಲೆ.

ಸೋನು ನಿಗಮ್ ಮತ್ತು ಯಶಿ ಅವರು ಹಾಡಿದ ಅಂಬಾರ ಚಿತ್ರದ ಹಾಡನ್ನು ಕೇಳಿದ್ರಲ್ಲ, ಮಂಜುನಾಥ್ ಎಲ್ ಮತ್ತು ರೋಷನ್ ಅವರು ಬರೆದ ಹಾಡಿಗೆ ಜಿ ಅಭಿಮಾನ್ ರಾಯ್ ಅವರ ಸಂಗೀತವಿತ್ತು. ಯುವಧ್ವನಿ ಕಾರ್ಯಕ್ರಮದಲ್ಲಿ ಸಾಗ್ತಾ ಇದ್ದೀವಿ ಇಂಪಾದ ಹಾಡುಗಳ ಜೊತೆಗೆ. ಇವತ್ತಿನ ಯುವಧ್ವನಿ ಕಾರ್ಯಕ್ರಮದಲ್ಲಿ ನಾವು ಸಾಮಾಜಿಕ ಜಾಲತಾಣಗಳು ಯುವಕರ ಮೇಲೆ ಯಾವ ರೀತಿಯಾಗಿ ಪರಿಣಾಮ ಬೀರ್ತಾ ಇವೆ ಅನ್ನೋದರ ಬಗ್ಗೆ ಮಾತಾಡ್ತಿದ್ದೀವಿ. ಸಮಯ 8:22:05 ಸಾಮಾಜಿಕ ಜಾಲತಾಣಗಳ ಅತಿಯಾದ ಬಳಕೆ ಮಾನಸಿಕ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ. ಯಾವ ರೀತಿ ಅಂದರೆ ಹೋಲಿಕೆ ಮನೋಭಾವ, ಲೈಕ್ ಶೇರ್ ಸಂಸ್ಕೃತಿ, ನಿರಂತರ ಮಾಹಿತಿಯ ಒತ್ತಡ ಕೆಲವರಿಗೆ ಆತಂಕವನ್ನು ಉಂಟು ಮಾಡಿದ್ರೆ ಇನ್ನು ಕೆಲವರಿಗೆ ಒತ್ತಡವನ್ನು ಉಂಟು ಮಾಡುತ್ತೆ. ವಿಶೇಷವಾಗಿ ಕಿಶೋರ ಮತ್ತು ಯುವ ವಯಸ್ಸಿನ ಬಳಕೆದಾರರ ಸುರಕ್ಷತೆ ಕುರಿತು ಜಾಸ್ತಿ ಚರ್ಚೆನೇ ನಡೀತಾ ಇರೋದು. ಇವುಗಳನ್ನು ಹೆಚ್ಚು ಬಳಸೋದ್ರಿಂದ ಮನೋವೈಜ್ಞಾನಿಕ ಕಾಯಿಲೆಗಳು ಬರುತ್ತವೆ ಅಂತ ಅನೇಕ ವರದಿಗಳು ತಿಳಿಸಿವೆ. ಯುವಕರಲ್ಲಿ ಮಾನಸಿಕ ಒತ್ತಡ, ಆಲಸ್ಯತೆ, ಆಕ್ರಮಣಕಾರಿ ಭಾವನೆ ಜಾಸ್ತಿ ಆಗುತ್ತೆ. 39% ಭಾರತೀಯ ಯುವಕರಲ್ಲಿ ಸಾಮಾಜಿಕ ಜಾಲತಾಣಗಳಿಂದ ಆಕ್ರಮಣಕಾರಿ ಭಾವನೆ ಉಂಟಾದರೆ 25% ಯುವಕರಲ್ಲಿ ಅತಿಯಾದ ಚಟುವಟಿಕೆ, ಹೈಪರ್ ಆಕ್ಟಿವ್ ಭಾವನೆ ಉಂಟಾದರೆ ಇನ್ನು ಕೇವಲ 37% ಯುವಕರಲ್ಲಿ ಅಸಹನೆ ಭಾವನೆ ಈ ಸಾಮಾಜಿಕ ಜಾಲತಾಣಗಳ ಬಳಕೆಯಿಂದ ಉಂಟಾಗುತ್ತದೆ ಅಂತ ಅಧ್ಯಯನವೊಂದು ವರದಿ ಮಾಡಿದೆ.

ಗೋಕುಲ ಚಿತ್ರದ ಹಾಡನ್ನು ಕೇಳಿದ್ರಲ್ಲ. ಸೋನು ನಿಗಮ್ ಮತ್ತು ಶ್ರೇಯಾ ಘೋಷಾಲ್ ಅವರು ಹಾಡಿದಂಥ ಹಾಡು ಇದಾಗಿತ್ತು. ಜಯಂತ್ ಕಾಯ್ಕಿಣಿಯವರ ರಚನೆಗೆ ಮನೋಮೂರ್ತಿಯವರ ಸಂಗೀತವಿತ್ತು. ಇವತ್ತಿನ ಯುವಧ್ವನಿ ಕಾರ್ಯಕ್ರಮದಲ್ಲಿ ರಿಮಿಕ್ಸ್ ಹಾಡುಗಳನ್ನು ಕೇಳ್ತಾ ಯುವಜನತೆ ಮೇಲೆ ಹೇಗೆ ಸಾಮಾಜಿಕ ಮಾಧ್ಯಮಗಳು, ಸೋಷಿಯಲ್ ಮೀಡಿಯಾಗಳು ಪ್ರಭಾವ ಬೀರ್ತಾ ಇವೆ ಅನ್ನೋದ್ರ ಬಗ್ಗೆ

ನಾವು ಮಾತಾಡ್ತಿದ್ದೀವಿ. ಇಂದು ಅಂತರ್ಜಾಲ ಏನಿದೆ, ಇದು ನಮಗೆಲ್ಲ ಒಂದು ರೀತಿ ತವರ್ ಮನೆ ಇದ್ದಂಗೆ. ಯಾಕಂದರೆ ಸ್ವಂತ ನಮ್ಮನೆ ಬಗ್ಗೆ ಅಷ್ಟೊಂದು ತಿಳುವಳಿಕೆ ಇದೆಯೋ ಇಲ್ಲೋ ಗೊತ್ತಿಲ್ಲ, ಆದರೆ ಸಾಮಾಜಿಕ ಜಾಲತಾಣ ಮತ್ತು ಪ್ರತಿದಿನ ಬಳಕೆ ಮಾಡೋ ಆನ್ಲೈನ್ ವೆಬ್ಸೈಟ್ಗಳ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿ ನಮ್ಮ ಬಳಿ ಇರುತ್ತೆ. ಇದರಲ್ಲಿ ನಾವು ಇಷ್ಟೊಂದು ತೊಡಗಿಸಿಕೊಳ್ಳೋದ್ರಿಂದ ಅಡ್ಡಪರಿಣಾಮಗಳು ಜಾಸ್ತಿ. ಇದು ಕೇವಲ ನಮ್ಮ ಕಥೆಯಲ್ಲ, ನಮ್ಮ ಮಕ್ಕಳ ಕಥೆ ಕೂಡ ಇದೇ ರೀತಿಯಾಗಿದೆ. ಯಾಕಂದರೆ ಶಾಲೆಗೆ ಜೊತೆಗೆ ಕಾಲೇಜಿಗೆ ಹೋಗ್ತಾ ಇರುವಂಥ ಮಕ್ಕಳು ಇಂದು ಅಂತರ್ಜಾಲದ ಮೇಲೆ ಸಂಪೂರ್ಣವಾಗಿ ಅವಲಂಬಿತರಾಗಿ ತಮ್ಮನ್ನು ತಾವು ತೊಂದರೆಗೆ ಸಿಲುಕಿಸಿಕೊಳ್ತಾ ಇದ್ದಾರೆ.

ಕನ್ನಡಿಗರು ಹಾಡಿದ ಗೀತೆ ಇದು. ಚೇತನ್ ಅವರ ರಚನೆಗೆ ಅರ್ಜುನ್ ಜನ್ಯ ಅವರ ಸಂಗೀತವಿತ್ತು. ವಯಸ್ಸಲ್ಲದ ವಯಸ್ಸಿನಲ್ಲಿ ತುಂಬ ದೊಡ್ಡವರಂತೆ ವರ್ತಿಸುವುದಕ್ಕೆ ಮುಂದಾಗಿ ಅಪಾಯ ತಂದುಕೊಳ್ತಾ ಇದ್ದಾರೆ ಈಗಿನ ಯುವಜನತೆ. ಅಂತರ್ಜಾಲಕ್ಕೆ ಯಾವುದೇ ಮಿತಿ ಇಲ್ಲದ ಕಾರಣ ಸಾಮಾಜಿಕ ಜಾಲತಾಣದಲ್ಲಿ ಯುವಜನತೆ ಎಲ್ಲಿಂದ ಎಲ್ಲಿಗೂ ಹೋಗುವ ತವಕದಲ್ಲಿದ್ದಾರೆ. ಸಾಮಾಜಿಕ ಜಾಲತಾಣ ಅಂದಮೇಲೆ ಗೆಳೆಯರು, ಬಂಧು ಮಿತ್ರರು, ಅಕ್ಕಪಕ್ಕದವರು ಎಲ್ಲರೂ ಒಂದು ಪ್ಲಾಟ್ಫಾರ್ಮ್ ಮೂಲಕ ಕನೆಕ್ಟ್ ಆಗಿರ್ತಾರೆ. ಪ್ರೌಢಾವಸ್ಥೆಗೆ ತಲುಪಿದ ಬಹುತೇಕ ಮಕ್ಕಳು ಈಗಿನ ಸಾಮಾಜಿಕ ಜಾಲತಾಣದಲ್ಲಿ ತಮ್ಮದೇ ಆದ ಗೆಳೆಯರ ಗುಂಪೊಂದನ್ನು ಸೃಷ್ಟಿ ಮಾಡಿಕೊಂಡು ತಮ್ಮದೇ ಲೋಕದಲ್ಲಿ ಬ್ಯುಸಿ ಆಗಿರ್ತಾರೆ. ತಾವು ಪೋಸ್ಟ್ ಮಾಡಿದ ಯಾವುದೋ ಒಂದು ವಿಚಾರಕ್ಕೆ ಬರುವ ಕಮೆಂಟ್ಸ್ ಅಥವಾ ಲೈಕ್ಗಳಿಗೆ ತಕ್ಷಣವೇ ಪ್ರತಿಕ್ರಿಯೆ ನೀಡಬೇಕಾದಂಥ ಅನಿವಾರ್ಯತೆ ಎದುರಾಗುತ್ತೆ. ಈ ಸಂದರ್ಭದಲ್ಲಿ ಹಲವರು ಒಳ್ಳೆ ಕಮೆಂಟ್ಗಳನ್ನ ಹಾಕಿದರೆ ಇನ್ನು ಕೆಲವರು ಕಾಲೆಳೆಯೋ ಮೆಸೇಜ್ ಹಾಕ್ತಾರೆ. ಆ ಸಮಯದಲ್ಲಿ ಸಹಜವಾಗಿ ಮಾನಸಿಕ ಖಿನ್ನತೆ ಉಂಟಾಗೋದು ಖಂಡಿತ.

ಶ್ರೀನಿವಾಸ ಕಲ್ಯಾಣ ಚಿತ್ರದ ಹಾಡನ್ನು ಕೇಳಿದ್ರಲ್ಲ, ದೀಪಕ್ ದೊಡ್ಡೇರ ಮತ್ತು ಸಂಗಡಿಗರ ಧ್ವನಿಗಳಲ್ಲಿ ಈ ಗೀತೆ ಮೂಡಿಬಂತು. ಜಯಂತ್ ಕಾಯ್ಕಿಣಿಯವರು ಬರೆದ ಹಾಡಿಗೆ ಮಿದುನ್ ಮುಕುಂದನ್ ಮತ್ತು ರಘು ತಾಣೆಯವರ ಸಂಗೀತವಿತ್ತು. 8:43:02 ಕೇಳ್ತಾ ಇದ್ದೀರಾ 102.9 FM ಯುವಧ್ವನಿ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಇವತ್ತಿನ ಯುವಧ್ವನಿ ಕಾರ್ಯಕ್ರಮದಲ್ಲಿ ಸಾಮಾಜಿಕ ಜಾಲತಾಣಗಳು ಯುವಕರ ಮೇಲೆ ಯಾವ ರೀತಿಯಾಗಿ ಪರಿಣಾಮ ಬೀರುತ್ತೆ ಅನ್ನೋ ವಿಚಾರದ ಬಗ್ಗೆ ಮಾತಾಡ್ತಿದ್ದೀವಿ. ಯುವಜನತೆ ವಿಷಯದಲ್ಲಿ ನಡೆದ ಒಂದು ಸಂಶೋಧನೆಯಲ್ಲಿ ಇಂದು ಸಾಮಾಜಿಕ ಜಾಲತಾಣಗಳು ಯುವಕರ ಮೇಲೆ ಮತ್ತು ಯುವ

ವ್ಯಕ್ತಿಯರ ಮೇಲೆ ಎಷ್ಟರ ಮಟ್ಟಿಗೆ ಪ್ರಭಾವ ಬೀರ್ತಾ ಇವೆ ಅಂದರೆ, ಅರ್ಧರಾತ್ರಿಯಲ್ಲಿ ನಿದ್ರೆಯಲ್ಲಿ ತಾವು ಹಾಕಿರೋ ಪೋಸ್ಟ್ಗೆ ಬಂದಿರುವ ಕಮೆಂಟ್ಸ್ ಮತ್ತು ಲೈಕ್ಸ್ಗಳನ್ನು ನೋಡಿ ಅವುಗಳಿಗೆ ಪ್ರತಿಕ್ರಿಯೆ ನೀಡುವ ಸಲುವಾಗಿ ತಮ್ಮ ಇಡೀ ರಾತ್ರಿಯ ನಿದ್ರೆಯನ್ನು ಹಾಳು ಮಾಡಿಕೊಳ್ಳಲು ಮುಂದಾಗ್ತಾ ಇದ್ದಾರೆ. ಇದರಿಂದ ಅವರ ನಿದ್ರೆಯ ಗುಣಮಟ್ಟ ಹಾಳಾಗುವುದರ ಜೊತೆಗೆ ಕೆಟ್ಟ ಆರೋಗ್ಯ ಸಮಸ್ಯೆಗಳಾದಂಥ ಮಾನಸಿಕ ಖಿನ್ನತೆ, ಬೊಜ್ಜು ಮುಂತಾದವುಗಳಿಗೂ ಇದು ಎಡೆ ಮಾಡಿಕೊಡುತ್ತೆ.

ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ ಚಿತ್ರದ ಹಾಡು ಮೂಡಿ ಬಂತು. ಚೇತನ್ ಗಂಧರ್ವ ಮತ್ತು ಸಂಗಡಿಗರ ಧ್ವನಿಗಳಲ್ಲಿ ಸುನಿ ಅವರ ರಚನೆಗೆ ಬಿಜೆ ಭರತ್ ಅವರ ಸಂಗೀತವಿತ್ತು. ಯುವಧ್ವನಿ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಸ್ಮಾರ್ಟ್ಫೋನ್ ಯುಗ ಆರಂಭವಾದ ನಂತರ ಪ್ರತಿಯೊಬ್ಬರ ಕೈಯಲ್ಲಿ ಮೊಬೈಲ್ ಮತ್ತು ಮೊಬೈಲ್ನಲ್ಲಿ ಇಂಟರ್ನೆಟ್ ವ್ಯವಸ್ಥೆ ಇರೋದರಿಂದ ಸಾಮಾಜಿಕ ಜಾಲತಾಣದ ಮೂಲಕ ಇನ್ನೊಬ್ಬರ ಜೊತೆ ಸಂಪರ್ಕ ಸಾಧಿಸಿಕೊಂಡು ಒಬ್ಬರನ್ನೊಬ್ಬರು ನೇರವಾಗಿ ನೋಡದೇ ಇದ್ದರೂ ಕೇವಲ ಫೋನ್ ಸಂಭಾಷಣೆ ಮೂಲಕ ಗಂಟೆಗಟ್ಟಲೆ ಕಾಲ ಕಳೀತಾ ಇದ್ದಾರೆ. ಇದರಿಂದ ತಮ್ಮ ಮನೆಯಲ್ಲಿರುವ ಪೋಷಕರ ಜೊತೆ, ಅಕ್ಕಪಕ್ಕದಲ್ಲಿರುವ ಗೆಳೆಯರ ಜೊತೆ, ಮನೆಗೆ ಬಂದು ಹೋಗುವ ಬಂಧು ಮಿತ್ರರ ಜೊತೆ ಹೆಚ್ಚು ಬೆರೆಯುವುದಕ್ಕೆ ಕಷ್ಟ ಆಗುತ್ತೆ. ಕೇವಲ ಕಲ್ಪನಾ ಲೋಕದಲ್ಲಿ ಮುಳುಗಿ ತೇಲಾಡುವ ಭರದಲ್ಲಿ ನಿಜ ಜೀವನವನ್ನು ಇಂದಿನ ಯುವಜನತೆ ಸಂಪೂರ್ಣವಾಗಿ ಮರೀತಾ ಇದ್ದಾರೆ. ಇದರಿಂದ ಸಂಶೋಧನೆಗಳು ಹೇಳೋ ಹಾಗೆ ಸಾಮಾಜಿಕ ಜಾಲತಾಣವನ್ನು ಸ್ವಲ್ಪವೂ ಬಿಟ್ಟಿರಲಾರದಂತಹ ಪರಿಸ್ಥಿತಿ ಮುಂದೊಂದು ದಿವಸ ಇಂಥವ್ರಿಗೆ ಖಂಡಿತ ಬರ್ಬೋದು. ಒಂದು ವೇಳೆ ಸಾಮಾಜಿಕ ಜಾಲತಾಣದಿಂದ ದೂರವಾದ ನಂತರವೂ ಹೊರಗಿನ ಪ್ರಪಂಚದ ಜೊತೆ ಬೆರೆಯಲಾರದೆ ಒಬ್ಬಂಟಿಯಾಗಿ ಜೀವನ ಮಾಡಲು ಇಂದಿನ ಯುವಕರು ಬಯಸ್ಬೋದು. ಹೀಗಾಗಿ ಪೋಷಕರು ಈ ಬಗ್ಗೆ ಆರಂಭದಿಂದಲೇ ಹೆಚ್ಚು ಗಮನ ಕೊಟ್ಟು ತಮ್ಮ ಮಕ್ಕಳ ಬಗ್ಗೆ ನಿರ್ಲಕ್ಷ್ಯತೆ ತೋರದೆ ಜಾಗೃತಿ ವಹಿಸಬೇಕು.

ನಂಬರ್ 73 ಶಾಂತಿ ನಿವಾಸ ಚಿತ್ರದ ಹಾಡು ಮೂಡಿ ಬಂತು. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿದ ಗೀತೆ, ಕೆ ಕಲ್ಯಾಣ್ ಅವರು ಬರೆದ ಈ ಹಾಡಿಗೆ ಭಾರದ್ವಾಜ್ ಅವರ ಸಂಗೀತವಿತ್ತು. ಹೆಚ್ಚು ಹೊತ್ತು ಆನ್ಲೈನ್ನಲ್ಲಿ ಯುವಜನತೆ ಕಾಲ ಕಳೆಯುವುದನ್ನು ತಪ್ಪಿಸಿ ಪ್ರತಿಯೊಬ್ಬರ ಜೊತೆ, ಕುಟುಂಬದವರ ಜೊತೆ, ಗೆಳೆಯರ ಜೊತೆ ಬೇರೆ ಬೇರೆ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುವಂತೆ ಮಾಡೋದು ತುಂಬ ಒಳ್ಳೆಯದು. ರಜಾ ದಿನಗಳಲ್ಲಿ ಅಥವಾ ಮನೆಯಲ್ಲಿರುವ ಸಂದರ್ಭದಲ್ಲಿ ಎಲೆಕ್ಟ್ರಾನಿಕ್ ಉಪಕರಣಗಳಿಂದ ಸಾಧ್ಯ ಆದಷ್ಟು ದೂರವಿರುವಂತೆ ನೋಡ್ಕೋಬೇಕಾಗತ್ತೆ. ಹೆಚ್ಚು ಹೊತ್ತು ಆನ್ಲೈನ್ನಲ್ಲಿ ಕಳೆದರೆ ಎದುರಾಗುವ ಆರೋಗ್ಯ ಅಡ್ಡ ಪರಿಣಾಮಗಳ ಬಗ್ಗೆ ತಿಳಿ ಹೇಳಬೇಕು. ಇದರಿಂದ ಅವರು ಜಾಗರೂಕರಾಗಲು ಅನುಕೂಲವಾಗುತ್ತೆ.

ಸೋನು ನಿಗಮ್ ಅವರು ಹಾಡಿದ ಮಿಲನ ಚಿತ್ರದ ಹಾಡಿನೊಂದಿಗೆ ಇವತ್ತಿನ ಯುವಧ್ವನಿ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು. ಇವತ್ತಿನ ಯುವಧ್ವನಿ ಕಾರ್ಯಕ್ರಮದ ವಿಷಯ ಜೊತೆಗೆ ಪ್ರಸಾರವಾದ ಹಾಡುಗಳು ನಿಮಗೆ ಖುಷಿ ಕೊಟ್ಟವು ಅಂತ ಭಾವಿಸಿದ್ದೀವಿ. ಕೇಳ್ತಾ ಇದ್ದೀರಾ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸಮಯ 9 ಗಂಟೆ ಆಗಲಿದೆ. ಕೆಲವೇ ಕ್ಷಣಗಳಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು, ನಂತರ ಹಿಂದಿ ಮೆಲೋಡಿ.

0: Eagles have set a target of 143 runs for Kolkata Knight Riders at Arun Jaitley Stadium in Delhi. Put into bat, Delhi Capitals scored 142 runs, losing 8 wickets in the stipulated 20 overs. Earlier, Kolkata Knight Riders won the toss and opted to bowl. And now, before we end the bulletin, the headlines once again. Suvendu Adhikari to be the first BJP Chief Minister of West Bengal, swearing in tomorrow morning at Kolkata's Brigade Parade Ground. TVK Chief C. Joseph Vijay gets support from Congress, VCK, IUML and left parties to take oath as Tamil Nadu Chief Minister tomorrow. Supreme Court expresses concern over rising drug menace in Punjab, calls for fundamental shift in state's policy and nab major traffickers. India and Singapore agree to enhance information sharing in countering terrorism. And in archery, Simranjeet Kaur advances to semi-final of the women's recurve event at World Cup Stage 2 in Shanghai. For details of this story and more, log on to our website, newsonair.gov.in and News on AIR app. And that's all in the news at 9. Good night.
1: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸಮಯ 9:15:12. ಕೇಳ್ತಾ ಇದ್ದೀರಾ ನಿಮ್ಮ ಮೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಇನ್ನು ಮುಂದೆ ಕಾರ್ಯಕ್ರಮ ಹಿಂದಿ ಮೆಲೋಡೀಸ್. ರಾತ್ರಿ 10 ಗಂಟೆಯವರೆಗೆ ಇಂಪಾದ ಹಿಂದಿ ಹಾಡುಗಳನ್ನು ಕೇಳುವಂತಹ ಸಮಯ ಇದು. ಹಿಂದಿ ಮೆಲೋಡೀಸ್ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಆತ್ಮೀಯ ಸ್ವಾಗತ. ಇವತ್ತಿನ ಹಿಂದಿ ಮೆಲೋಡೀಸ್ ಕಾರ್ಯಕ್ರಮದಲ್ಲಿ ಇಂಪಾದ ಹಾಡುಗಳು ನಿಮಗಾಗಿ ಕಾಯ್ತಾ ಇವೆ. ಎಲ್ಲೂ ಹೋಗಬೇಡಿ, ರಾತ್ರಿ 10 ಗಂಟೆಯವರೆಗೆ ಕೇಳ್ತಾ ಇರಿ 102.9 FM. ಕಾರ್ಯಕ್ರಮದ ಮೊದಲಿಗೆ ತೇರೆ ನಾಮ್ ಚಿತ್ರದ ಹಾಡನ್ನು ಕೇಳೋಣ. ಉದಿತ್ ನಾರಾಯಣ್ ಮತ್ತು ಅಲ್ಕಾ ಯಾಜ್ಞಿಕ್ ಅವರು ಹಾಡಿರುವ ಈ ಗೀತೆಯನ್ನು ಬರೆದವರು ಸಮೀರ್, ಸಂಗೀತ ನೀಡಿದ್ದಾರೆ ಹಿಮೇಶ್ ರೇಷಮಿಯಾ.

ದಿಲ್ ವಾಲೆ ದುಲ್ಹನಿಯಾ ಲೇ ಜಾಯೆಂಗೆ ಚಿತ್ರದ ಹಾಡು ಕೇಳಿದ್ರಿ. ಕುಮಾರ್ ಸಾನು, ಲತಾ ಮಂಗೇಶ್ಕರ್ ಅವರು ಹಾಡಿದ ಈ ಗೀತೆಗೆ ಜತಿನ್ ಲಲಿತ್ ಅವರ ಸಂಗೀತವಿತ್ತು. ಬರೆದವರು ಆನಂದ್ ಬಕ್ಷಿ. 9:26 2 ಸೆಕೆಂಡ್ಗಳಾಗಿದೆ. ಕೇಳ್ತಾ ಇದ್ದೀರಾ 102.9 FM ಹಿಂದಿ ಮೆಲೋಡೀಸ್ ಕಾರ್ಯಕ್ರಮದಲ್ಲಿ ಇಂಪಾದ ಹಿಂದಿ ಹಾಡುಗಳನ್ನು ಪ್ರಸಾರ ಮಾಡ್ತಾ ಇದ್ದೀವಿ. ಹಲೋ ಬ್ರದರ್ ಚಿತ್ರದ ಹಾಡನ್ನು ಈಗ ಕೇಳಿ. ಸುಧಾಕರ್ ಶರ್ಮಾ ಅವರ ರಚನೆಗೆ ಹಿಮೇಶ್ ರೇಷ್ಮಿಯಾ ಅವರ ಸಂಗೀತವಿದೆ. ಹಾಡಿದ್ದಾರೆ ಕುಮಾರ್ ಸಾನು ಮತ್ತು ಅಲ್ಕಾಯಕ್.

ವೀರ್ಝರ ಚಿತ್ರದ ಹಾಡನ್ನು ಕೇಳಿದ್ರಿ. ಜಾವೇದ್ ಅಖ್ತರ್ ಅವರು ಬರೆದ ಹಾಡಿಗೆ ಸಂಜೀವ್ ಕೊಹ್ಲಿ ಅವರು ಸಂಗೀತ ನೀಡಿದರು. ಹಾಡಿದವರು ಉದಿತ್ ನಾರಾಯಣ್. ಈಗ ಪ್ರಸಾರ ಆಗುವಂಥ ಹಾಡು ಮಶುಖಾ ಚಿತ್ರದ್ದು. ಅಭಿಜಿತ್ ಮತ್ತು ಅಲ್ಕಾ ಯಾಜ್ಞಿಕ್ ಅವರು ಹಾಡಿರುವ ಈ ಗೀತೆಗೆ ಸಾಜಿದ್ ವಾಜೀದ್ ಅವರ ಸಂಗೀತವಿದೆ. ರಚನೆ ಜಲೀಸ್ ಶರ್ವಾಣಿ ಅವರು.

ಹನುಮಲ್ಲಿಕ್ ಅವರ ಸಂಗೀತವಿದ್ದ ಸಮೀರ್ ಅವರ ರಚನೆಯನ್ನು ಕೇಳಿದ್ರಿ. ಜೋಶ್ ಚಿತ್ರದ ಹಾಡು ಇದಾಗಿತ್ತು. ಉದಿತ್ ನಾರಾಯಣ್ ಮತ್ತು ಆಲ್ಕಾ ಯಾಜ್ಞಿಕ್ ಅವರ ಧ್ವನಿಗಳಲ್ಲಿ ಈ ಹಾಡು ಮೂಡಿ ಬಂತು. ಈಗ ಪ್ರಸರ ಆಗುವಂಥ ಹಾಡು ದಿಲ್ವಾಲೆ ದುಲ್ಹನಿಯಾ ಲೇ ಜಾಯೆಂಗೆ ಚಿತ್ರದ ಹಾಡು.

ಇವತ್ತಿನ ಹಿಂದಿ ಮೆಲೋಡೀಸ್ ಕಾರ್ಯಕ್ರಮದಲ್ಲಿ ಮೂಡಿಬಂದ ಗೀತೆಗಳು ಇಷ್ಟ ಆದುವಂತ ಅತ್ತಣಿಯಿಂದ ಚಂದ್ರಕಾಂತ್ ಅವರು ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ರಾಮದುರ್ಗ ತಾಲೂಕು ಹಲಗಟ್ಟದಿಂದ ಜಗದೀಶ್ ಚಿಕ್ಕೊಂಬಿ ಅವರ ಸಂದೇಶ ಕೂಡ ಬಂದಿದೆ. ತೀರ್ಥೇಶ್ ಅವರು ಚನ್ನಪಟ್ಟಣದಿಂದ, ಹಾಗೆ ವೆಂಕಟೇಶ್ ತೂಬಿನಕೆರೆ ಮಂಡ್ಯದಿಂದ ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ನಾಗರತ್ನ ಅವರು ರಾಜಾಜಿನಗರದಿಂದ, ಕೌಸಲ್ಯ ಅವರು ಬನಶಂಕರಿಂದ, ನಾಗರಾಜ ಶರ್ಮಾ ಅವರ ಸಂದೇಶ ಕೂಡ ಬಂದಿದೆ. ಆಂಜನಪ್ಪ ಎನ್ ಮಲಮಾಚನಹಳ್ಳಿ ಶಿಡ್ಲಘಟ್ಟ ತಾಲೂಕು ಇಲ್ಲಿಂದ ಸಂದೇಶ ಕಳಿಸ್ಕೊಟ್ರೆ ಮಂಡಿಕಲ್ ಕೃಪಾ ಅವರು, ಪ್ರೇಮಲತಾ ವಜ್ರ ದ್ಯುತಿ ಬಿದ್ದರಹಳ್ಳಿಯಿಂದ ಸಂದೇಶವನ್ನು ರವಾನಿಸಿ ಕಾರ್ಯಕ್ರಮ ಕೇಳ್ತಾ ಇದ್ದೀವಿ ಅಂತಿದ್ದಾರೆ. ಇವತ್ತಿನ ಹಿಂದಿ ಮೆಲೋಡೀಸ್ ಕಾರ್ಯಕ್ರಮದ ಕೊನೆಯ ಗೀತೆಯಾಗಿ ಲವ್ ಇನ್ ಟೋಕಿಯೋ ಚಿತ್ರದ ಹಾಡನ್ನು ಕೇಳಿ. ಮೊಹಮ್ಮದ್ ರಫಿ ಅವರು ಹಾಡಿರುವ ಈ ಗೀತೆಯನ್ನು ಬರೆದವರು ಹಜರತ್ ಜೈಪುರಿ, ಸಂಗೀತ ನೀಡಿದ್ದಾರೆ ಶಂಕರ್ ಜೈಕಿಶನ್.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ತಮಿಳುಗ ವೆಟ್ರಿ ಕಳಗಂ ಟಿವಿಕೆ ಸ್ಥಾಪಕ ಸಿ ಜೋಸೆಫ್ ವಿಜಯ್ ಅವರು ನಾಳೆ ಬೆಳಗ್ಗೆ 11 ಗಂಟೆಗೆ ತಮಿಳುನಾಡು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಪಶ್ಚಿಮ ಬಂಗಾಳ ರಾಜಧಾನಿ ಕೋಲ್ಕತ್ತಾದ ಬ್ರಿಗೇಡ್ ಪರೇಡ್ ಮೈದಾನದಲ್ಲಿ ನಾಳೆ ನಡೆಯಲಿರುವ ಸಮಾರಂಭದಲ್ಲಿ ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿ ಸುವೇಂದ್ರ ಅಧಿಕಾರಿ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಸಮಾರಂಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸೇರಿದಂತೆ ಅನೇಕ ಎನ್ಡಿಎ ನಾಯಕರು ಉಪಸ್ಥಿತರಿರಲಿದ್ದಾರೆ. ದೇಶದ ಸಬಲೀಕರಣ ಮತ್ತು ಭದ್ರತೆ ಕೇವಲ ಗಡಿಗಳ ರಕ್ಷಣೆಗೆ ಸೀಮಿತವಾಗಿಲ್ಲ, ಬದಲಾಗಿ ಸಮಾಜ, ಪರಿಸರ ಮತ್ತು ನಾಗರಿಕರ ಸುರಕ್ಷತೆಗೆ ಸಂಬಂಧಿಸಿದೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹೇಳಿದ್ದಾರೆ. ನವದೆಹಲಿಯಲ್ಲಿಂದು ಭಾರತೀಯ ಸೇನೆಯೊಂದಿಗೆ ತಿರಂಗ ಪರ್ವತ ರಕ್ಷಣಾ 10 ವರ್ಷಗಳ ಕಾರ್ಯಕ್ರಮವನ್ನುದ್ದೇಶಿಸಿ ಅವರು ಮಾತನಾಡಿದರು. ಗ್ರಾಮೀಣ ಪ್ರದೇಶ ಹಾಗೂ ದೂರದ ಪ್ರದೇಶಗಳಿಗೆ ತುರ್ತು ಆರೋಗ್ಯ ಸೇವೆ ಒದಗಿಸಲು ಸಂಚಾರಿ ಇ ಬೈಕ್ಗಳು ಸಹಕಾರಿಯಾಗಲಿವೆ ಎಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಡಾ ವಾಸಂತಿ ಅಮರ್ ಹೇಳಿದ್ದಾರೆ. ಅಲೆಮಾರಿ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡ ಸಮುದಾಯಗಳ ಕಾಲೋನಿಗಳಿಗೆ ಅಗತ್ಯ ಮೂಲಸೌಕರ್ಯಗಳನ್ನು ಒದಗಿಸಲು ಆದ್ಯತೆ ನೀಡಬೇಕು ಎಂದು ಯಾದಗಿರಿ ಜಿಲ್ಲಾಧಿಕಾರಿ ಹರ್ಷಲ್ ಭೋಯರ್ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಕೇಂದ್ರ ಸರ್ಕಾರದ ಸೂಚನೆಯಂತೆ ಮೇ ಹಾಗೂ ಜೂನ್ ತಿಂಗಳ ಎನ್ಎಫ್ಎಸ್ಎ ಅಕ್ಕಿ ದಾಸ್ತಾನನ್ನು ಮೇ ತಿಂಗಳಲ್ಲೇ ನೀಡಲು ನಿರ್ಧರಿಸಲಾಗಿದ್ದು, ಪಡಿತರ ಚೀಟಿದಾರರಿಗೆ 2 ತಿಂಗಳ ಅಕ್ಕಿಯನ್ನು ಒಂದೇ ಬಾರಿಗೆ ಹಂಚಿಕೆ ಮಾಡಲಾಗುವುದು ಎಂದು ವಿಜಯನಗರ ಜಿಲ್ಲಾಧಿಕಾರಿ ಕವಿತಾ ಎಸ್ ಮನ್ನಿಕೇರಿ ತಿಳಿಸಿದ್ದಾರೆ. ಮುಂಬೈ ಷೇರು ಮಾರುಕಟ್ಟೆಯಲ್ಲಿಂದು ಷೇರು ಸಂವೇದಿ ಸೂಚ್ಯಂಕ ಸೆನ್ಸೆಕ್ಸ್ 516 ಅಂಕಗಳು ಇಳಿಕೆಯಾಗಿದ್ದು, ದಿನದ ಅಂತ್ಯಕ್ಕೆ 77,328 ಅಂಕಗಳು ದಾಖಲಾಗಿವೆ. ಇದೇ ವೇಳೆ ರಾಷ್ಟೀಯ ಸಂವೇದಿ ಸೂಚ್ಯಂಕ ನಿಫ್ಟಿ 151 ಅಂಕಗಳು ಇಳಿಕೆ ಕಂಡಿದ್ದು, ದಿನದ ಅಂತ್ಯಕ್ಕೆ 24,176 ಅಂಕಗಳು ದಾಖಲಾಗಿದೆ. ದೆಹಲಿಯ ಅರುಣ್ ಜೇಟ್ಲಿ ಕ್ರೀಡಾಂಗಣದಲ್ಲಿಂದು ನಡೆಯುತ್ತಿರುವ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದ ಡೆಲ್ಲಿ ಕ್ಯಾಪಿಟಲ್ಸ್ 20 ಓವರ್ಗಳಲ್ಲಿ 8 ವಿಕೆಟ್ ನಷ್ಟಕ್ಕೆ 142 ರನ್ ಮಾಡಿದೆ. ಗೆಲುವಿನ ಗುರಿ ಬೆನ್ನತ್ತಿರುವ ಕೋಲ್ಕತ್ತಾ ನೈಟ್ ರೈಡರ್ಸ್ ಇತ್ತೀಚಿನ ವರದಿಯಂತೆ 7.4 ಓವರ್ಗಳಲ್ಲಿ 2 ವಿಕೆಟ್ ನಷ್ಟಕ್ಕೆ 66 ರನ್ ಮಾಡಿ ಆಡುತ್ತಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ರಾತ್ರಿ 11 ಗಂಟೆಗೆ.

ಕೇಳ್ತಾ ಇದ್ದೀರಾ ನಿಮ್ಮ ಮೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.

ಇನ್ನು ಮುಂದೆ ಕಾರ್ಯಕ್ರಮ ಪ್ರೇಮ ನಿನಾದ. ಇವತ್ತಿನ ಪ್ರೇಮ ನಿನಾದ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಆತ್ಮೀಯ ಸ್ವಾಗತ. ಇವತ್ತಿನ ಪ್ರೇಮ ನಿನಾದ ಕಾರ್ಯಕ್ರಮದಲ್ಲಿ 11 ಗಂಟೆಯವರೆಗೆ ಇಂಪಾದ ಪ್ರಣಯಗೀತೆಗಳು ನಿಮಗಾಗಿ. ಕಾರ್ಯಕ್ರಮದ ಮೊದಲಿಗೆ ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿರುವ ಧ್ರುವ ತಾರೆ ಚಿತ್ರದ ಹಾಡನ್ನು ಕೇಳಿ. ಬೆಂಗಳೂರು ಲತಾ ಅವರು ಕೂಡ ಈ ಗೀತೆಗೆ ಧ್ವನಿ ನೀಡಿದ್ದಾರೆ. ಜೀವದೇ ಶಂಕರ್ ಅವರ ರಚನೆಗೆ ಉಪೇಂದ್ರ ಕುಮಾರ್ ಅವರ ಸಂಗೀತವಿದೆ.

ನೀ ಬರೆದ ಕಾದಂಬರಿ ಚಿತ್ರದ ಹಾಡನ್ನು ಪ್ರಸಾರ ಮಾಡಿದ್ವಿ. ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಎಸ್ ಜಾನಕಿ ಅವರ ಧ್ವನಿಗಳಲ್ಲಿ ಈ ಹಾಡು ಮೂಡಿಬಂತು. ಎಂ ರಂಗರಾವ್ ಅವರ ಸಂಗೀತ ಗೀತೆಯನ್ನು ಬರೆದವರು ಆರ್ ಎನ್ ಜಯಗೋಪಾಲ್. ಮುಂದಿನ ಗೀತೆ ಮನು ಚಿತ್ರ ಮತ್ತು ಸಂಗಡಿಗರು ಹಾಡಿದ ಮನೆದೇವರು ಚಿತ್ರದ ಹಾಡು. ಬರೆದು ಸಂಗೀತ ನೀಡಿದ್ದಾರೆ ಹಂಸಲೇಖ.

ಮುಂಜಾನೆ ಮಂಜು ಶೀರ್ಷಿಕೆ ಹಾಡನ್ನು ಕೇಳಿದ್ರಿ. ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಚಿತ್ರ ಅವರ ಧ್ವನಿಗಳಲ್ಲಿ ಈ ಹಾಡು ಮೂಡಿಬಂತು. ಬರೆದು ಸಂಗೀತ ನೀಡಿದ್ದು ಹಂಸಲೇಖ. 10:22 ಪ್ರೇಮ ನಿನಾದ ಕಾರ್ಯಕ್ರಮದಲ್ಲಿ ಪ್ರಣಯ ಗೀತೆಗಳೊಂದಿಗೆ ಸಾಗ್ತಾ ಇದ್ದೀವಿ. ಈಗ ವಿ ಮನೋಹರ್ ಅವರು ಬರೆದು ಸಂಗೀತ ನೀಡಿರುವ ಗೆಜ್ಜೆನಾದ ಚಿತ್ರದ ಹಾಡನ್ನು ಕೇಳಿ. ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಮಂಜುಳಾ ಗುರುರಾಜ್.

ಮಂಜುಳಾ ಗುರುರಾಜ್ ಅವರ ಕಂಠಸಿರಿಯಲ್ಲಿ ಮೂಡಿಬಂದ ಗೆಜ್ಜೆನಾದ ಚಿತ್ರದ ಹಾಡನ್ನು ಕೇಳಿದ್ರಿ. ವಿ ಮನೋಹರ್ ಅವರು ಬರೆದು ಸಂಗೀತ ನೀಡಿರುವ ಗೀತೆ ಇದಾಗಿತ್ತು. ಈಗ ಪ್ರಸಾರ ಆಗುವಂಥ ಹಾಡು ಮಿಡಿದ ಶ್ರುತಿ ಚಿತ್ರದ್ದು. ಎಂ ಎನ್ ವ್ಯಾಸರಾವ್ ಅವರ ರಚನೆಗೆ ಉಪೇಂದ್ರ ಕುಮಾರ್ ಅವರ ಸಂಗೀತವಿದೆ. ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಮಂಜುಳಾ ಗುರುರಾಜ್.

ಜಯಪಾಲ್ ಮತ್ತು ಬಿ ಆರ್ ಛಾಯ ಅವರು ಹಾಡಿದ ಪ್ರೇಮದ ಉಯ್ಯಾಲೆ ಚಿತ್ರದ ಹಾಡು ಮೂಡಿಬಂತು. ಕೆ ಈಶ್ವರ್ ಅವರ ಸಂಗೀತ ನಿರ್ದೇಶನದಲ್ಲಿತ್ತು ಈ ಹಾಡು. 10:41:34 ಪ್ರೇಮ ನಿನಾದ ಕಾರ್ಯಕ್ರಮದಲ್ಲಿ ಪ್ರಣಯ ಗೀತೆಗಳೊಂದಿಗೆ ಸಾಗ್ತಾ ಇದ್ದೀವಿ. ರವಿ ವರ್ಮಾ ಚಿತ್ರದ ಹಾಡನ್ನು ಈಗ ಕೇಳೋಣ. ಎಸ್ ಜಾನಕಿಯವರು ಹಾಡಿರುವ ಈ ಗೀತೆಗೆ ಉಪೇಂದ್ರ ಕುಮಾರ್ ಅವರ ಸಂಗೀತವಿದೆ.

ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಚಿತ್ರ ಅವರ ಧ್ವನಿಗಳಲ್ಲಿ ಮೂಡಿಬಂತು ಝೇಂಕಾರ ಚಿತ್ರದ ಹಾಡು. ಹಂಸಲೇಖ ಅವರ ಸಂಗೀತ ನಿರ್ದೇಶನದಲ್ಲಿತ್ತು ಈ ಹಾಡು. ಗೀತೆಯನ್ನು ಬರೆದವರು ಚಿವುದಯ ಶಂಕರ್. 10:51:13 ಮಿಡಿದ ಶ್ರುತಿ ಚಿತ್ರದ ಹಾಡನ್ನು ಕೇಳೋಣ. ಉಪೇಂದ್ರ ಕುಮಾರ್ ಅವರ ಸಂಗೀತವಿರುವ ಈ ಹಾಡನ್ನು ಹಾಡಿದವರು ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಮಂಜುಳಾ, ಬರೆದವರು ಎಂ ಎನ್ ವ್ಯಾಸರಾವ್.

ಇವತ್ತಿನ ಪ್ರೇಮ ನಿನಾದ ಕಾರ್ಯಕ್ರಮದ ಕೊನೆಯ ಗೀತೆಯಾಗಿ ತವರಿನ ತೊಟ್ಟಿಲು ಚಿತ್ರದ ಹಾಡನ್ನು ಕೇಳಿ. ರಾಜೇಶ್ ಕೃಷ್ಣನ್ ಮತ್ತು ಚಿತ್ರ ಅವರು ಹಾಡಿರುವ ಈ ಗೀತೆಯನ್ನು ಬರೆದವರು ಎಸ್ ನಾರಾಯಣ್.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಭಾರತದ ಮೊದಲ ರಾಷ್ಟ್ರಪತಿ ರಾಜೇಂದ್ರ ಪ್ರಸಾದ್ ಅವರು ಪುನಃಸ್ಥಾಪಿಸಿದ ಗುಜರಾತ್ನ ಸೋಮನಾಥ ದೇವಾಲಯವನ್ನು ಉದ್ಘಾಟಿಸಿ 75 ವರ್ಷಗಳನ್ನು ಪೂರೈಸಿದ ಸ್ಮರಣಾರ್ಥ ಪ್ರಧಾನಿ ನರೇಂದ್ರ ಮೋದಿ ಅವರು ಇದೇ 11ರಂದು ದೇವಾಲಯಕ್ಕೆ ಭೇಟಿ ನೀಡಲಿದ್ದಾರೆ. ಕರ್ನಾಟಕ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮದಿಂದ ಜಾರಿಗೊಂಡಿರುವ ಸಾಲ ಬಡ್ಡಿಮನ್ನಾ ಹಾಗೂ ಒನ್ ಟೈಮ್ ಸೆಟ್ಲ್ಮೆಂಟ್ ಯೋಜನೆಯನ್ನು ಅರ್ಹ ಫಲಾನುಭವಿಗಳು ಸದುಪಯೋಗಪಡಿಸಿಕೊಳ್ಳಬೇಕು ಎಂದು ನಿಗಮದ ಕೋಲಾರ ಜಿಲ್ಲಾ ವ್ಯವಸ್ಥಾಪಕಿ ಶಿರಿನ್ ತಾಜ್ ಮನವಿ ಮಾಡಿದ್ದಾರೆ. ಜಾನಪದ ರಂಗಭೂಮಿಯು ಮಾನವ ಬದುಕಿನ ಬಹು ಆಯಾಮಗಳನ್ನು ತೆರೆದು ತೋರಿಸುವ ನೆಲೆಯಲ್ಲಿ ಬೆಳೆದು ಬಂದಿದೆ ಎಂದು ಮೈಸೂರಿನ ಕರ್ನಾಟಕ ರಾಜ್ಯ ಡಾಕ್ಟರ್ ಗಂಗೂಬಾಯಿ ಹಾನಗಲ್ ಸಂಗೀತ ಮತ್ತು ಪ್ರದರ್ಶನ ಕಲೆಗಳ ವಿಶ್ವವಿದ್ಯಾಲಯದ ಕುಲಪತಿ ಡಾಕ್ಟರ್ ಕೆ ರಾಮಕೃಷ್ಣ ರಾಮನಗರದಲ್ಲಿ ಇಂದು ಅಭಿಪ್ರಾಯಪಟ್ಟಿದ್ದಾರೆ. ಭೋವಿ ಸಮುದಾಯದ ಜನರ ಆರ್ಥಿಕ ಸಾಮಾಜಿಕ ಹಾಗೂ ಶೈಕ್ಷಣಿಕ ಅಭಿವೃದ್ಧಿಯನ್ನು ಗುರಿಯಾಗಿಸಿಕೊಂಡು ಕಾರ್ಯನಿರ್ವಹಿಸುತ್ತಿರುವ ನಿಗಮ ರಾಜ್ಯಾದ್ಯಂತ ವಿವಿಧ ಮಹತ್ವಾಕಾಂಕ್ಷಿ ಯೋಜನೆಗಳನ್ನು ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸಲಾಗುತ್ತಿದೆ ಎಂದು ಕರ್ನಾಟಕ ಭೋವಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಎಂ ರಾಮಪ್ಪ ಹಾಸನದಲ್ಲಿ ತಿಳಿಸಿದ್ದಾರೆ. ಇಂದಿನ ಶಿಕ್ಷಣ ಹಾಗೂ ಉದ್ಯೋಗ ವ್ಯವಸ್ಥೆಯಲ್ಲಿ ಮಹತ್ವದ ಬದಲಾವಣೆಗಳು ಆಗುತ್ತಿರುವ ಹಿನ್ನೆಲೆ ಯುವಕರು ಸ್ವಾವಲಂಬನೆಯತ್ತ ಮುಖ ಮಾಡಬೇಕು ಎಂದು ಕರ್ನಾಟಕ ರಾಜ್ಯ ಮದ್ಯಪಾನ ಸಂಯಮ ಮಂಡಳಿ ಅಧ್ಯಕ್ಷ ಶರಣಪ್ಪ ಸಲಾದಾಪುರ ಸಲಹೆ ನೀಡಿದ್ದಾರೆ. ಯಾದಗಿರಿಯಲ್ಲಿ ಕೃಷಿ ಮಹಾವಿದ್ಯಾಲಯದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ರಜತ ಮಹೋತ್ಸವದಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು. ಶಾಂಘೈನಲ್ಲಿ ಇಂದು ನಡೆದ ಆರ್ಚರಿ ವಿಶ್ವಕಪ್ ಹಂತ 2ರ ಮಹಿಳೆಯರ ರಿಕರ್ವ್ ವೈಯಕ್ತಿಕ ಸ್ಪರ್ಧೆಯಲ್ಲಿ ಭಾರತದ ಸಿಮ್ರನ್ಜೀತ್ ಕೌರ್ ಸೆಮಿಫೈನಲ್ ಪ್ರವೇಶಿಸಿದ್ದಾರೆ. ದೆಹಲಿಯ ಅರುಣ್ ಜೇಟ್ಲಿ ಕ್ರೀಡಾಂಗಣದಲ್ಲಿಂದು ನಡೆದ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದ ಡೆಲ್ಲಿ ಕ್ಯಾಪಿಟಲ್ಸ್ ಕೋಲ್ಕತ್ತಾ ನೈಟ್ ರೈಡರ್ಸ್ಗೆ 143 ರನ್ಗಳ ಗುರಿ ನೀಡಿತು. ಗೆಲುವಿನ ಗುರಿ ಬೆನ್ನತ್ತಿದ್ದ ಕೋಲ್ಕತ್ತಾ ನೈಟ್ ರೈಡರ್ಸ್ 14.2 ಓವರ್ಗಳಲ್ಲಿ 147 ರನ್ಗಳ ಮೂಲಕ ಜಯಗಳಿಸಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ನಾಳೆ ಬೆಳಗ್ಗೆ 6 ಗಂಟೆಗೆ.

ಇದು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ ನಿಲಯದ ಇಂದಿನ ಪ್ರಸಾರ ಕಾರ್ಯ ಇಲ್ಲಿಗೆ ಮುಕ್ತಾಯವಾಯಿತು. ನಾಳೆ ಬೆಳಿಗ್ಗೆ 5:55 ಮತ್ತೆ ನಮ್ಮ ಪ್ರಸಾರ ಆರಂಭ. ಶುಭರಾತ್ರಿ. ಜೈ ಹಿಂದ್.